ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟೀಯ ಶಕವರ್ಷ, ಭಾದ್ರಪದ ಮಾಸದ 12ನೆಯ ದಿನ ಅಂದರೆ 2026ನೆಯ ಇಸವಿ, ಸೆಪ್ಟೆಂಬರ್ ತಿಂಗಳ 3ನೆಯ ತಾರೀಖು ಗುರುವಾರ. ಈಗ ಸಮಯ 5:56:53. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭ ನುಡಿ ಆಚಾರವೇ ಶ್ರೇಷ್ಠ ಎಂದು ಎಲ್ಲ ಮತಗಳು ಹೇಳುತ್ತವೆ. ಆಚಾರದಿಂದ ಧರ್ಮದ ದಾರಿ ತಿಳಿಯುತ್ತದೆ, ಧರ್ಮಾಚರಣೆಯಿಂದ ಆಯುಷ್ಯ ವೃದ್ಧಿಸುತ್ತದೆ, ಹೀಗೆಂದಿದೆ ಮಹಾಭಾರತ. ಶುಭ ನುಡಿ ಕೇಳಿದಿರಿ.

ಪ್ರೀತಿಯ ಕೇಳುಗರೇ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 6 ಗಂಟೆ. ಇನ್ನು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ.

ಈ ಬೆಳಗ್ಗೆ 6:10ಕ್ಕೆ ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30ಕ್ಕೆ ಚಿಂತನ ಡಾ ಗಿರಿಜಾಪತಿ ಎನ್ಎಂ ಅವರಿಂದ, ರೈತರಿಗೆ ಸಲಹೆ 6:35ಕ್ಕೆ, 6:40ಕ್ಕೆ ಸ್ವರಮಾಧುರ್ಯ, 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ, ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸುತ್ತಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆರ್ ರವಿಶಂಕರ್ ಐಎಫ್ಎಸ್, ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ. 7:47ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:35ಕ್ಕೆ ಕನ್ನಡ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ

ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ. 10:30 ಗಾನಪಚಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಗಾನಡಂಗೂರ, ಕನ್ನಡ ಚಿತ್ರಗೀತೆಗಳು. 12:05 ವನಿತಾ ವಿಹಾರದಲ್ಲಿ ವಿಜಯಪುರದ ಶಿಕ್ಷಕಿ ಶ್ರೀಮತಿ ದ್ರಾಕ್ಷಾಯಣಿ ಬಿರಾದಾರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣಕುಮಾರ ಶೇಖದಾರ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, ಈ ಕುರಿತು ಕಲಬುರಗಿಯ ಪತ್ರಕರ್ತರಾದ ಸರೋಜಿನಿ ಯಮಕನಮರಡಿ ಅವರೊಂದಿಗೆ ಮಾತುಕತೆ. 1:30 ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 4:00 4:00 ಕೊಡಗಿನ ಜನಪದ ಹಾಡುಗಳು. 4:30 ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00 ಕೊಡವಸಿರಿ, ಪೊಮ್ಮಲೆ ಕೊಡಗರ ಕೈಲು ಪೊಳ್ದ, ಈ ವಿಷಯವಾಗಿ ಮಾತನಾಡುತ್ತಾರೆ ಚಾಮರ ದಿನೇಶ್ ಬೆಳ್ಳಿಯಪ್ಪ. ನಂತರ ಹಾಡು. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಜಿಲ್ಲಾ ವಾರ್ತಾಪತ್ರ. ಸಂಜೆ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಮೀನು ಕೃಷಿ ಮತ್ತು ಡ್ರ್ಯಾಗನ್ ಹಣ್ಣಿನ ಕೃಷಿ ಕುರಿತು ಕೊಡಗು ಜಿಲ್ಲೆ ಮುತ್ತಾರ್ಮುಡಿಯ ಕೆಎಂ ಮಂದಣ್ಣ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20 ಸುದ್ದಿ ಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ, ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಕನ್ನಡ ಭಾರತಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಮೈಸೂರು ಉಮೇಶ್. ಇಂದು ರಾತ್ರಿ 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರದ ಅವಶ್ಯಕತೆ, ಈ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ನಂತರ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು, ಈ ಕುರಿತು ಡಾ ವರಲಕ್ಷ್ಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಜಾಂಬಣ್ಣ ಆಶಿಹಾಳ್. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ನೀವು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
1: ನಾನ್ ತಗೊಳ್ಳೋ ಐಟಮ್ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
0: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
1: ವಿಲ್ಕೋ ಗೋಲ್ಡ್, ಕುಶಾಲನಗರ.
2: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
3: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:11:40. ಈಗ ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ.

ಮೊದಲಿಗೆ ಕೇಳೋಣ ಸಿದ್ದರಾಮ ಇವರ ವಚನ. ತಿಳಿದಿನ ಇಂದು ಹಲವರು ಹೋದರು ಅಹಂಕಾರದಲ್ಲಿ, ಹಾಡಿದ್ದಾರೆ

ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಗೋಪಾಲದಾಸರ ಕೀರ್ತನೆ ಗುರು ರಾಘವೇಂದ್ರ ಚರಣಕಮಲವನ್ನು ಸ್ಮರಿಸುವ ಮನುಜರಿಗೆ ಗಾಯಕರು ಪುತ್ತೂರು ನರಸಿಂಹನಾಯಕ್.

ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಶ್ರುತಿಯವರು ಹಾಡಿರುವ ಡಾ ಕರುಣಾಕರ ನೆಡಿಂಜಿಯವರ ರಚನೆ ಪಚ್ಚೆ ಸೀರೆ ಉಟ್ಟು ಗುಂಡು ಮಲ್ಲಿಗೆ ಮುಡ್ತು.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣಾಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೆ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35.20. ಮುಂದಿನ ಕಾರ್ಯಕ್ರಮ ರೈತರಿಗೆ ಸಲಹೆ.
3: ಅರೇಬಿಕಾ ಮತ್ತು ರೋಬಸ್ಟಾ ಕಾಫಿನಲ್ಲಿ ಹೂ ಮೊಗ್ಗುಗಳನ್ನು ಪ್ರಚೋದಿಸೋದಕ್ಕೆ ನಾವು ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ದಕ್ಷಿಣ ಭಾರತದ ವಾತಾವರಣದಲ್ಲಿ ಕಾಫಿ ಹೂವಿನ ಮೊಗ್ಗು ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರಚೋದನೆಗೊಳ್ಳುತ್ತವೆ. ಆಗಸ್ಟ್ ತಿಂಗಳಿನಲ್ಲಿ ಬೀಳುವಂಥ ಹೆಚ್ಚಿನ ಮಳೆಯಿಂದಾಗಿ ಮಣ್ಣಿನ ತೇವಾಂಶ ಹೆಚ್ಚಾಗಿರುತ್ತೆ. ಇದರಿಂದ ಹೆಚ್ಚಿನ ಪ್ರಮಾಣದ ಜಿಬ್ಬರ್ಲಿಕ್ ಆಮ್ಲ ಉತ್ಪಾದನೆಯಾಗಿ ಗಿಡದ ಬೆಳವಣಿಗೆಯನ್ನು ಹೆಚ್ಚಿಸುತ್ತೆ. ಇದರ ಪರಿಣಾಮವಾಗಿ ಕಾಫಿ ಹೂವಿನ ಮೊಗ್ಗು ಪ್ರಚೋದನೆಗೊಳ್ಳೋದು ಕುಂಠಿತವಾಗುತ್ತೆ. ಈ ರೀತಿಯ ಸಮಸ್ಯೆಯನ್ನು ನಾವು ಮುಖ್ಯವಾಗಿ ಅತಿ ಎತ್ತರದ ಹಾಗೆಯೇ

0: ಆಕಾಶವಾಣಿ ಚಿಂತನ ಗಿರಿಜಾಪತಿ ಎನ್ಎಂ ಅವರಿಂದ.
1: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ,

0: ಬಿಡುವಿಲ್ಲದೆ ಸತತವಾಗಿ ಮಳೆಯಾಗುವಂಥ ಪ್ರದೇಶದಲ್ಲಿ ಕಾಣಬಹುದು. ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಮತ್ತು ಈ ಕಾಫಿ ಹೂವಿನ ಮೊಗ್ಗನ್ನು ಹೆಚ್ಚಿಸೋದಕ್ಕೆ, ಹಾಗೆಯೇ ಅರೇಬಿಕಾ ಮತ್ತು ರೋಬೋಸ್ಟಾ ಬೆಳೆಯ ಇಳುವರಿಯನ್ನು ಹೆಚ್ಚಿಸೋದಕ್ಕೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅತಿಯಾದ ಈ ಕಾಫಿ ಸಸ್ಯದ ಬೆಳವಣಿಗೆ ಇರುವಾಗ ಹೂ ಮೊಗ್ಗಿನ ಪ್ರಚೋದನೆಯನ್ನು ಹೆಚ್ಚಿಸೋದಕ್ಕೆ, ಹಾಗೆಯೇ ಬೆಳೆ ಗೆಣ್ಣುಗಳ ಅಭಿವೃದ್ಧಿಯನ್ನು ಉತ್ತೇಜಿಸೋದಕ್ಕೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ 200 ಲೀಟರ್ ನೀರಿಗೆ 1.5 ಕಿಲೋಗ್ರಾಂನಷ್ಟು %0.75 ಸಿಂಗಲ್ ಸೂಪರ್ ಫಾಸ್ಫೇಟ್ SSP ಗೊಬ್ಬರವನ್ನು ತಿಂಗಳಿಗೊಮ್ಮೆ 2 ಸಾರಿ ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕಾಗತ್ತೆ. ಈ ಸಿಂಪರಣೆಯಿಂದ ಕಾಫಿ ಹೂ ಮೊಗ್ಗು ಪ್ರಚೋದನೆಯಾಗೋದಕ್ಕೆ ಕಾರಣ ಆಗುತ್ತೆ. ಇದರಿಂದ ಬೆಳೆಯ ಇಳುವರಿಯನ್ನು ಕೂಡ ನಾವು ಗಮನಾರ್ಹವಾಗಿ ಸುಧಾರಿಸಬಹುದು. ಕಾಫಿ ಬೆಳೆಯಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾವು ಕೀಟಗಳ ನಿರ್ವಹಣೆ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಕಾಫಿ ಬಿಳಿ ಕಾಂಡಕೊರಕ ಕೀಟ ಅರೇಬಿಕಾ ಕಾಫಿನಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಕಾಫಿ ಬಿಳಿ ಕಾಂಡಕೊರಕ ಕೀಟ ಸೋಂಕಿತ ಕಾಫಿ ಸಸ್ಯಗಳ ಪತ್ತೆ ಹಚ್ಚೋದನ್ನು ನಾವು ಸತತವಾಗಿ ಮಾಡಬೇಕಾಗತ್ತೆ. ಈ ಕಾಫಿ ಬಿಳಿ ಕಾಂಡಕೊರಕದ ಕೀಟದ ಹಾವಳಿಗೆ ತುತ್ತಾದಂಥ ಗಿಡಗಳನ್ನು ನಾವು ಗುರುತಿಸಿ ಅವುಗಳನ್ನು ಕಿತ್ತಾಕಬೇಕಾಗತ್ತೆ. ಈ ಕಿತ್ತಾಕಿದಂಥ ಕಾಂಡಗಳನ್ನು ನಾವು ಸುಡೋದ್ರ ಮೂಲಕ ತಕ್ಷಣವೇ ವಿಲೇವಾರಿ ಮಾಡಬೇಕು. ಒಂದು ವೇಳೆ ಅಂತಹ ಕಾಫಿ ಕಾಂಡಗಳನ್ನು ನಾವು ಬೇರೆ ಉದ್ದೇಶಕ್ಕಾಗಿ ಬಳಸ್ಕೊಳ್ಳೋದಾದರೆ ಆ ಕಾಂಡಗಳನ್ನು 10 ದಿನದವರೆಗೆ ನೀರಿನಲ್ಲಿ ಮುಳುಗಿಸಿ ಆನಂತರ ಆ ಒಂದು ಕಾಂಡಗಳನ್ನು ಬಳಸ್ಕೋಬೇಕಾಗತ್ತೆ. ಅಂದರೆ ಆ ಕಾಂಡಗಳಲ್ಲಿರುವಂತಹ ಬಿಳಿ ಕಾಂಡಕೊರಕದ ಬೇರೆ ಬೇರೆ ಹಂತಗಳನ್ನು ನಾವು ನಾಶ ಮಾಡಿದ ಮೇಲೇ ಆ ಕಾಂಡಗಳನ್ನು ನಾವು ಬೇರೆ ಉದ್ದೇಶಕ್ಕಾಗಿ ಬಳಸ್ಕೋಬೇಕಾಗತ್ತೆ. ಕಾಫಿ ಬಿಳಿ ಕಾಂಡಕೊರಕ ಇದೆ ಅಂತ ನಮಗೆ ಒಂದು ರೀತಿ ಶಂಕೆ ಬಂದಂಥ ಗಿಡದಲ್ಲಿ ವಯಸ್ಕ ಕೀಟಗಳು ಹೊರಗಡೆ ಬರೋದನ್ನು ತಡೆಗಟ್ಟೋದಕ್ಕೆ ಕಾಂಡ ಮತ್ತು ಪ್ರಾಥಮಿಕ ದಪ್ಪ ರೆಂಬೆಗಳನ್ನು ನಾನ್ ಓವನ್ ಫ್ಯಾಬ್ರಿಕ್ ಬಟ್ಟೆಯಿಂದ ಸುತ್ತಬೇಕಾಗತ್ತೆ. ಈ ರೀತಿ ಸುತ್ತೋದ್ರಿಂದ ಆ ವಯಸ್ಕ ಕೀಟಗಳು ಹೊರಗಡೆ ಬರೋದನ್ನು ನಾವು ತಡೀಬಹುದು. ಕಾಫಿ ಕಾಯಿಕೊರಕದ ಹಾವಳಿ ಕೂಡ ಈ ಸಂದರ್ಭದಲ್ಲಿ ಕಂಡುಬರುತ್ತೆ. ಆದ್ದರಿಂದ ಈ ಬೆರ್ರಿ ಬೋರರ್ ಅಥವಾ ಕಾಫಿ ಕಾಯಿಕೊರಕದ ನಿರ್ವಹಣೆಯೂ ಕೂಡ ನಾವು ಗಮನವನ್ನು ಕೊಡಬೇಕಾಗತ್ತೆ. ಈ ಕಾಫಿ ಕಾಯಿಕೊರಕದ ವಯಸ್ಕ ಕೀಟಗಳನ್ನು ಬಲೆಗೆ ಬೆಳೆಸೋದಕ್ಕೆ ನಾವು ಬ್ರೋಕಾ ಬಲೆಗಳನ್ನು ಬಳಸ್ಕೋಬೇಕಾಗತ್ತೆ. ಪ್ರತಿ ಎಕರೆಗೆ 10 ಬಲೆಗಳನ್ನು ನಾವು ಅಳವಡಿಸ್ಬೇಕಾಗತ್ತೆ. ಅದೇ ರೀತಿ ಈ ಶಾರ್ಟ್ ಹೋಲ್ ಬೋರರ್ ಅಥವಾ ರೆಕ್ಕೆ ಬೋರರ್ ನಿರ್ವಹಣೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ. ರೆಕ್ಕೆ ಬೋರರ್ ಬಾಧಿತ ಕೊಂಬೆಗಳನ್ನು ಗುರುತಿಸಬೇಕಾಗತ್ತೆ. ಮತ್ತು ಆ ಕೊರೆದಿರುವಂಥ ರಂಧ್ರದ ಕೆಳಗಡೆ ನಾವು ಕೊಂಬೆಗಳನ್ನು ಕತ್ತರಿಸಿ ತಕ್ಷಣ ಆ ಭಾಗಗಳನ್ನು ಸುಟ್ಟಾಕಬೇಕಾಗತ್ತೆ. ವಯಸ್ಕ ರೆಕ್ಕೆ ಬೋರರ್ ಕೀಟಗಳನ್ನು ಬಲೆಗೆ ಬೆಳೆಸೋದಕ್ಕೆ ನಾವು ತೋಟದಲ್ಲಿ ಕ್ಸೈಕಾಮ್ ಬಲೆಗಳನ್ನು ಬಳಸ್ಕೋಬೇಕಾಗತ್ತೆ. ಪ್ರತಿ ಎಕರೆಗೆ 12ರಂತೆ ಈ ಕ್ಸೈಕಾಮ್ ಬಲೆಗಳನ್ನು ನಾವು ಅಳವಡಿಸಬೇಕಾಗತ್ತೆ. ದೈತ್ಯ ಶಂಕು ಹುಳುಗಳು ಕೂಡ ಕಾಫಿ ಬೆಳೆಯಲ್ಲಿ ಕಂಡುಬರ್ತವೆ. ಇವು ಮಳೆಗಾಲದಲ್ಲಿ ಸಾಂದರ್ಭಿಕವಾಗಿ ಕಂಡುಬರುವಂಥ ಪೀಡೆ ಅಂತ ಹೇಳಬಹುದು. ಕಾಫಿ ತೋಟಗಳಲ್ಲಿ ದೈತ್ಯ ಶಂಕು ಹುಳುಗಳು ಕಂಡುಬಂದರೆ ಕೆಲವು ನಿರ್ವಹಣಾ ಕ್ರಮಗಳನ್ನು ನಾವು ತಗೋಬೇಕಾಗತ್ತೆ. ಈ ದೈತ್ಯ ಶಂಕು ಹುಳುಗಳು ಕಾಫಿಗೆ ಗಮನಾರ್ಹವಾದ ಹಾನಿಯನ್ನೇನು ಉಂಟು ಮಾಡೋದಿಲ್ಲ. ಮುಖ್ಯವಾಗಿ ಇವು ಎಳೆ ಕಾಫಿ ಗಿಡಗಳ ಎಲೆಗಳನ್ನು ತಿನ್ನೋದನ್ನ ನಾವು ಗಮನಿಸಬಹುದು. ಆದರೆ ಆ ತೋಟಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಇವು ಸಾಕಷ್ಟು ಅನಾನುಕೂಲತೆಯನ್ನು ಉಂಟು ಮಾಡ್ತವೆ. ಅಂದರೆ ಆ ಎಲೆಗಳ ಮೇಲೆ ಹಣ್ಣುಗಳ ಮೇಲೆ ಅಂಟನ್ನು ಬಿಡೋದರಿಂದ ಅದೊಂದು ರೀತಿ ದುರ್ವಾಸನೆ ಬರೋದರಿಂದ ಕೆಲಸಗಾರರು ಅಲ್ಲಿ ಕೆಲಸ ಮಾಡೋದಕ್ಕೆ ತೊಂದರೆ ಉಂಟಾಗುತ್ತೆ. ದೈತ್ಯ ಶಂಕು ಹುಳುಗಳನ್ನು ಸಂಗ್ರಹಿಸಿ ನಾವು ನಾಶ ಮಾಡಬೇಕಾಗತ್ತೆ. ನೇರವಾಗಿ ಅವುಗಳ ಸಂಪರ್ಕವನ್ನು ನಾವು ತಪ್ಪಿಸೋದಕ್ಕೆ ಕೈಕವಚಗಳನ್ನು ಧರಿಸೋದು ಬಹಳ ಮುಖ್ಯ. ಕಾಫಿ ತೋಟಗಳಲ್ಲಿ ನಾವು ತಡೆಗೆಲೆ, ಕಳೆ ಮತ್ತು ಮರದ ದಿಮ್ಮಿಗಳನ್ನು ತೆಗೆದಾಕಬೇಕಾಗತ್ತೆ. ಯಾಕೆಂದರೆ ಈ ದೈತ್ಯ ಶಂಕು ಹುಳುಗಳು ತರಗೆಲೆ, ಕಳೆ ಮತ್ತು ಮರದ ದಿಮ್ಮಿಗಳ ಆಶ್ರಯದಲ್ಲೇ ಇರ್ತವೆ. ಈ ದೈತ್ಯ ಶಂಕು ಹುಳುವಿನ ಬಾಧೆಗೆ ಒಳಗಾದಂಥ ಸಸ್ಯ, ಮಣ್ಣು ಮತ್ತು ಗೊಬ್ಬರಗಳನ್ನು ಬೇರೆ ಸ್ಥಳಗಳಿಗೆ ಸಾಗಿಸೋದನ್ನು ತಪ್ಪಿಸ್ಬೇಕು. ಈ ಹುಳುಗಳನ್ನು ಬಲೆಗೆ ಬೆಳೆಸೋದಕ್ಕೆ ಒದ್ದೆಯಾದ ಗೋಣಿಚೀಲಗಳು, ಕತ್ತರಿಸಿದಂಥ ಪಪಾಯ ಹಣ್ಣಿನ ತುಂಡುಗಳು ಮತ್ತು ಪಪಾಯ ಎಲೆಗಳನ್ನು ನಾವು ಇರಿಸಬೇಕಾಗತ್ತೆ. ಹೆಚ್ಚಿನ ಸಂಖ್ಯೆಯ ಬಸವನ ಹುಳುಗಳು ಕಂಡುಬಂದಾಗ ನಾವು ಈ ಚಿಪ್ಪು ಸುಣ್ಣದ ಪುಡಿ ಅಥವಾ ಬ್ಲೀಚಿಂಗ್ ಪುಡಿ ಅಥವಾ ಉಪ್ಪಿನ ಪುಡಿಯನ್ನು ಹಾಕಬೇಕಾಗತ್ತೆ. ಈ ಪುಡಿಗಳ ಸಂಪರ್ಕಕ್ಕೆ ಬಸವನ ಹುಳುಗಳು ಬಂದಾಗ ಅವು ಸತ್ತು ಹೋಗ್ತವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

0: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9844-8199.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
0: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
6: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
7: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV to 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಶ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
10: ಬೆಕ್ಕೆ ಸೊಡ್ಲೂರು ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದೇ 4ರಂದು ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ಗಣಪತಿ ಹೋಮ, ಸಂಜೆ 6:30 ಶ್ರೀಕೃಷ್ಣನಿಗೆ ಅಲಂಕಾರ ಪೂಜೆ ನಡೆಯಲಿದೆ. ರಾತ್ರಿ 9 ಗಂಟೆಗೆ ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
11: ನಿಮ್ಮ ಚಿನ್ನದಿಂದ ನಿಮ್ಮ ಕನಸುಗಳಿಗೆ ಸಹಾಯ. ಕೆನರಾ ಬ್ಯಾಂಕ್ ನ ಚಿನ್ನಾಭರಣ ಸಾಲ, ತ್ವರಿತ ಮಂಜೂರು, ಕಡಿಮೆ ಬಡ್ಡಿದರ, ಸುರಕ್ಷಿತ ಸಾಲ, ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 1800 1030 ಅಥವಾ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಬಂಧನೆಗಳು ಅನ್ವಯ. ಕೆನರಾ ಬ್ಯಾಂಕ್, ನಿಮ್ಮ

0: ಭರವಸೆಯ ಸಂಗಾತಿ.
1: ಅಯ್ಯಂಗೇರಿ ಗ್ರಾಮ ಶ್ರೀ ಕೃಷ್ಣ ಚಿನ್ನತಪ್ಪ ದೇವಸ್ಥಾನದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದೇ 4ರಂದು ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ವಿಶೇಷ ಪೂಜೆ ಕ್ಷೀರಾಭಿಷೇಕ ನಡೆಯಲಿದೆ. ಅಲ್ಲದೆ ಪುಟ್ಟ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯ ವೇಷ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಬಹುಮಾನ ನೀಡಲಾಗುವುದು. ಬೆಳಗಿನ ಉಪಹಾರ ವ್ಯವಸ್ಥೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಯ್ಯಂಗೇರಿ ಶ್ರೀ ಕೃಷ್ಣ ಚಿನ್ನತಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
6: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
7: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
8: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
9: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
8: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
7: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
9: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
7: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
9: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
7: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
10: ಅಭಿಲಾಷ್ ನಲ್ಲಿ ಕೈಲ್ ಪೋದ್ ಹಬ್ಬದ ಮೆಗಾ ಆಫರ್. ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ ಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಟೈಟನ್, ಸೊನಾಟಾ, ಟೈಮೆಕ್ಸ್ ವಾಚ್ ಗಳ ಮೇಲೆ ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳು. ಅಲ್ಲದೆ ಹೋಮ್ ಅಪ್ಲೈನ್ಸಸ್ ಮೇಲೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಸಿನ್ಸ್ 1975, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
1: ನೆಲಜಿ ಗ್ರಾಮತ್ರ ಕೈಲ್ಪೋದು ನಮ್ಮರ ಕಳಿಕೂಟತ್ನ ಇಂದು ಬ್ಯಾಳಾಚೆ ಮಜ್ಜನ 8 ಗಂಟೆರ ಮೀದ ನೆಲಜಿ ಅಂಬಲ ಸ್ಕೂಲ್ರ ಕಳಿಪರಂಬಲು ನಡತ್ವ. ನೆಲಜಿ ಊರುಕಾರ ಎಲ್ಲ ಬಂದಿತ್ತು ಕೂಡಿಯಾಡುಂದು ನೆಲಜಿ ಕೈಲ್ಪೋದು ಕ್ರೀಡಾ ಸಮಿತಿರ ಅಧ್ಯಕ್ಷ ಆಡಳಿತ ಮಂಡಳಿಕಾರ ಕಟ್ಟಣಿತ.
11: ಏ, ವಾಟ್ಸಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
12: ವಾಹ್, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
11: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
12: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
11: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
13: ವಿರಾಜಪೇಟೆ ತಾಲೂಕು ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ವಾರ್ಡ್ ಸಭೆಗಳ ದಿನ ನಿಗದಿಯಾಗಿದ್ದು ಇದೇ ಸೆಪ್ಟೆಂಬರ್ 4ರಂದು ಶುಕ್ರವಾರ ಪೂರ್ವಾಹ್ನ 10:30ಕ್ಕೆ ಕೆದಮಳ್ಳೂರು ತೋಮರ ವಾರ್ಡ್ ಸಭೆ ತೋಮರ ಸಮುದಾಯ ಭವನದಲ್ಲಿ ನಡೆಯಲಿದ್ದು ಅಂದೇ ಅಪರಾಹ್ನ 2 ಗಂಟೆಗೆ ಪಾಲಂಗಾಲ ವಾರ್ಡ್ ಸಭೆ ಪಾಲಂಗಾಲ ಅಂಗನವಾಡಿ ಕೇಂದ್ರದಲ್ಲಿ ನಡೆಯಲಿದೆ. ಸೆಪ್ಟೆಂಬರ್ 7ರಂದು ಸೋಮವಾರ ಕೋಟೊಳ್ಳಿ ವಾರ್ಡ್ ಸಭೆ ಪೂರ್ವಾಹ್ನ 10:30ಕ್ಕೆ ಕೋಟೊಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ನಡೆಯಲಿದ್ದು ಅಂದೇ ಮಧ್ಯಾಹ್ನ 12:30ಕ್ಕೆ ಕೆದಮಳ್ಳೂರು ಕ್ರಿಶ್ಚಿಯನ್ ಕಾಲೋನಿ ವಾರ್ಡ್ ಸಭೆ ಅಲ್ಲಿನ ಅಂಗನವಾಡಿ ಕೇಂದ್ರದಲ್ಲಿ ನಡೆಯಲಿದೆ. ಅಂದೇ ಅಪರಾಹ್ನ 2 ಗಂಟೆಗೆ ಕೆದಮಳ್ಳೂರು ಪುತ್ತಮಕ್ಕಿ ವಾರ್ಡ್ ಸಭೆ ಅಲ್ಲಿಯ ಶಾಲೆಯಲ್ಲಿ ನಡೆಯಲಿದೆ. ಈ ಎಲ್ಲ ವಾರ್ಡ್ ಸಭೆಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಮಣಿ ಬಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಲಿದ್ದು ಆಯಾ ವಾರ್ಡಿನ ಸಾರ್ವಜನಿಕರು ಆಯಾ ದಿನದ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೆದಮಳ್ಳೂರು ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ.
14: ಗಾಳಿಬೀಡು ಗ್ರಾಮ ಪಂಚಾಯಿತಿಯ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆಯಡಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಜಿಪಿಡಿಪಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷನ್ ಯೋಜನೆ ವಿಬಿಜಿಆರ್ಎಎಂಜಿ ಹಾಗೂ ಭಾರತ್ ಜೋಡೋ ಯುವ ಸಂಘ ಸ್ಥಾಪಿಸುವ ಬಗ್ಗೆ ವಿಶೇಷ ಗ್ರಾಮ ಸಭೆಯನ್ನು ಇದೇ ಸೆಪ್ಟೆಂಬರ್ 4ರಂದು ಶುಕ್ರವಾರ ಪೂರ್ವಾಹ್ನ 11:30ಕ್ಕೆ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಯವರಾದ ಶ್ರೀ ಪ್ರಸನ್ನ ಕುಮಾರ್ ಡಿಆರ್, ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆಸಲಾಗುವುದು. ಗಾಳಿಬೀಡು ಗ್ರಾಮಕ್ಕೆ ಒಳಪಡುವ ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ವಿಶೇಷ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಗಾಳಿಬೀಡು ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ.
15: ನಂಬರ್ 304ನೇ ಕೊಡಗು ಜೇನು ಮತ್ತು

0: ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ಇದರ 2025-26 ಸಾಲಿನ 88ನೇ ವಾರ್ಷಿಕ ಮಹಾಸಭೆಯನ್ನು ಇದೇ ಸೆಪ್ಟೆಂಬರ್ 5 ಶನಿವಾರ ಪೂರ್ವಾಹ್ನ 10:30 ಸಂಘದ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೊಡಗು ಮಹಿಳಾ ಸಮಾಜ ವಿರಾಜಪೇಟೆ ಇಲ್ಲಿ ನಡೆಸಲಾಗುವುದು. ಸದಸ್ಯರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಭೆಯನ್ನ ಯಶಸ್ವಿಗೊಳಿಸಿಕೊಡಬೇಕೆಂದು ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ಇದರ ಪ್ರಕಟಣೆ ತಿಳಿಸಿದೆ. ವಿಶೇಷ ಸೂಚನೆ: ಸಂಘದ ಪಾಲು ಬಂಡವಾಳದ ಮೊತ್ತ ಮತ್ತು ಮರಣ ನಿಧಿ ವಂತಿಕೆಯ ಹೆಚ್ಚಳ ಮೊತ್ತವನ್ನು ಪಾವತಿಸದೇ ಇರುವ ಸದಸ್ಯರು ಪಾವತಿಸಲು ವಿನಂತಿ. ಪಾವತಿಸದೇ ಇದ್ದಲ್ಲಿ ಇದೇ ಸೆಪ್ಟೆಂಬರ್ 5 ಶನಿವಾರದಂದು ನಡೆಯಲಿರುವ ಮಹಾಸಭೆಯಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ ಹಾಗೂ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತದಾನ ನೀಡಲು ಅವಕಾಶವಿರುವುದಿಲ್ಲ. ಸಂಘದ ಸದಸ್ಯರು ಇದನ್ನರಿತು ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ.
1: ನಂಬರ್ 439 ಸಹಕಾರ ಸ್ಪೋರ್ಟ್ಸ್ ಕ್ಲಬ್ ಮೂರ್ನಾಡು ಇವರ ವತಿಯಿಂದ 102ನೇ ವಾರ್ಷಿಕ ಕೈಲು ಮುಹೂರ್ತ ಹಬ್ಬದ ಆಟೋಟ ಸ್ಪರ್ಧೆ ಇಂದು ಗುರುವಾರ ಅಪರಾಹ್ನ 1:30 ಮೂರ್ನಾಡು ವಿದ್ಯಾಸಂಸ್ಥೆಯ ಬಾಚಟಿರ ಲಾಲು ಮುದ್ದಯ್ಯ ಕ್ರೀಡಾಂಗಣದಲ್ಲಿ ಕ್ಲಬ್ನ ಅಧ್ಯಕ್ಷರಾದ ಶ್ರೀ ಮುಂಡಂಡ ಪವಿ ಸೋಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಆಟೋಟದ ಉದ್ಘಾಟನೆಯನ್ನು ಕೊಡಂಬೂರಿನ ಕಾಫಿ ಬೆಳೆಗಾರರಾದ ಶ್ರೀ ಬಡುವಂಡ ಬಿ ಮುತ್ತಪ್ಪ ಅವರು ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮುತ್ತಾರಮುಡಿ ಗ್ರಾಮದ ಮಕ್ಕಳ ತಜ್ಞರಾದ ಡಾ ಕೆಂಬಡತಂಡ ಗೌರವ್ ಅಯ್ಯಪ್ಪ, ಕೊಡಗು ವೈದ್ಯಕೀಯ ವಿದ್ಯಾಲಯದ ಅರಿವಳಿಕೆ ತಜ್ಞರಾದ ಡಾಕ್ಟರ್ ದಬ್ಬೆಕೋಡಿ ಎಸ್ ಅಯ್ಯಪ್ಪ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಸಂಜೆ 5:00 ಸಮಾರೋಪ ಸಮಾರಂಭವಿದೆ. ನಾಡಿನ ಸರ್ವರು ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸುವಂತೆ ಕ್ಲಬ್ನ ಅಧ್ಯಕ್ಷರು, ಗೌರವ ಕಾರ್ಯದರ್ಶಿ ಲೋಹಿತ್ ಸೋಮಯ್ಯ ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ.
2: ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ವಿಜಯಪುರದ ಶಿಕ್ಷಕಿ ಶ್ರೀಮತಿ ದ್ರಾಕ್ಷಾಯಣಿ ಬಿರಾದಾರ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ, ಈ ಕುರಿತು ಕಲಬುರಗಿಯ ಪತ್ರಕರ್ತರಾದ ಸರೋಜಿನಿ ಯಮಕನ ಮರಡಿ ಅವರೊಂದಿಗಿನ ಮಾತುಕತೆ ಕೇಳಲಿದ್ದೀರಿ. 5:00 ಕೊಡವಸಿರಿ, ಇದರಲ್ಲಿ ಪೊಮ್ಮಲೆ ಕೊಡಗರ ಕೈಲ್ಪೊಳ್ದ, ಈ ವಿಷಯವಾಗಿ ಮಾತನಾಡುತ್ತಾರೆ ಚಾಮೆರ ದಿನೇಶ್ ಬೆಳ್ಳಿಯಪ್ಪ. ಈ 6:50 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಇದರಲ್ಲಿ ಮೀನು ಕೃಷಿ ಮತ್ತು ಡ್ರಾಗನ್ ಹಣ್ಣಿನ ಕೃಷಿ ಕುರಿತು ಕೊಡಗು ಜಿಲ್ಲೆ ಮುತ್ತಾರ್ಮುಡಿಯ ಕೆಎಂ ಮಂದಣ್ಣ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 9:30 ಕನ್ನಡ ಭಾರತಿ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಇನ್ನು ಇಂದು ರಾತ್ರಿ 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗಿನ ಸಂದರ್ಶನ ಹಾಗೂ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು, ಈ ಕುರಿತು ಡಾ ವರಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 6:55 ಆಗಲಿವೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಗಾರಿ, ವಯಸ್ಸು 72. ಇವರು ನಿನ್ನೆ ರಾತ್ರಿ 1 ಗಂಟೆಗೆ ನಿಧನ ಹೊಂದಿರುತ್ತಾರೆ. ರಾಮಣ್ಣ ಪೂಜಾರಿ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಯ ನಂತರ ನಡೆಯುವುದು. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02 ಗಳಾಗಲಿವೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಮಣಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ. 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೈಗಾರಿಕಾ ಕ್ಷೇತ್ರದಲ್ಲಿ ಒಟ್ಟು 29,679 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯ 9 ಹೊಸ ಮತ್ತು

0: ಹೆಚ್ಚುವರಿ ಹೂಡಿಕೆಯ 8 ಯೋಜನಾ ಪ್ರಸ್ತಾವಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. ಈ ಯೋಜನೆಗಳಿಂದ ಒಟ್ಟಾರೆ 66,360 ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಕೈಗಾರಿಕೆಗಳಿಗೆ ಪರವಾನಿಗೆ ನೀಡುವ ಯೋಜನಾ ವರದಿಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಯೋಜನೆಗೆ ಪರವಾನಿಗೆ ಪೂರ್ವದಲ್ಲಿ ಆಡಿಟ್ ಕಡ್ಡಾಯವಾಗಿ ನಡೆಸಬೇಕು. ಇದಕ್ಕಾಗಿ ಹೊಸ ಆಡಿಟ್ ತಂಡವನ್ನು ರಚಿಸಬೇಕು ಎಂದು ಮುಖ್ಯಮಂತ್ರಿ ಹಣಕಾಸು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೈಗಾರಿಕಾ ನೀತಿಯಲ್ಲಿನ ಎಲ್ಲ ಅಂಶಗಳನ್ನು ಸಮರ್ಪಕವಾಗಿ ಅನುಸರಿಸಬೇಕು. ಕೈಗಾರಿಕೆಗಳ ಸ್ಥಾಪನೆ ಮತ್ತು ವಿಸ್ತರಣೆಗೆ ಉತ್ತೇಜನ ನೀಡಲು ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಮಹಿಳೆಯರು ಸವಾಲುಗಳನ್ನು ಮೆಟ್ಟಿ ಉದ್ದಿಮೆ ಕಟ್ಟುವ ಮನೋಭಾವ ಉಳ್ಳವರು ಹಾಗೂ ಉತ್ತಮ ಚಿಂತಕರು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಮಹಿಳಾ ಉದ್ಯಮಿಗಳ ದಿನದ 5ನೇ ಆವೃತ್ತಿ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಯಿಂದ ಸಂಸತ್ತಿನವರೆಗೆ ಮಹಿಳಾ ನಾಯಕತ್ವದ ಅಗತ್ಯವಿದೆ. ಮಹಿಳಾ ಸಬಲೀಕರಣಕ್ಕೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದರು. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಕುಟುಂಬದ ಕಣ್ಣು ಎಂದು ಭಾವಿಸಲಾಗುತ್ತದೆ. ಮಹಿಳಾ ಉದ್ಯಮಿಗಳು ರಾಜ್ಯದ ಅಭಿವೃದ್ಧಿಯ ಪಥದಲ್ಲಿ ಭಾಗಿಗಳಾಗಬೇಕು. ಸಮಾಜದ ಜವಾಬ್ದಾರಿಯನ್ನು ಹೊರುವ ಮಹಿಳಾ ಉದ್ದಿಮೆದಾರರಿಗೆ ತಮ್ಮ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು. ಇಂದು ಚಿತ್ರದುರ್ಗ ಜಿಲ್ಲೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಲಿದ್ದಾರೆ. ರಾಜ್ಯಪಾಲರು ಬೆಳಗ್ಗೆ 11 ಗಂಟೆಗೆ ಹಿರಿಯೂರು ತಾಲೂಕಿನ ಹೊಸಯಳನಾಡು ಗ್ರಾಮಕ್ಕೆ ಆಗಮಿಸಲಿದ್ದು 11:30ಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಶಾಲಾ ಕೊಠಡಿಗಳು, ಪ್ರಾರ್ಥನಾ ಮಂದಿರ ಹಾಗೂ ಕುಟೀರಗಳನ್ನು ಉದ್ಘಾಟಿಸಲಿದ್ದಾರೆ. ಶಾಲೆಯ ಸುಜ್ಞಾನ ಸಭಾಂಗಣದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ, ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ, ಸಂಸದ ಗೋವಿಂದ ಎಂ ಕಾರಜೋಳ್ ಸೇರಿದಂತೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ರಾಜ್ಯಪಾಲರ ಭೇಟಿ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಕಳೆದ ವರ್ಷಕ್ಕಿಂತ ಈ ಬಾರಿ ಭೀಕರ ಬರಗಾಲ ಎದುರಾಗಿದೆ. ಸೆಪ್ಟೆಂಬರ್ 15ನೇ ತಾರೀಖಿನವರೆಗೆ ಬರ ವೀಕ್ಷಣೆ ನಡೆಸಿ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಾಮರಾಜನಗರ ತಾಲೂಕಿನ ಮಲಿಯೂರು ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೂ ಬರ ಪರಿಶೀಲನೆ ನಡೆಸಲಾಗುವುದು. ಕಳೆದ ವರ್ಷ ಬರದಿಂದ ರಾಜ್ಯ 39,000 ಕೋಟಿ ರೂಪಾಯಿಗಳಷ್ಟು ಬೆಳೆ ಹಾನಿ ಅನುಭವಿಸಿತ್ತು. ಈ ಬಾರಿ ಕೂಡ ರಾಜ್ಯದಲ್ಲಿ ತೀವ್ರ ಬರಗಾಲದ ಪರಿಸ್ಥಿತಿ ಇದ್ದು ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿಯೇ ಪ್ರಥಮ ಹಾಗೂ ದೇಶದಲ್ಲಿ 9ನೇ ಸ್ಥಾನ ಪಡೆದಿದೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜರುಗಿದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯು ನಮ್ಮ ದೇಶದಲ್ಲಿ ಒಂದು ಪ್ರಮುಖ ಯೋಜನೆಯಾಗಿದೆ ಎಂದರು. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ವತಿಯಿಂದ ಇಂದು ಗಂಗಾವಳಿ ಕರಾವಳಿ ಉಳಿಸಿ ಜಾಗೃತಿ ಅಭಿಯಾನದ ಭಾಗವಾಗಿ ಕಾರವಾರ ಅಂಕೋಲಾ ಗೋಕರ್ಣ ಚಲೋ ಜಾಥಾ ಆಯೋಜಿತವಾಗಿದೆ. ಬೆಳಿಗ್ಗೆ 10 ಗಂಟೆಗೆ ಗೋಕರ್ಣದ ಜನತೆ ಜೊತೆ ಜಾಥಾ ತಂಡ ಅಲ್ಲಿನ ಗ್ರಾಮ ಪಂಚಾಯಿತಿಗೆ ಹಕ್ಕೊತ್ತಾಯ ಸಲ್ಲಿಸಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಬೆಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಸಂಚಾಲಕರಾದ ಗಣಪತಿ ಕೆ ಬಿಸ್ಲಕೊಪ್ಪ.
1: ಈ ಜಾಥಾದ ಮುಖ್ಯ ಉದ್ದೇಶ ಏನಂತ ಕೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಗಂಗಾವಳಿ ಅಘನಾಶಿನಿ ನದಿ ತಿರುವು ಯೋಜನೆಗಳನ್ನ ಸರ್ಕಾರವು ಕೈಬಿಡಬೇಕು ಎಂದು ಆಗ್ರಹಿಸಿ ಜಾಥಾ ಹಕ್ಕೊತ್ತಾಯ ಹೋರಾಟ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಜನತೆಗೆ ಕರೆ ಕೊಡುವುದೇನೆಂದ್ರೆ, ಕಾರವಾರ, ಅಂಕೋಲಾ, ಗೋಕರ್ಣ, ಯಲ್ಲಾಪುರ, ಶಿರ್ಸಿ, ಸಿದ್ದಾಪುರ, ಕುಮಟಾ ತಾಲೂಕುಗಳ ಸಾಮಾಜಿಕ ಮುಖಂಡರು, ಪರಿಸರ ಸಂಘ ಸಂಸ್ಥೆಗಳು, ರೈತರು, ಮೀನುಗಾರರು, ವನವಾಸಿಗಳು ಜಾಥಾ ಸಭೆಯಲ್ಲಿ ಹಕ್ಕೊತ್ತಾಯ ಮಾಡಲಿದೆ. ತಾವೆಲ್ಲರೂ ಪಾಲ್ಗೊಳ್ಳಿ ಅಂತ ಈ ಸಂದರ್ಭದಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯಿಂದ ಮನವಿ ಮಾಡ್ತಾ ಇದ್ದೇನೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ

0: ಬುಧವಾರ 9:15ಕ್ಕೆ
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಋತುಮಾನದ ಇನ್ಫ್ಲುಯೆನ್ಸಾ ಜ್ವರವು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಗಂಭೀರ ಪರಿಣಾಮ ಉಂಟುಮಾಡಬಹುದು. ಹಾಗಾಗಿ ಸಾಂಕ್ರಾಮಿಕ ರೋಗದ ಬಗ್ಗೆ ನಿರ್ಲಕ್ಷ್ಯ ವಹಿಸದೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಎಂದು ವಿಜಯನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಷಣ್ಮುಖ ನಾಯಕ್ ತಿಳಿಸಿದ್ದಾರೆ. ಸಾಂಕ್ರಾಮಿಕ ರೋಗದ ರಕ್ಷಣೆಗಳ ಕುರಿತು ಸಾರ್ವಜನಿಕರು ಮುನ್ನೆಚ್ಚರಿಕೆಯಾಗಿ ಕೆಲ ಅಂಶಗಳನ್ನು ಕೈಗೊಳ್ಳುವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ಸಾಮಾನ್ಯವಾಗಿ ಫ್ಲೂ ಎಂದು ಕರೆಯಲಾಗುವ ಋತುಮಾನದ ಜ್ವರ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಜನವರಿಯಿಂದ ಮಾರ್ಚ್ ಹಾಗೂ ಜುಲೈಯಿಂದ ಸೆಪ್ಟೆಂಬರ್ ವರೆಗೆ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಒಂದು ವೈರಲ್ ಜ್ವರ. ಇದರೊಳಗೆ ರೋಗ ಲಕ್ಷಣಗಳು ಅಂದ್ರೆ ಜ್ವರ, ಕೆಮ್ಮು, ಗಂಟಲು ನೋವು, ಮೈಕೈ ನೋವು ಹಾಗೂ ಉಸಿರಾಟದ ತೊಂದರೆ ಇರ್ತದೆ. ಇದು ಸೆಲ್ಫ್ ಲಿಮಿಟಿಂಗ್ ಇಲ್ನೆಸ್ ಇರ್ತದೆ ಮೆಜಾರಿಟಿ ಕೇಸಸ್ ಅಲ್ಲಿ. ಇಲ್ಲಿ ಹೆಚ್ಚಿನ ಅವೇರ್ನೆಸ್ ಮತ್ತೆ ಪ್ರಿಕಾಷನ್ಸ್ ಬೇಕಾಗಿರೋದು ಸಣ್ಣ ಮಕ್ಕಳು, ಗರ್ಭಿಣಿ ಹೆಣ್ಮಕ್ಳು, ವಯಸ್ಸಾಗಿರೋರು, ಕ್ರಾನಿಕ್ ಡಿಸೀಸ್ ಇಂದ ಸಫರ್ ಆಗ್ತಿರೋರು ಇದ್ರ ಬಗ್ಗೆ ಸ್ವಲ್ಪ ಅವೇರ್ ಇರಬೇಕಾಗ್ತದೆ. ಅವ್ರಿಗೇನಾದ್ರೂ ಉಸಿರಾಟದ ತೊಂದರೆ ಇದ್ರೆ ತಕ್ಷಣಕ್ಕೆ ಹತ್ತಿರದ ಆಸ್ಪತ್ರೆಯಲ್ಲಿ ಹೋಗಿ ತೋರಿಸ್ಕೋಬೇಕಾಗ್ತದೆ. ಕೇಸಸ್ ಬಂದ ತಕ್ಷಣ IHIP ಪೋರ್ಟಲ್ ಅಲ್ಲಿ ಡೇ ವೈಸ್ ರಿಪೋರ್ಟ್ ಮಾಡ್ಲಿಕ್ಕೂ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ. ಜಿಲ್ಲೆಯಲ್ಲಿ ಇಲ್ಲಿ ತನಕ ನಮಗೆ 17 ಕೇಸಸ್ ಬಂದಿದೆ. ಎಲ್ಲಿನೂ ಕ್ಲಸ್ಟರಿಂಗ್ ಅಥವಾ ಔಟ್ ಬ್ರೇಕ್ ತರ ನಮಗೆ ಕಂಡು ಬಂದಿರುವುದಿಲ್ಲ.
1: ರಾಜ್ಯದಲ್ಲಿ ಪ್ರವಾಸೋದ್ಯಮ ಮೂಲಸೌಕರ್ಯವನ್ನು ಬಲಪಡಿಸುವ ಮತ್ತು ಖಾಸಗಿ ಹೂಡಿಕೆಗೆ ಮತ್ತಷ್ಟು ಉತ್ತೇಜಿಸುವ ನಿಟ್ಟನಲ್ಲಿ ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ ಹೋಟೆಲ್ ವಲಯದ ಹಲವು ಮಹತ್ವದ ಯೋಜನೆಗಳಿಗೆ ಅನುಮೋದನೆ ನೀಡಲಾಯಿತು. ಪ್ರವಾಸೋದ್ಯಮ ನೀತಿಯಡಿ 8 ಪ್ರೀಮಿಯಂ ಮತ್ತು 10 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 18 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಸಭೆಯಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನೀತಿಯಡಿ 35 ಪ್ರೀಮಿಯಂ ಹಾಗೂ 43 ಬಜೆಟ್ ಹೋಟೆಲ್ಗಳು ಸೇರಿದಂತೆ ಒಟ್ಟು 78 ಯೋಜನೆಗಳಿಗೆ ತಾತ್ವಿಕ ಅನುಮೋದನೆ ನೀಡಲಾಯಿತು. ಹೊಸ ಹೋಟೆಲ್ ಯೋಜನೆಗಳಿಂದ ಪ್ರವಾಸಿ ತಾಣಗಳಲ್ಲಿ ಗುಣಮಟ್ಟದ ವಸತಿ ಸೌಲಭ್ಯ ಹೆಚ್ಚುವುದರ ಜೊತೆಗೆ ಖಾಸಗಿ ಹೂಡಿಕೆ, ಸ್ಥಳೀಯ ಉದ್ಯೋಗ ಹಾಗೂ ಪ್ರವಾಸೋದ್ಯಮ ಆಧಾರಿತ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ. ಇದೇ ತಿಂಗಳ 6ರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರ್ಯಾಂಡ್ಸ್ ಗಾಯತ್ರಿ ವಿಹಾರ ಕನ್ವೆನ್ಷನ್ ಸೆಂಟರ್ನಲ್ಲಿ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ನೇರವಾಗಿ ಭಾಗವಹಿಸಲಿದ್ದಾರೆ ಎಂದರು. ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿ ತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು, ಕೆಎಫ್ಸಿ ಹಾಗೂ ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಮಾದರಿ ಸಂಗ್ರಹಿಸಲಾಗಿದೆ ಎಂದು ಹೇಳಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಧಾರವಾಡ ತಾಲೂಕಿನ ಧಾರವಾಡ ಹಳಿಯಾಳ ರಾಜ್ಯ ಹೆದ್ದಾರಿ ರಸ್ತೆಯಿಂದ ಬೆನಕನಕಟ್ಟಿ ರಸ್ತೆಯ ಸುಧಾರಣೆ ಹಾಗೂ ಅಭಿವೃದ್ದಿ ಕಾಮಗಾರಿಗೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ ಲಾಡ್ ಭೂಮಿ ಪೂಜೆ ನೆರವೇರಿಸಿದರು. ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳಡಿ ಕೈಗೊಂಡಿರುವ ಕಾಮಗಾರಿಗಳನ್ನು ಶೀಘ್ರದಲ್ಲಿ ಪೂರ್ಣಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 2026-27ನೇ ಸಾಲಿಗೆ ದಸರಾ ಕ್ರೀಡಾ ಸ್ಪರ್ಧೆಗಳನ್ನು ನಾಳೆಯಿಂದ ಆಯಾ ತಾಲೂಕುಗಳಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಆಯೋಜಿಸಲಾಗುತ್ತಿದ್ದು, ಜಿಲ್ಲೆಯ ಆಸಕ್ತ ಕ್ರೀಡಾಪಟುಗಳು ದಸರಾ ಕೂಟದಲ್ಲಿ ಭಾಗವಹಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿ ಸಭೆ, 29,679 ಕೋಟಿ ಹೂಡಿಕೆ ಯೋಜನೆಗಳಿಗೆ ಒಪ್ಪಿಗೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಇಂದು ಚಿತ್ರದುರ್ಗಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ರಾಜ್ಯದಲ್ಲಿ ತೀವ್ರ ಬರಗಾಲ, ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡುವಂತೆ ಕೇಂದ್ರಕ್ಕೆ ಉಪಮುಖ್ಯಮಂತ್ರಿ ಆಗ್ರಹ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಅನುಷ್ಠಾನದಲ್ಲಿ ತುಮಕೂರು ಜಿಲ್ಲೆ ರಾಜ್ಯಕ್ಕೆ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.

ಆಕಾಶವಾಣಿ ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆರ್ ರವಿಶಂಕರ್, ಐಎಫ್

0: ಕೇಳಿ ಕಾರ್ಯಕ್ರಮ ವನಸ್ಪಂದನ.
1: ವನಸ್ಪಂದನ ವನಸ್ಪಂದನ.
0: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ವನಸ್ಪಂದನ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗರೆ. ಪ್ರತಿ ಗುರುವಾರ 7:15 ಆಕಾಶವಾಣಿಯಲ್ಲಿ ಹಸಿರು ಹೊನ್ನು ಕಾರ್ಯಕ್ರಮ ಕೇಳ್ತಾ ಇದ್ವಿ. ಈಗ ಯಾವ್ದಪ್ಪ ಇದು ವನಸ್ಪಂದನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಹಸಿರು ಹೊನ್ನು ಕಾರ್ಯಕ್ರಮ ಈಗ ವನಸ್ಪಂದನವಾಗಿದೆ. ಕರ್ನಾಟಕ ಅರಣ್ಯ ಇಲಾಖೆ ಪ್ರಾಯೋಜಿಸುತ್ತಿರುವ ಈ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಕರ್ನಾಟಕದ ಅರಣ್ಯ ಸಂಪತ್ತಿನ ಬಗ್ಗೆ, ಕುತೂಹಲ ಹಾಗೂ ವಿಶೇಷ ವಿಷಯಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ಇಲಾಖೆಯ ಅಧಿಕಾರಿಗಳು. ವನಸ್ಪಂದನ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಇವತ್ತು ಕರ್ನಾಟಕದ ಹಸಿರು ಹೊದಿಕೆ, ಅರಣ್ಯ ಸಂರಕ್ಷಣೆ ಮತ್ತು ಜಲತಂತ್ರಗಳ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಆರ್ ರವಿಶಂಕರ್, IFS ಕರ್ನಾಟಕದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಅಂದ್ರೆ CCF ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
0: ಇತ್ತೀಚೆಗೆ ಭಾರತೀಯ ಅರಣ್ಯ ಸ್ಥಿತಿ ವರದಿ ಅಂದ್ರೆ ISFR 2023 ಪ್ರಕಟಿಸಲಾಯಿತು. ಈ ವರದಿಯ ಹಿನ್ನೆಲೆಯಲ್ಲಿ ಕರ್ನಾಟಕದ ಭೌಗೋಳಿಕ ಮತ್ತು ಅರಣ್ಯ ಸ್ಥಿತಿಗತಿ ಈಗ ಹೇಗಿದೆ?
2: ಕರ್ನಾಟಕವು ಒಟ್ಟು 191,791 ಚತುರ ಕಿಲೋಮೀಟರ್ ಭೌಗೋಳಿಕ ವಿಸ್ತೀರ್ಣವಾಗಿತ್ತು. ಇದು ಭಾರತದ ಒಟ್ಟು ಭೂಭಾಗದಲ್ಲಿ %5.83% ಆಗಿರುತ್ತದೆ. ಭಾರತೀಯ ಅರಣ್ಯ ಸರ್ವೇಕ್ಷಣ ವರದಿ ಪ್ರಕಾರ ರಾಜ್ಯದ ಅರಣ್ಯ ಹೊದಿಕೆ ಅಂದ್ರೆ ಫಾರೆಸ್ಟ್ ಕವರ್ ಅಂತ ಏನು ಹೇಳ್ತೀವಿ, ಅದು 39,754.27 ಚತುರ ಕಿಲೋಮೀಟರ್ ಆಗಿಷ್ಟಿರ್ತದೆ. ಅಂದ್ರೆ ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ 20.47% ಭಾಗ ಅರಣ್ಯವಾಗಿರುತ್ತದೆ. ಅರಣ್ಯ ಅಂತ ಹೇಳಿದ್ರೆ ಎಲ್ಲಾ ಕಡೆ ಮರ ಯಾವಾಗಲೂ ಹಸಿರಿರುವ ಭಾಗ ಮಾತ್ರ ಅಲ್ಲ, ಕುರ್ಚಲ ಅರಣ್ಯಗಳು ಇರ್ತದೆ, ಎಲೆ ಉದುರುವ ಕಾಡುಗಳು ಅಂತ ನಾವು ಏನು ಹೇಳ್ತಿದೀವಿ, ಡ್ರೈ ಡೆಸಿಡ್ಯಸ್ ಫಾರೆಸ್ಟ್ ಇರ್ತದೆ, ಆಮೇಲೆ ಮಾಯ್ಸ್ ಡೆಸಿಡ್ಯಸ್ ಫಾರೆಸ್ಟ್ ಇರ್ತದೆ, ಫಾರೆಸ್ಟ್ ಕ್ಲಾಸಿಫಿಕೇಶನ್ ಅಂತ ಏನು ಹೇಳ್ತೀವಿ ಅದು ಕರ್ನಾಟಕದಲ್ಲಿ ಇದೆ.
0: ಇನ್ನು ISFR 2023 ರಾಷ್ಟ್ರೀಯ ಮಟ್ಟದ ಮುಖ್ಯಾಂಶಗಳು ಹಾಗೂ ಕರ್ನಾಟಕದ ಸ್ಥಾನಮಾನ ಅದರಲ್ಲಿ ಹೇಗಿದೆ?
2: ಇತ್ತೀಚಿನ ದಿನಗಳಲ್ಲಿ ನಾವು ಏನು ಸ್ಯಾಟಲೈಟ್ ಇಮೇಜರಿ ತಗೊಂಡು ಏನು ರಿಮೋಟ್ ಸೆನ್ಸಿಂಗ್ ಮೂಲಕ ಏನು ರಿಪೋರ್ಟ್ ಕೊಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅರಣ್ಯ ಕಡಿಮೆ ಆಗ್ತಾ ಇದೆ, ಕೆಲವು ಜಿಲ್ಲೆಗಳಲ್ಲಿ ಹೇಗೆ ಇರಬೇಕು ಅದೇ ಪರಿಸ್ಥಿತಿನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಅರಣ್ಯದ ಹೊರಗಡೆ ಏನು ಸರ್ಕಾರಿ ಭೂಮಿಗಳಲ್ಲಿ, ರಸ್ತೆ ಬದಿಗಳಲ್ಲಿ, ಕೃಷಿ ಭೂಮಿಗಳಲ್ಲಿ ಏನು ಟ್ರೀ ಕವರ್ ಅಂತ ಇದೆ ಮತ್ತು ಪಾರ್ಕ್ಗಳು ಏನು ನಿರ್ಮಾಣ ಮಾಡ್ತಾ ಇದೀವಿ ಅದರೆಲ್ಲ ಸೇರಿಸಿದ್ರೆ ನಮಗೆ ಸರ್ವೆ ರಿಪೋರ್ಟ್ ಪ್ರಕಾರ ಕರ್ನಾಟಕ ಮೊದಲ ಇದರಲ್ಲಿ ಇದೆ.
0: ಹಾಗಾಗಿ ಕರ್ನಾಟಕ ಇನ್ನೂ ಹಸಿರು ಹೊದಿಕೆಯನ್ನ ಹೊದ್ಕೊಂಡಿದೆ ಅಂತ ಹೇಳಬಹುದು.
2: ಹೌದು.
0: ಇಲಾಖೆಯ ಅರಣ್ಯ ನಾಶ ಮತ್ತು ಕಾಡ್ಗಿಚ್ಚು ತಡೆಯೋದಿಕ್ಕೆ ಈ ಇಲಾಖೆ ಯಾವ ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ತಾ ಇದೆ?
2: ನಾವು ಎಲ್ಲಾ ರೀತಿಯಾದ ತಂತ್ರಗಳನ್ನು ಬಳಸಿ ರಾಜ್ಯದ ಅರಣ್ಯ ಭದ್ರತೆ ಆಗ್ಬೇಕು ಅದನ್ನು ಮಾಡ್ತಾ ಇದೀವಿ. ಮೊದಲು ನಾವು ಎದುರಿಸ್ತಾ ಇರುವುದು ಒಂದು ಕಾಡ್ಗಿಚ್ಚು. ಕಾಡುಗಿಚ್ಚಿಗೆ ನಾವು ಸಂಬಂಧಪಟ್ಟದಾಗೆ ಈಗಾಗಲೇ ಹೇಳಿದ್ದೀನಿ, ಸ್ಯಾಟಲೈಟ್ ಇಮೇಜರೀಸ್ ರಿಮೋಟ್ ಸೆನ್ಸಿಂಗ್ ಮೂಲಕ ಸ್ಯಾಟಲೈಟ್ ಇಮೇಜರೀಸ್ ತಗೊಂಡು ರಿಯಲ್ ಟೈಮ್ ಮಾನಿಟರ್ ಮಾಡ್ತಾ ಇದೀವಿ. 6 hoursಗೆ ನಮಗೆ ಡಾಟಾ ಬರ್ತಾ ಇರ್ತದೆ. ನಮ್ಮ ಮುಖ್ಯ ಕಚೇರಿನಲ್ಲಿ ಅದನ್ನ ನಾವು ಸ್ಟಡಿ ಮಾಡಿ ತಕ್ಷಣ ಅಲರ್ಟ್ ಅನ್ನ ನಾವು ಕೊಡ್ತಾ ಇದೀವಿ. ಆ ಒಂದು ಮೆಸೇಜ್ ಅಲರ್ಟ್ ಸಿಸ್ಟಮ್ ನಮ್ಮ ಅರಣ್ಯ ಪಡೆ ಮುಖ್ಯಸ್ಥರಿಂದ ಹಿಡಿದು ಕೆಳಗಡೆ ಮುಂಚೂಣಿ ಸಿಬ್ಬಂದಿ ಯಾರಿದ್ದಾರೆ, ಫಾರೆಸ್ಟ್ ವಾಚರ್ ಗಾರ್ಡ್ ಯಾರಿದ್ದಾರೆ, ಅವರವರೆಗೆ ಮೆಸೇಜ್ ಹೋಗುತ್ತೆ. ಅದೇ ರೀತಿಯಲ್ಲಿ ಕಾಡು ಕಿಚ್ಚನ್ನ ನಿಯಂತ್ರಣ ಮಾಡಿ ಅವ್ರು ಏನು ರಿಪೋರ್ಟ್ ಕೊಡ್ತಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ಮೇಳೇನ ನಮಗೆ ಬರ್ತದೆ. ಆ ನಂತರ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಒತ್ತುವರಿ ಪ್ರಕರಣಗಳು ಹೆಚ್ಚಿಗೆ ಕಂಡು ಬರ್ತದೆ. ಇದನ್ನು ಕೂಡ ತಡೆಗಟ್ಟಲಿಕ್ಕೆ ನಾವು ಇದೇ ಸೇಮ್ ಸ್ಯಾಟಲೈಟ್ ಇಮೇಜರಿ ಯೂಸ್ ಮಾಡಿ ಎಲ್ಲಿ ಯಾವ ಯಾವ ಜಿಲ್ಲೆ ಯಾವ ಯಾವ ಊರಿಗೆ ಸಂಬಂಧಪಟ್ಟ ಅರಣ್ಯಗಳು ಯಾವಿದೆ ಎಲ್ಲದಕ್ಕೂ ನಕ್ಷೆಗಳಿದೆ. ಆ ನಕ್ಷೆಗಳಲ್ಲಿ ನಾವು ಸ್ಯಾಟಲೈಟ್ ಇಮೇಜ್ ಓವರ್ಲೈ ಮಾಡಿ ನೋಡಿದಾಗ ಎಲ್ಲಿ ವ್ಯತ್ಯಾಸ ಬರ್ತಾ ಇದೆ ಅದನ್ನು ಕಂಡುಹಿಡಿಯಬಹುದು. ಇಮಿಡಿಯೇಟ್ಲಿ ಅದನ್ನು ರಿಯಲ್ ಟೈಮ್ ಮಾನಿಟರಿಂಗ್ ಮಾಡ್ತಾ ಇದೀವಿ. ಒತ್ತುವರಿ ತಡೆಗಟ್ಟಲಿಕ್ಕೂ ನಾವು ತಂತ್ರಜ್ಞಾನವನ್ನು ಬಳಸ್ತಾ ಇದೀವಿ. ಅದಲ್ಲದೆ ರಾಜ್ಯದ ರೈತರಿಗೆ ನಾವು ಕೊಡಬೇಕಾಗಿರುವ ಸವಲತ್ತುಗಳು ಏನಾದರೂ ಇದರಲ್ಲಿ ಅದನ್ನು ಕೂಡ ನಾವು ಮಾಡ್ತಾ ಇದೀವಿ. ನಮ್ಮ ಅರಣ್ಯ ಇಲಾಖೆಯ ಸಸಿ ಕ್ಷೇತ್ರಗಳು ಅದನ್ನು ನಾವು ಡಿಜಿಟೈಸ್ ಮಾಡಿದೀವಿ. ಪ್ರತಿ ಸಸಿ ಕ್ಷೇತ್ರದಲ್ಲಿ ಯಾವ ಪ್ರಭೇದ ಸಸಿಗಳು ಇರುತ್ತದೆ, ಎಷ್ಟು ಸಸಿಗಳು ರೈತರಿಗೆ ಅವೈಲೇಬಲ್ ಇದೆ, ಕೊಡ್ಲಿಕ್ಕೆ ತಯಾರಿದೆ, ಯಾವ ತಿಂಗಳಿಂದ ಯಾವ ತಿಂಗಳವರೆಗಿದೆ ಅದನ್ನು ರೆಡಿ ಮಾಡಿದೀವಿ. ಇಂಟರ್ನೆಟ್ ಆಧಾರಿತ ಅಪ್ಲಿಕೇಶನ್ಗಳು ಅವೈಲೇಬಲ್ ಇದೆ ನಮ್ಮ ಇಲಾಖೆಯಲ್ಲಿ. ಅದರಲ್ಲಿ ಅವರು ಅಪ್ಲಿಕೇಶನ್ ಕೊಟ್ಟರೆ ಪರ್ಟಿಕ್ಯುಲರ್ ಸಸಿ ಡಿಮ್ಯಾಂಡ್ ಬೇಸಿಸ್ ನಲ್ಲಿ ನಾವು ಬೆಳೆಸಿ ಅವರಿಗೆ ಕೊಡ್ತಾ ಇದೀವಿ.
0: ಸರ್, ನೀವು ಹೇಳಿದ್ರಿ ಇವಾಗ ಇಂಟರ್ನೆಟ್ ಮೂಲಕ ನಮ್ಮ ಪೋರ್ಟಲ್ ಅಲ್ಲಿ ಕೂಡ ಅವರು ಬೇಡಿಕೆಯ ಸಸಿಗಳನ್ನ ತಗೊಳ್ಬಹುದು ಅಂತ. ಯಾವ್ದದು ಪೋರ್ಟಲ್ ಸರ್?
2: arania.gov.in ಹೋದ್ರೆ ಅದರೊಳಗೆ ಇ ನರ್ಸರಿ ಅಂತ ಬರ್ತದೆ. ಆ ಇ ನರ್ಸರಿ ಇದನ್ನ ಅವರು ಬಟನ್ ಅದನ್ನು ಕ್ಲಿಕ್ ಮಾಡಿದ್ರೆ ರೈತರಿಗೆ ಬೇಕಾಗಿರುವ ಮಾಹಿತಿಗಳು ಸಿಗುತ್ತೆ. ಅವ್ರ ಜಿಲ್ಲೆ, ಅವ್ರ ತಾಲೂಕು, ಅಲ್ಲಿ ಹೋದ್ರೆ ಆ ಪರ್ಟಿಕ್ಯುಲರ್ ನರ್ಸರಿ ಕ್ಲಿಕ್ ಮಾಡಿದ್ರೆ

0: ನರ್ಸರಿನಲ್ಲಿ ಯಾವ ಯಾವ ಸಸಿಗಳಿದೆ, ರೈತರಿಗೆ ಲಭ್ಯವಿರುವ ಸಸಿಗಳ ಎಷ್ಟು ಸಂಖ್ಯೆ ಇದೆ, ಅದನ್ನ ಅವರು ಯಾವಾಗ ಪಡ್ಕೋಬಹುದು, ಯಾರನ್ನ ಸಂಪರ್ಕ ಮಾಡಬಹುದು ಅಂತ ವರೆಗೂ ಅದರಲ್ಲಿ ವಿವರಗಳನ್ನು ಕೊಟ್ಟಿದ್ದೀವಿ.
1: ಓಕೆ, ಆಗ್ಲೇ ಹೇಳಿದ್ವಿ ಬದುಗಳಲ್ಲಿ ಕೂಡ ನಮ್ಮ ರೈತರು ಸಸಿಗಳನ್ನ ತಗೊಂಡು ಹೋಗಿ ನೆಡಬಹುದು ಅಂತ ಹೇಳಿ. ನೆಡುತೋಪುಗಳ ನಿರ್ಮಾಣದಿಂದ ಏನು ಪ್ರಯೋಜನ ಆಗುತ್ತೆ ಸರ್ ಅವರಿಗೆ?
0: ರೈತರು ತಮ್ಮ ಬದುಗಳಲ್ಲಿ ನೆಟ್ರೆ, ಈ ವರ್ಷ ತುಂಬಾ ಬರ ಆಗಿದೆ ರಾಜ್ಯದಲ್ಲಿ, ಮಳೆ ಕೊರತೆಯಿಂದ ತುಂಬಾ ರೈತರು ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಈ ಮರಗಳೆಲ್ಲ ಇದ್ರೆ ಸ್ವಲ್ಪ ಆ ಮಣ್ಣಿಗೆ ತೇವಾಂಶವನ್ನು
1: ಉಳಿಸ್ಕೋಬಹುದು,
0: ಮಣ್ಣನ್ನು ಹಿಡಿದಿಟ್ಕೋಬಹುದು, ಮಣ್ಣು ಎಕ್ಸ್ಪೋಸ್ ಆಗದಂಗೆ ಕವರ್ ಮಾಡ್ತದೆ, ಅಥವಾ ಮರದಂದು ಬೀಳುವ ಎಲೆ ಮತ್ತು ಇದೆಲ್ಲ ಸ್ವಲ್ಪ ಗೊಬ್ಬರನ ಆಗುತ್ತೆ. ಅದು ಅಲ್ಲದೆ ರೈತರು ತುಂಬಾ ಕಷ್ಟದಲ್ಲಿದ್ರೆ ಆ ಮರಗಳನ್ನೇ ಕೂಡ ಅವರು ಹಾರ್ವೆಸ್ಟ್ ಮಾಡಿಕೊಂಡು ಅವರು ತಮ್ಮ ಇದಕ್ಕೆ ಉಪಯೋಗಿಸ್ಕೋಬಹುದು.
1: ಸರ್, ಈಗ ಒಣಭೂಮಿ ಹೆಚ್ಚಿರುವ ರಾಜ್ಯಗಳಲ್ಲಿ ಜಲಾನಯನ ಅಭಿವೃದ್ಧಿ ಅಂದ್ರೆ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್, ಹಾಗೆನೇ ಮಣ್ಣಿನ ತೇವಾಂಶ ರಕ್ಷಣೆ ಇದೆಲ್ಲ ಹೇಗೆ ನಡೀತಾ ಇದೆ, ಏನ್ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಸರ್?
0: ಒಳ್ಳೆ ಪ್ರಶ್ನೆ, ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಒಣಭೂಮಿ ಪ್ರದೇಶ ಹೆಚ್ಚಿಗೆ ಇದೆ. ಅದಕ್ಕೆ ನಮ್ಮಲ್ಲಿ ಬಯಲುಸೀಮೆ ಪ್ರದೇಶ,
1: ಮಲೆನಾಡು
0: ಪ್ರದೇಶ ಅಂತ ಗುಡ್ಡಗಾಡು ಪ್ರದೇಶ ಅಂತೆಲ್ಲ ಹೇಳ್ತಾ ಇದೀವಿ. ಬೀದರಿಂದ ಕೋಲಾರವರೆಗೆ ಏನು ರಾಜ್ಯದ ಪೂರ್ವ ಭಾಗ ಏನಿದೆ, ಫುಲ್ ಎಲ್ಲ ಒಣಭೂಮಿ, ಅಂದ್ರೆ ಮಳೆಗೆ ಆಧಾರಿತ ಕೃಷಿಯನ್ನ ನಡೆಸ್ತಾ ಇರುವ ಭೂಮಿ. ಈ ಒಂದು ಪ್ರದೇಶಗಳಲ್ಲಿ ಜಲಾನಯನ ಅಭಿವೃದ್ಧಿ ಅಂದ್ರೆ ಮಳೆಯ ನೀರು ಕೊಯ್ಯಲು, ಅಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬೇಸಿಸ್ ನಲ್ಲಿ ಆ ಪ್ರದೇಶದಲ್ಲಿ ಎಷ್ಟು ಮಳೆ ಬರ್ತಾ ಇದೆ, ಆ ಭೂಮಿನಲ್ಲಿ ಏನೇನು ಸಸ್ಯಗಳಿದೆ, ಆ ನೀರು ಎಲ್ಲಿ ಸೇರುತ್ತೆ, ಎಲ್ಲಿ ಸಂಗ್ರಹಣೆ ಆಗುತ್ತೆ, ಇದು ಒಂದು ಲ್ಯಾಂಡ್ಸ್ಕೇಪ್ ಅಪ್ರೋಚ್ ನಲ್ಲಿ ಆ ಪ್ರದೇಶಗಳಲ್ಲಿ ಮಣ್ಣಿನ ಮತ್ತು ನೀರಿನ ತೇವಾಂಶವನ್ನು ಸಂರಕ್ಷಿಸುವುದಕ್ಕೆ ನಾವು ವಿವಿಧ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೀವಿ. ನಾಲಾ ಬದುಗಳು ಮಾಡುವುದು, ಚೆಕ್ ಡ್ಯಾಮ್ ಮಾಡುವುದು, ಮತ್ತೆ ಸಾಯಿಲ್ ವಾಟರ್ ಮಾಯಿಶ್ಚರ್ ಕನ್ಸರ್ವೇಶನ್ ಟ್ರೆಂಚಸ್ ಅಂತ ಹೇಳ್ತೀವಿ, ಆ ಇಂಗು ಗುಂಡಿಗಳನ್ನು ತೆಗೆಯುವುದು. ಅದೇ ಪ್ರದೇಶದಲ್ಲಿ ಇರುವ ರೈತರುಗಳ ಭೂಮಿಯಲ್ಲೂ ಸಹ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡಗಳು, ಈ ತರ ಇಂಗು ಗುಂಡಿಗಳು, ನಾಲಾ ಬದುಗಳನ್ನು ಮಾಡಿದ್ರೆ ಆ ಪ್ರದೇಶದಲ್ಲಿ ಮಣ್ಣು ಮತ್ತು ತೇವಾಂಶವನ್ನು ಸಂರಕ್ಷಿಸಬಹುದಾಗಿದೆ.
1: ಈ ಸಾರ್ವಜನಿಕರು ಹಾಗೆ ರೈತರು ಅರಣ್ಯೀಕರಣದಲ್ಲಿ ಭಾಗವಹಿಸೋದಕ್ಕೆ ಇಷ್ಟಪಡುವಂತವರಿಗೆ ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗಳು ಏನಾದ್ರೂ ಇದೆಯಾ?
0: ಖಂಡಿತ ಇದೆ. 2011-12 ಎಸ್ವಿಯಿಂದಾನೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ. ಪ್ರತಿ ಸಸಿಗೆ 125 ರೂಪಾಯಿ, ಅಂದ್ರೆ ಮೊದಲನೇ ವರ್ಷಕ್ಕೆ ನಾವು 35 ರೂಪಾಯಿ ಕೊಡ್ತೀವಿ, ಎರಡನೇ ವರ್ಷ ಬದುಕುಳಿದ್ರೆ 40 ರೂಪಾಯಿ, ಮೂರನೇ ವರ್ಷ ಬದುಕುಳಿದ್ರೆ 50 ರೂಪಾಯಿ ಕೊಡ್ತೀವಿ. ಈಗ ಸಾಮಾನ್ಯವಾಗಿ ಒಬ್ಬ ರೈತರು 1 ಹೆಕ್ಟೇರ್ಗೆ 400 ಸಸಿಗೆ ಅವರಿಗೆ ಅವಕಾಶ ಇದೆ. ಈಗ ಸಾಮಾನ್ಯವಾಗಿ 5 ಎಕರೆ ಇದ್ರೆ 1,000 ಸಸಿ ಆಗುತ್ತೆ, 1,000 ಸಸಿಗೆ ಅವರು 125,000 ರೂಪಾಯಿ ನಮ್ಮ ಪಡ್ಕೋಬಹುದಾಗಿದೆ ನಮ್ಮ ಹತ್ರ. ಅದಲ್ಲದೆ ರೈತರಿಗೋಸ್ಕರನೇ ಸಾರ್ವಜನಿಕ ವಿತರಣೆಗಾಗಿ ನಾವು ಮಾರಾಟಕ್ಕೂ ನಾವು ಸಸಿಗಳನ್ನು ಕೊಡ್ತಾ ಇದೀವಿ. ಇದರಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಸಸಿ ಉಚಿತವಾಗಿ ಕೊಡ್ತೀವಿ.
1: ಈ ಕೃಷಿ ಅರಣ್ಯ ಯೋಜನೆ ಅಡಿಯಲ್ಲಿ ಪ್ರೋತ್ಸಾಹ ಧನಗಳನ್ನ ಕೆಲವೊಂದು ಪ್ರಭೇದಗಳಿಗೆ ಕೊಡ್ತೀರಾ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಯಾವ ಪ್ರಭೇದಗಳಿಗೆ ಕೊಡ್ತೀರಾ, ಯಾವ ಪ್ರಭೇದಗಳಿಗೆ ಈ ಪ್ರೋತ್ಸಾಹ ಧನ ಸಿಗಲ್ಲ?
0: ಸಾಮಾನ್ಯವಾಗಿ ಕೆಲವೊಂದು ಪ್ರಭೇದಗಳು ಅಂದ್ರೆ ಯುಕಲಿಪ್ಟಸ್, ಅಕೇಶಿಯಾ, ಆಮೇಲೆ ಕಾಫಿ ತೋಟಗಳಲ್ಲಿ ಅಲ್ಲಿ ಏನಾದ್ರೂ ಸಿಲ್ಲರೋ ಗಿಡ ಇದರಲ್ಲಿ ಎಲಿಜಿಬಿಲಿಟಿ ಇರಲ್ಲ ಅವರಿಗೆ. ಬೇರೆ ಕಡೆ ಕಾಫಿ ತೋಟ ಬಿಟ್ಟು ಬೇರೆ ಕಡೆ ಹೋದ್ರೆ ಸಿಲ್ಲರೋಗಕ್ಕೆ ನಾವು ಅವಕಾಶ ಕೊಡ್ತೀವಿ. ಆಮೇಲೆ ಇದು ನಾವು ಸರ್ವೆ ಗಾಳಿ ಮರ ಅಂತ ಹೇಳ್ತೀವಿ, ಇಲ್ಲ ಕ್ಯಾಶುವಿನ, ಆಮೇಲೆ ಗೊಬ್ಬರದ ಮರ ಅಂತ ಹೇಳ್ತೀವಿ ಗ್ಲೀರಿಸಿಡಿಯಾ, ಆಮೇಲೆ ಎರಿತ್ರಿನ ಅಂತ ಹೇಳ್ತೀವಿ, ರಬ್ಬರ್, ಸೂಬಾಬೋಲ್, ಮತ್ತೆ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸ್ ತೆಂಗು ಅಡಿಕೆ, ಇದಕ್ಕೆಲ್ಲ ಅವರು ಕ್ಲೈಮ್ ಮಾಡಕ್ ಆಗಲ್ಲ. ಉಳಿದಂತೆ ಅವರು ತೇಗ ಬೆಳೆಸ್ತಾ ಇದಾರೆ, ಹೊಣ್ಣೆ ಬೆಳೆಸ್ತಾ ಇದಾರೆ, ಅದಲ್ಲದೆ ಬೇರೆ ಬೇರೆ ಪ್ರಭೇದಗಳು ಇದ್ರೆ ಅದನ್ನು ನೋಡಿ ನಾವು ಪ್ರೋತ್ಸಾಹವನ್ನು ಮಾಡ್ತೀವಿ.
1: ಇನ್ನು ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮರಗಳಿಗೆ ನೀವು ಪ್ರೋತ್ಸಾಹ ಧನಗಳನ್ನ ಕೊಡ್ತೀರಾ, ಹಾಗೇನೆ ಈ ಏನು ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳ್ತೀರಿ, ಅಡಿಕೆ, ತೆಂಗು ಆಗಿರ್ಬಹುದು, ಕಾಫಿ, ಕಿತ್ತಳೆ, ಈ ಒಂದು ಪ್ರಭೇದಗಳಿಗೆ ಈ ಪ್ರೋತ್ಸಾಹ ಧನ
0: ಸಿಗಲ್ಲ.
1: ಇನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತಾ ಇರುವಂತಹ ಇತರೆ ಅರಣ್ಯ ಯೋಜನೆಗಳು ಯಾವ್ದಾದ್ರು ಇದೆಯಾ?
0: ಹೌದು, ಎಲ್ಲರಿಗೂ ತಿಳಿದ ಮಟ್ಟಿಗೆ ಅರಣ್ಯ ಇಲಾಖೆ ಅಂದ್ರೆ ಅವರು ಕಾಡು ಕಾಯುವವರು, ಅರಣ್ಯವನ್ನು ಹೆಚ್ಚಿಸುವುದು ಅಂದ್ರೆ ನಾವು ಎಲ್ಲಿ ಅರಣ್ಯವನ್ನು ನಶಿಸಿ ಹೋಗ್ತಾ ಇದೆ, ಕೆಲವೊಂದು ಕಡೆ ನಾವು ನಾಟಕಗಳನ್ನು ಕೂಡ ಹಾರ್ವೆಸ್ಟ್ ಮಾಡಿ ತಗೊಂಡ್ಬರುವ ಕಡೆನಲ್ಲಿ ಮತ್ತೆ ನಾವು ಪುನಶ್ಚೇತನಗೊಳಿಸುವುದು ಅದೆಲ್ಲ ಮಾಡ್ತಾ ಇರೋದು ನಮ್ಮ. ಅದಕ್ಕೆ ನಮ್ದು ಸಸಿ ಕ್ಷೇತ್ರಗಳಿದೆ, ನಮ್ಮ ಸಸಿಗಳನ್ನು ತಗೊಂಡು ಹೋಗಿ ಅಲ್ಲಿ ನಾವು ಹಚ್ತೀವಿ. ಅದಕ್ಕೆ ವಿವಿಧ ಯೋಜನೆಗಳಿದೆ, ಡೆವಲಪ್ಮೆಂಟ್ ಆಫ್ ಡಿಗ್ರೇಡೆಡ್ ಫಾರೆಸ್ಟ್ ಅಂತ, ಎಲ್ಲಿ ಈ ತರ ಒಣಭೂಮಿ ಇದೆ, ಎಲ್ಲಿ ಅರಣ್ಯ ಪ್ರದೇಶಗಳು ಸ್ವಲ್ಪ ಬೆಳವಣಿಗೆ ಕುಂಠಿತವಾಗಿದೆ, ಆ ಪ್ರದೇಶಗಳಲ್ಲಿ ಸ್ವಲ್ಪ ಪುನಶ್ಚೇತನಗೊಳಿಸೋದಕ್ಕೆ ಡಿಡಿಎಫ್ ಅಲ್ಲಿ ನಾವು ಅರಣ್ಯೀಕರಣವನ್ನು ಮಾಡ್ತಾ ಇರ್ತೀವಿ. ಅದು ಅಲ್ಲದೆ ಸಾರ್ವಜನಿಕರಿಗೆ ಸಾರ್ವಜನಿಕ ಪ್ರದೇಶಗಳು ಅಂದ್ರೆ ಪಾರ್ಕ್, ಟ್ರೀ ಪಾರ್ಕ್ ಒಂದು ಸ್ಕೀಮ್ ಇದೆ ರಾಜ್ಯ ಯೋಜನೆ.

ಪ್ರತಿಯೊಂದು ತಾಲೂಕಿಗೂ ಒಂದು ಟ್ರೀ ಪಾರ್ಕ್ ಅಂತ ಒಂದು ಗೈಡ್ ಲೈನ್ಸ್ ಇದೆ ನಮ್ಮಲ್ಲಿ. ಅದು ಪ್ರತಿಯೊಂದು ತಾಲೂಕಿಗೂ ಒಂದೊಂದು ಟ್ರೀ ಪಾರ್ಕ್ ಅನ್ನು ಮಾಡಿದ್ವಿ. ಅದು ಅಲ್ಲದೆ ನಮ್ಮಲ್ಲಿ ದೇವರ ಕಾಡು ಯೋಜನೆ ಇದೆ. ದೇವಿಗಣ ದೇವಸ್ಥಾನ ಪಕ್ಕದಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾ ಇರುವ ಕಡೆಯಲ್ಲಿ 2011-12 ಇಸವಿಯಿಂದ ಸ್ಟಾರ್ಟ್ ಮಾಡಿರುವ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಆ ದೇವಸ್ಥಾನ ಸುತ್ತಮುತ್ತಲ ಏನು ಅರಣ್ಯ ಪ್ರದೇಶದ ಹಂಚಿನಲ್ಲಿ ಇರುವ ದೇವಸ್ಥಾನ, ಅರಣ್ಯ ಒಳಗೆ ಇರುವ ದೇವಸ್ಥಾನ, ಅಂತ ದೇವಸ್ಥಾನಗಳ ಪಕ್ಕದಲ್ಲಿ ಒಂದು ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ದೈವಿಗಣ ಅಂತ ಒಂದು ಗಣಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ನಕ್ಷತ್ರವನ, ರಾಶಿವನ, ಆ ನಂತರ ನಮ್ಮಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಕೇಂದ್ರ ಸರ್ಕಾರದ ಯೋಜನೆ, ನಮ್ಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ತರಹಣೆ ಅಲ್ಲೂ ಕೂಡ ನಾವು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ನಾವು ಅರಣ್ಯವನ್ನು ಪ್ರೋತ್ಸಾಹಿಸ್ತಾ ಇದೀವಿ. ಅದಲ್ಲದೆ ನಮ್ಮ ರಾಷ್ಟ್ರೀಯ ಬಂಬು ಮಿಷನ್ ಇದೆ. ರಾಷ್ಟ್ರೀಯ ಬಂಬು ಮಿಷನ್ ಒಂದು ಕೃಷಿ ಇಲಾಖೆ ಯೋಜನೆ ಆದ್ರೂ ಸಹ ನಾವು ನಮ್ಮ ರಾಜ್ಯದಲ್ಲಿ ಅರಣ್ಯ ಇಲಾಖೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅದರಲ್ಲಿ ಪ್ರತಿ ರೈತರಿಗೂ ಇದೇ ರೀತಿಯಲ್ಲಿ ಪ್ರೋತ್ಸಾಹ ಧನಗಳನ್ನು ಕೊಡ್ತಾ ಇದೀವಿ. ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಅವರು ಸಸಿಗಳನ್ನು ಪಡೆದು ಅಲ್ಲಿ ಅವರ ಜಮೀನಿನಲ್ಲಿ ನೆಟ್ಟು ಬೆಳೆಸಿದ್ರೆ ಬಂಬು ಆಧಾರಿತ

0: ಕೃಷಿ ಇಲಾಖೆ ಯೋಜನೆ ಆದ್ರೂ ಸಹ ನಾವು ನಮ್ಮ ರಾಜ್ಯದಲ್ಲಿ ಅರಣ್ಯ ಇಲಾಖೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರತಿ ರೈತರಿಗೂ ಇದೇ ರೀತಿಯಲ್ಲಿ ಪ್ರೋತ್ಸಾಹ ಧನಗಳನ್ನು ಕೊಡ್ತಾ ಇದ್ವಿ. ಸಬ್ಸಿಡೈಸ್ಡ್ ರೇಟ್ ಅಲ್ಲಿ ಅವರು ಸಸಿಗಳನ್ನು ಪಡೆದು ಅಲ್ಲಿ ಅವರ ಜಮೀನಿನಲ್ಲಿ ನೆಟ್ಟು ಬೆಳೆಸಿದ್ರೆ. ಬಂಬು ಆಧಾರಿತ ಇಂಡಸ್ಟ್ರೀಸ್ ಬರ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ, ಅವರಿಗೆ ರಾ ಮೆಟೀರಿಯಲ್ ಸಪ್ಲೈ ಆಗುತ್ತೆ. ಈಗ ಬಿಟ್ಟಿ ಮಾಡೋರು ಇರ್ಬೋದು, ಬಂಬು ಪೆಂಡ್ ಮಾಡ್ತಾ ಇದ್ರೆ, ಹಿಂದೆ ನಾವು ತಿಳಿದ ಮಟ್ಟಿಗೆ ಬಂಬುವಿಂದ ಪೇಪರ್ ಮಾಡ್ತಾ ಇರೋದು ಬಂದಿದೆ, ಈಗ ಬಂಬುವಿಂದ ಫೈಬರ್ಸ್ ತೆಗೆದು ಅದರಲ್ಲಿ ಬಟ್ಟೆ ಮಾಡೋರು ಇದ್ದಾರೆ. ರಾಷ್ಟ್ರೀಯ ಬಂಬು ಮಿಷನ್ ನಲ್ಲಿ ನಾವು ಇತ್ತೀಚೆಗೆ 2022-23 ಸಾಲಿನಿಂದ ಟಿಶ್ಯೂ ಕಲ್ಚರ್ ಬಂಬುವನ್ನು ಕೂಡ ರೈತರಿಗೆ ನಾವು ಕೊಟ್ಟಿದೀವಿ. ಟಿಶ್ಯೂ ಕಲ್ಚರ್ ಬಂಬುವಿನಲ್ಲಿ ಬೆಳವಣಿಗೆ ಚೆನ್ನಾಗಿ ಕಾಣ್ತಾನೂ ಇದೆ. ಸೊ ಅದರಿಂದ ರೈತರಿಗೂ ಉಪಯೋಗ ಆಗ್ತಾ ಇದೆ.
1: ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಇಷ್ಟೆಲ್ಲ ಯೋಜನೆಗಳನ್ನ ಅರಣ್ಯ ಇಲಾಖೆ ಮಾಡ್ತಾ ಇದೆ, ವನಗಳನ್ನ ನಿರ್ಮಾಣ ಮಾಡ್ತಾ ಇದೆ, ಒಳ್ಳೆ ಪಾರ್ಕ್ಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಹೀಗಿರುವಾಗ ನಮ್ಮ ಅರಣ್ಯ ರಕ್ಷಣೆಯಲ್ಲಿ ಸಾರ್ವಜನಿಕರು ಹೇಗೆ ಭಾಗಿಯಾಗಬಹುದು, ಹಾಗೇನೆ ಯಾರಾದ್ರೂ ಮರಗಳನ್ನ ಕಡಿತಾ ಇದ್ದಾರೆ ವಿಥೌಟ್ ಪರ್ಮಿಷನ್, ಹೇಗೆ ಇವರು ದೂರನ್ನ ನೀಡಬಹುದು, ಏನು ವ್ಯವಸ್ಥೆ ಇದೆ ಸರ್ ಇದೆ?
0: ಸೊ ಸಾರ್ವಜನಿಕರು ತಮ್ಮದು ಏನೇ ಅಹವಾಲುಗಳು ಇದ್ರೆ ಅಥವಾ ತಮ್ಮ ದೂರುಗಳಿದ್ರೆ ತಾವು ನೇರವಾಗಿ ಪಕ್ಕದಲ್ಲಿರುವ ಒಂದು ಅರಣ್ಯ ಕಚೇರಿಗೆ ಹೋಗಿ ಕೊಡಬಹುದು, ಅಥವಾ ಅವರು ತಮ್ಮ ಹೆಸರನ್ನು ಹೇಳದೆ ಇದನ್ನು ಇಡಬೇಕು, ಸಿಗರೇಟ್ ಗೋಪಿಯಲ್ಲಿ ಇಡಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ 1926 ಅಂತ ಒಂದು ನಂಬರ್ಗೆ ಕಾಲ್ ಮಾಡಿ ಕರೆ ಮಾಡಿ ಹೇಳಿದ್ರೆ ಅವರು ತಕ್ಷಣವೇ ಸ್ಪಂದಿಸ್ತಾರೆ. ಆ ನಂಬರ್ ಯಾವಾಗಲೂ ಇರ್ತದೆ. ಅಲ್ಲಿಂದ ನಾವು ಸೂಕ್ತ ಮಾರ್ಗದರ್ಶನ ನೀಡಿ ಇದರಲ್ಲಿ ಆಕ್ಷನ್ ತಗೊಳ್ಳಿ ಅಂತ ನಾವು ಇಲ್ಲಿ ಡೈರೆಕ್ಷನ್ ಕೊಡ್ತೀವಿ.
1: ಕೇಳಿದ್ರಿಲ್ಲ ಶ್ರೋತೃಗಳೇ, ಇತ್ತೀಚಿನ ದಿನಗಳಲ್ಲಿ ಮಾನವನ ಸ್ವಾರ್ಥಕ್ಕಾಗಿ ಕಾಡುಗಳು ನಾಶವಾಗ್ತಾ ಇದೆ. ಇದರಿಂದ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ, ಇದೆಲ್ಲ ನಿಮಗೂ ಕೂಡ ಗೊತ್ತಿದೆ. ಮಳೆ ಕಡಿಮೆ ಆಗ್ತಾ ಇದೆ, ಬಿಸಿಲು ಜಾಸ್ತಿ ಆಗ್ತಾ ಇದೆ, ಹವಾಮಾನದಲ್ಲಿ ಹೆಚ್ಚು ಏರುಪೇರನ್ನ ಕಾಣ್ತಾ ಇದ್ದೀವಿ. ಹೀಗಿರುವಾಗ ಕಾಡ್ಗಿಚ್ಚನ್ನ ನೀವು ನೋಡಿದ್ರೆ, ಕಳ್ಳ ಭೇಟೆ ಅಥವಾ ಅಕ್ರಮ ಮರ ಕಡಿಯೋದನ್ನ ಅಥವಾ ಒತ್ತುವರಿ ಕಂಡು ಬಂದ್ರೆ ಖಂಡಿತವಾಗಿ ಸುಮ್ಮನೆ ಇರಬೇಡಿ, 1926 ನೀವು ದೂರನ್ನ ನೀಡಬಹುದು. ಉಚಿತವಾಗಿ ಕರೆ ಮಾಡಿ ನೀವು ದೂರನ್ನ ನೀಡಬಹುದು. ಇದರಿಂದ ಖಂಡಿತವಾಗಿಯೂ ಅರಣ್ಯವನ್ನ ರಕ್ಷಣೆ ಮಾಡೋದಕ್ಕೆ ನೀವು ಕೂಡ ಕೈ ಜೋಡಿಸಿದಂಗಾಗತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದವರು ಆರ್ ರವಿಶಂಕರ್, IFS ಕರ್ನಾಟಕದಲ್ಲಿ ಮುಖ್ಯ ಸಂರಕ್ಷಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆರ್ ರವಿಶಂಕರ್, IFS ಇವರೊಂದಿಗೆ ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.

ಎಫ್ಎಂ 103.1 ಮೆಗಾಹೆಚ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:30 ಸೆಕೆಂಡುಗಳು.

0: ಅಂಧದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
1: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
4: ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ಪ್ರಯುಕ್ತ ಇದೇ 4ರಂದು ಶುಕ್ರವಾರ ರಾತ್ರಿ 8 ಗಂಟೆಗೆ ಭಂಡಾರ ತರುವುದು, ಲಘು ಫಲಾಹಾರ, ಭಾಗಮಂಡಲದ ಶ್ರೀ ರಾಮ ಭಜನಾ ಮಂಡಳಿಯವರಿಂದ ಭಜನೆ, ರಾತ್ರಿ 12 ಗಂಟೆಗೆ ಮಹಾಪೂಜೆ, 5ರಂದು ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ, ನಂತರ ಅನ್ನಸಂತರ್ಪಣೆ ನಡೆಯಲಿದೆ. ಅನ್ನಸಂತರ್ಪಣೆಯ ದಾನಿಗಳು ಶ್ರೀ ಕೇಕಡ ನಂದ ಮತ್ತು ಸಂಸಾರ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕೊಟ್ಟೂರು ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷರು, ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಕೋರಿದ್ದಾರೆ.
5: ಕೊಡಗು ಕುಶಾಲ್

0: ಜಿ ಅಂಬಲ ಸ್ಕೂಲ್ ಕಳಿಪರಂಬಲು ನಡತ್ವ ನೆಲಜಿ ಊರುಕಾರ ಎಲ್ಲ ಬಂದಿತ್ತು ಕೂಡಿಯಾಡುಂದು ನೆಲಜಿ ಕೈಲ್ಪೋದು ಕ್ರೀಡಾ ಸಮಿತಿ ಅಧ್ಯಕ್ಷ ಆಡಳಿತ ಮಂಡಳಿಕಾರ ಕಟ್ಟಣಿತ.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಆಂಟೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
6: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
7: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್.
8: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

0: ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ನೆಲಜಿ ಗ್ರಾಮತ್ರ ಕೈಲ್ಪೋದು ನಮ್ಮೆರ ಕಳಿಕೂಟತ್ನ ಇಂದು ಬ್ಯಾಳಾಚ ಮಜ್ಜನ ದಂಡಗಂಟರ ಮೀದ ನೆಲ

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250 ಏರಿಕೆ. ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್, ಇಂದಿನ ಪಂದ್ಯದಲ್ಲಿ ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಇಬ್ಬರು ನಾಯಕರು ಚರ್ಚೆ ನಡೆಸಲಿದ್ದಾರೆ. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕೆನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೇವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದಂತಹ

ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ನಗರೀಕರಣದಿಂದ ಉಂಟಾಗುವಂತಹ ಸವಾಲುಗಳಾದಂತಹ ಜನಸಂಖ್ಯೆ ಬೆಳವಣಿಗೆ ಮತ್ತು ಭವಿಷ್ಯದ ನೀರಿನ ಅವಶ್ಯಕತೆಗಳ ಬಗ್ಗೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನಾ ಶಿಬಿರಗಳನ್ನು ಆಯೋಜನೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ನೀಡಿದ್ದಾರೆ. ಜಲಶಕ್ತಿ ಸಚಿವಾಲಯ ಆಯೋಜನೆ ಮಾಡಿದಂತಹ ಎರಡು ದಿನಗಳ ರಾಷ್ಟೀಯ ನೀರಿನ ಶೃಂಗಸಭೆಯ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೀರು ಉಳಿಸುವ ತಂತ್ರಜ್ಞಾನಗಳನ್ನು ಹೆಚ್ಚು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ಭಾರತೀಯ ತಯಾರಕರು ಮತ್ತು ಪಾಲುದಾರರು ಪರಿಣಾಮಕಾರಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಅನುವು ಮಾಡಿಕೊಡಲು ಜಾಗತಿಕ ಅತ್ಯುತ್ತಮ ಅಭ್ಯಾಸಗಳಿಗೆ ಒಡ್ಡಿಕೊಳ್ಳುವುದೂ ಸೇರಿದಂತೆ ಅದಕ್ಕೆಂದೇ ಮೀಸಲಾದ ಪ್ರದರ್ಶನ ಮತ್ತು ಕಾರ್ಯಾಗಾರಗಳನ್ನು ಆಯೋಜನೆ ಮಾಡುವಂತೆ ಅವರು ನಿರ್ದೇಶಿಸಿದ್ದಾರೆ. ಜನರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲು ಜಲ ಉತ್ಸವವನ್ನು ಉತ್ತೇಜಿಸುವಂತೆ ಸಲಹೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕೆರೆಗಳಲ್ಲಿ ಹೂಳು ತೆಗೆಯುವುದನ್ನು ನಿಯಮಿತ ಕಾರ್ಯಕ್ರಮವನ್ನಾಗಿ ಮಾಡಲು ಮತ್ತು ಹೂಳು ತೆಗೆಯಲು ಸ್ಪಷ್ಟ ಮಾನದಂಡಗಳನ್ನು ರೂಪಿಸುವಂತೆ ಕರೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಮೂರು ದಿನಗಳ ಕಾಲ ಉಕ್ರೇನ್ ಮತ್ತು ಪೋಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಡಾ ಎಸ್ ಜೈಶಂಕರ್ ಅವರು ಉಕ್ರೇನ್ನ ವಿದೇಶಾಂಗ ಸಚಿವ ಆಂಡ್ರಿ ಸಿಬಿಯಾ ಮತ್ತು ಪೋಲೆಂಡ್ನ ಉಪ ಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ಸಚಿವ ರಾಡೋಸ್ಲಾವ್ ಸಿಕೋರ್ಸ್ಕಿ ಅವರೊಂದಿಗೆ ದ್ವಿಪಕ್ಷೀಯ ಸಮಾಲೋಚನೆ ನಡೆಸಲಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವುದು ಡಾ ಎಸ್ ಜೈಶಂಕರ್ ಅವರ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ. ಪ್ರಾದೇಶಿಕ ಬೆಳವಣಿಗೆ ಮತ್ತು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯಕ್ಕೂ ಈ ಭೇಟಿ ಅವಕಾಶ ಕಲ್ಪಿಸಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮುಂದಿನ ವಾರ ಭಾರತದಲ್ಲಿ ನಡೆಯಲಿರುವಂತಹ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳ ಅಧಿಕೃತ ವಕ್ತಾರ ಸ್ಟೀಫನ್ ದುಜಾರಿಕ್ ತಿಳಿಸಿದ್ದಾರೆ. ಈ ವರ್ಷದ ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಮುಖ್ಯಸ್ಥರಾಗಿ ತಮ್ಮ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಲಿರುವ ಗುಟೆರಸ್ ಅವರಿಗೆ ಇದು ಭಾರತಕ್ಕೆ ಐದನೆಯ ಭೇಟಿಯಾಗಿದ್ದು ಈ ವರ್ಷದ ಎರಡನೆಯ ಪ್ರವಾಸವಾಗಿದೆ. ಇದೇ 12ರಿಂದ ಪ್ರಾರಂಭವಾಗಲಿರುವ ಈ ಶೃಂಗಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಹಾಗೂ ಇರಾನ್ ಅಧ್ಯಕ್ಷ ಮಸೂದ್ ಭಾಗಿಯಾಗುವ ನಿರೀಕ್ಷೆ ಇದೆ. ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಅವರು ಇಂದು ಮುಂಬೈನಲ್ಲಿ ಬ್ಯಾಂಕ್ ಮತ್ತು ಗ್ರಾಮೀಣ ಜೀವನೋಪಾಯ ಮಿಷನ್ಗಳ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಸ್ವಸಹಾಯ ಗುಂಪುಗಳಿಗೆ ಸರಾಸರಿ ವಿತರಣೆಯ ಪ್ರಮಾಣವನ್ನು ಹೆಚ್ಚಿಸಲು ವೈಯಕ್ತಿಕ ಉದ್ಯಮ ಸಾಲ ಬಂಡವಾಳವನ್ನು ದ್ವಿಗುಣಗೊಳಿಸುವ ಬಗ್ಗೆ ಸಭೆ ಗಮನಹರಿಸಲಿದೆ. ನೇಪಾಳ ಟಿಬೆಟ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1250ಕ್ಕೆ ಏರಿಕೆಯಾಗಿದೆ. ನೇಪಾಳದ ಭೋಟೆಕೋಶಿ ನದಿ ಮತ್ತು ಭೂಗತ ವಿದ್ಯುತ್ ಕೇಂದ್ರಗಳ ಉದ್ದಕ್ಕೂ ಸುರಂಗಗಳಲ್ಲಿ ಸಿಲುಕಿರುವವರನ್ನು ಪತ್ತೆಹಚ್ಚಲು ರಕ್ಷಣಾ ತಂಡಗಳು ಮಳೆ ಮತ್ತು ಅವಶೇಷಗಳ ನಡುವೆ ಕಾರ್ಯಾಚರಣೆ ಮುಂದುವರಿಸಿವೆ. ಕಾಣೆಯಾದವರಲ್ಲಿ 583 ಜನರು ವಿದೇಶಿಯರಾಗಿದ್ದಾರೆ. ನೇಪಾಳ ಸೇನೆ ಸೇರಿದಂತೆ ಭದ್ರತಾ ಸಿಬ್ಬಂದಿಯ ಜಂಟಿ ಪಡೆಗಳು ಇಲ್ಲಿಯವರೆಗೆ ಹೆಲಿಕಾಪ್ಟರ್ಗಳು ಮತ್ತು ಭೂ ಮಾರ್ಗಗಳನ್ನು ಬಳಸಿಕೊಂಡು 11,993 ಜನರನ್ನು ರಕ್ಷಿಸಿವೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಾಗಿ ಸುಮಾರು 21,314 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಚೀನಾದ ಕಡೆಯಿಂದ ನೇಪಾಳ ಗಡಿಯ ಬಳಿ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 21ಕ್ಕೆ ಏರಿಕೆಯಾಗಿದ್ದು ಇನ್ನು 541 ಜನರು ಕಾಣೆಯಾಗಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಉಕ್ರೇನ್ನಲ್ಲಿ ನಡೆಯುತ್ತಿರುವಂತಹ ಯುದ್ಧವನ್ನು ಕೊನೆಗೊಳಿಸಲು ರಷ್ಯಾ ಶಾಂತಿ ಒಪ್ಪಂದಕ್ಕೆ ಕೆಲಸ ಮಾಡಲು ಸಿದ್ಧವಾದಾಗ ಮಾತ್ರ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಮತ್ತೊಂದು ಸುತ್ತಿನ ಶೃಂಗಸಭೆ ನಡೆಸಲು ಸಿದ್ಧ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ರಷ್ಯಾ ಮತ್ತು ಉಕ್ರೇನ್ ಎರಡರೊಂದಿಗೂ ಅಮೆರಿಕ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವುದು ತಮ್ಮ ಬಯಕೆಯಾಗಿದ್ದು ಸಂಬಂಧಗಳನ್ನು ಸುಧಾರಿಸುವುದು ವ್ಯವಹಾರಕ್ಕೂ ಪ್ರಯೋಜನಕಾರಿ ಎಂದು ಅವರು ಹೇಳಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಚರ್ಚಿಸಲು ಟ್ರಂಪ್ ಮತ್ತು ಪುಟಿನ್ 2025ರ ಆಗಸ್ಟ್ನಲ್ಲಿ ಅಲಾಸ್ಕಾದಲ್ಲಿ ಕೊನೆಯ ಬಾರಿ ಭೇಟಿಯಾಗಿದ್ದರು. ದೇಶದ ಪ್ರತಿಯೊಂದು ಜಿಲ್ಲೆಯ ರಫ್ತು ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ರಫ್ತು ಕೇಂದ್ರಗಳಾಗಿ ಜಿಲ್ಲೆಗಳು ಉಪಕ್ರಮ ಜಾರಿಗೊಳಿಸಿದೆ. ಈ ಯೋಜನೆಯಡಿ ಸ್ಥಳೀಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭೌಗೋಳಿಕ ಮಾನ್ಯತೆ ಪಡೆದ ಉತ್ಪನ್ನ, ಕೃಷಿ ಉತ್ಪನ್ನ, ಆಟಿಕೆ ಮತ್ತು ಎಂಜಿನಿಯರಿಂಗ್ ಉತ್ಪನ್ನಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಈ ವರ್ಷದ ಜನವರಿಯವರೆಗೆ ದೇಶದ 770ಕ್ಕೂ ಹೆಚ್ಚು ಜಿಲ್ಲೆಗಳು ಯೋಜನೆಯ ವ್ಯಾಪ್ತಿಗೆ ಬಂದಿವೆ. ಆತ್ಮನಿರ್ಭರ ಭಾರತ ಮತ್ತು ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆಗಳಿಗೆ ಪೂರಕವಾಗಿರುವಂತಹ ಈ ಯೋಜನೆ

0: ದೇಶದ $1 trillion ರಫ್ತು ಗುರಿ ಸಾಧನೆಗೆ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ ಎರಡನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ಧ 94 ರನ್ಗಳ ಭರ್ಜರಿ ಜಯ ದಾಖಲಿಸುವ ಮೂಲಕ ಭಾರತದ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಇದೇ 5-9ರವರೆಗೆ ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜನೆ ಮಾಡಲಾಗಿದ್ದು 20 ದೇಶಗಳಿಂದ 100ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗಿಯಾಗಲಿದ್ದಾರೆ. ಜೂನ್ 30ರಿಂದ ಜುಲೈ 4ರವರೆಗೆ ಬ್ಯಾಂಕಾಂಗ್ ಮತ್ತು ಜೆಕಿಯಾದ ನೋ ಮೆಸ್ಟೋದಲ್ಲಿ ನಡೆದ ಸ್ಪರ್ಧೆಗಳ ನಂತರ ಇದು 2026ರ ಸರಣಿಯ 3ನೇ ಹಂತವಾಗಿದೆ. 4ನೇ ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಗುಜರಾತ್ ಸರ್ಕಾರ, ಗುಜರಾತ್ ಕ್ರೀಡಾ ಪ್ರಾಧಿಕಾರ ಮತ್ತು ಭಾರತ ಕ್ರೀಡಾ ಪ್ರಾಧಿಕಾರ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿದೆ. ಚೀನಾ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಹಂಗೇರಿ, ಇಂಡೋನೇಷ್ಯಾ, ಇರಾನ್, ಕಜಕಿಸ್ತಾನ್, ಮೆಕ್ಸಿಕೋ, ಸ್ಲೊವಾಕಿಯಾ, ಅಮೆರಿಕ, ಉಜ್ಬೇಕಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಸೈಪ್ರಸ್, ಜೆಕಿಯಾ, ಇರಾಕ್, ರಷ್ಯಾ ಮತ್ತು ಶ್ರೀಲಂಕಾ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿವೆ. ಸೆಪ್ಟೆಂಬರ್ 4ರಂದು ಔಪಚಾರಿಕವಾಗಿ ಕ್ರೀಡಾಕೂಟ ಉದ್ಘಾಟನೆಯಾಗಲಿದೆ. ಭಾರತದ ಶಟ್ಲರ್ಗಳಾದಂತಹ ಕಿಡಂಬಿ ಶ್ರೀಕಾಂತ್ ಮತ್ತು ತನ್ವಿ ಶರ್ಮಾ ಇಂದು ಚೀನಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ 2ನೇ ಸುತ್ತಿಗೆ ಮುನ್ನಡೆ ಪಡೆದಿದ್ದಾರೆ. ಶೆಜನ್ನಲ್ಲಿ ನಡೆದಂತಹ ಪುರುಷರ ಸಿಂಗಲ್ಸ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಕಾಂತ್ ಚೈನೀಸ್ ತೈಪಿಯ ಚಿ ಯು ಜೆನ್ ಅವರನ್ನು 21-16, 21-15 ಅಂತರದಿಂದ ಸೋಲಿಸಿದರು. ಮತ್ತೊಂದು ಪುರುಷರ ಸಿಂಗಲ್ಸ್ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಕೆನಡಾದ ವಿಕ್ಟರ್ ಲೈ ವಿರುದ್ಧ 14-21, 7-21 ಅಂತರದಿಂದ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಮಹಿಳಾ ಸಿಂಗಲ್ಸ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಡೆನ್ಮಾರ್ಕ್ನ ಅಮಾಲಿ ಶುಜಲ್ ಅವರನ್ನ 21-16, 21-17 ನೇರ ಸೆಟ್ಗಳಿಂದ ಪರಾಭವಗೊಳಿಸಿದರು. ಇದೇ ವೇಳೆ ಭಾರತದ ದೇವಿಕಾ ಸಹಾಲ್ ಬಲ್ಗೇರಿಯಾದ ಕಯೋ ಯನ ನಳಂಬ ಬೋಟವಾ ವಿರುದ್ಧ 18-21, 15-21 ಅಂತರದಿಂದ ಸೋತರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಥೈಲ್ಯಾಂಡ್ನ ಟೊನಾ ಕಾನ್ ಸಾಹಿಂಗ್ ಮತ್ತು ಟೊನ್ನಿಚಾ ಸಾಹೆಂಗ್ ಅವರನ್ನ 21-8, 21-9 ಅಂತರದಿಂದ ಸೋಲಿಸಿ ಮುಂದಿನ ಸುತ್ತಿಗೆ ಮನ್ನಣೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರ 2024ರ ಟೆಂಜಿಂಗ್ ನಾರ್ಗೆ ರಾಷ್ಟೀಯ ಸಾಹಸ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ. ಭೂ ಸಾಹಸ ವಿಭಾಗದಲ್ಲಿ ಬಲ್ಜಿತ್ ಕೌರ್ ಮತ್ತು ಸ್ಕಜಲಾಂಗ್ ರೆಜಿಗಿನ್, ಜಲಸಾಹಸ ವಿಭಾಗದಲ್ಲಿ ರಿಮೋಸಹ ಮತ್ತು ಜೀವಮಾನ ಸಾಧನೆ ವಿಭಾಗದಲ್ಲಿ ಶಿವಪ್ರಸಾದ್ ಚಮೋಲಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 15 ಲಕ್ಷ ರೂಪಾಯಿಗಳ ನಗದು ಮತ್ತು ಪ್ರಮಾಣ ಪತ್ರ ಪ್ರದಾನ ಮಾಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅರಿವು ಮೂಡಿಸಲು ಚಿಂತನ ಶಿಬಿರಗಳ ಆಯೋಜನೆಗೆ ಪ್ರಧಾನಿ ಕರೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,250ಕ್ಕೆ ಏರಿಕೆ. ಇದುವರೆಗೆ 11,993 ಜನರ ರಕ್ಷಣೆ. ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಇಂದಿನ ಪಂದ್ಯದಲ್ಲಿ ಭಾರತ ಹಾಂಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:45:40. ನಿಧನ ಸುದ್ದಿ. ಕಾಕೋಟ್ ಪರಂಬು ನಾಲ್ಕೇರಿ ಗ್ರಾಮ ಕಾರಳನ ಅಮ್ಮಂಡಿರ ಅಪ್ಪಯ್ಯ, ಮಣಿ ಇಂಗಡಪುಣ್ಣ ದೇಚವ್ವ ಅಮ್ಮಯ್ಯ, ತಾಮನೆ ಅಯ್ಯರಣಿಯಂಡ ಅಂಗ ಇಂದು ಪೊಲಾಕ 5 ಗಂಟೆಗೆ ಮರಣಪಟ್ಟಿದ್ದು 58 ಬಯತ್ರ ಅಮ್ಮಂಡಿರ ದೇಚವ್ವ ಅಮ್ಮಯ್ಯ ಇಂಗಡಾಕಿರಿ ಕಾರ್ಯ ಇಂದು ಮಜ್ಜಣ 3 ಗಂಟೆ ಮೀದ ಒಕ್ಕತೂಟಗಳದ ನಡುಪ. ಚೇರಂಬಾಣಿಯ ಕೊಳಗದಾಳು ಗ್ರಾಮದ ರಾಮಣ್ಣ ಪೂಜಾರಿ ಇವರು ನಿನ್ನೆ ರಾತ್ರಿ 1 ಗಂಟೆಗೆ ನಿಧನ ಹೊಂದಿರುತ್ತಾರೆ. 72 ವರ್ಷ ಪ್ರಾಯದ ರಾಮಣ್ಣ ಪೂಜಾರಿ ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಯ ನಂತರ ನಡೆಯುವುದು. ಮೈತಾಡಿ ಪಾಲಂದಕೊಪ್ಪತ್ತು ವಾಸಿಂಜ ಐಚಿಟ್ಟರ ಮೋಹನ್ ಬಿತ್ತಪ್ಪ ಎಂಗನಿನಂದು ಮರಣಪಟ್ಟಿದ್ದು 64 ಬಯತ್ರ ಐಚಿಟ್ಟರ ಮೋಹನ್ ಬಿತ್ತಪ್ಪ ಎಂಗಡ ಅಖಿರಿ ಕಾರ್ಯ ಇಂದು ಮಜ್ಜನತ್ರ ಬೀದ 4 ಗಂಟೆಗೆ ಮೈತಾಡಿಲಿ ನಡಪ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28ರಿಂದ September 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

0: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
1: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
3: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
4: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
3: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
6: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
7: ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
8: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
9: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್.
10: CJ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ವೆಳ್ಳರಿಕುಂಡ್, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
11: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
12: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ September 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
13: The number you've dialed is currently busy. Kindly
14: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಜಿ. ಹಲೋ.
15: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
14: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
15: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
14: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
16: ಅಲ್ಲ ಮಂಗಲ ಅಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಡು. ಅದಂಗ ನಿಂಗಕ್ಕ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ?
14: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
16: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ 8 ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ 1 ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ. ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳು.
14: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು.
17: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
18: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
19: ಸುದ್ದಿ ಸಮಾಚಾರ. ಪಂಡ್ ಐಪಣಿ ಕೈಂಜದು ಐಪಣಿಕ್ ಬಳಸೋ ನೇಂಗಿ ನೊಗತ್ನೆಲ್ಲ ಪೂಜಿತ್ ಬೊಳೆರ ರಕ್ಷಣೆಕ್ ತೋಕು ಒಡಿಕತ್ತಿ ಕತ್ತಿನ ಕೈ ಕಟ್ಟುವ ನೇರ ಒಕ್ಕಕಾರ ಎಲ್ಲ ಕೂಡಿ ನೆಲಕ್ಕಿಲ್ ಅಕ್ ಆಯುಧಕ್ಕೆ ತೋಕು ಪೂಚೂಡಿ ಬಂದ ಪೊಗೆ ಇಟ್ಟಿತ್ತು ಪೆರಿಯಂಡ ಆಶೀರ್ವಾದ ಅಡ್ತವೈಂಜದ್ ಪೆರಿಯವು ಚೆರಿಯಂಗಕ್ಕೆ ಬಾಟೆಕ್ಕೆ ತೋಕನ ಕೈಮಾತುವೈಂಜದ್ ಒಕ್ಕಕಾರ ಎಲ್ಲ ಕೂಡಿ ಗೌಚಿಲ್ ಒತ್ತೋರ್ ಮೇಲೆ ಫಲತರ ಅಡಿಗೆನ ಎಲ್ಲ ಕೂಡಿ ಉಂಡಿ ಕುಡಿಸಿತ್ತು ನಮ್ಮೆ ಕೈ ಪೆಂಚತ್ತು. ಇಂದು ಕಾಲ ಬದಲಾಚೆಂಗು ಆಧುನಿಕ ಜೀವ

0: ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
1: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
1: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV to 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ಅಭಿಲಾಷ್ ನಲ್ಲಿ ಕೈಲ್ ಪೋದ ಹಬ್ಬದ ಮೆಗಾ ಆಫರ್. ಫಾಸ್ಟ್ ಟ್ರ್ಯಾಕ್ ಸ್ಮಾರ್ಟ್ ವಾಚ್ ಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಟೈಟನ್, ಸೊನಾಟಾ, ಟೈಮೆಕ್ಸ್ ವಾಚ್ ಗಳ ಮೇಲೆ ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳು. ಅಲ್ಲದೆ ಹೋಮ್ ಅಪ್ಲೈನ್ಸಸ್ ಮೇಲೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಸಿನ್ಸ್ 1975, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
6: ನಂಬರ್ 439 ಸಹಕಾರ ಸ್ಪೋರ್ಟ್ಸ್ ಕ್ಲಬ್ ಮೂರ್ನಾಡು ಇವರ ವತಿಯಿಂದ 102ನೇ ವಾರ್ಷಿಕ ಕೈಲ್ ಮುಹೂರ್ತ ಹಬ್ಬದ ಆಟೋಟ ಸ್ಪರ್ಧೆ ಇಂದು ಗುರುವಾರ ಅಪರಾಹ್ನ 1:30 ಮೂರ್ನಾಡು ವಿದ್ಯಾಸಂಸ್ಥೆಯ ಬಾಚಟಿರ ಲಾಲು ಮುದ್ದಯ್ಯ ಕ್ರೀಡಾಂಗಣದಲ್ಲಿ ಕ್ಲಬ್ನ ಅಧ್ಯಕ್ಷರಾದ ಶ್ರೀ ಮುಂಡಂಡ ಪವಿ ಸೋಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಆಟೋಟದ ಉದ್ಘಾಟನೆಯನ್ನು ಕೊಡಂಬೂರಿನ ಕಾಫಿ ಬೆಳೆಗಾರರಾದ ಶ್ರೀ ಬಡುವಂಡ ಬಿ ಮುತ್ತಪ್ಪ ಅವರು ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮುತ್ತಾರ್ಮುಡಿ ಗ್ರಾಮದ ಮಕ್ಕಳ ತಜ್ಞರಾದ ಡಾಕ್ಟರ್ ಕೆಂಬಡತಂಡ ಗೌರವ್ ಅಯ್ಯಪ್ಪ, ಕೊಡಗು ವೈದ್ಯಕೀಯ ವಿದ್ಯಾಲಯದ ಅರಿವಳಿಕೆ ತಜ್ಞರಾದ ಡಾಕ್ಟರ್ ದಬ್ಬೆಕೋಡಿ ಎಸ್ ಅಯ್ಯಪ್ಪ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಸಂಜೆ 5:30 ಸಮಾರೋಪ ಸಮಾರಂಭವಿದೆ. ನಾಡಿನ ಸರ್ವರು ಆಗಮಿಸಿ ಕ್ರೀಡಾಕೂಟವನ್ನು ಯಶಸ್ಸುಗೊಳಿಸುವಂತೆ ಕ್ಲಬ್ನ ಅಧ್ಯಕ್ಷರು, ಗೌರವ ಕಾರ್ಯದರ್ಶಿ ಲೋಹಿತ್ ಸೋಮಯ್ಯ ಹಾಗೂ ಸರ್ವ ಸದಸ್ಯರು ಕೇಳಿಕೊಂಡಿದ್ದಾರೆ.
7: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:00 ಆಗಲಿದೆ. ಇನ್ನು ಕ್ರಮವಾಗಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಶ್ರೋತೃಗಳೇ ಗಮನಿಸಿ, ಈ ಬೆಳಿಗ್ಗೆ ಅಂದರೆ ಈಗ 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಇವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. 12:05ಕ್ಕೆ ವನಿತಾ ವಿಹಾರದಲ್ಲಿ ವಿಜಯಪುರದ ಶಿಕ್ಷಕಿ ಶ್ರೀಮತಿ ದ್ರಾಕ್ಷಾಯಣಿ ಬಿರಾದಾರ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 1:00ಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, ಈ ಕುರಿತು ಕಲಬುರಗಿಯ ಪತ್ರಕರ್ತರಾದ ಸರೋಜಿನಿ ಯಮಕನ ಮರಡಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 5:00ಗೆ ಕೊಡವಸಿರಿ ಕಾರ್ಯಕ್ರಮದಲ್ಲಿ ಪೊಮ್ಮಾಲೆ ಕೊಡಗರ ಕೈಲುಪೊಳ್ದ ಈ ವಿಷಯವಾಗಿ ಮಾತನಾಡುತ್ತಾರೆ ಚಾಮೇರ ದಿನೇಶ್ ಬೆಳ್ಳಿಯಪ್ಪ. 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಇದರಲ್ಲಿ ಮೀನು ಕೃಷಿ ಮತ್ತು ಡ್ರಾಗನ್ ಹಣ್ಣಿನ ಕೃಷಿ ಕುರಿತು ಕೊಡಗು ಜಿಲ್ಲೆ ಮುತ್ತಾರ್ಮುಡಿಯ ಕೆಎಂ ಮಂದಣ್ಣ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 9:30ಕ್ಕೆ ಕನ್ನಡ ಭಾರತಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 10:00ಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗಿನ ಸಂದರ್ಶನ ಹಾಗೂ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳು, ಈ ಕುರಿತು ಡಾ ವರಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ.

0: ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
1: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
0: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

0: ಅಲ್ಲಿ ಕವಿತಾ ಬಾರೆ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ನೀನ್ ಹಸಿ ಕಸನ ಗೊಬ್ಬರ ತರಾನೂ ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಅಕ್ಷರ ಪ.

ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ಎಫ್ಎಂ 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:36:20. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಕರಾವಳಿ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಶ್ರೀರಾಮ್. ರಾಗ ಸಂಯೋಜನೆ ಸಚಿನ್ ಬಸರೂರು. ಸಾಹಿತ್ಯ ಪ್ರಮೋದ್ ಮರವಂತೆ.

ಐಶ್ವರ್ಯ ರಂಗರಾಜನ್ ಅವರು ಹಾಡಿರುವ ಗೀತೆ ಇದು. ಚಿತ್ರ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ, ಸಂಗೀತ ಶಿವಪ್ರಸಾದ್, ಸಾಹಿತ್ಯ ಪ್ರಮೋದ್ ಬರವಂತೆ.

0: ಚಿತ್ರರಂಗ ಬಹು ಕಲೆಗಳ ಸಂಗಮ.
1: ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ.
0: ಸಾಹಿತ್ಯ, ಸಂಗೀತ, ನೃತ್ಯ, ಅಭಿನಯ, ಬಾಳಿನ ವಿವಿಧ ಮಜಲುಗಳು, ಸೌಂದರ್ಯ ಮೀಮಾಂಸೆ, ಜೀವನ ಸಂದೇಶ ಒಂದೇ ಎರಡೇ.
2: ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯ.
0: ನೂರಾರು ಚಿತ್ರ ಪ್ರೇಮಿಗಳು, ನಟ ನಟಿಯರು, ಬರಹಗಾರರಿಗೆ ಬಾಳಿಗೊಂದು ಸಂತೋಷದ ನೆಲೆ ನೀಡಿದೆ ಚಿತ್ರರಂಗ. ಕೌಟುಂಬಿಕ ಜೀವನದ ಸೊಬಗು, ವೈಚಿತ್ರ್ಯ ಜೊತೆಗೆ ಕರಾಳ ಮುಖಗಳನ್ನು ಸಶಕ್ತವಾಗಿ ಚಿತ್ರಿಸಿದೆ ಸಿನಿಮಾ ರಂಗ.
3: ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಓರಿ ಕಣ್ಣು.
0: ಸುಖ ಬಾಳಿನ ದಾರಿ ತೋರಿದ ಚಿತ್ರರಂಗದಿಂದ ಸೆಳೆಯಲ್ಪಡದ ಕವಿಗಳಿಲ್ಲ, ಕತೆಗಾರರಿಲ್ಲ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಸಮಯ 8:45. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ವಿಜಯಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರು ಹಾಡಿರುವ ಲ್ಯಾಂಡ್ಲಾರ್ಡ್ ಚಿತ್ರದ ಗೀತೆ. ಈ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಬಿ ಅಜನೀಶ್ ಲೋಕನಾಥ್ ಹಾಗೂ ಈ ಗೀತೆಯನ್ನು ಬರೆದಿದ್ದಾರೆ ಯೋಗರಾಜ್ ಭಟ್.

ಸ್ವಚ್ಛತೆಯಲ್ಲಿ ದೈವತ್ವವನ್ನು ಕಂಡವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಆರೋಗ್ಯಪೂರ್ಣ ಜೀವನ ನಡೆಸಲು ಎಲ್ಲಾ ಹಂತಗಳಲ್ಲೂ ಸ್ವಚ್ಛತೆ ಬೇಕೇ

0: ಸ್ವಚ್ಛತೆ ಜೀವನದ ಭಾಗವಾಗಬೇಕು. ಶರೀರ, ಮನೆ, ಸುತ್ತಲಿನ ಪರಿಸರ ಎಲ್ಲೆಡೆ ನೈರ್ಮಲ್ಯವನ್ನು ಕಾಪಾಡೋಣ.
1: ಸ್ವಚ್ಛತೆ ಉಡುವ ಉಡುಪಿನಲ್ಲಿರಲಿ,
0: ಸ್ವಚ್ಛತೆ ಆಡುವ ಮಾತಿನಲ್ಲಿರಲಿ,
1: ಸ್ವಚ್ಛತೆ ನಡೆವ ನಡತಿಯಲ್ಲಿರಲಿ.
2: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 8:50. ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಲೋ 10% ಅಥವಾ 5% ಸರ್ ನಮ್ಗೆ
1: ಈ ರೀತಿಯ ಅನೇಕ ನಂದಲಾಲನ ಗೀತೆಗಳನ್ನು ರಚಿಸಿದ್ದಾರೆ. ಹಾಗೆಯೇ ರಾಣಾ ಪೂಛೋ ಮೀರಾಸೆ ಮೀರಾ ಕಿಸ್ಕಿ ದಿವಾನಿ ಹೋಗಯಿ ಮುಜುಕೋ ರಾಣಾಜಿ ಮಾಫ್
0: ಏನಂದ್ರೆ ನಾನು ನನ್ನ ತಮ್ಮ ಅಥವಾ ನನ್ನ ಅಣ್ಣ ಅಕ್ಕ ತಂಗಿ ಇರ್ತೀವಿ, ನಮ್ಮ ತಂದೆನೋ ನಮ್ಮ ಅಜ್ಜನೋ ತಾತನೋ ಒಂದು ಆಸ್ತಿ ಬಿಟ್ಟು ಹೋಗಿರ್ತಾರೆ, ನಾವು ಪಾರ್ಟಿಷನ್ ಮಾಡ್ಕೋಬೇಕು, ವಿಭಾಗ ಮಾಡ್ಕೋಬೇಕು. ಸರ್ ಕೋರ್ಟ್ಗೆ ಹೋಗೇ ಮಾಡ್ಕೋಬೇಕಾ?
2: ಬೇಡ
0: ಬೇಡ. ಅದೇ ನಮ್ಮಲ್ಲಿ ವೈ

0: ಮನಸ್ಸಿದೆ ಸ್ವಲ್ಪ ವೈಮನಸ್ಸಿದೆ, ನಮ್ಮ ಅಣ್ಣ ಕೊಡ್ತೇನೋ ಕೊಡಲ್ವಾ, ನಮ್ಮ ಅಕ್ಕ ಕೊಡ್ತಾಳಲ್ವಾ, ಇದು ಕೊಪ್ಕೊಳ್ತಾಳೋ ಇಲ್ವಾ ಅಂತ. ಈ ಪೂರ್ವವ್ಯಾಜ್ಯ ಅಂತ ಹೇಳಿದೆ ಏನಂದ್ರೆ ಕೋರ್ಟ್ ಕೇಸ್ ಹಾಕಕ್ಕಿಂತ ಮುಂಚೆ
1: ಮುಂಚಿನ ಕತೆ,
0: ಮುಂಚಿನ ಕತೆ ಇಲ್ಲೇ ಬಂದು ಪ್ರೀ ಲಿಟಿಗೇಷನ್ ಕೇಸ್ ಹಾಕ್ಬಿಡ್ಬೋದು. ಯಾವುದೇ ರೀತಿಯಾದ ಪಬ್ಲಿಸಿಟಿ
1: ಸಲಹೆ ಕೊಟ್ಟಂಗೆ ಯಾರ್ದೋ ಮನೆಗೆ ಹೋಗಿ ಒಂದು ಹಿರಿಯಣ್ಣನ ಮನೆಗೆ ಹೋಗಿ ಒಂದು ವ್ಯಾಜ್ಯ ಬಗೆಹರಿಸ್ಕೊಂಡು ಬಂದಂಗೆ
0: ಅಲ್ಲಿ ಇವ್ರನ್ನ ಕೇಳ್ತೀವಿ, ಏನಪ್ಪ ನಿಮ್ ಪ್ರಾಬ್ಲಮ್ ಏನು, ಏನು ಎಲ್ಲಿ ಸಮಸ್ಯೆ ಇದೆ ಏನು ಅಂತ. ವಿವಾದಾಂಶನ ಇಬ್ರು ರಾಜಿ ಮಾಡ್ಕೊಳ್ಳೋ ರೀತಿ ವ್ಯವಸ್ಥೆ ಮಾಡ್ಕೊಡ್ತೀವಿ, ಸಲಹೆಯನ್ನು ಕೂಡ ಕೊಡ್ತೀವಿ. ಯಾಕಂದ್ರೆ ಇದು ಕಾನೂನು ಅರಿವು
1: ನೋಡಪ್ಪ,
0: ಈ ರೀತಿ ಕಾನೂನ್ ಇದೆ, ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ಅದಕ್ಕೆ ಕೋರ್ಟ್ ಅಲ್ಲ ಹಿಂಗೆಲ್ಲ ಹೇಳ,
1: ಅದು ಈ ರೀತಿ ನೀವು ಸಲಹೆ ಕೊಡ್ತಿರಲ್ಲ, ಅದಕ್ಕೆ ಆ ಜನಗಳು ಸಲಹೆ ತಗೊಳಕ್ ಬಂದವರಾಗ್ಲಿ ಅಥವಾ ವಿರೋಧಿ ಪಾರ್ಟಿಗಳು, ಇಲ್ಲಿ ಸಿಗುವಂತ ನ್ಯಾಯ ಅದು ಅಂತಿಮ ಒಳ್ಳೇದೇ ಅಥವಾ ಇಲ್ಲಿ ಬಹಳ ಒಂದು ಘನತೆ ಗೌರವ ಇದೆ, ಕೋರ್ಟ್ ಅಲ್ಲಿ ಇದ್ದಂಗೆ ಒಂದು ಏನು ತೀರ್ಪು ಬರುತ್ತದೆ ಅಥವಾ ತೀರ್ಪು ಅಂದ್ರೇನು ಇಲ್ಲಿ ಕೊಡುವಂತ ಸಲಹೆ,
0: ನಾವು ಆದೇಶ ಮಾಡ್ತೀವಿ,
1: ಆದೇಶ ಮಾಡಲ್ಲ,
0: ಅವಾರ್ಡ್ ಮಾಡ್ತೀವಿ, ಸೇಮ್ ಇಟ್ ಈಕ್ವಲ್ಸ್ ಟು ಸಿವಿಲ್ ಕೋರ್ಟ್ ಆದೇಶ,
1: ಇದು ಬೇಕಾಗುತ್ತೆ,
0: ಇವೆರಡಕ್ಕೂ ಸಮಾನ.
1: ಸರಿ ಸರಿ ಸರಿ, ಈ ಒಂದು ಭಾವನೆ ಜನರಲ್ಲಿ ಇರಬೇಕು, ಅಲ್ಲಿ ಇದ್ದಂಗೆ ಇದು ಅಲ್ಲ ಅಂತ ಹೇಳಿ ಆ ಭಾವನೆ ಬರಬಾರದು.
0: ನಾನು ಇಲ್ಲಿ ಪರ್ಮನೆಂಟ್ ಲೋಕದ ಹತ್ರ ಹೋಗಿ ಆರ್ಡರ್ ಮಾಡಿಸ್ಕೊಂಡ್ ಬಂದೆ, ಇದಕ್ಕೆ ಬೆಲೆ ಇಲ್ಲ ಅಂದ್ರೆ ಮತ್ತೆ ಇದು ವ್ಯವಸ್ಥೆ.
1: ಸರಿ ಸರಿ,
0: ಇಲ್ಲ ನ್ಯಾಯಾಲಯದಲ್ಲಿ ಆದೇಶ ಆಗಿ ಜಜ್ಮೆಂಟ್ ಡಿಕ್ರಿ ಅಂತ ಏನಾಗುತ್ತೆ ಅದಕ್ಕೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಈ ಪರ್ಮನೆಂಟ್ ಲೋಕಾಯುಕ್ತನ ಅವಾರ್ಡ್ ಕೂಡ ಇದೆ. ಈ ಪರ್ಮನೆಂಟ್ ಲೋಕಾಯುಕ್ತ ಹೇಳಿದ್ನಲ್ಲ, ಈ ರೀತಿ ವ್ಯವಸ್ಥೆ ಮಾಡಿಕೊಟ್ಟಾಗ ಅವ್ರಿಗೆ ನೆರವು ಕೂಡ ಕೊಡ್ಬೋದು. ಕೋರ್ಟ್ ಅಲ್ಲಾದ್ರೆ ನೋಡಪ್ಪ ನಿಮ್ ಕೇಸ್ ಹಿಂಗಿದೆ, ನಿಮ್ದ ಕಾನೂನು ಹಿಂಗ್ ಹೇಳುತ್ತೆ ಅಂತ ಜಡ್ಜಸ್ ಯಾರು ಹೇಳಲ್ಲ, ಅದು ವಕೀಲರಿಗೆ ಬಿಟ್ಟಿದ್ ಸಂಬಂಧ. ಇಲ್ಲಾದ್ರಂಗಲ್ಲ, ನೋಡಪ್ಪ ಕಾನೂನು ಹಿಂಗ್ ಹೇಳುತ್ತೆ, ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ನಿಮ್ಮ ಫ್ಯಾಮಿಲಿಯಲ್ಲೇ ಇದ್ದೀರಾ, ಈ ರೀತಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ರಾಜಿ ಮಾಡ್ಕೊಳ್ಳಿ ಅಂತ ಒಂದು ಸಲಹೆ ನೀಡಬಹುದು, ಕಾಂಪ್ರಮೈಸ್ ಮಾಡ್ಕೊಳ್ಳಕ್ಕೆ ಒಂದು ಹೆಲ್ಪ್ ಕೂಡ ಮಾಡಬಹುದು. ಈ ಒಂದಿದು ಒಂದು, ಇಲ್ಲಿ ಯಾವುದೇ ರೀತಿಯಾದ ಕೋರ್ಟ್ ಫೀ ಕಟ್ಟಂಗಿಲ್ಲ ಪರ್ಮನೆಂಟ್ ಲೋಕದಲ್ಲ ತಲೆ.
1: ಹೌದು,
0: ವಕೀಲನ ನೇಮಕ ಮಾಡ್ಕೊಳ್ಳೇಬೇಕು ಅಂತೇನಿಲ್ಲ, ನಾನು ಹೇಳದ್ನಲ್ಲ, ಆಮೇಲೆ ಇದೇ ಫಾರ್ಮೆಟ್ ಅಲ್ಲಿ ಇರಬೇಕು ಅಂತಿಲ್ಲ, ಅವ್ರ ಕೈಯಲ್ಲಿ ಒಂದು ಬರ್ದ್ ಕೊಟ್ಟರು ಆಯ್ತು.
1: ಹೌದೌದು.
0: ಆಮೇಲೆ ಇಲ್ಲಿ ಅದರ್ ಸೈಡ್ ಅವ್ರಿಗೆ ನಾವು ನೋಟಿಸ್ ಕೊಡ್ಬೇಕಲ್ಲ, ಇಂಪಾರ್ಟೆಂಟ್, ಅವ್ರದ್ದು ಮೊಬೈಲ್ ನಂಬರ್ ಒಂದು ಬೇಕು, ಅವ್ರದ್ದು ಇಮೇಲ್ ಅಡ್ರೆಸ್ ಇದ್ರೆ ಬೇಕು, ಯಾಕಂದ್ರೆ ಅವ್ರು ನೋಟಿಸ್ ಕೊಡಕ್ಕೆ
1: ಕೊಡ್ಬೇಕಲ್ಲ,
0: ಕೊಡ್ಬೇಕು ನಾವು, ಅವ್ರು ಬರ್ಬೇಕಲ್ಲ, ಅಥವಾ ನಾವು ಹೇಳಿ ಕಳ್ಸೋದಕ್ಕೆ ನಮ್ಮಲ್ಲಿ ಕೋರ್ಟ್ ಅಲ್ಲಿ ಇರೋ ತರ ಪ್ರೋಸೆಸ್ ಸರ್ವಿಂಗ್ ಮೆಥಡ್ ಇಲ್ಲ, ನಾವೇ ಅದಕ್ಕೆ ಸಹಾಯ ಮಾಡಿ ಸ್ಪೀಡ್ ಪೋಸ್ಟ್ ಅಲ್ಲಿ ಮಾಡ್ತೀವಿ,
1: ಫೋನ್ ಮೂಲಕವಾಗಿ ಸಂದೇಶ ಕೊಡ್ತೀರಿ, ಮೇಲ್ ಮೂಲಕವಾಗಿ ಕೊಡ್ತೀರಿ,
0: ಅಥವಾ ಸ್ಪೀಡ್ ಪೋಸ್ಟ್,
1: ಸ್ಪೀಡ್ ಪೋಸ್ಟ್ ಅಲ್ಲಿ ಮಾಡ್ತೀರಿ
0: ಮಾಡ್ತೀವಿ. ಅವ್ರು ಬಂದು ಅವ್ರು ಬೇಕಾದ್ರೆ ವಕೀಲ ನೇಮಕ ಮಾಡ್ಕೋದು, ಅವರೇ ಬಂದು ಬರ್ಬೋದು. ಸಾಮಾನ್ಯವಾಗಿ ನಮ್ಮಲ್ಲಿ ಇಲ್ಲಿ ಬೆಂಗಳೂರಲ್ಲಿರೋ ಪರ್ಮನೆಂಟ್ ಲೋಕದಲ್ಲಿ ಪಕ್ಷಗಾರೇ ಬರ್ತಾರೆ, ಅವರೇ ಬಂದು ಹೇಳ್ತಾರೆ ಸರ್ ನಾನು ಇಷ್ಟು ಲೋನ್ ತಗೊಂಡಿರೋದು ನಿಜ, ಇಷ್ಟು ಕಟ್ಟಿದೀನಿ, ನನ್ಗೆ ಈ ತರ ತೊಂದರೆ ಇದೆ, ಇಷ್ಟು ದಿನದಲ್ಲಿ ಕಟ್ಕೊಡ್ತೀನಿ,
1: ನನಗೆ ಒಂದು ಪರಿಹಾರ ಸಹಾಯ ಮಾಡಿ,
0: ಸಹಾಯ ಮಾಡಿ, ಆರ್ ಬಿ ಐ ಗೈಡ್ಲೈನ್ಸ್ ಒಳಗಡೆ ಏನಾದ್ರು ಇದ್ರೆ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತೀವಿ. ತುಂಬಾ ಒಳ್ಳೆ ಬ್ಯಾಂಕ್ಸ್ ಅಂದ್ರೆ ನಮ್ಮ ಎಲ್ಲಾ ಬ್ಯಾಂಕ್ ಅವರು ತುಂಬಾ ಒಳ್ಳೆ ಮ್ಯಾನೇಜರ್ಸ್ ಇರ್ತಾರೆ, ಅವ್ರಿಗೆ ಏನ್ ಕೊಟ್ಟಿರ್ತಾರೆ ಪವರ್ಸ್ ಅದನ್ನ
1: ಅವರು ಕೂಡ ನೈತಿಕವಾಗಿ ಯೋಚನೆ ಮಾಡ್ತಾರೆ.
0: ಇಲ್ಲ ಸರ್, ನೈತಿಕವಾಗಿ ಅನ್ನೋದಕ್ಕಿಂತ ಅವ್ರಿಗೆ ಆರ್ ಬಿ ಐ ಗೈಡ್ಲೈನ್ಸ್ ಇರ್ತಲ್ಲ, ಅವ್ರು ಗೊತ್ತಿರುತ್ತೆ, ಅದನ್ನ ಅವ್ರು ಪಾಲನೆ
1: ಮಾಡ್ತಾರೆ.
0: ಆ ಪಾಲನೆ ಮಾಡಿದಾಗ ಎಷ್ಟೊಂದ್ ಜನ ಸಾರ್ವಜನಿಕ
1: ಅನುಕೂಲ ಆಗುತ್ತೆ,
0: ಈ ರೀತಿ ಅನೇಕ ಜನರಿಗೆ ಅನುಕೂಲ ಆಗುತ್ತೆ. ಈ ಒಂದು ಎಲ್ಲ ಕಾರಣದಿಂದ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ನಮ್ಮ ಈ ಆಕಾಶವಾಣಿ ತಮಗೆ ಗೊತ್ತಿರಂಗೆ ಇದು ಹಳೆಯ ಕಾಲದ ಮಾಧ್ಯಮ, ಇದು ಎಷ್ಟೊಂದು ಜನ
1: ಹಳೆಯ ಕಾಲದಿಂದ ಇವತ್ತಿನವರೆಗೂ ಅನೇಕ ಅಭಿವೃದ್ಧಿ ಆಗಿ ಬದಲಾವಣೆಗಳೊಳಗಾಗಿ ಆಧುನೀಕರಣಗೊಳ್ಳಿಕೊಂಡು ಎಲ್ಲ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ನಾವು ಮತ್ತೆ ಮುಂದುವರಿತಾ ಇದೀವಿ.
0: ಓಕೆ ಸರ್, ಈಗಿನ ಒಂದು ಈ ಮಾಧ್ಯಮದ
1: ಮೊಬೈಲ್ ಅಲ್ಲಿ ಕೂಡ ರೇಡಿಯೋ ಬರ್ತದೆ.
0: ಹೌದು ಸರ್, ಅದು ಆಮೇಲೆ ತಾವೆಲ್ಲ ನೋಡ್ತಾ ಇದ್ರೆ ಬೆಂಗಳೂರೆಲ್ಲ ಟ್ರಾಫಿಕ್ ಇರುತ್ತೆ, ಅವಾಗೆಲ್ಲ ಸಾಮಾನ್ಯವಾಗಿ ರೇಡಿಯೋ ಆನ್ ಮಾಡ್ಕೊಂಡಿರ್ತಾರೆ, ಅಥವಾ ಮೊಬೈಲ್ ಅಲ್ಲಿ ಯಾರು ಈ ಮೆಟ್ರೋದಲ್ಲಿ ಹೋಗೋರು ಅವರು ಇರಲ್ಲ, ಅದನ್ನ ಮೊಬೈಲ್ ಅಲ್ಲಿ ರೇಡಿಯೋ ಕೇಳ್ತಾ ಇರ್ತಾರೆ. ಅಂತವ್ರಿಗೆ ಇದು ಅರಿವು ಆಗಿ ಅವ್ರ ಅಕ್ಕಪಕ್ಕದ ಮನೆಯವರೋ ಅಥವಾ ಅವರ ಸಂಬಂಧಿಕರಿಗೋ ಯಾರಿಗಾದ್ರು ಸಮಸ್ಯೆ ಬಂತು ಅಂದ್ರೆ, ಸೊ ಈ ತರ ನಮ್ಮ ಆಕಾಶವಾಣಿಲಿ ಈ ತರ ಹಿಂಗೆ ಒಂದು ಮೆಸೇಜ್ ಕೊಟ್ಟಿದ್ರು,
1: ಕಾಯಂ ಜನತಾ ನ್ಯಾಯಾಲಯವನ್ನು ನೆನಪಿಸಿಕೊಳ್ಳಿ,
0: ನೆನಪಿಸಿಕೊಳ್ಳಿ
1: ಅಂದ್ರೆ ಬಗ್ಗೆ ಸೇವೆ ನೀಡಕ್ಕೆ ನಾವು ಸದಾ ಸಿದ್ಧರಾಗಿದ್ದೇವೆ, ನೀವು ಬನ್ನಿ
0: ಅಷ್ಟು,
1: ನಿಮಗೆ ಒಳ್ಳೇದಾಗುತ್ತದೆ ಅಂತ ಹೇಳಿ.
0: ಹೌದು ಸರ್, ಈ ಒಂದು ಆಕಾಶವಾಣಿಯ ಒಂದು ಮಾಧ್ಯಮ ಮುಖಾಂತರ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಇದರ ಸದುಪಯೋಗನ ಪಡಿಸ್ಕೊಳ್ಳಿ, ನಿಮ್ಮ ವ್ಯಾಜ್ಯ ಮುಕ್ತರಾಗಿರಿ, ನೆಮ್ಮದಿಯಾಗಿರಿ. ಯಾಕಂದ್ರೆ ಕೋರ್ಟು ಕಚೇರಿ ಅಂದ್ರೆ ಸಾಮಾನ್ಯಗೆಲ್ಲರಿಗೂ ಒಂದು ಟೆನ್ಷನ್, ಅದನ್ನೆಲ್ಲ ಬಿಟ್ಟು ಇಲ್ಲಿ ಒಂದು ರಾಜಿ ಮಾಡಿಕೊಂಡು ಸುಖವಾಗಿರಿ ಅಂತ ನಾನು ಈ ತಮ್ಮ ಮೂಲಕ ಎಲ್ಲರಿಗೂ ಪ್ರಾರ್ಥಿಸ್ತೇನೆ.
1: ತುಂಬಾ ಧನ್ಯವಾದಗಳು ಸರ್, ವಿಜಯ ದೇವರಾಜ್ ಅರಸ್ ಅವರೇ. ತಾವು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಇಲ್ಲಿ ಇದ್ದೀರಿ, ಮತ್ತೆ ಮುಖ್ಯವಾಗಿ ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರು ತಾವು ಬೆಂಗಳೂರು ವ್ಯಾಪ್ತಿನಲ್ಲಿ. ನಿಮ್ಮ ಒಂದು ಸಲಹೆ, ಈ ಬಗೆಗಿನ ಒಂದು ಮಾಹಿತಿ ನಮ್ಮ ಕೇಳುಗರಿಗೆ ತುಂಬಾ ಉಪಯೋಗಕ್ಕೆ ಬಂದಿದೆ ಅಂತ ಹೇಳಿ ಭಾವಿಸ್ತೀವಿ ಸರ್. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು, ನಮಸ್ಕಾರ
0: ಸರ್. ನನ್ನ ಪರವಾಗಿ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.
1: ನಮಸ್ಕಾರ,
0: ಥ್ಯಾಂಕ್ ಯು ವೆರಿ ಮಚ್.

0: ಖಾಯಂ ಜನತಾ ನ್ಯಾಯಾಲಯದ ಅಧ್ಯಕ್ಷರಾಗಿರುವ ವಿಜಯ್ ದೇವರಾಜ್ ಅವರ್ ಅರಸ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.

0: ಲೌಕಿಕ ಜೀವನದಂತೆಯೇ ಆಧ್ಯಾತ್ಮಿಕ ಜೀವನದಲ್ಲಿ ಸಂಶಯ ಎನ್ನುವುದು ಬಹಳ ದೊಡ್ಡ ಅಪಾಯಕಾರಿಯಾದಂತಹ ವಿಷಯ. ಇದು ಆಧ್ಯಾತ್ಮಿಕ ಪ್ರಗತಿಯನ್ನೆಲ್ಲ ಸ್ಥಗಿತಗೊಳಿಸಿಬಿಡುತ್ತದೆ. ಪ್ರಾರಂಭದ ಹಂತದಲ್ಲಿರುವ ಸಾಧಕರೆಲ್ಲರಿಗೂ ಇದು ಒಂದಲ್ಲ ಒಂದು ಹಂತದಲ್ಲಿ ಬಂದೇ ಬರುತ್ತದೆ. ಸಂಶಯವೆಂದರೆ ತನ್ನಲ್ಲಿ ಹಾಗೂ ಭಗವಂತನಲ್ಲಿನ ಶ್ರದ್ಧೆಯಲ್ಲಿರುವಂತಹ ಅಭಾವ. ಭಗವಂತನ ಸಾಕ್ಷಾತ್ಕಾರವಾಗುವವರೆಗೂ ಸಂಶಯವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಸಾಧ್ಯವಿಲ್ಲ. ಆದರೂ ಈ ಸಂಶಯ ಪಿಶಾಚಿ ಬಂದು ನಮ್ಮನ್ನು ಹಿಡಿದುಕೊಳ್ಳುವುದಕ್ಕೆ ನಾವು ಎಂದಿಗೂ ಅವಕಾಶ ಮಾಡಿಕೊಡಬಾರದು ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯುವ ನಮ್ಮ ನಿರ್ಧಾರವನ್ನು ಎಂದಿಗೂ ಎಂತಹ ಪರಿಸ್ಥಿತಿಯಲ್ಲೂ ವಿಚಲಿತಗೊಳಿಸಿಕೊಳ್ಳಬಾರದು.
1: ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:15.
3: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ, ಕಂಪನಾಂಕ ಎಫ್ಎಂ 103.1 ಮೆಗಾಹೆರ್ಟ್ಸ್.

0: ಜೊತೆಗಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
1: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
0: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. Save the number, save lives.
2: The number you've dialed is currently busy. Kindly try after the tone.
3: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ.

0: ಮ್ಯಾಟ್ರೆಸ್ ಹಾಕಂತೆ, ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
2: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
1: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
2: ಅಲ್ಲೇ ತಗೊಳ್ಳೋಣ, ನಮ್ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.

0: అక్షర
1: మనే మంత్రాలయ మనసే దేవాలయ మనే మంత్రాలయ.
0: ಇದೆ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281219 ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.

ಮಹಿಳಾ ದೌರ್ಜನ್ಯ ಒಂದು ಸಾಮಾಜಿಕ ಪಿಡುಗು. ಮಹಿಳೆಯ ಮೇಲೆ ನಡೆಯುವ ಯಾವುದೇ ಬಗೆಯ ಶೋಷಣೆ ಮತ್ತು ತಾರತಮ್ಯವು ಕುಟುಂಬ ವಿವಿಧ ನೆಲೆಗಳಲ್ಲಿ ಛಿದ್ರಗೊಳ್ಳಲು ಕಾರಣವಾಗುತ್ತದೆ. ಹೆಣ್ಣಿಗೆ ನೀಡುವ ಗೌರವ ಕುಟುಂಬವೊಂದರ ಸುಖದ ಸೋಪಾನ.

ಆಕಾಶವಾಣಿ ಮಡಿಕೇರಿ, ಸಮಯ 9:05. ಭಾವಗೀತೆಗಳು ಮೊದಲಿಗೆ ಕೇಳೋಣ. ಬಿ ಆರ್ ಲಕ್ಷ್ಮಣರಾವ್ ಅವರ ಕವಿತೆ, ಹಾಡಿದ್ದಾರೆ ಅರ್ಚನಾ ಉಡುಪಾ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಾವಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಸಮಯ 9:15:53. ಮುಂದಿನ ರಚನೆ ಮಾಲತಿ ಮೊಯ್ಲಿಯವರದ್ದು, ಗಾಯಕಿ ಸಂಗೀತ ಕಟ್ಟಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಸಿ ಅಶ್ವಥ್ ಹಾಗೂ ಯಶವಂತ್ ಹಲಿಬಂಡಿ ಅವರು ಹಾಡಿರುವ ದರಾ ಬೇಂದ್ರೆಯವರ ರಚನೆ.

0: ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಸಂತೋಷದ ಸಂಗೀತವ ನೀ ತಂದೆ ಕಿಲಕಿಲ ನಗೆಯಲ್ಲಿ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:32:39. ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರೆಲ್ಲರಿಗೂ ಇವತ್ತಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ರೇಷ್ಮಾ ತೀರ್ಥರಾಮ್. ಉದ್ಯೋಗಂ ಪುರುಷ ಲಕ್ಷಣಂ ಎಂಬ ಮಾತು ಹಳೆದಾಯಿತು. ಈಗ ಎಲ್ಲರೂ ಉದ್ಯೋಗಕ್ಕೆ ಹೋಗಬಹುದಾದ್ರಿಂದ ಉದ್ಯೋಗಂ ಮನುಷ್ಯ ಲಕ್ಷಣಂ ಅಂತ ಹೇಳಬಹುದು. ಉದ್ಯೋಗ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ, ಚಟುವಟಿಕೆಗೆ ಅತ್ಯಗತ್ಯ. ನಾವು ನಮ್ಮ ಉದ್ಯೋಗವನ್ನು ಬಹಳ ಇಷ್ಟಪಟ್ಟು ಮಾಡಬೇಕಾಗ್ತದೆ, ಉದ್ಯೋಗವನ್ನು ಜೀವಿಸಬೇಕಾಗ್ತದೆ. ಉದ್ಯೋಗವನ್ನು ಜೀವಿಸುವುದು ಅಂದ್ರೇನು ಕೇಳುವಾಗ ಒಮ್ಮೆಗೆ ವಿಚಿತ್ರ ಅನ್ನಿಸಬಹುದು. ಇದರರ್ಥ ನಾವು ಆಶ್ರಯಿಸಿದ ವೃತ್ತಿಯನ್ನು ಪ್ರೀತಿಸಬೇಕು, ಅಲ್ಲಿ ಬದ್ಧತೆ ಮತ್ತು ತನ್ಮಯತೆ ಪ್ರಾಮಾಣಿಕತೆ ಬೇಕೇ ಬೇಕು. ಶ್ರೋತೃಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಮೊದಲಿಗೆ ಕೇಳಿ ನೆನಪಿರಲಿ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಕೆಲವರಿಗೆ ಉದ್ಯೋಗ ಅಂದ್ರೆ ಕೇವಲ ಹಣಗಳಿಕೆಯ ಮಾಧ್ಯಮ, ಸಂಬಳ ಸಿಗುವುದು ಮಾತ್ರ ಮುಖ್ಯ, ಸಾಮಾಜಿಕ ಜವಾಬ್ದಾರಿಗಳನ್ನ ಮಾಡಿ ಮುಗಿಸುವ ಕಾತರ, ಮಾಡುವ ಎಲ್ಲಾ ಕೆಲಸದಲ್ಲೂ ಏನೋ ಒಂದು ಧೋರಣೆ, ಮಾಡಬೇಕಾದ್ದು ಕರ್ತವ್ಯ ಅನ್ನೋದಕ್ಕಿಂತ ಮಾಡದಿದ್ರೆ ಏನಾದೀತು ಎಂಬ ತರ್ಕವೇ ಪ್ರಮುಖ ಆಗ್ತದೆ. ವೃತ್ತಿ ಪ್ರವೃತ್ತಿಯಾಗದಿದ್ರೆ ನಿವೃತ್ತರಾದಂತೆಯೇ ಸರಿ, ಅಂಥವರು ಕಚೇರಿಗೂ ಸಮಾಜಕ್ಕೂ ಹೊರೆ. ಅಂಥದ್ರಲ್ಲಿ ಕೆಲವರು ಸ್ವಇಚ್ಛೆಯಿಂದ ನಿವೃತ್ತಿಯನ್ನು ತೆಗೆದುಕೊಳ್ತಾರೆ. ಉದ್ಯೋಗ ಯಾವುದೇ ಆಗಲಿ, ಅದು ನಮ್ಮ ಆಯ್ಕೆಯಾಗಿರಬಹುದು ಅಥವಾ ಅನಿವಾರ್ಯತೆಯಾಗಿರಬಹುದು, ಇಷ್ಟಪಟ್ಟು ಮನಸ್ಸಿಟ್ಟು ಮಾಡಿದಾಗ ಮಾತ್ರ, ಅಂದರೆ ವೃತ್ತಿಯನ್ನು ಪ್ರವೃತ್ತಿಯಾಗಿಸಿಕೊಂಡಾಗ ಮಾತ್ರ ಕೆಲಸದ ಸಾರ್ಥಕತೆ. ಯಾವ ಕರ್ಮಕ್ಕೆ ಈ ಕೆಲಸ ಹಿಡಿದೆ ಅಂತ ಅಂದ್ಕೊಂಡ್ರೆ ಇದು ಕೇವಲ ಸಮಾಜಕ್ಕೆ ಅಲ್ಲ, ನಮಗೆ ನಾವೇ ಮಾಡಿಕೊಳ್ಳುವ ವಂಚನೆ. ಚಿಕ್ಕಪೇಟೆ ಸಾಚಗಳು ಚಿತ್ರದ ಗೀತೆ ಇದು. ಗಾಯಕರು ನರೇಶ್ ಅಯ್ಯರ್ ಹಾಗೂ ಶಾಲಿನಿ ಸಿಂಗ್, ಸಂಗೀತ ಹಾಗೂ ಸಾಹಿತ್ಯ ಎಸ್ ನಾರಾಯಣನ್.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವ ಚಿತ್ರಚಿತ್ತಾರ ಕಾರ್ಯಕ್ರಮದಲ್ಲಿ ನಾವಿವತ್ತು ಕೆಲಸದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಅಮೆರಿಕದಲ್ಲಿ ನಿವೃತ್ತರಾಗಲಿಕ್ಕೆ ವಯೋಮಿತಿಯೇ ಇಲ್ಲ ಅಂತೆ. ವೃತ್ತಿಯನ್ನು ಪ್ರವೃತ್ತಿಯಾಗಿರಿಸಿಕೊಳ್ಳಿಕ್ಕೆ ಸಾಧ್ಯವಿದ್ದಷ್ಟು ದಿನ ದೈಹಿಕ ಬಲ ಹಾಗೂ ಆರೋಗ್ಯ ಇದ್ರೆ ಉದ್ಯೋಗದಲ್ಲಿರಲಿಕ್ಕೆ ಅವಕಾಶ ಇರಬೇಕು. ಮಾಸ್ಟರ್ ಹಿರಣ್ಣಯ್ಯ ದೇವದಾಸಿ ನಾಟಕದಲ್ಲಿ ನಾಜುಕಯ್ಯನ ಪಾತ್ರದಲ್ಲಿ ಒಬ್ಬಳು ರಿಟೈರ್ಡ್, ಇನ್ನೊಬ್ಳು ಟಯರ್ಡ್ ಅಂತ ಹೇಳ್ತಾರೆ. ಹೀಗೆ ಆಯಾಸಗೊಂಡ ವ್ಯಕ್ತಿ ನಿವೃತ್ತನಾದ್ಮೇಲೆ ಮುಂದೇನು ಎಂಬ ಪ್ರಶ್ನೆ ಕಾಡ್ತದೆ. ವೃದ್ಧಾಪ್ಯದ ದಿನಗಳಿಗೆ ಮೊದಲೇ ಹಣದ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಹವ್ಯಾಸಗಳ, ಸ್ನೇಹಿತರ, ಫಿಕ್ಸ್ಡ್ ಡೆಪಾಸಿಟ್ ಮುಂಚೆನೆ ಇಡಬೇಕು.

ನಿಮಗೆ ಏನ್ ಕೆಲಸ ಬರ್ತದೆ, ನಿನ್ನ ವಿದ್ಯಾರ್ಹತೆ ಏನು, ನಿನಗೆ ಎಷ್ಟು ವರ್ಷಗಳ ಅನುಭವ ಇದೆ, ಕೆಲಸಕ್ಕಾಗಿ ಅಲೆಯುವ ಪ್ರತಿಯೊಬ್ಬರೂ ಎದುರಿಸಿರುವ ಪ್ರಶ್ನೆಗಳಿವು. ನಾವು ಅಂದುಕೊಂಡ ಉದ್ಯೋಗ ಸುಲಭವಾಗಿ ಸಿಗೋದಿಲ್ಲ. ಯಾವ ವೃತ್ತಿಯೂ ಮೇಲಲ್ಲ, ಯಾವ ವೃತ್ತಿಯೂ ಕೀಳಲ್ಲ. ಸನ್ಮಾರ್ಗದಲ್ಲಿ ಧರ್ಮಯುತವಾಗಿ ಕೈಗೊಂಡ ವೃತ್ತಿಯಾಗಿರಬೇಕಷ್ಟೆ. ಸರ್ವಜ್ಞ ತನ್ನ ವಚನದಲ್ಲಿ ಹೀಗೆ ಹೇಳ್ತಾರೆ, ಆಲಸಿಕೆಯಲ್ಲಿರುವಂಗೆ ಕಲಸಲಂಬಲಿ ಇಲ್ಲ, ಆಲಸಿಕೆಯಲ್ಲಿರುವಂಗೆ ಕಲಸಲಂಬಲಿ ಇಲ್ಲ, ಕೆಲಸಕ್ಕೆ ಅಲಸದಿರುವಂಗೆ ಬೇರಿಂದ ಹಲಸು ಕಾತಂತೆ ಸರ್ವಜ್ಞ. ಸೋಮಾರಿಯಾದವನಿಗೆ ಉಣ್ಲಿಕ್ಕೆ ಅಂಬಲಿಯೂ ದೊರೆಯುವುದಿಲ್ಲ. ಅಂಥವುದರಲ್ಲಿ ಮೃಷ್ಟಾನ್ನ ಭೋಜನ ಕನಸಿನ ಮಾತೆ ಸರಿ. ಆದರೆ ಅದೇ ಆಲಸ್ಯವಿಲ್ಲದ ಚಟುವಟಿಕೆಯುಳ್ಳ ವ್ಯಕ್ತಿಗೆ ನಿತ್ಯವೂ ಮೃಷ್ಟಾನ್ನ ಭೋಜನವೇ. ಯಾಕಂದ್ರೆ ಹಲಸಿನ ಮರ ಯಾವ ರೀತಿ ಬುಡದಿಂದ ತುದಿಯವರೆಗೂ ಉಪಯೋಗಿಯೋ ಅಂತೆಯೇ ಆಲಸ್ಯವಿಲ್ಲದ ಪ್ರತಿ ಕೆಲಸವೂ ಪ್ರತಿಫಲ ನೀಡುತ್ತದೆ. ಅಂದ್ರೆ ಆ ವ್ಯಕ್ತಿ ಸುಖವಾಗಿರ್ತಾನೆ. ಇದನ್ನೇ ಎಲ್ಲರೂ ಪ್ರವೃತ್ತಿಯಾಗಿಸಿಕೊಂಡ್ರೆ, ಆಲಸ್ಯವನ್ನ ತ್ಯಜಿಸಿದ್ರೆ ಎಲ್ಲರೂ ಸುಖವಾಗಿರಬಹುದು. ಗಜರಾಮ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಶಾನ್. ಸಂಗೀತ ಮನುಮೂರ್ತಿಯವರದು. ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಆಲಸ್ಯಂ ಅಮೃತಂ ವಿಷಂ ಅಂತ ಸಂಸ್ಕೃತದಲ್ಲಿ ಒಂದು ಮಾತಿದೆ. ಸೋಮಾರಿಗೆ ಅಮೃತವು ವಿಷ ಅಂತ ಇದರರ್ಥ. ಹಾಗಾಗಿ ಆಲಸ್ಯದ ಜಾಡ್ಯಕ್ಕೆ ನಮ್ಮ ಮನಸ್ಸು ಅಂಟಿಕೊಳ್ಳದ ಹಾಗೆ, ಒಗ್ಗಿ ಹೋಗದ ಹಾಗೆ ಚಿಕ್ಕಂದಿನಿಂದಲೇ ನಾವು ನಮ್ಮ ಮನಸ್ಸಿಗೆ ಅಭ್ಯಾಸ ಮಾಡಿಸಬೇಕು. ಮುಂಜಾನೆ ಎದ್ದಲ್ಲಿಂದ ನಮ್ಮ ನಿತ್ಯದ ಕೆಲಸ, ನಾವು ಮಾಡುವ ಕೆಲಸದ ಸ್ಥಳ, ನಮ್ಮ ದೇಹದ ಆರೋಗ್ಯ, ಬೇರೆಯವರಿಗೆ ಸಹಾಯ ಮಾಡುವಂತಹ ಸಂದರ್ಭ, ಹೀಗೆ ಜೀವನದ ಯಾವ ಕ್ಷೇತ್ರ ಅಥವಾ ಸಂದರ್ಭದಲ್ಲಿಯೂ ಕೂಡ ಉದಾಸೀನ ಭಾವನೆ ಸಲ್ಲದು. ಕ್ರಿಯಾಶೀಲತೆಯೇ ಬದುಕು, ಜಡತ್ವ ಸಾವು. ಇದಕ್ಕೆ ನಮ್ಮ ಕಣ್ಣೆದುರಿರುವ ಮತ್ತು ಇತಿಹಾಸಕ್ಕೆ ಸೇರಿದ ಬೇರೆ ಬೇರೆ ಕ್ಷೇತ್ರಗಳ ಸಾಧಕರ ಸಾಧನೆಯೇ ಜೀವಂತ ಪುರಾವೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಜೋಗ್ ಫಾಲ್ ಚಿತ್ರದ ಗೀತೆ ಹಾಡಿದ್ದಾರೆ ನಂದಿತಾ ಹಾಗೂ ಚೇತನ್. ಸಂಗೀತ ಮನುಮೂರ್ತಿ, ಸಾಹಿತ್ಯ ಕೆ ಕಲ್ಯಾಣ್.

0: ಕೇಳಿರಿ ಕೇಳಿರಿ, ಮಕ್ಕಳೇ ಮುದುಕರೇ ಮತ್ತು ಯುವಕರೇ, ನೂರಕ್ಕೆ ನೂರು ನಿಜ. ಕೇವಲ ಹಣ ಕಳುಹಿಸಲು ಕ್ಯೂ ಆರ್ ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
1: RBI ಹೇಳುತ್ತೆ, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.

ಆಕಾಶವಾಣಿ ಮಡಿಕೇರಿ, ಸಮಯ 10:23. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ. ಮೊದಲಿಗೆ ಕೇಳೋಣ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಮೋಹನರಾಗ ಮಿಶ್ರ ಛಾಪುತಾಳದಲ್ಲೇ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿರುವಿರಿ. ಈಗ ಕೇಳಿ ಶ್ರೀರಾಗ ಖಂಡಚಾಪುತಾಳ, ಪುರಂದರದಾಸರ ಕೃತಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಕೇಳಿದರೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, FM 103.1 MHz.

0: ಸಾಗರ, ಹೊಂಬಣ್ಣದ ತೀರ, ಭಕ್ತರ ಪರಿವಾರ, ಸಂಗಮವಾಗಿ ಹುದಿಲ್ಲಿ, ಜಂಗಮವಾಗಿ ಹುದಿಲ್ಲಿ, ಅದೇ ರಾಮೇಶ್ವರ. ಓ ನನ್ನ ತಾಯೇ, ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
1: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.

0: ಈಗ ಸಮಯ 10:31:58. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಗಾನಭಜಾನ ಕಾರ್ಯಕ್ರಮದ ಆರಂಭದಲ್ಲಿ ಮಾ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ. ಮನೋಜ್ ಮೊಂಟಶೇರ್ ಅವರ ಸಾಹಿತ್ಯ ರಾಗ ಸಂಯೋಜನೆ ರಿಕಿ ಖನ್ನಾ ಹಾಗೂ ಶಿವ್ ಮಲ್ಹೋತ್ರಾ ಅವರದು.

ಗಾನ ಭಜನಾ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಕೇಳೋಣ ಏಕ್ತಾ ಟೈಗರ್ ಚಿತ್ರದ ಗೀತೆಯನ್ನು ವಾಜೀದ್ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ. ಕೌಸರ್ ಮುನೀರ್ ಅವರ ಸಾಹಿತ್ಯ, ಸಂಗೀತ ಸಾಜಿದ್ ವಾಜಿದ್ ಅವರದು.

ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿ ಸಿಂಕಾರ, ಪೃಥ್ವಿಯ ಮನಮೋಹಕ ಚೆಲು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪ.

ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹೆಣ್ ಮನಗಳಿಗೆ ಅನಿಸಬಹುದು ಕಾನನ ಕೌತುಕ. ಕಾನನ ಕೌತುಕ.

ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಸೋನು ನಿಗಮ್ ಅವರು ಹಾಡಿರುವ ಸರ್ಜಮೀನ್ ಚಿತ್ರದ ಗೀತೆ. ಕೌಸರ್ ಮುನೀರ್ ಅವರು ಗೀತೆಯನ್ನು ಬರೆದಿದ್ದಾರೆ, ವಿಶಾಲ್ ಕುರಾಂಕ್ ಅವರ ಸಂಗೀತವಿದೆ.

ಸಾಲಿ ಮೊಹಬ್ಬತ್ ಚಿತ್ರದ ಗೀತೆಯನ್ನು ಮನನ್ ಭಾರದ್ವಾಜ್ ಅವರ ಸ್ವರದಲ್ಲಿ ಕೇಳಿದಿರಿ. ಇನ್ನು ಮುಂದೆ ದತ್ತಾಜ್ ಸ್ಟೋರಿ ಚಿತ್ರದ ಗೀತೆ ಜಾವೇದ್ ಅಲಿ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ಅಮಲ್ ದನ್ವಾರ್. ರೋಹಿತ್ ಶರ್ಮಾ ಅವರ ಸಂಗೀತವಿದೆ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಹಿಮಾಲಯ ಸಾಗರ, ಹೊಂಬಣ್ಣದ ತೀರ, ಭಕ್ತರ ಪರಿವಾರ ಸಂಗಮವಾಗಿ ಹುದಿಲ್ಲಿ, ಜಂಗಮವಾಗಿ ಹುದಿಲ್ಲಿ, ಅದೇ ರಾಮೇಶ್ವರ. ಓ ನನ್ನ ತಾಯೇ, ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
1: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.

0: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಲಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಅಕ್ಷರ ಮಾ. ಮನೆ ಮಂತ್ರಾಲಯ, ಮನಸೇ ದೇವಾಲಯ. ಮನೆ ಮಂತ್ರಾಲಯ.
2: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228-558 ಹಾಗೂ 228-129. ಕೋಡ್ ಸಂಖ್ಯೆ 08-272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.
4: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 11:03:47. ಈಗ ಕಾನಡಂಗೂರ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆ.

ಆರಂಭದಲ್ಲಿ ಚರಣ್ ರಾಜ್ ಅವರು ಸಂಗೀತ ನೀಡಿ ಹಾಡಿರುವ ಗೀತೆ ಚಿತ್ರ ಭೀಮ, ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯವಿದೆ.

ಗಾನಡಂಗುರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಈಗ ಚಿತ್ರ, ಚೇತನ್ ಮತ್ತು ರವಿಶಂಕರ್ ಹಾಗೂ ಸಂಗಡಿಗರು ಹಾಡಿರುವ ನೆನಪಿರಲಿ ಚಿತ್ರದ ಗೀತೆ, ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಗಾನಡಂಗುರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ FM 103.1 MHz. ಕೇಳೋಣ ಈಗ ಬಾಂಬೆ ಮಿಠಾಯಿ ಚಿತ್ರದ ಗೀತೆಯನ್ನು ಶಶಾಂಕ್ ಶೇಷಗಿರಿಯವರು ಹಾಡಿದ್ದಾರೆ. ನಲ್ಲೂರು ನಾರಾಯಣ ಅವರ ಸಾಹಿತ್ಯ ಸಂಗೀತ.

ನೀವೀಗ ಕೇಳಿದ ಗೀತೆ ಧೂಳಿಪಟ ಚಿತ್ರದ್ದು. ಅನುರಾಧ ಭಟ್ ಅವರ ಸ್ವರದಲ್ಲಿ, ಗೀತರಚನೆ ಮತ್ತು ಸಂಗೀತ ಅರುಣ್ ಶೆಟ್ಟಿ ಅವರದಿತ್ತು. ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನೆನಪಿನ ದೋಣಿ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರು ಗೀತೆಯನ್ನು ಬರೆದಿದ್ದಾರೆ. ರಾಗ ಸಂಯೋಜನೆ ವಿಜಯ ಭಾಸ್ಕರ್ ಅವರದು.

0: ಗಾಡ್ಫಾದರ್ ಚಿತ್ರದ ಗೀತೆಯನ್ನು ಅಭಯ್ ಜೋಧ್ಪುರ್ಕರ್ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಕೇಳಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಎ ಆರ್ ರೆಹಮಾನ್ ಅವರ ಸಂಗೀತವಿತ್ತು.
1: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು, ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
2: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
1: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು, ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಗಾನಡಂಗೂರ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಇದು ಈಗ ಸಮಯ 11:31. ಇನ್ನೂ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರದ ಶಿಕ್ಷಕಿ ಶ್ರೀಮತಿ ದ್ರಾಕ್ಷಾಯಣಿ ಬೀರದಾರ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಕಿರಣ್ ಕುಮಾರ್ ಶೇಖಾದಾರ್. 12:35 ಆರೋಗ್ಯ ಸಂಚಿಕೆ. 1 ಕೇಂದ್ರ ಸರ್ಕಾರದ ಯೋಜನೆಯನ್ನು ಕುರಿತ ಕಾರ್ಯಕ್ರಮ. ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತರಾದ ಸರೋಜಿನಿ ಯಮಕನಮರಡಿ ಅವರೊಂದಿಗೆ ಮಾಹಿತಿ ಅವರಿಂದ ಮಾಹಿತಿಯನ್ನು ಕೇಳುತ್ತೀರಿ. 1:30 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಕೊಡಗಿನ ಜನಪದ ಹಾಡುಗಳು. 4:30 ನೆನಪುನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳುತ್ತವೆ. ಈ 5:00 ಕೊಡವಸಿರಿಯಲ್ಲಿ ಪೊಮ್ಮಾಲೆ ಕೊಡಗರ ಕೈಲ್ಪೋಳ್ದು. ಈ ವಿಷಯವಾಗಿ ಮಾತನಾಡುತ್ತಾರೆ ಚಾಮೇರ ದಿನೇಶ್ ಬೆಳ್ಳಿಯಪ್ಪ. ಅನಂತರ ಹಾಡನ್ನು ಕೇಳುತ್ತೀರಿ. 5:00 ಚಿತ್ರಕಾವೇರಿ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827722285588. 6:55 ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿಯಲ್ಲಿ ಮೀನು ಕೃಷಿ ಮತ್ತು ಡ್ರ್ಯಾಗನ್ ಹಣ್ಣಿನ ಕೃಷಿ ಕುರಿತು ಕೊಡಗು ಜಿಲ್ಲೆ ಮುತ್ತಾರಮುಡಿಯ ಕೆಎಂ ಮುಂದಣ್ಣ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಲಿದ್ದೀರಿ. ಇನ್ನು ಗಾನಡಂಗೂರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಬೇಬಿ ರೇಖಾ ಮತ್ತು ಸಂಗೀತ ಹಾಗೂ ಸಂಗಡಿಗರು ಹಾಡಿರುವ ಚಿನ್ನಾರಿ ಮುತ್ತ ಚಿತ್ರದ ಗೀತೆ ಇದು. HS ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ, ಸಂಗೀತ C. ಅಶ್ವಥ್ ಅವರದು.

ಕೇಳಿ, ಶಿವರಾಜ್ ಕುಮಾರ್, ಬಿ ಆರ್ ಛಾಯಾ ಮತ್ತು ಸಂಗಡಿಗರು ಹಾಡಿರುವ ಇಂದ್ರಧನುಷ್ ಚಿತ್ರದ ಗೀತೆ ಇದು. ಗೀತರಚನೆ ಮತ್ತು ಸಂಗೀತ ವಿ ಮನೋಹರ್ ಅವರದು.

ಹೆತ್ತ ತಂದೆ ತಾಯಿಗಳ ಚಿತ್ತವನ್ನು ವಹಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪವ 10 ಸಾರಿ ಮಾಡಿ ಫಲವೇನು? ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಎನ್ನುವ ದಾಸ ಶ್ರೇಷ್ಠರ ಕೀರ್ತನೆಯ

ಕೇಳಿ ಗಾನಡಂಗೂರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮಿಲನ ಚಿತ್ರದ ಗೀತೆ ರಾಜೇಶ್ ಮತ್ತು ಶ್ರೇಯಾ ಘೋಷಾಲ್ ಅವರು ಗೀತೆಯನ್ನು ಹಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ರಾಗ ಸಂಯೋಜನೆ ಮನೋಮೂರ್ತಿ ಅವರದು.

ಇನ್ನು ಕೇಳೋಣ ಪೂಜಾರಿ ಚಿತ್ರಕ್ಕೆಂದು ದಿವ್ಯಾ ರಾಘವನ್ ಮತ್ತು ಚೈತ್ರ ಅವರು ಹಾಡಿರುವ, ಪ್ರಶಾಂತ್ ಅವರು ಗೀತರಚನೆ ಮಾಡಿರುವ, ಅಭಿಮಾನವರ ಸಂಗೀತವಿರುವ ಗೀತೆ ಇದು.

ಇನ್ನು ಕೇಳಿ ಇಂದ್ರಜಿತ್ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬಿ ಆರ್ ಛಾಯಾ ಅವರು ಹಾಡಿರುವ ಈ ಗೀತೆಯನ್ನು ಬರೆದು ರಾಗ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ ಅವರು.

ಕೇಳಿ ಕಾರ್ಯಕ್ರಮದ ಕಡೆಗೆ ಪಟ್ಟದ ರಾಣಿ ಚಿತ್ರದ ಗೀತೆ ಕಾರ್ತಿಕ್ ಶರ್ಮಾ ಮತ್ತು ಶಾಲಿನಿ ಪರಮೇಶ್ ಹಾಗೂ ಸಂಗಡಿಗರ ಸ್ವರಗಳಲ್ಲಿರುವ ಈ ಗೀತೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ನೀತಿಯಿಂದ ಅಭ್ಯಾಸಕ್ಕೆ ಕಡಲ ಶ್ರೇಷ್ಠತೆಯನ್ನು ಬಲಪಡಿಸುವುದು ಎಂಬ ಧ್ಯೇಯದೊಂದಿಗೆ ವಿಶ್ವ ವಾಣಿಜ್ಯ ಕಡಲ ನಾವಿಕರ ದಿನಾಚರಣೆಯನ್ನು ಇಂದು ಆಚರಿಸುತ್ತಿದೆ. ಪ್ರಸ್ತುತ ಜಾಗತಿಕ ಅಪಾಯದ ಸಂಘರ್ಷ ವಲಯಗಳನ್ನು ದಾಟುವಾಗ ನೌಕಾಪಡೆ ಹಾಗೂ ಕಡಲ ಸಿಬ್ಬಂದಿ ಸುರಕ್ಷತೆಯ ಮೇಲೆ ಹೆಚ್ಚು ಗಮನಹರಿಸಲು ಆಚರಣೆಯನ್ನು ಕೇಂದ್ರೀಕರಿಸಲಾಗಿದೆ. ಭಾರತೀಯ ನೌಕಾಪಡೆಯ 28 ವರ್ಷದ ನಾವಿಕ ಕುರುಬಾ ದಿನೇಶ್ ಕುಮಾರ್ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಅರ್ಗಾ ಬಳಿಯ ಕದಂಬ ನೌಕಾನೆಲೆಯಿಂದ ಕಳೆದ ಆಗಸ್ಟ್ 27ರಂದು ನಾಪತ್ತೆಯಾಗಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಕುಂಟಿಮಡ್ಡಿಯವರು. ಕದಂಬ ನೌಕಾನೆಲೆ ರಾಷ್ಟ್ರದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಕಾರವಾರ ಗ್ರಾಮೀಣ ಠಾಣೆಯ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಇಂದು ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ತಿಂಗಳ 21ರಿಂದ 24ರವರೆಗೆ ವಿಧಾನಮಂಡಲ ವಿಶೇಷ ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದ್ದು ಇಂದು ಅಂತಿಮ ತೀರ್ಮಾನದ ನಿರೀಕ್ಷೆಯಿದೆ. ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶಗಳ ಕುರಿತಾದ ಡಾ ಕೆ ಕಸ್ತೂರಿ ರಂಗನ್ ವರದಿ ಹಾಗೂ ಈ ಸಂಬಂಧ ಕೇಂದ್ರ ಸರ್ಕಾರ 7ನೇ ಬಾರಿಗೆ ಹೊರಡಿಸಿರುವ ಕರಡು ಅಧಿಸೂಚನೆ, ರಾಜ್ಯ ಸರ್ಕಾರದ ನಿಲುವು ಮತ್ತು ಆಕ್ಷೇಪ ಸ್ಪಷ್ಟಪಡಿಸಲು ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸಲು ರಾಜ್ಯ ಸರ್ಕಾರ ಬಯಸಿದೆ. ಉದ್ಯಾನಗಳ ಶೇಕಡ 5ರಷ್ಟು ಜಾಗೆ ಪರಭಾರೆ, ಬರಗಾಲದ ಬಗ್ಗೆ ಚರ್ಚಿಸಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ವರದಿಗಳು ತಿಳಿಸಿವೆ. ರಂಗಭೂಮಿ ನಮ್ಮ ಬದುಕಿನ ಪ್ರತಿಬಿಂಬ ಎಂದು ಜೆಎಸ್ಎಸ್ ಸಂಸ್ಥೆ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್ ಹೇಳಿದ್ದಾರೆ. ದಿವಂಗತ ಪ್ರೊಫೆಸರ್ ನ ವಜ್ರಕುಮಾರ್ ಸ್ಮರಣೆಯ ವಜ್ರಸಿರಿ 5 ದಿನಗಳ ರಂಗೋತ್ಸವಕ್ಕೆ ಧಾರವಾಡದ ಜೆಎಸ್ಎಸ್ ಮಹಾವಿದ್ಯಾಲಯದ ಸನ್ನಿಧಿ ಸಭಾಂಗಣದಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿ ಧಾರವಾಡ ರಂಗಾಯಣದ ನಿರ್ದೇಶಕ ಜಕೀರ್ ನದಾಫ್ ಪಾಲ್ಗೊಂಡಿದ್ದರು. ಖ್ಯಾತ ರಂಗಕರ್ಮಿ ದಿವಂಗತ ಯಶವಂತ್ ಸರದೇಶಪಾಂಡೆ ಪರಿಕಲ್ಪನೆಯ ಹೆಸರಾಂತ ಕೊಳಲು ವಾದಕ ಪ್ರವೀಣ್ ಗೋಡ್ಖಿಂಡಿ ಹಾಗೂ ಹಿರಿಯ ನಟ ರವಿ ಕುಲಕರ್ಣಿ ನಟಿಸಿದ ಕೊಳಲು ಡಾಟ್ ಕಾಮಿಡಿ ನಾಟಕ ಪ್ರೇಕ್ಷಕರನ್ನು ರಂಜಿಸಿತು. ಧಾರವಾಡ ತಾಲೂಕು ಅಳ್ನಾವರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಧಾರವಾಡ ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಅಲ್ಲಪ್ಪ ಬಡಿಗೇರ್ ಭೇಟಿ ನೀಡಿ ಆರೋಗ್ಯ ಸೇವೆಗಳ ಮಾಹಿತಿ ಪಡೆದು ಪರಿಶೀಲಿಸಿದರು. ಗ್ರಾಮೀಣ ಭಾಗಕ್ಕೆ ನೀರು ಪೂರೈಸುವ ಜಲಮೂಲಗಳಾದ ಕೆರೆ, ನದಿ, ಸರೋವರಗಳಲ್ಲಿ ಮಲಿನ ನೀರು ಸೇರಿ ಕಲುಷಿತಗೊಳ್ಳದಂತೆ ತಡೆಗಟ್ಟಲು ರಾಷ್ಟ್ರೀಯ ಗ್ರಾಮೀಣ ಜಲಮೂಲ ಸಂರಕ್ಷಣಾ ಯೋಜನೆ ಅಭಿವೃದ್ಧಿಪಡಿಸುವಂತೆ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಹೊಸದಿಲ್ಲಿಯಲ್ಲಿ ಆಗ್ರಹಿಸಿದ್ದಾರೆ. ಜಲಮೂಲಗಳ ಸುಸ್ಥಿರತೆ ಕುರಿತ ಶೃಂಗಸಭೆಯ ಸಮಾರೋಪದಲ್ಲಿ ಸಚಿವರು ಮಾತನಾಡಿದರು. ಕರ್ನಾಟಕ ವೇಗವಾಗಿ ಬೆಳೆಯುತ್ತಿದೆ. ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಲು 2ನೇ ಬೆಂಗಳೂರು ನಿರ್ಮಿಸಲು ಗಂಭೀರ ಚಿಂತನೆ ನಡೆಸುವಂತೆ ನೀತಿ ಆಯೋಗದ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಲಾಹಿರಿ ಮುಖ್ಯಮಂತ್ರಿ ಅವರೊಂದಿಗಿನ ಬೆಂಗಳೂರಿನಲ್ಲಿ ಆಯೋಜಿತ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಒಣಭೂಮಿ ಪ್ರದೇಶ ಹೆಚ್ಚಿದೆ. ಕೃಷಿ ಚಟುವಟಿಕೆ ಕೈಗೊಳ್ಳಲು ಸಾಧ್ಯವಾಗುವಂತೆ ವೈವಿಧ್ಯಮಯ ಬೆಳೆ ಬೆಳೆಯುವಂತೆ ಒಣಭೂಮಿ ಸಜ್ಜುಗೊಳಿಸಲು ಅವರು ಯೋಜನೆ ರೂಪಿಸುವಂತೆ ತಿಳಿಸಿದರು. ಸರ್ಕಾರದ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಜನರು ದೂರು ಸಲ್ಲಿಸಲು ಅನುವಾಗುವಂತೆ ಪ್ರಜಾಸೇವಾ ಆಂದೋಲನ ಇಲಾಖೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ನಾಡಿದ್ದು ಚಾಲನೆ ನೀಡಲಿದ್ದಾರೆ. ಕೂಡ್ಲಿಗಿ ಶಾಸಕ ಡಾ ಎನ್ಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಗುಡೇಕೋಟೆ ರಸ್ತೆಯಲ್ಲಿ ಕಾರ್ಯಕ್ರಮದ ಭರದ ಸಿದ್ಧತೆಗಳು ನಡೆದಿವೆ. ಅಸ್ಮಿತಾ ಮಹಿಳೆಯರಿಗಾಗಿ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಇದೇ

0: ಶನಿವಾರ ಹಾಗೂ ಭಾನುವಾರ ವಿಜಯಪುರ ನಗರ ಹೊರವಲಯದ ಸೊಲ್ಲಾಪುರ್ ರಾಷ್ಟೀಯ ಹೆದ್ದಾರಿಯಲ್ಲಿ ನಡೆಯಲಿದೆ. ವಿಜಯಪುರದ ನೂತನ ವೆಲೋಡ್ರೋಮ್ನಲ್ಲಿ 11 ಮತ್ತು 12 ತಾರೀಖಿನಂದು ರಾಜ್ಯಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಸಹ ಆಯೋಜಿತವಾಗಿದೆ. ಲುಧಿಯಾನದಲ್ಲಿ ನಡೆಯುತ್ತಿರುವ ರಾಷ್ಟೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 2ನೇ ದಿನವಾದ ನಿನ್ನೆ ಕರ್ನಾಟಕದ ನಾಗಿನಿ 1000 ಮೀಟರ್ ಓಟ ಮತ್ತು ಜಿಎಂ ಕೀರ್ತಿ ಎತ್ತರ ಜಿಗಿತದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ. ಒಂದೇ ಋತುವಿನಲ್ಲಿ 8000 ಮೀಟರ್ಗಿಂತ ಎತ್ತರದ 5 ಶಿಖರಗಳನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಪರ್ವತಾರೋಹಿ ಬಲ್ಜೀತ್ ಕೌರ್ ಸೇರಿದಂತೆ 4 2024ನೇ ಸಾಲಿನ ತೆನ್ಜಿಂಗ್ ನೋರ್ಗೆ ರಾಷ್ಟೀಯ ಸಾಹಸ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ ಎಂದು ಕೇಂದ್ರ ಕ್ರೀಡಾ ಸಚಿವಾಲಯ ತಿಳಿಸಿದೆ. ಪುರಸ್ಕಾರ ಕಂಚಿನ ಪುತ್ಥಳಿ, 15 ಲಕ್ಷ ರೂಪಾಯಿ ನಗದು ಹಾಗೂ ಪ್ರಮಾಣ ಪತ್ರ ಒಳಗೊಂಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಜಯಪುರದ ದಾಕ್ಷಾಯಿಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ವಿಜಯಪುರ ನಗರದ ಶ್ರೀಮತಿ ದ್ರಾಕ್ಷಾಯಿಣಿ ಬಿರಾದರ್ ಅಂತ ಪ್ರೌಢಶಾಲೆಯ ಕನ್ನಡ ವಿಷಯ ಸಂಬಂಧಪಟ್ಟಂತ ಶಿಕ್ಷಕಿಯರು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರ ಒಂದಿಷ್ಟು ಪರಿಚಯ. ಇವರು ಸ್ವರಚಿತ ಕವನ ವಾಚನ ಮತ್ತು ಅನೇಕ ಕವನ ಸಂಕಲನಗಳನ್ನ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಇದ್ದಂತ ಒಂದು ನಂಟು, ನಾಟಕಗಳು ಮೇಲೆ ರಾಜ್ಯೋತ್ಸವ ಪ್ರಶಸ್ತಿಗಳು ಎಲ್ಲವನ್ನ ಪಡೆದುಕೊಂಡಂತ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಅವರನ್ನ ನಾವು ಮಾತನಾಡಿಸಿ ಒಂದಿಷ್ಟು ಅವರ ಅನುಭವ ನಾವು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣಂತೆ. ದ್ರಾಕ್ಷಾಯಿಣಿ ಬಿರಾದರವರೇ, ತಮಗೆ ನಮಸ್ಕಾರ, ಆಕಾಶವಾಣಿಗೆ ಸ್ವಾಗತ.
4: ನಮಸ್ಕಾರ ಸರ್.
3: ಮೇಡಮ್, ತಾವು ಪ್ರೌಢಶಾಲೆಯ ಶಿಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, ನಿಮಗೆ ಶಿಕ್ಷಕರಾಗಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು?
4: ಶಿಕ್ಷಕರಾಗಬೇಕು ಅನ್ನುವಂಥದ್ದು ಪೂರ್ವ ನಿರ್ಧರಿತ ಏನೋ ಅನ್ನೋಷ್ಟು ಸ್ಪಷ್ಟ ಇದೆ ಸರ್ ನನ್ನಲ್ಲಿ. ಯಾಕೆಂದ್ರೆ ನನ್ನ ತಾತ ಶಿಕ್ಷಕರಾಗಿದ್ದು, ಎಷ್ಟು ಪ್ರಸಿದ್ಧಿ ಶಿಕ್ಷಕರು ಅವರು ಅಂತಂದ್ರೆ, ಆಗಿನ ಕಾಲದಲ್ಲಿ ನಾನು 7ನೇ ತರಗತಿಯಲ್ಲಿ ಇರುವಾಗಲೇ ನನ್ನ ತಾತ ತೀರ್ಕೊಂಡ್ರು. ಅವರು ಶಿಕ್ಷಕರಾಗಿದ್ರು. ಅವರು ತೀರಿ ಹೋದ ನಂತರ 2 ವರ್ಷಗಳ ಕಾಲದವರೆಗೂ ನಮ್ಮ ಮನೆಗೆ ಮನಿ ಆರ್ಡರ್ಗಳು ಬರ್ತಾ ಇದ್ವು. ಅವಾಗೆಲ್ಲ ನಮ್ಗೆ ಗೊತ್ತಿರಲಿಲ್ಲ, ಪೋಸ್ಟ್ಮನ್ ಬಂದ್ರೆ ನಮ್ಮ ಮನೆಗೆ ದುಡ್ಡು ಕೊಡಕ್ ಬರ್ತಾನಂತ ನಾವು ತಿಳ್ಕೊಳ್ತಿದ್ವಿ. ಆಮೇಲೆ ಗೊತ್ತಾಯ್ತು ಯಾಕೆ ಅವ್ರು ದುಡ್ಡು ಕೊಡ್ತಾರೆ. ಯಾರೋ ನಮ್ಮ ಅಜ್ಜನ ಕೈಲಿ ಕಲ್ತೋದವರು, ಯಾರು ಅಸಹಾಯಕರಾಗಿದ್ರು, ಯಾರು ಬಡತನದಲ್ಲಿ ಬಳಲ್ತಿದ್ರು, ಪ್ರತಿಭಾವಂತರಾಗಿದ್ರು, ಅಂತವ್ರಿಗೆಲ್ಲ ದುಡ್ಡು ಕೊಟ್ಟು ನನ್ನ ತನ್ನ ಸ್ವಂತ ಖರ್ಚಿಂದನೇ ನಮ್ಮ ಅಜ್ಜ ಕಲಿಸ್ತೀವಿ. ಅವ್ರು ತೀರು ಹೋಗಿದ್ದನ್ನ ಪತ್ರಿಕೆಯಲ್ಲಿ ಬಂತು. ಅದು ಬಂದ್ಮೇಲೆ ಬಹಳ ಜನ ಗೊತ್ತಾಗಿ, ನಾವು ಇವತ್ತು ಒಂದು ನೆಲೆ ನಿಂತೀವಿ ಅಂದ್ರೆ, ಬದುಕನ್ನ ಕಟ್ಕೊಂಡಿವಿ ಅಂದ್ರೆ ಅದಕ್ಕೆ ಕಾರಣನೇ ಸಕ್ಕರಪ್ಪ ಕಾಶಿನ ಕುಂಟ, ಸಕ್ಕರಪ್ಪ ಮಾಸ್ತರ್ ಅಂತ, ಮಾಸ್ತರ್ ಮನೆನೇ ಅಂತಾನೆ ಇವತ್ತಿಗೂ ನಮ್ಮ ಮನೆಗೆ ನಮ್ಮ ಅಗಸಬಾಳದಲ್ಲಿ ಕರೆಯೋದು.
3: ಅಗಸಬಾಳ ಅಂದ್ರೆ ಮಟ್ಟಿಗೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ಬರುವಂತ ಒಂದು ಗ್ರಾಮ ಅದು.
4: ಹಾ ಸರ್, ಮುದ್ದೇಬಿಹಾಳ ತಾಲೂಕಿನ ಒಂದು ಸಣ್ಣ ಹಳ್ಳಿ, ಪೋಸ್ಟ್ ಕೂಡ ಇರಲಿಲ್ಲ, ಪೋಸ್ಟ್ ಹಳ್ಳೂರು. ಪತ್ರ ಬರೆಯುವಾಗ ಆಟ್ ಪೋಸ್ಟ್ ಅಗಸಬಾಳ್ ಪೋಸ್ಟ್ ಹಳ್ಳೂರು ಅಂತ ಬರೀತಿದ್ವಿ. ಆವಾಗಿನ ಕಾಲದಾಗ ಅಗಸಬಾಳದಿಂದ ಡವಳಗಿಯಲ್ಲೇ ಇತ್ತು ನಮ್ದು, ತಾಳಿಕೋಟೆಗೂ ನಡ್ಕೊಂಡೆ ಹೋಗ್ತಿದ್ರು ಅವ್ರಂತ ನಾನು ಕೇಳಿದ್ದೆ. ಅಷ್ಟು ಜನಪ್ರಿಯ ಶಿಕ್ಷಕರ ಅವರಾಗಿದ್ರಲ್ಲ, ಅಷ್ಟೊಂದು ಜನಪ್ರಿಯತೆ ಮತ್ತು ಅಷ್ಟೊಂದು ವಿದ್ಯಾರ್ಥಿ ವೃಂದವನ್ನ ಅವ್ರು ಹೊಂದಿದ್ರು, ಅದು ಒಂದು ಸಣ್ಣ ಆಕರ್ಷಣೆ. ಇನ್ನೊಂದು ಮುಖ್ಯವಾದಂತ ಆಕರ್ಷಣೆ ಅಂದ್ರೆ, ನನ್ನ ತಂದೆ ವೈದ್ಯರಾಗಿದ್ರು, ಬಾಗೇವಾಡಿ ತಾಲೂಕಿನ ಮಲಗಾಣ ಗ್ರಾಮದಲ್ಲಿ ಅವರು ನೌಕರಿ ಮಾಡ್ತಾ ಇದ್ರು. ಅಜ್ಜ ಅಜ್ಜಿಗೆ ನಮ್ಮ ಅಪ್ಪ ಒಬ್ಬರೇ ಮಾಡ, ಹಂಗಾಗಿ ಅವರು ನನ್ನ ತಾಯಿಯನ್ನ ಅವ್ರನ್ನ ನೋಡ್ಕೊಳ್ಳಿಕ್ಕೆ ಹಳ್ಳಿಯಲ್ಲೇ ಬಿಟ್ಟಿದ್ರು. ನನ್ನನ್ನು ಬಿಟ್ಟಿರಕ್ಕಾಗ್ಲಿಲ್ಲ, ಮೊದಲನೇ ಮಗಳು ಬಹಳ ಅಕ್ಕರೆ ನನ್ಗೆ, ಅದಕ್ಕೆ ನನ್ನನ್ ಕೊಂಡು ಹೋದ್ರು. 18 ತಿಂಗಳು ಇರುವಾಗ ನನ್ನ ತಮ್ಮ ಜೊತೆಗೆ ನನ್ನನ್ನ ಕರ್ಕೊಂಡು ಹೋದ್ರು. ಸ್ಕೂಲ್ ಮತ್ತು ಹಾಸ್ಪಿಟಲ್ ಎರಡು ಒಂದೇ ಕಂಪೌಂಡ್ ಅಲ್ಲಿ ಇರ್ತಿದ್ರು. ಹಾಸ್ಪಿಟಲ್ ಶುರು ಆದ ತಕ್ಷಣ ಟೀಚರ್ ಕಡೆ ನನ್ನ ಕೊಟ್ಟು ಆಸ್ಪತ್ರೆ ಪೇಷಂಟ್ ನೋಡಕ್ ಅವ್ರು ಹೋಗ್ತಿದ್ರು. ಆಮೇಲೆ ಅದನ್ನ ನೋಡ್ತಾ ನೋಡ್ತಲೇ ನಾನು ಬೆಳೆದೆ. ಆ ಶಿಕ್ಷಣ ಕಂಚಾಣಿ ಶರಣಪ್ಪವ್ರ ಮಕ್ಕಳ ಸಾಹಿತಿ ಇದ್ದಾರಲ್ಲ ಸರ್, ಅವರು ನನ್ನ ಕನ್ನಡ ಟೀಚರು. ಅವ್ರು ಹೌದು, ಆ ಮಕ್ಕಳ ಸಾಹಿತ್ಯ ನನ್ನೊಳಗೆ ಹುಟ್ಕೊಳ್ಳಿಕ್ಕೆ ಆ ಶಿಕ್ಷಣ

0: ಶಿಕ್ಷಕರು ಕಾರಣ ಅಂತ ಅವ್ರನ್ನ ಇವತ್ತು ನೆನೆಸ್ಕೋಬಹುದು. ನಾನು
1: ತಾವು ಹೇಳ್ತಾ ಇದ್ರಿ ತಮ್ಮ ಶಿಕ್ಷಣಕ್ಕೆ ಅಥವಾ ಶಿಕ್ಷಕರಾಗಿ ಪ್ರೇರಣೆ ಯಾರು ಅಂತ ತಮ್ಮ ಅಜ್ಜ ಅಂತ ಹೇಳಿದ್ರಿ, ಸಕ್ರಪ್ಪ ಕಾಶಿನಕುಂಟಿ ಅಂತ. ಅವರು ಅಜ್ಜ ಅಂದ್ರೆ ನಿಮ್ಮ ತಾಯಿಯ ತಂದೆನಾ ಅಥವಾ
0: ತಂದೆಯ ತಂದೆ?
1: ಮತ್ತೆ ಸ್ವಲ್ಪ ನಿಮ್ಮ ತಂದೆ ಮತ್ತು ತಾಯಿ ಅವರ ಪರಿಚಯವನ್ನ ಮಾಡಿಕೊಳ್ಬಹುದಲ್ಲ, ಅವ್ರ ಹೆಸರು?
0: ನನ್ನ ತಾಯಿ ಮಹಂತಬಾಯಿ ಅಂತ ಹೇಳಿ, ಮುದಿಬಾಳ್ ತಾಲೂಕಿನ ಕಂದಗನೂರು ಗ್ರಾಮದಿಂದ ನನ್ನ ತಾಯಿನ ತಗೊಂಡ್ಬಂದ್ರು. ನನ್ನ ತಾಯಿಯ ತಂದೆ ಗೌಡ್ರು, ಜೊತೆಗೆ ಪಾರಿಜಾತ ನಾಟಕಗಳನ್ನ ಮಾಡ್ತಿದ್ರು ಅವಾಗೆಲ್ಲ ಅಂತ ಹಾಡ್ತಿದ್ರು, ಒಳ್ಳೆ ಹಾಡುಗಾರರು. ಅದನ್ನ ಹಾಡೋದನ್ನ ನನ್ನ ತಾಯಿ ಕೂಡ ಕಲ್ತಿದ್ರು. ಎಷ್ಟೋ ಹಾಡುಗಳನ್ನ ಅವಾಗವಾಗ ನಮ್ಗೆ ಅವರು ಕಲಿಸ್ತಿದ್ರು. ಬಾಲ್ಯದಲ್ಲಿ ಒಂದು ಈ ಒಂದು ವೈಚಾರಿಕತೆ, ಒಂದು ಕಲೆ, ಶಿಕ್ಷಣ ಮತ್ತು ಕೃಷಿ ಇವೆಲ್ಲವೂ ಒಟ್ಟಿಗೆ ಮನೆಯಲ್ಲಿ ನನಗೆ ಸಿಕ್ಕಿದ್ದು ನನ್ನ ತಾಯಿಯಿಂದ. ನಾನು ನನ್ನ ತಂದೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸ್ಕೂಲಿಗೆ ಸೇರಿಸ್ಲಿಲ್ಲ, ಇನ್ನು ಹುಡುಗಿ ದೊಡ್ಡವಳಾದ್ಲು ಕಳಿಸ್ಬಿಡು ಊರಿಗೆ ಅಂತ. ನನ್ನ ತಾಯಿಗೆ ಎರಡನೇ ಹೆರಿಗೆ ಆಯ್ತು, ಮೂರನೇ ಹೆರಿಗೆ ಆಯ್ತು. ಆವಾಗ ಮಗುನ ಎತ್ಕೊಳಕ್ ಬೇಕು ಅಂತ ನನ್ನನ್ನ ಕರ್ಕೊಂಡು ಬಂದ್ರು. ತಿರ್ಗಾ ಮತ್ತೆ ನನ್ನ ತಾಯಿ ಹತ್ರ ಅಗಸ್ಬಾಳ್ ಗ್ರಾಮಕ್ಕೆ ನಾನು ಬಂದೆ. ಸ್ಕೂಲ್ ಅಡ್ಮಿಷನ್ನೇ ಆಗ್ಲಿಲ್ಲ. ಆಮೇಲೆ ಮಗುನ ಎತ್ಕೊಳ್ಳೋದು ಎರಡು ತಂಗಿ ಮತ್ತು ಒಂದ್ ತಮ್ಮ, ಜಯಶ್ರೀ ಅಂತ ತಂಗಿ, ಮಹಂತೇಶ್ ಅಂತ ಇನ್ನೊಬ್ಬ ತಮ್ಮ. ಅವ್ರನ್ನ ಆಡ್ಸೋದ್ರಲ್ಲೇ ನನ್ನ ದಿನ ಕಳೆದ್ಬಿಡ್ತು. ಸ್ಕೂಲ್ ಅಡ್ಮಿಷನ್ ಯಾವ್ದು ಯಾರಿಗೂ ಯಾವ್ದು ಜ್ಞಾಪಕನೇ ಇಲ್ಲ. ಒಬ್ಬ ಶಿಕ್ಷಕರ ಮೊಮ್ಮಗಳು ನಾನು ಆಗಿದ್ರು ಶಾಲೆಗೆ ಹೋಗ್ಲೇ ಇಲ್ಲ. ಅದು ನನ್ನ ತಾಯಿಗೆ ದೊ ಚಿಂತೆ, ಯಾಕಂದ್ರೆ ನನ್ನ ತಾಯಿ ಸ್ಕೂಲಲ್ಲಿ ಭಾರಿ ಹುಷಾರಾಗಿದ್ರು ಅಂತ ಕೇಳಿದ್ದೆ ನಾನು. ಅವಾಗಿನ ಕಾಲದಲ್ಲೆಲ್ಲ ಅವರು ಏಳನೇ ತರಗತಿ ಪಾಸ್ ಮಾಡಿದ್ರೇನೆ ಕೆಲಸ ಸಿಗೋದು, ಕಳಿಸ್ಲೇ ಇಲ್ಲ ಅವರಿಗೆ ಸ್ಕೂಲಿಗೆಲ್ಲ. ಒಬ್ಬ ಗೌಡನ್ ಮಗಳು ಕೆಲಸ ಮಾಡ್ತಾಳಂದ್ರೆ ಅವಮಾನ ಅನ್ಕೊಂಡ್ರು ಅವರೆಲ್ಲ. ಹಂಗಾಗಿ ಅದು ನನ್ನ ತಾಯಿಗೊಂದು ಬಹುದೊಡ್ಡ ಕೊರಗಿತ್ತು. ಅಷ್ಟು ಬೇಗ ನನ್ನ ಮದುವೆ ಮಾಡ್ಬಿಟ್ರು, ನನ್ನ ಮಕ್ಕಳಾದ್ರೂ ಕಲೀಲಿ ಅಂತ. ಇವಳು ಇಲ್ಲೇ ಮಕ್ಕಳನ್ನ ಆಡಿಸ್ಕೊಂಡು ಮತ್ತೆ ಎದುರು ನಿಂತು ಮಾತಾಡೋಷ್ಟು ಧೈರ್ಯನೂ ಅವರಿಗೆ ಇರ್ಲಿಲ್ಲ ಅವಾಗ. ಹಂಗಾಗಿ ಈ ಮಕ್ಕಳನ್ನ ಆಡ್ಸೋದ್ರಲ್ಲೇ ಈಕೆ ದಿನ ಕಳೆದು ಹೋದ್ರೆ ಓದಂಗಿಲ್ಲ ಈಕೆ ಅಂತ ನನ್ನನ್ನ ತನ್ನ ಅಕ್ಕ ಮಗ ಪ್ರಭು ಅಂತ ಹೇಳಿ ಕರೆಸ್ಕೊಂಡು ನಮ್ಮಿಬ್ಬರನ್ನು ನನ್ನ ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದು ತೋಟದಿಂದ, ಅವಾಗ ಬಸ್ಸು ಇರಲಿಲ್ಲ, ಸಾಯಂಕಾಲ ಎರಡು ಮೂರು ಆಗಿತ್ತೇನೋ ಅಷ್ಟೊತ್ತಿಗೆ, ಮೂರು ಗಂಟೆ ಕರ್ಕೊಂಡು ಬಂದು ನಮ್ಗೆಲ್ಲ ರಂಭಿಸಿ, ನಾನು ನನ್ನ ತಾಯಿ ಬಿಟ್ಟು ಹೋಗಕ್ ನಾನು ರೆಡಿ ಇಲ್ಲ, ಹಂಗೂ ಹಿಂಗೂ ರಂಭಿಸಿ ನನ್ಗೆ ಸಮಾಧಾನ ಮಾಡಿ ಏನೇನೋ ಕೊಟ್ರು, ಪೇಪರ್ಮೆಂಟ್ ಎಲ್ಲ ಕೊಟ್ಟು ಮಲ್ಲಿಗೆ ಹೂವಿನ. ನನ್ಗೆ ಯಾವತ್ತಿಂದ ಒಂದೊಂದು ದಿನಾನು ನಂಗೆ ನೆನಪಿದೆ, ಕ್ಷಣನೂ ನೆನಪಿದೆ ಸರ್. ಆ ಮಲ್ಲಿಗೆ ಹೂ ಸಿಕ್ತಿತ್ತು, ಅದನ್ನೆಲ್ಲ ತಗೊಂಡು ಕಟ್ಟಿ ಒಂದ್ ಜಡೆಗೆಲ್ಲ ಹಾಕಿದ್ರು ನನಗೆ ಸಮಾಧಾನ ಮಾಡಕ್ಕೆ. ಒಂದಿಷ್ಟೇನೋ ಬೆಲ್ಲ ಮತ್ತು ಪುಟಾಣಿ ಎಲ್ಲ ಕೊಟ್ರು. ಆಮೇಲೆ ನೋಡು ಕಲಿಬೇಕು, ಹಂಗೆಲ್ಲ ಮಾಡಬಾರ್ದು, ನನ್ ಬಿಟ್ಟು ಹೋಗ್ಬೇಕು ನೀನು, ಇಲ್ಲ ಅಂದ್ರೆ ನಿನ್ಗೆ ಕಲ್ಸೋದಿಲ್ಲ, ನೀನ್ ಹಂಗೆ ಉಳ್ದ್ಬಿಡ್ತಿ, ಹೊಲೆಲ್ಲ ಕೆಲಸ ನೋಡ್ ಅವ್ರೆಲ್ಲ ಹಿಂಗ್ ಕೆಲಸ ಮಾಡ್ತಾರೆ, ಹಂಗೆ ಮಾಡ್ಬೇಕು ನೀನು ಅಂತ ಹೇಳ್ತಿದ್ರು. ಜೊತೆಗೆ ಅವ್ರ ಕಣ್ಣಲ್ಲೂ ನೀರಿತ್ತು. ಆಮೇಲೆ ಅವ್ರ ಅಸಹಾಯಕತೆ ಒಂದ್ ಎಲ್ಲೋ ಒಂದ್ ಕಡೆ ನನ್ಗೆ ಅರ್ಥ ಆಯ್ತು. ಅದು ಆಕೆನ್ ಸಮಾಧಾನಕ್ಕೋಸ್ಕರ ನಾನು ಅವತ್ತು ಬರೇ ನಾವ್ ತೋಟ ದಾಟಿದ್ವೇನೋ, ಮಳೆ ಜೋರಾಗಿ ಮಳೆ ಬಂತು. ಅಲ್ಲಿ ನನ್ನ ತಾಯಿ ಕಣ್ಣಲ್ಲೂ ಅಷ್ಟೇ ಮಳೆ, ಇಲ್ಲಿ ಪ್ರಕೃತಿನೇ ಆಕಿನ ಪ್ರತಿರೂಪ ಅನಿಸ್ತು ನನ್ಗೆ. ಆಮೇಲೆ ನನ್ನನ್ನು ಕಳಿಸಿದ್ರು, ಆಮೇಲೆ ಇಷ್ಟೆಲ್ಲ ಆಯ್ತು, ಎಲ್ಲಿ ಮಕ್ಳು ಎಲ್ಲಿ ಹೋದ್ವು ಅಂತ ಭಯ ಆಗಿ ಇಡೀ ರಾತ್ರಿ ಆ ತಾಯಿ ಹತ್ರ ಅಂತ ಆಮೇಲೆ ಹೇಳಿದ್ರು. ಆಮೇಲೆ ಅಜ್ಜನ ಮನೆಗೆ ಬಂದೆ, ಅಲ್ಲೇ ಅಡ್ಮಿಷನ್ ಆಯ್ತು ಎರಡನೇ ತರಗತಿ. ಆಮೇಲೆ ಮೂರನೇ ತರಗತಿಗೆ ತಿರ್ಗಾ ನಮ್ಮ ಅಪ್ಪ ಮಲಗಾಣ ಕರ್ಕೊಂಡು ಬಂದ್ರು. ಏಳನೇ ತರಗತಿವರೆಗೂ ನಾನು ಅಲ್ಲೇ ಓದ್ದೆ. ಹಂಗಾಗಿ ನಾನು ನನ್ನ ಮೊದಲನೇ ಕವನ ಸಂಕಲನ ತಾಯಿ ಅಂತಾನೆ ಬರ್ದಿರೋದು ಸರ್.
1: ಸಾಕಷ್ಟು ತಾವು ಕವನ ಸಂಕಲನಗಳನ್ನ ಬರೆದಿದ್ದೀರಿ ಅಂದಾಯ್ತು. ಒಟ್ಟಾರೆ ಹೆಚ್ಚು ಕಡಿಮೆ ತಾವು ಎಷ್ಟು ಕವನ ಸಂಕಲನಗಳನ್ನ ಬಿಡುಗಡೆ ಮಾಡಿದ್ದೀರಿ ಈಗ ಏನಾದ್ರೂ ಮಾಹಿತಿ ಕೊಡು?
0: ಎರಡು ಪ್ರೌಢ ಕವನ ಸಂಕಲನಗಳು ಸರ್, ತಾಯಿ ಅಂತ ಕವನ ಸಂಕಲನ,
1: ಅದು ಮೊದಲ ಕವನ ಸಂಕಲನ,
0: ಮೊದಲನೇ ಕವನ ಸಂಕಲನ. ಎರಡನೇದು ನನ್ನೊಳಗಿನ ನಾನು ಅಂತ ಹೇಳಿ. ಅದಾದ್ಮೇಲೆ ನಾನು ಹೈಸ್ಕೂಲ್ ಶಿಕ್ಷಕಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಪ್ರಾಧಾನ್ಯತೆ ಎಷ್ಟು ಕಡಿಮೆ ಆಗ್ತಾ ಇದೆ ಮಕ್ಕಳಲ್ಲಿ, ಆ ಮಕ್ಕಳಲ್ಲಿ ಒಂದು ಆಸಕ್ತಿಯನ್ನು ಹುಟ್ಟಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರೌಢ ಸಾಹಿತ್ಯ ಇದನ್ನ ಓದೋರು ಇವತ್ತಿಗೆ ಎಷ್ಟು ಜನ ಇದಾರೋ ಅದನ್ನ ಬರೆಯೋರಂತೂ ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ನಾನು ಮಾಡೋ ಕೆಲಸಕ್ಕಿಂತ ಈ ಮಕ್ಕಳ ಮಧ್ಯೆ ಮಾಡೋದು ದೊಡ್ಡ ಕೆಲಸ ಅಂತ ನನಗೆ
1: ಅನಿಸ್ತು.
0: ಆ ಮಕ್ಕಳನ್ನ ಓದೋ ನಿಟ್ಟಿನಲ್ಲಿ ನಾವು ಇವತ್ತು ಕರ್ಕೊಂಡು ಹೋಗಾಗೈತಿ, ಮಕ್ಕಳಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಉಂಟು ಮಾಡಬೇಕಾಗೈತಿ. ಆ ಕಾರಣಕ್ಕಾಗಿ ನಾನು ಚಿನ್ನುಲಿ ಅನ್ನುವಂತ ಒಂದು ಕವನ ಸಂಕಲನವನ್ನ ಹೊರಗೆ ತಂದೆ. ಮತ್ತೆ ಅದೇ ನನ್ನ ಶಾಲೆ ಮಕ್ಕಳಿಂದಾನೆ ಆ ಕವನಗಳನ್ನ ಹಾಡಿಸಿ ಒಂದು ಸಿಡಿ ತಯಾರು ಮಾಡಿದೆ. ಆ ಮಕ್ಕಳು ಹಾಡ್ತಾ ಹಾಡ್ತಾ ಆ ಭಾಷೆ ಮೇಲೆ ಒಂದು ಪ್ರೀತಿ ಹುಟ್ಟಲಿ ಅನ್ನೋ ಕಾರಣಕ್ಕಾಗಿ ಮೂರು. ಈಗ ಸದ್ಯ ಒಂದು ಕಥನ ಕವನ ಅಂತ ಬರಿತಾ ಇದ್ದೇನೆ ಮಕ್ಕಳಿಗಾಗಿ. ಆಮೇಲೆ ಲಲಿತ ಪ್ರಬಂಧ ಇನ್ನು ಮುದ್ರಣ ಹಂತದಲ್ಲಿ ಇದ್ದಾವೆ ಸರ್, ಅವು ಇನ್ನೂ ಪ್ರಕಟ ಆಗಿಲ್ಲ. ಒಂದೆರಡು ತಿಂಗಳಲ್ಲಿ ಸಾಧ್ಯ ಆದ ಮಟ್ಟಿಗೆ ಅದನ್ನ ಪ್ರಕಟ ಮಾಡ್ಬೇಕು ಅಂತ ಕಾಯ್ತಿದ್ದೇನೆ.
1: ಆಗ್ಲೇ ತಾವು ಹೇಳ್ತಾ ಇದ್ರಿ ನಾನು ಕೆಲವೊಂದು ನಾಟಕಗಳನ್ನ ಕೂಡ ನಾನು ಬರೆದಿದ್ದೀನಿ ಅಂತ ಹೇಳಿದ್ರಿ. ಆ ನಾಟಕಗಳು ಯಾವುವು, ಎಷ್ಟು ಪ್ರಕಟವಾಗಿದ್ದಾವೆ, ನಾಟಕಗಳ ಹೆಸರನ್ನ ಏನಾದ್ರೂ ಹೇಳ್ಬೋದಾ, ಅಥವಾ ಯಾವ ಒಂದು ವ್ಯಕ್ತಿಯನ್ನ ಕುರಿತು ಏನಾದ್ರೂ ಮಾಡಿರೋದು ಏನಾದ್ರು?

0: ಸರ್, ನಾಟಕಗಳನ್ನ ನಾನು ಸಾಕಷ್ಟು ನಾಟಕಗಳನ್ನ ನಮ್ ಬರ್ದೀನಿ ಮತ್ತೆ ಆಡಿಸಿನಿ ಮಕ್ಕಳಿಂದ, ಆದ್ರೆ ಯಾವ ಪ್ರಕಟ ಮಾಡಿಲ್ಲ. ಈಚೆಗೆ ಬಹಳಷ್ಟು ಜನ ನನಗೆ ಸಲಹೆ ಕೊಡ್ತಾ ಇದ್ರು, ಅದು ಎಲ್ಲ ನಾಟಕಗಳನ್ನ ಸಣ್ಣ ಮಕ್ಕಳಿಗಾಗಿ ಬರೆದಿರುವಂತ ನಾಟಕಗಳು, ಪ್ರೌಢ ನಾಟಕಗಳು ಎಲ್ಲ ಸೇರಿಸಿ ಒಂದೇ ನಾಟಕದಲ್ಲಿನೂ ತರಬಹುದು, ಒಂದೇ ಪುಸ್ತಕ ಆದ್ರೂ ಮಾಡಬಹುದು, ವಿವಿಧ ನಾಟಕಗಳನ್ನಾದ್ರೂ ಮಾಡಬಹುದು, ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದ್ದವರಿಗೆ ಶ್ರದ್ಧಾಂಜಲಿ ಅನ್ನೋಂತ ಒಂದು ನಾಟಕ ಬರೆದಿದ್ದೆ. ಆಮೇಲೆ ಇತ್ತೀಚೆಗೆ ಬಹಳಷ್ಟು ಜನ ಮೆಚ್ಕೊಂಡಿರೋ ನಾಟಕ ಅಂದ್ರ ಆಡುವ ಹುಡುಗ ನಡೆದಾಡುವ ದೇವರಾದದ್ದು ಅಂತ, ಸಿದ್ದೇಶ್ವರ ಸ್ವಾಮೀಜಿಯ ವೈಯಕ್ತಿಕ ಜೀವನವನ್ನ ಕುರಿತು. ನಾನು ಅಲ್ಲಿ ಹೋಗಿದ್ದೆ ಸರ್, ಬಿಜ್ಜರಿಗೆ ಹೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ತಂಗಿಯನ್ನ ಭೇಟಿಯಾಗಿ ಅವರ ವೈಯಕ್ತಿಕ ಜೀವನದ ಅವರ ಬಾಲ್ಯದ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ಬಂದು ಸ್ಮರಣ ಸಂಚಿಕೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾನು ಮಹಿಳಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಲಾಕ್ಡೌನ್ದಲ್ಲಿ ತಾಲೂಕಾ ಸಮ್ಮೇಳನ ಆಯ್ತು, ಆವಾಗ ಸ್ಮರಣ ಸಂಚಿಕೆಗಾಗಿ ಒಂದು ಲೇಖನವನ್ನ ಸಿದ್ಧ ಮಾಡಿದೆ. ನಾನೇ ಅವ್ರ ಕುರಿತು ಒಂದು ನಾಟಕವನ್ನ ಮಾಡೋಣ ಅಂತ ಹೇಳಿ ಬರೆದು ಅದನ್ನ ನನ್ನ ಶಾಲೆ ವಿದ್ಯಾರ್ಥಿಗಳಿಂದನೇ ಮಾಡಿಸಿದೆ. ಬಹಳ ಜನ ಮೆಚ್ಕೊಂಡು ನನ್ಗ ಸುಮಾರು ಒಂದು 8 ದಿನದವರೆಗೂ ಫೋನ್ ಮಾಡಿ ನೀವು ಮಾಡಿಸಿದ ನಾಟಕ ಇವತ್ತಿಗೂ ಬಹಳಷ್ಟು ಜನ ಇಸ್ಕೊಂಡ್ರು ಜಮಖಂಡಿಯಲ್ಲಿ ಅಂತ ಹೇಳಿ ನನ್ನ ಸ್ನೇಹಿತೆ, ಅವರು ಇಸ್ಕೊಂಡು ಅವ್ರ ಸ್ಕೂಲಲ್ಲೂ ಅದನ್ನ ಮಾಡಿಸ್ತಾ ಇದಾರೆ. ಆಮೇಲೆ ನಿನ್ನೆ ಅಷ್ಟೇ ಒಬ್ರು ಅದ ರೆಕಾರ್ಡಿಂಗ್ ಕಳಿಸ್ರಿ ನಮ್ ಕಾಲೇಜಲ್ಲಿ ಮಾಡಿಸ್ತೀವಿ ಅಂತ ಇಸ್ಕೊಂಡಿದ್ದಾರೆ. ಬಹಳ ಜನಪ್ರಿಯ ಪಡೆದಂತ ಅದು ನಾಟಕ.
1: ಅಂದ್ರೆ ಈಗ ತಾವು ಹೇಳುವ ಪ್ರಕಾರ ನನ್ನ ಅನಿಸಿದ್ದು ಏನಪ್ಪಾ ಅಂತಂದ್ರೆ, ಎರಡು ನಾಟಕಗಳನ್ನ ತಾವು ಬರೆದಿದ್ದೀರಿ, ಇಷ್ಟೆಲ್ಲ ಬರೆದು ಸಾಕಷ್ಟು ಪುಸ್ತಕಗಳನ್ನ ಕವನ ಸಂಕಲನಗಳನ್ನ ತಾವು ಬಿಡುಗಡೆ ಮಾಡಿರಿ ಅಂದ್ರೆ, ತಮ್ಮನ್ನ ಹುಡುಕಿಕೊಂಡು ಯಾವ್ದಾದ್ರೂ ಪ್ರಶಸ್ತಿಗಳು ಗೌರವಗಳು ಏನಾದ್ರೂ ಬಂದಿರ್ಬೇಕಲ್ಲ?
0: ಸಾಹಿತ್ಯ ಕ್ಷೇತ್ರದಲ್ಲಿ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಸರ್, ಸಿರಿಗನ್ನಡ ವೇದಿಕೆ ಬೆಳಗಾವಿದವರು ಕಾವ್ಯಶ್ರೀ ಅನ್ನೋಂತ ಒಂದು ಪ್ರಶಸ್ತಿಯನ್ನ ಕೊಟ್ರು. ಕಟ್ಟುಪಾಡು ಅಂತ ಒಂದು ಕವನ ಬಿದ್ದೆ ನಾನು.
1: ಅಂದ್ರೆ ಈಗ ತಾವು ಹೇಳುವ ಪ್ರಕಾರ 2023-24 ಇಸ್ವಿಗಾಗಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ,
0: ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ
1: ಸಾಹಿತ್ಯ ಕ್ಷೇತ್ರಕ್ಕೆ. ಈಗ ಸಿರಿಗನ್ನಡ ತಾರಾ ಬಳಗದಿಂದ ಅವರು ಒಂದು ಏನು
0: ಶಿಕ್ಷಕರತ್ನ ಪ್ರಶಸ್ತಿ ಅಂತ,
1: ಯಾವ ಊರು ಅಥವಾ ಯಾವ ಜಿಲ್ಲೆಯವರು ಕೊಟ್ಟಿದ್ದಾರೆ?
0: ಅದು ಚಿತ್ರದುರ್ಗದವರು ನಡೆಸ್ತಾರೆ ಸರ್ ಅದನ್ನ.
1: ಚಿತ್ರದುರ್ಗ ಜಿಲ್ಲೆಯಿಂದ
0: ಸರ್ ಅದನ್ನ. ಬಹಳಷ್ಟು ಮಕ್ಕಳಿಂದ ನಾನು ಪರೀಕ್ಷೆಯನ್ನ ಕಟ್ಟಿಸಿರೋದ್ರಿಂದ ಶಿಕ್ಷಕರತ್ನ ಅನ್ನೋ ಪ್ರಶಸ್ತಿಯನ್ನ ಅವ್ರು ಕೊಟ್ರು.
1: ಮತ್ತೆ 2010 ಒಂದು ತಮಗೆ ಪ್ರಶಸ್ತಿ ಸಿಕ್ತು ಅಂತ ಕೇಳಿದೆ, ಅದು ಯಾವ್ದು?
0: ಅದು ಕಾವ್ಯಶ್ರೀ ಸರ್.
1: ಕಾವ್ಯಶ್ರೀ ಪ್ರಶಸ್ತಿ ಅದು ಯಾವ ಜಿಲ್ಲೆಯವರು ತಮಗೆ?
0: ಬೆಳಗಾವ್ ಜಿಲ್ಲೆಯವರು ಸರ್, ಬೆಳಗಾವ್ ಜಿಲ್ಲೆಯ ಸಿರಿಗನ್ನಡ ವೇದಿಕೆ ಅಂತ ಹೇಳಿ.
1: ಇಷ್ಟೆಲ್ಲ ನೀವು ಜ್ಞಾನವನ್ನ ಪಡ್ಕೊಂಡಿದ್ದೀರಿ, ಯಾಕಂದ್ರೆ ಇಷ್ಟೊಂದೆಲ್ಲ ಪಡೆದುಕೊಳ್ಬೇಕು ಅಂತಂದ್ರೆ ಈಗ ತಮ್ಮ ತಾಯಿಯವರು ಪಟ್ಟಂತ ಅಥವಾ ತಾವು ಒಂದು ಶಿಕ್ಷಕರಾಗಿ ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ ಅಂದ್ರೆ, ಇದಕ್ಕೆ ಏನಾದ್ರೂ ಹಿಂದ್ಗಡೆ ತಮ್ಮ ತಾಯಿಯವರ ಪ್ರಯತ್ನ ಹೇಗಿತ್ತು ಅನ್ನೋದು ಒಂದು ನಿಮಿಷದಲ್ಲಿ ಹೇಳ್ಬೋದಾ?
0: ನನ್ನ ತಾಯಿ ಬಹಳ ಮುಗ್ಧೆ, ಭೂಮಿ ಏನ್ ಅಂತ ಹೇಳ್ಬೋದು. ನಾನು ಇನ್ನೊಂದು ಕವನದಲ್ಲಿ ಬರದೆ ನನ್ನೊಳಗಿನ ನಾನು ಅಂತ, ಅಪ್ಪ ತೋರಿಸಿದ ಹುಡುಗನನ್ನೇ ನಾನು ಮದ್ವೆ ಆಗುವಂದ, ನಿನ್ಗಿಷ್ಟನಾ ಅಂತ ಕೇಳ್ದೆ, ನತ್ರಕ್ಕ ಅವನ್ ಕಾಯಿಲೆ ಇಲ್ಲ, ಮದ್ವೆ ತಯಾರಿ ಮಾಡ್ದ. ಆ ನಂತರ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸಿದ್ರು, ನಾನು ಬೇಡ ಅಂತ ಮನ್ಸಿದ್ರು ಧ್ವನಿ ಎತ್ತಲೇ ಇಲ್ಲ, ನಾನು ಸುಮ್ಮನೆ ಇದ್ದೆ. ನಂತರ ಮಕ್ಕಳು ವಿದೇಶಕ್ಕೆ ಹೋದ್ರು, ನನಗ್ ಬೇಡ ಅನ್ಸ್ತಿತ್ತು ನನ್ನ ದೇಶದಲ್ಲೇ ಮಕ್ಕಳಿರ್ಲಿ ಅಂತ. ಆವಾಗ್ಲೂ ನಾನ್ ಮಾತಾಡ್ಲೇ ಇಲ್ಲ, ನನ್ನೊಳಗೆ ನಾನು ತಣ್ಣಗೆ ಕುಳಿತಿರುವಂತದ್ ನನ್ನ ತಾಯಿ ಪ್ರತಿ ಒಂದು ಹಂದಾಗೂ ಆಕೆ ಯಾವತ್ತೂ ಧ್ವನಿ ಎತ್ತುವಂತ ಪ್ರಯತ್ನವನ್ನ ಮಾಡ್ಲೇ ಇಲ್ಲ. ಅದನ್ನೇ ಬಹುದೊಡ್ಡ ಪಾಠ ನಮ್ಗ. ನಾವು ಎಷ್ಟೋ ಸಾರಿ ಅಂತಿದ್ವಿ, ನಾವು ಯಾಕೆ ನೀನ್ ಮಾತಾಡಂಗಿಲ್ಲ, ಅದು ಅವ್ರು ಉಳಿಸ್ಕೊಂಡ್ ಬಂದಿರ್ಲೇ ಇಲ್ಲ. ಅದು ಆಕೆನೆ ನನ್ನೊಳಗ ಒಂದು ಹುಟ್ಟು ಹಾಕಿದ್ಲು. ನಾನು ಮಾತಾಡುವಾಗ್ಲೆಲ್ಲ ಆಕೆಯ ಪ್ರತಿಭಟನೆ ಆಕೆ ಭಾವನೆಗಳೇ ಹೊರಗ್ ಬರ್ತಾವ ಅಂತ ಎಷ್ಟೋ ಸಾರಿ ನನ್ಗನ್ಸ್ತಿತ್ತು. ನಾವು ಸಣ್ಣವ್ರು ಇರುವಾಗ ಎಲ್ಲ ಕಲ್ಸುವಂತ ಹಾಡುಗಳು ನನ್ ಮಕ್ಕಳಿಗೆ ಕಲ್ಸೋವಾಗ್ಲೆಲ್ಲ ಅವ್ರು ಎಲ್ಲೋ ಅವ್ರ ಧ್ವನಿ ನನ್ನೊಳಗ್ ಕೇಳ್ತಾ ಇರ್ತದ್ ನನ್.
1: ತಾವು ಒಬ್ಬ ಮಹಿಳಾ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, ತಮಗೆ ಮೊದಲನೇ ಸ್ಫೂರ್ತಿ ತಾಯಿ ಅಂತ ಹೇಳಿದ್ರಿ. ಈಗ ನನ್ನ ತಿಳಿದ ಮಟ್ಟಿಗೆ ಹೆಣ್ಣು ಮಕ್ಕಳು ಅಥವಾ ಮಹಿಳೆಗೆ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ತಾವು ಈ ಒಂದು ನನ್ನೊಳಗೆ ನಾನು ಅಂತ ಬರೆದ್ರೆ ಅದರಲ್ಲಿ ಏನಾದ್ರು ಒಂದು ಎರಡು ಸ್ಟಾಂಜ ಅಥವಾ ಒಂದು ನುಡಿಯನ್ನ ಏನಾದ್ರೂ ಹೇಳ್ಬೋದ ಆ ಕವನ ಇದ್ರಲ್ಲಿ? ಅಂದ್ರೆ ಮಹಿಳೆಯರ ಕುರಿತು ಇರೋದ್ರಿಂದ
0: ಹೇಳ್ಬೋದು ಸರ್. ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಹೇಳಿದಂತೆ ಮದುವೆಯಾಗಲು ಒಪ್ಪಿಕೊಂಡ ಬಂದ ಮೇಲೆ ಅಪ್ಪ ಕೇಳಿದ, ಈ ಮದುವೆ ನಿನಗೆ ಇಷ್ಟ ಅಲ್ಲವೇ? ನಾನು ಕೇವಲ ತಲೆಯಾಡಿಸಿದೆ, ಮಾತಾಡಲಿಲ್ಲ ನನ್ನೊಳಗಿನ ನಾನು. ಹಬ್ಬಕ್ಕೆಂದು ತವರಿಗೆ ಬಂದಾಗ ತಲೆ ನೇವರಿಸಿ, ತಾಯಿ ಸುಖವಾಗಿದ್ದೀಯಲ್ಲ ಕಂದ ಎಂದಾಗ ಕೇವಲ ತಲೆಯಾಡಿಸಿದೆ, ಮಾತನಾಡಲಿಲ್ಲ ನನ್ನೊಳಗಿನ ನಾನು. ಅತ್ತಿಗೆ ನಾದಿನಿ ಅತ್ತೆ ಮಾವರ ತುಂಬಿದ ಆ ಮನೆಯಲ್ಲಿ ಕಣ್ಣಿಗೆ ಎಣ್ಣೆ ಸುಣ್ಣಗಳ ದರ್ಶನವಾದಾಗಲೂ ನಾನು ಮಾತನಾಡಲಿಲ್ಲ. ಮಕ್ಕಳನ್ನು ಹೊಸ ಶಾಲೆಗೆ ಸೇರಿಸಿ ನನ್ನನ್ನು

0: ನೌಕರಿಗೆ ಕಳಿಸಿ ಬಂದ ಸಂಬಳ ಗಬಕಾಯಿಸಿ ನನ್ನನ್ನು ಖಾಲಿ ಕೈಯಲ್ಲಿ ನಿಲ್ಲಿಸಿದಾಗ ನಾನು ಮಾತನಾಡಲಿಲ್ಲ. ಹೋದರೆ ಹೋಗಲಿ ಸಂಬಳ, ನಾಳೆ ಮಕ್ಕಳಿಗೆ ಇರುತ್ತದಲ್ಲ. ನಾನು ಸುಮ್ಮನಾದೆ. ಮಕ್ಕಳಿಗೆ ಮದುವೆಯಾಗಿ ಅವರು ದೂರ ದೇಶದಲ್ಲಿ ಮನೆ ಮಾಡಿ ನೀನು ಸುಖವಾಗಿರಮ್ಮ ನಾವು ಬರುತ್ತೇವೆಂದು ಅಂಟಿಕೊಂಡಿದ್ದ ಸರಗಿನ ನಂಟು ಸರಿಸಿ ಹೊರಟು ಹೋದಾಗ ತುಂಬಿದ ಕಂಗಳಲ್ಲಿ ಮಸುಕಾಗಿ ಅವರ ನೋಟ ಮರೆಯಾದಾಗ ಆಂತರ್ಯದಲ್ಲಿ ಆರ್ತನಾದ ಹೊರಟು ಬಾಯಿ ತೆರೆದೆ. ಮಾತನಾಡಲು ನೋಡಿದೆ, ನಾಲಿಗೆ ಚಾಲನೆ ಇಲ್ಲದೆ ನೆಲಕ್ಕಂಟಿಂಡಿತ್ತು. ಆಗಲೂ ಮಾತನಾಡಲೇ ಇಲ್ಲ. ಪಾಚಿಗಟ್ಟಿದ ಹಚ್ಚ ಹಸುರಿನ ಕೆಳಗೆ ತಿಳಿಗಂಗೆ ಹೊರಚಿಮ್ಮದೆ ಮೇಲಿನ ಹಸುರಿಗೆ ಕಂಗೆಟ್ಟಾಗ ಆಂತರ್ಯದಲ್ಲಿ ಅದು ಇದ್ದರೆಷ್ಟು ಇರದಿದ್ದರೆಷ್ಟು. ಇದು ನನ್ನ ತಾಯಿಯನ್ನ ನೋಡಿ ನನ್ಗನ್ಸ್ತು. ಆಂತರ್ಯದಲ್ಲಿ ಆಕೆಗೆ ಬೇಕಾದಷ್ಟು ಆಸೆ ಆಕಾಂಕ್ಷೆಗಳಿದ್ವು. ಪ್ರತಿಭಟನೆ ಮಾಡ್ಬೇಕನ್ನುವಂತ ಮನಸ್ಸಿತ್ತು, ಛಲ ಇತ್ತು, ಅವನ್ನೆಲ್ಲ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಇತ್ತು. ಅದಕ್ಕಾಗಿ ಅವಳು ಒಂದು ಮೌನ ಹೋರಾಟ ನಡೀತಾ ಇತ್ತು ಮನೆಯಲ್ಲಿ. ಅದನ್ನ ನೋಡ್ಕೊಂಡಾಗ ಆಕೆ ಭಾವನೆಗಳು ನನ್ನ ಮುಖಾಂತರ ಎಷ್ಟೋ ಸಾರಿ ಹೊರಗ್ ಬಂದು.
1: ಅಂದ್ರೆ ತಾವು ಹೇಳೋ ಪ್ರಕಾರ ನಿಮ್ಮ ತಾಯಿಯ ಭಾವನೆಗಳು ಈ ನಿಮ್ಮ ಒಂದು ನನ್ನೊಳಗಿನ ನಾನು ಕವನ ಸಂಕಲನ ಮುಖಾಂತರ ವ್ಯಕ್ತಪಡಿಸಿದ
0: ಆಕೆಯ ವ್ಯಕ್ತಿತ್ವನೇ ನನ್ಗೆ ಅದು ಚಿತ್ರಣ ಅದರಲ್ಲಿ ಬಂದಿರೋದು.
1: ಯಾಕಂದ್ರೆ ಮೊದಲಿನಿಂದನು ಹಿರಿಯರು ಹೇಳೋ ಪ್ರಕಾರ ಹೆಣ್ಣು ಹೇಗಪ್ಪ ಅಂದ್ರ ಕೇವಲ ಭಾವನೆಗಳನ್ನ ಮಾತ್ರ ವ್ಯಕ್ತಪಡಿಸ್ತಾರೆ. ಆ ಭಾವನೆಗಳನ್ನ ಅಥವಾ ಒಂದು ಮುಖ ಲಕ್ಷಣವನ್ನ ನೋಡಿ ನಾವು ಪುರುಷರಾದವರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ರೆ. ಯಾಕಂದ್ರೆ ಮೊದಲನೇ ಒಂದು ತಾವು ಹೇಳೋ ಪ್ರಕಾರ ಯಾಕಂದ್ರೆ ತಾವು ಬೆಳೆದಿದ್ದು ಗ್ರಾಮೀಣ ವಿಭಾಗದಲ್ಲಿ. ಗ್ರಾಮೀಣ ವಿಭಾಗದಲ್ಲಿ ಸಂಸ್ಕಾರ ಒಂದು ಸಂಪ್ರದಾಯ ಒಂದು ಗೌಡರ ಮನೆಯ ಸಂಪ್ರದಾಯ ಅಂತ ಗ್ರಾಮೀಣ ವಿಭಾಗ ಇಂದಿಗೂ ಕೂಡ ಇದೆ. ಅದನ್ನೆಲ್ಲ ನಾವು ವಿಚಾರ ಮಾಡಿ ನೋಡಿದಾಗ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕಡಿಮೆ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲವನ್ನ ಮೆಟ್ಟಿ ನಿಂತಿದ್ದೀರಿ. ತಾವು ಒಬ್ಬ ಶಿಕ್ಷಕಿಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಇಂದಿನ ಯುವತಿಯರಿಗೆ ಅಥವಾ ಇಂದಿನ ತಮ್ಮ ವಿದ್ಯಾರ್ಥಿಗಳಿಗೆ ಏನನ್ನ ಹೇಳಲಿಕ್ಕೆ ಬಯಸ್ತೀರಿ? ವಿದೇಶದಲ್ಲಿ ವೃತ್ತಿ ಮಾಡೋ ಒಳ್ಳೆಯದ, ವಿದೇಶದಲ್ಲಿ ವೃತ್ತಿ ಮಾಡೋದೇ ಒಳ್ಳೆಯದಾದರೆ ಹೆತ್ತ ತಂದೆ ತಾಯಿಯನ್ನ ನೋಡುವವರು ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ತಮ್ಮ ಅಭಿಪ್ರಾಯ?
0: ನಾನು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದ್ರೂ ಸಹಿತ ಆ ಗ್ರಾಮೀಣ ಪ್ರದೇಶದ ಒಂದು ಬದುಕು, ಆ ಬದುಕುವ ರೀತಿ, ಅಲ್ಲಿಯ ವಿಚಾರಗಳು, ಅಲ್ಲಿಯ ಮಹಿಳೆಯರ ಒಂದು ಪ್ರತಿಭಟನೆ, ಮೌನ ಹೋರಾಟ, ಅದನ್ನೆಲ್ಲ ನೋಡಿದಾಗ ಈ ನಗರದ ಮಹಿಳೆಯರೇ ಅವ್ರಿಗಿಂತ ಕೆಳಮಟ್ಟದಲ್ಲಿ ಅಂತ ನನಗೆ ಅನಿಸ್ತದೆ ಸರ್. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಜನ ಏನಿದ್ದಾರಲ್ಲ, ಅತ್ಯಂತ ವೈಚಾರಿಕ ಪ್ರಜ್ಞೆಯುಳ್ಳವರು. ಮತ್ತು ಇವತ್ತು ಏನು ಹೆಣ್ಣು ಭ್ರೂಣ ಹತ್ಯೆ ಇದನ್ನೆಲ್ಲ ನಾವು ಮಾತಾಡ್ತೀವಿ, ಈ ಹೆಣ್ಣು ಭ್ರೂಣ ಹತ್ಯೆ ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಮೇಲೆ ನಾವು ನೋಡಿದಾಗ ನಗರ ಪ್ರದೇಶದಲ್ಲಿ ಇರುವಂತ ಒಂದು ಈ ಭ್ರೂಣ ಹತ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಅಂಕಿ ಸಂಖ್ಯೆ ಪ್ರಕಾರ ಕಡಿಮೆ ಇದೆ. ನಾವು ಎಷ್ಟು ಸರಿ ನಾವು ಕೆಲವು ಹಾಡುಗಳನ್ನ ಕೇಳ್ತೀವಿ, ಹೆಣ್ಣು ಮಕ್ಕಳು ನಮಗೆ ಪ್ರಿಯದ ಫಲ ತಾಯಿ, ಅನ್ನಿಗರ ಮಗನು ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳ ಕೊಡು ಶಿವನೇ. ಅಂದ್ರೆ ಹೆಣ್ಮಕ್ಳು ಹುಟ್ಟಿದ್ರು ನನ್ಗೇನು ಬೇಸರ ಇಲ್ಲ, ಬೇರೆಯವ್ರ ಮಕ್ಕಳು ನನ್ನ ಮಕ್ಕಳನ್ನ ಹುಡುಕೊಂಡ ಮನೆಗೆ ಬರ್ತಾರ ಅಂತ ಹೆಣ್ಮಕ್ಳನ್ನ ಕೊಡು ಅಂತ ಇಲ್ಲಿ ಗ್ರಾಮೀಣದ ಒಬ್ಬ ಮಹಿಳೆ ಹೇಳ್ತಾಳಂದ್ರ ಇಲ್ಲಿ ನಾವು ಇವತ್ತು ಭ್ರೂಣ ಹತ್ಯೆ ಆಕೆಗೆ ಏನ್ ಪಾಠ ಹೇಳಕ್ ನಾವು ಸಾಧ್ಯ? ನಂಗೆ ಎಷ್ಟು ಸಾರಿ ಹಂಗ ಅನಿಸ್ತದ. ಆಮೇಲೆ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆ ಎಳ್ಳು ಜೀರಿಗೆ ಬೆಳೆಯೋಳೆ ಭೂಮಿ ತಾಯಿ, ಎದ್ದೊಂದುಗಳಿಗೆ ನೆನದೇನ ಭೂಮಿ ತಾಯಿ ಅಂತ ಭೂಮಿಯನ್ನ ಹೇಳುವಂತ ಒಂದು ಪರಿಕಲ್ಪನೆಯನ್ನ ಕೊಟ್ಟವರು ನಮ್ಗೆ ಜನಪದರು. ಅವರು ಹೆಣ್ಣನ್ನ ಅಷ್ಟೊಂದು ಗೌರವಿಸ್ತಾ ಇವಾಗ ಇನ್ನೊಂದು ನಾನು ಒಂದು ಆ ಪ್ರದೇಶದಲ್ಲಿದ್ರು ನಾನು ಮೂಲತಃ ಒಂದಿಷ್ಟು ಗಮನಿಸುವಂತ ಒಂದು ಭಾವನೆ ಇತ್ತು ನನ್ಗೆ. ಅಲ್ಲಿ ಬರುವಂತಹ ಗಾದೆ ಮಾತುಗಳಾಗಿರ್ಬೋದು, ನುಡಿಗಟ್ಟುಗಳು, ಅವರು ಹಾಡ್ತಾ ಇರುವಂತಹ ಹಾಡುಗಳು, ಅವುಗಳು ಬಹಳಷ್ಟು ನಾನು ಆಕರ್ಷಿತಗೊಳ್ತಿದ್ದೆ. ಈ ಸಾಹಿತ್ಯ ಕೂಡ ನನ್ಗೆ ಆ ಒಂದು ಪರಿಸರನೇ ಕೊಟ್ಟಿರುವಂತ ಕೊಡುಗೆ. ನನ್ನಲ್ಲಿ ಒಂದು ಸಾಹಿತ್ಯ ರಚನೆಯ ಅಂತ ಶಕ್ತಿ ಆ ಮಹಿಳೆಯರೇ ನನ್ನ ಕೊಟ್ಟಿದ್ದು. ಗಂಡು ಹಡೆದವ್ವನ ಬಂಡಾಟೇನ್ ಹೇಳಲಿ, ಮುಂಗಯ್ಯ ಮೇಲೆ ಹಳೆ ಸೀರಿ ಹಾಕೊಂಡು ಇಂಬು ಕೇಳಿದಳ ನೆರೆಮನೆಯ. ನಾವು ಗಂಡು ಹುಟ್ಟ್ರಿ, ಗಂಡು ಮಗು ಹುಟ್ಟು ಅಂತ ನಾವು ಫೇಡೆ ಹಂಚಿದ್ದು, ಖುಷಿ ಆಗುದು, ಪಾರ್ಟಿ ಕೊಡುದು, ಇವೆಲ್ಲ ನಾವೇ ಮಾಡ್ತಾ ಇದ್ರ. ಆಕೆ ಒಬ್ಬ ಅಜ್ಜಿ ಎಷ್ಟು ವ್ಯಂಗ್ಯವಾಗಿ ಕೇಳ್ತಾಳದ್ರ ನನ್ಗೆ ಬಹಳ ಪದೇ ಪದೇ ನೆನಪಾಗ್ತಾ ಇರ್ತದ ಆ ಮಾತು. ಎಷ್ಟು ಖುಷಿ ಪಡ್ತೀವ, ನಾಳೆ ಐತೆ, ನಾಳೆ ಐತೆ ಊರ ಹಬ್ಬ ಅಂತ ಹೇಳ್ತಾರಲ್ಲ, ಒಂದೈತೆ ಊರ ಹಬ್ಬ ಅಂತ. ಹಂಗ ಮುಂಗೈ ಮೇಲೆ ಹಳೆ ಸೀರೆ ಹಾಕೊಂಡು ಹೋಗ್ತೀವಿ ಒಂದ್ ದಿವ್ಸ, ಯಾಕೆ ಗಂಡು ಮಕ್ಕಳೇ ಬೇಕು ನಿಮ್ಗ ಅಂತ ಅನ್ನೋಂತ ಅಂತ ಹಾಡುಗಳನ್ನ ಕೇಳಿದಾಗ, ಮತ್ತೆ ಅಲ್ಲಿ ಅಲ್ಲಿ ಹೆಣ್ಣು ಎಷ್ಟು ಆರ್ಥಿಕ ತಜ್ಞರು ಅಂತಂದ್ರ, ಒಂದ್ ಸೀರೆ ಹೊಸ ಸೀರೆ ತಗೊಂಬಂದಾರಂದ್ರೆ ಉಟ್ಕೊಳ್ತಾರ, ಸೀರೆ ಪಕ್ಕದ ಮನೆಯವ್ರಿಗೆ ಕೊಡ್ತಾರ, ನೀವೊಂದ್ ದಿವಸ ಉಟ್ಕೊಡ್ರಿ. ಆ ಒಂದು ಸಮಷ್ಟಿ ಪ್ರಜ್ಞೆಯನ್ನ ಬೆಳೆಯುವಂತದ್ದೇ ಈ ಗ್ರಾಮೀಣ ಪ್ರದೇಶ. ವ್ಯಕ್ತಿ ಪ್ರಜ್ಞೆಯನ್ನು ಬೆಳೆಸೋದು ನಾಗರಿಕರು, ನಾವು ಸಿಟಿ ಜನ. ಈ ಸಮಷ್ಟಿ ಪ್ರಜ್ಞೆ ನಮ್ಗೆ ಬಂದಿರೋದು ಗ್ರಾಮೀಣದಿಂದ. ಒಂದ್ ಸೀರೆ ಎಲ್ಲರೂ ಉಟ್ಕೊಳ್ತಾರ, ಅದನ್ನ ಆ ಸೀರೆ ಆಕೆ ಉಟ್ಕೊಂಡದ ಹರಿತು ಅಂದ್ರೆ ಅದನ್ನ ಮತ್ತ ಅದನ್ನ ಹೊಲ್ಕೊಂಡ ಆಕಿ ಉಟ್ಕೋತಾಳ, ಅದು ಮತ್ತ ಹರಿತು ಅಂತಂದ್ರೆ ಅದನ್ನ ಹರಿದ ಆಕಿ ಕೌದಿ ಮಾಡ್ತಾಳ, ಅದನ್ನ ಮಗುವಿಗೆ ಹಚ್ಕೊಳಕ್ ಹಾಸ್ಕೊಳಕ ಒಂದು ದುಬುಟ್ಟಿ ಅಂತ ಮಾಡ್ಕೊಳ್ತಾಳ, ಅಥವಾ ಅದನ್ನ ಬುತ್ತಿ ಕಟ್ಟೋರಿ ಮಾಡ್ತಾಳ.

0: ಇನ್ನು ಒಂದು ವಸ್ತುವನ್ನ ಹಲವು ಹತ್ತು ರೀತಿಯಲ್ಲಿ ಬಳಸಿ ಉಪಯೋಗ ಮಾಡುವಂತಹ ಶಕ್ತಿ ಆ ಹೆಣ್ಣು ಮಗಳಿಗದ ಅಂದ್ರೆ ಆಕಿ ದೊಡ್ಡ ಆರ್ಥಿಕ ತಜ್ಞೆ. ಅದನ್ನ ಹೆಂಗ್ ಬದುಕಬೇಕು ಅಂತದನ್ನ ಇವತ್ತು ನಾವು ಸಿಟಿ ಮಹಿಳೆಯರು ಇವತ್ತು ಕಲಿಬೇಕಾಗಿದೆ. ಇಲ್ಲಿ ಇರುವಂತ ಸಾಕಷ್ಟು ಇವತ್ತು ಸಿಟಿ ನಗರದ ಒಂದು ಪ್ರಭಾವ ಹಳ್ಳಿಗಳ ಮೇಲೆ ಆಗಿದೆ. ಹಳ್ಳಿ ಇವು ಒಂದು ಭಿನ್ನತೆ ಇವತ್ತು ಕಡಿಮೆ ಆಗಿದೆ ಸರ್. ಆದ್ರೂ ಇವತ್ತು ನಾ ಇವತ್ತಿನ ಮಹಿಳೆಯರಿಗೆ ಹೇಳುವಂತದ್ದು ಏನಂದ್ರ, ಒಂದು ಜಾಗೃತಿ ನಮ್ಮೊಳಗೆ ಇರ್ಲಿ. ನಾವು ಎಷ್ಟೇ ಎತ್ಕ ಬೆಳೆದ್ರು ಕಾಲೆಳೆಯುವಂತಹ ಒಂದು
1: ಸಮಾಜ
0: ಇಲ್ಲದ ನಮ್ಮದೇ ಆದಂತಹ ಕಾನೂನುಗಳ ಬಗ್ಗೆ ನಾವು ತಿಳ್ಕೋಬೇಕು. ಸಂವಿಧಾನಾತ್ಮಕವಾಗಿ ನಮ್ಗೆ ಎಷ್ಟೊಂದು ಅವಕಾಶಗಳದಾವೆ. ಇವತ್ತು ನಾವು ಮಾತೆತ್ತಿದ್ರೆ ಹೇಳ್ತಿವತ್ತು ಮಹಿಳೆಯರು ಯಾವ್ದ್ರಲ್ಲಿ ಕಡಿಮೆ ಇದ್ದಾರ, ಸಾಕಷ್ಟು ಅವಕಾಶಗಳದಾವ ಅವರಿಗೆ. ಇವತ್ತು ಮಹಿಳೆಯರು ಏನಪ್ಪ ಅಡಿಗೆ ಮಾಡೋದನ್ನ ನಿಲ್ಸಾರ, ಬರೀ ನಮ್ಗೆ ಅಪವಾದಗಳನ್ನ ನಾವು ಕೇಳಿವಿ. ಇವತ್ತು ಮಾತೆತ್ತಿದ್ರೆ ಡ್ರೆಸ್ ಅಂತಾರ. ಒಂದು ಸ್ವಾತಂತ್ರ್ಯ ಅಂತ ಧ್ವನಿ ಎತ್ತಿದ ತಕ್ಷಣ ಇವರಿಗೆ ಎಲ್ಲವೂ ನೆನಪಾಗ್ಬಿಡ್ತಾವ. ಆದ್ರ ಅದೇ ಒಂದು ಒಂದು ಕನ್ಯೆ ನೋಡ್ತೀವಿ, ಒಂದು ಮಗನಿಗೆ ಮದುವೆ ಮಾಡ್ತೀವಿ ಅಂದ್ರೆ ಹುಡುಗಿ ಏನ್ ಮಾಡ್ತಾಳ್ರಿ ಕೇಳ್ತಾರ. ನಮ್ ಹಿಂದಿನ ತಲೆಮಾರ್ಗ ಅದೆಲ್ಲ ಇರ್ಲಿಲ್ಲ, ಅಡಿಗೆ ಮಾಡಕ್ ಬರ್ತದೆ ಅಷ್ಟೆಲ್ಲ ಕೇಳ್ತಿದ್ರು. ಇವತ್ ಅವರು ಮುಂದುವರೆದಾರ. ಇರ್ಲಿ, ಆಕೆಗೆ ಶಿಕ್ಷಣ ಕೊಡಿಸುವಷ್ಟ್ರ ಮಟ್ಟಿಗೆ ಆಕೆಗೆ ಅಡಿಗೆ ಮಾಡಕ್ಕೂ ಬರ್ತದೆ ಅದನ್ನು ಕೇಳ್ತಾರ. ಮತ್ ಕೆಲ್ಸ ಏನ್ ಮಾಡ್ತಾಳ ಅಂತ ಕೇಳ್ತಾರ. ಕೆಲ್ಸ ಏನ್ ಮಾಡ್ತಾಳ, ಸಂಬಳ ಎಷ್ಟು ಬರ್ತದೆ, ಅದನ್ನೆಲ್ಲ ಕೇಳ್ಕೊಂಡೆ ತಾವು ಮದ್ವೆ. ಮಗ ಡಾಕ್ಟರ್ ಇದ್ರೆ ಡಾಕ್ಟರ್ ಹುಡುಗಿನೇ ಹುಡುಕೋದು, ಇಂಜಿನಿಯರ್ ಇದ್ರೆ ಇಂಜಿನಿಯರ್ನೇ ಹುಡುಕೋದು, ಮತ್ತೆ ಇಂಜಿನಿಯರ್ ಆಕೆಗೆ ಅಡಿಗೆ ಬರ್ತದಿಲ್ಲ ಅಂತ ಕೇಳ್ತಾರ ಇಲ್ಲಿ. ಆದ್ರ ತಮ್ಮ ಮಗನಿಗೆ ಒಬ್ಬ ಇಂಜಿನಿಯರ್ ಜನ, ಇವತ್ತು ನೀನು ಇಂಜಿನಿಯರ್ ಇದ್ದು ಹುಡುಗಿನ ಮದ್ವೆ ಮಾಡ್ಕೊಳಕತ್ತೀಪ, ಇಬ್ರು ದುಡಿತೀರಿ, ಮತ್ತೆ ನೀನು ಒಂದಿಷ್ಟು ಅಡಿಗೆ ಮಾಡೋದು ಕಲ್ಕು, ಇಂತ ಕಿವಿ ಮಾತುಗಳನ್ನ ನಾವು ಯಾವತ್ತೂ ಹೇಳೋದಿಲ್ಲ. ಮತ್ತೆ ಸಂಸ್ಕೃತಿ ಅಂತ ಬಂದಾಗ ಸಂಸ್ಕೃತಿಯನ್ನ ಇಲ್ ಕಲ್ ಸೀರೆ ಉಟ್ಕೋಬೇಕು, ನೀವು ಈ ತರ ತಲೆ ಹೂ ಮುಡ್ಕೋಬೇಕು, ಇವೆಲ್ಲ ನಮ್ಗೆ ಹೇಳ್ತಾರ. ಈ ಸಂಸ್ಕೃತಿ ಪರಂಪರೆಯನ್ನ ಕಾಯ್ಕೊಂಡು ಬರುವಂತ ಒಂದು ಗುತ್ತಿಗೆಯನ್ನ ನಾವು ಹೆಣ್ಮಕ್ಳು ಅಷ್ಟೇ ತಗೊಂಡಿವಿ ಅಂತ ಇವ್ರ ಪ್ರಶ್ನೆನ ಏನೋ ಗೊತ್ತಿಲ್ಲ. ಮತ್ ಇವ್ರ ಯಾವತ್ತು ದೋತ್ರ ಪೇಟ ಉಟ್ಕೊಂಡು ಬಂದು ಯಾವ ಕಾರ್ಯಕ್ರಮದಲ್ಲೂ ಬಂದಿರೋದನ್ನ ನಾವು ನೋಡಿಲ್ಲ. ಆದ್ರ ನಮ್ಮ ಹತ್ರ ಎಲ್ಲವಕ್ಕೂ ಕಟ್ಟು ಪಾಡುಗಳನ್ನ ಹಾಕಿ ನಿಲ್ಸುವಂತ ಕೆಲ್ಸ ಇವ್ರು ಮಾಡ್ತಾರ. ಆಮೇಲೆ ಅಸಹಾಯಕತೆ ಅನ್ನುವಂಥದ್ದು, ನಾನು ಒಂದು ಪದ್ಯದ ಎರಡು ಅಷ್ಟೇ ಹೇಳ್ತೀನಿ ಸರ್ ಇಲ್ಲಿ. ಭೂಮಿ ತೂಕದ ಹೆಣ್ಣೆಂದು ನಿನ್ನನ್ನು ಹೊಗಳಿದರೆ ನೀ ಮಾರು ಹೋಗದಿರು ಸಖಿ, ಪಾವನ ಗಂಗೆ ಎಂದು ಹೊಗಳಿದರೆ ಪುಳಕಿತಗೊಳ್ಳದಿರು ಸಖಿ, ವನದೇವತೆ ಎಂದು ಕೈ ಮುಗಿದ ಕರಗದಿರು ಸಖಿ, ವಸುದೆ ಗಂಗೆ ಕಾಳಿ ಕೋಮಲೆ ಎಂಬ ಹಳಸಲು ನುಡಿಗೆ ಹಸಿಯದಿರು ಸಖಿ, ನೀ ಉಕ್ಕಬಹುದಾದ ಪ್ರವಾಹ ಕಂಪಿಸಬಹುದಾದ ಭೂಮಿಯ ನೆನಪಿಸಿಕೋ, ಅಬಲ ಅಸಹಾಯಕಿ ಎಂಬುದು ಆನೆಕಾಲ ಸರಪಳಿ ಕಿತ್ತೆಸೆಯಲು ಕ್ಷಣ ಹೊತ್ತು ಸಾಕಲ್ಲ, ಅತ್ಯಾಚಾರಿಗಳ ನರ ಹರಿದು ಬತ್ತಿಯ ಮಾಡಿ ನೆತ್ತಿಯ ಮೇಲೆ ದೀಪ ಬೆಳಗಿಸು ಸಖಿ, ಕತ್ತಲು ಸದ್ದಿಲ್ಲದೆ ಹರಿದು ಹೋದೀತು, ಬೆಳಕು ಚುರುಕಾಗಿ ದಾರಿ ಮಾಡಿಕೊಂಡಿತು. ನಮ್ಮೊಳಗೆ ಬೇಕಾದಷ್ಟು ಶಕ್ತಿ ಇದೆ, ಅದನ್ನು ಉಪಯೋಗಿಸ್ಕೊಳಕತ್ತಿಲ್ಲ ನಾವು. ಯಾಕಂದ್ರೆ ನಮ್ಮಲ್ಲಿ ಸುತ್ತ ಇರೋವಂತ ಕಟ್ಟುಪಾಡುಗಳು ನಮಗೇನ್ ಮಾಡವು ಅಂದ್ರೆ ಅಸಹಾಯಕತೆಯನ್ನ ಮಾಡಿ, ನೀನು ಅಬಾಯಿಲೆ, ನೀನು ಅಸಹಾಯಕಿ, ನಿನಗೆ ಸಾಧ್ಯ ಇಲ್ಲ, ನೀನ್ ಹೆಜ್ಜೆ ಇಡಕ್ ಸಾಧ್ಯ ಇಲ್ಲ, ನೀನ್ ಅಲ್ಲಿ ಹೋಗ್ಬಾರ್ದು, ನೀನ್ ಒಂಟಿಯಾಗಿ ಹೋಗ, ನೀನ್ ಒಂಟಿಯಾಗಿ ಹೋದ್ರು ನೀನ್ ಹೆಂಗ್ ಬದುಕಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತಾ ಇವತ್ತು ಮಕ್ಕಳಿಗೆ. ನಾನು ಅಸಹಾಯಕಿ ಅನ್ನೋದನ್ನೇ ನಮ್ ತಲೆಯಾಗಿ ನಾವಿನ್ನ ಇಟ್ಕೊಂಡಿವಿ. ಅದಕ್ಕೆ ಅದು ಆನೆ ಕಾಲ ಸರಪಳಿ. ಆನೆಗೆ ಅಷ್ಟು ದೊಡ್ಡದಾಗಿದ್ರು ಅದ ಚಿಕ್ಕಂದಿನಿಂದ ಕಟ್ಟಿ ಅದಕ್ಕೆ ಅಭ್ಯಾಸ. ಅದನ್ನ ಕಿತ್ಕೊಂಡ್ರೆ ಅದಕ್ಕೆ ಒಂದೇ ಹಣ ಸಾಕೋದು, ಏನ್ ಬೇಕಾದ್ರೂ ಮಾಡ್ಬೋದು. ಭೂಮಿ ಅಂತ ಹೇಳ್ತೀವಿ, ಭೂಮಿ ಕಂಪಿಸಿದ್ರೆ ಯಾರು ನಿಲ್ಲಲ್ಲ. ಹೆಣ್ಮಕ್ಳು ಮನ್ಸು ಮಾಡ್ರಿ, ಇವತ್ತು ಏನ್ ಬೇಕಾದ್ರೂ ಮಾಡ್ಬೋದು. ಆಕೆ ಸಹನೆಯಿಂದ ಅದನ್ನೆಲ್ಲ ಸಹಿಸ್ಕೋತಾಳ ಅಂತಂದ್ರ ಅದು ಆಕೆ ಅಸಹಾಯಕತೆ ಅಲ್ಲ, ದುರುಪಯೋಗ ಆಗ್ಬಾರ್ದು. ಒಂದು ಸಾಂದರ್ಭಿಕ ಹೊಂದಾಣಿಕೆ ಅಷ್ಟೇ ಆಕೆದು. ಅನ್ಯಾಯವನ್ನ ಮೊದಲು ನಮ್ಮ ರಕ್ಷಣೆಯನ್ನ ನಾವೇ ಮಾಡೋದನ್ನ ನಾವು ಕಲ್ಕೊಳ್ಬೇಕು. ನಮ್ಗೆ ಅದು ಸಾಧ್ಯ ಇಲ್ಲ ಅನ್ನೋಂತ ಭಾವನೆಯಿಂದ ನಾವು ಮೊದಲು ಹೊರಗೆ ಬರಬೇಕಾಗಿದೆ.
1: ನಮ್ಮಿಂದ ಸಾಧ್ಯ ಇಲ್ಲ, ಮತ್ತೆ ನಾವು ಏನಾದರೂ ಪ್ರತಿಭಟಿಸಿದ್ರೆ ನಮ್ಮ ಒಂದು ರಕ್ಷಣೆಗೆ ನಮ್ಮ ನಿತ್ಯ ಜೀವನಕ್ಕೆ ತೊಂದರೆ ಆಗ್ತದೆ,
0: ತೊಂದರೆ ಆಗ್ತದೇನೋ, ಕೆಟ್ಟ ಹೆಸರು ಬರ್ತದೇನೋ
1: ಅನ್ನುವಂತ ಮನೋಭಾವನೆ ಇಂದಿನ ಯುವತಿಯರಲ್ಲಿ ಈಗೂ ಕೂಡ ನಾವು
0: ಕಾಣ್ತೀವಿ ಸರ್. ಈಗೂ ಕಾಣ್ತೀವಿ. ಯಾರೋ ತಮ್ಮ ಮೇಲಾಧಿಕಾರಿಗಳು ತಮ್ಮ ಮೇಲೆ ದೌರ್ಜನ್ಯ ಮಾಡಿದಾಗ ಮೌನವಾಗಿ ಆ ಸಹಿಸ್ಕೊಳ್ಳುವಂತದ್ದನ್ನ ಸಾಕು, ಇನ್ನ ಈವರೆಗೂ ಸಹಿಸ್ಕೊಂಡು ಸಾಕು. ಒಂದ್ಸಾರಿ ತಲೆ ಎತ್ತಿ ನಿಂತ್ರೆ ಯಾರು ನಮ್ಮ ಕೈ ಹಿಡಿಯೋದಿಲ್ಲ. ನಮ್ಮ ರಕ್ಷಣೆಗೆ ನಮ್ಮೊಳಗೆ ಬೇಕಾದಷ್ಟು ಶಕ್ತಿ ಇರುವಾಗ ಬೇರೆ ಯಾರು ಅವಶ್ಯಕತೆ ಇಲ್ಲ. ಹೆಣ್ಣು ಅಂದ್ರೆ ಅದು ಅದ್ಭುತವಾದಂತಹ ಶಕ್ತಿ. ಆಕೆ ಆ 100 ನರಗಳನ್ನ ಹರಿದು ಒಂದು ಹೆರಿಗೆಯನ್ನ ಮಾಡ್ಕೊಳ್ಳುವಂತ ಒಂದು, ಯಾಕೆ ಹೆಣ್ಣನ್ನ ಇಷ್ಟು ನಾವು ಪ್ರಬಲ ಪ್ರಬುದ್ಧ ಅಂತ ಹೇಳ್ತೀವಿ ಅಂದ್ರೆ ಅಂತ ಒಂದು ನೋವನ್ನ ಸಹಿಸ್ಕೊಳ್ಳುವಂತ ಶಕ್ತಿ ಏನ್ ಆಕೆಗಿದೆಯಲ್ಲ, ಆಕೆಗೆ ಇನ್ನೇನೆಲ್ಲ ತಡ್ಕೊಳ್ಳುವಂತ ಶಕ್ತಿ ಆಕೆಗಿದ್ದೆ ಇರ್ತದೆ. ಯಾವುದು ಒಂದು ಜೀವ ಉತ್ಪತ್ತಿನ ಮಾಡ್ತದೋ ಅದಕ್ಕೆ ನಾವು ಹೆಣ್ಣು ಅಂತ ಹೇಳ್ತೇವೆ. ಒಂದು ಉತ್ಪತ್ತಿಯನ್ನ ಮಾಡುವಂತ ಹೆಣ್ಣಿಗೆ ನಾಶ ಮಾಡೋದು ಗೊತ್ತು, ಸಂಹಾರ ಮಾಡೋದು ಗೊತ್ತು, ಪ್ರತಿಭಟನೆ ಮಾಡೋದು ಗೊತ್ತು. ಅದೆಲ್ಲ ಗೊತ್ತುಗಳು ನಮ್ಮಲ್ಲಿ ಇಟ್ಕೊಂಡು ನಾವು ಸೌಮ್ಯವಾಗಿ ತಲೆ ದಕ್ಕಿಸ್ಕೊಂಡು ಗೌರಮ್ಮಗಳ ತರ ಇವತ್ತು ಬದುಕಿದ್ರೆ ಆಗೋದಿಲ್ಲ. ನಾವು ಕತ್ತಿ ಎತ್ತಲೇಬೇಕು ಅನ್ಯಾಯದ ವಿರುದ್ಧ. ನಮ್ಗೆ ಯಾರು ಬೇಡ, ನಮ್ಮ ರಕ್ಷಣೆಗೆ ನಾವೇ ಸಾಕು.

0: ರಕ್ಷಣೆ ಬಿರಾದರೆ ಇಲ್ಲಿಯವರೆಗೆ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಂದು ತಮ್ಮ ಸಾಕಷ್ಟು ಅನುಭವಗಳನ್ನು ತಾವು ಬರೆದಂತ ಸಾಹಿತ್ಯಿಕ ಜೀವನದ ಬಗ್ಗೆ, ನಾಟಕಗಳ ಬಗ್ಗೆ ಮತ್ತು ತಮ್ಮ ನಡೆದು ಬಂದ ದಾರಿಯನ್ನು ಇಲ್ಲಿಯವರೆಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ವಿಜಯಪುರ ಆಕಾಶವಾಣಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಪ್ರೌಢಶಾಲೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ವಿಜಯಪುರದ ದಾಕ್ಷಾಯಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕಿರಣ್ ಕುಮಾರ್, ಶೇಖದಾರ್. ವಿಜಯಪುರ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ

ವಿಜಯಪುರದ ದಾಕ್ಷಾಯಣಿ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. ವಿಜಯಪುರ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಲಾದ

0: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹೆರ್ಟ್ಸ್. ಈಗ ಸಮಯ 12:58.
2: ಅಕ್ಷರ ಪಾ.

0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಪ್ರಕಟಣೆ. ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಸಣ್ಣ ಕೈಗಾರಿಕಾ ಘಟಕಗಳಿಗೆ ಶೇಕಡ 60% ಸಹಾಯಧನ ಯೋಜನೆ ಕುರಿತ ಒಂದು ಪ್ರಕಟಣೆ. ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯೋಮಿತಿಯನ್ನು ಪೂರೈಸಿ ಹೊಸ ಘಟಕಗಳಿಗೆ ಯೋಜನೆ ವೆಚ್ಚದ ಶೇಕಡ 60% ಸಹಾಯಧನವನ್ನು ನೀಡಲಾಗುವುದು. ಉತ್ಪಾದನಾ ಸೇವಾ ಘಟಕಗಳನ್ನು ಪ್ರಾರಂಭಿಸಬೇಕು. ಫಲಾನುಭವಿಯು ಈ ಹಿಂದೆ ಬ್ಯಾಂಕ್ ಸಾಲ ಪಡೆದು ಸುಸ್ತಿದಾರ ಆಗಿರತಕ್ಕದ್ದಲ್ಲ ಹಾಗೂ ಸರ್ಕಾರದ ಯಾವುದೇ ಯೋಜನೆಯಡಿ ರಿಯಾಯಿತಿ ಅಥವಾ ಪ್ರೋತ್ಸಾಹ ಪಡೆದಿರತಕ್ಕದ್ದಲ್ಲ. ಘಟಕ ಯೋಜನಾ ವೆಚ್ಚ ಗರಿಷ್ಠ 10 ಲಕ್ಷಗಳಾಗಿದ್ದು ಶೇಕಡ 90% ಹಣಕಾಸು ಸಂಸ್ಥೆ, ವಾಣಿಜ್ಯ ಬ್ಯಾಂಕ್, ಸಹಕಾರ ಸಂಸ್ಥೆಗಳಿಂದ ಸಾಲ ಪಡೆಯುವುದು. ಉದ್ದಿಮೆದಾರರ ಯೋಜನಾ ವೆಚ್ಚದ ಶೇಕಡ 10% ಭರಿಸಬೇಕು. ಕೇವಲ ದುಡಿಮೆ ಬಂಡವಾಳ ಪಡೆದ ಘಟಕಗಳು ಸಹಾಯಧನ ಪಡೆಯಲು ಅರ್ಹರಲ್ಲ. 25-30 ಕೈಗಾರಿಕಾ ನೀತಿ ಅನ್ವಯ ಅರ್ಹವಿರುವ ಕೈಗಾರಿಕಾ ಚಟುವಟಿಕೆಗಳಿಗೆ ಮಾತ್ರ ಅವಕಾಶವಿರುತ್ತದೆ, ಅಂದರೆ ಟೈಲರಿಂಗ್ ಮತ್ತು ರೆಡಿಮೇಡ್ ಗಾರ್ಮೆಂಟ್ಸ್ ಹೊರತುಪಡಿಸಿ. ಹೆಚ್ಚಿನ ಮಾಹಿತಿಗೆ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೊಯನೂರು ರಸ್ತೆ, ಮಡಿಕೇರಿ, ಕೊಡಗು ಜಿಲ್ಲೆ 5712200 ಕಚೇರಿಯನ್ನು ಸಂಪರ್ಕಿಸಲು ಕೋರಿದೆ. ಇವರ ದೂರವಾಣಿ ಸಂಖ್ಯೆ 0827 22 228 7466 ಸಂಪರ್ಕ ಮಾಡಬಹುದು.

ಗೆಳೆಯರೇ, ಇನ್ನು ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಕಲಬುರಗಿಯ ಪತ್ರಕರ್ತರಾದ ಸರೋಜಿನಿ ಎಂ ಕನಮರಡಿ ಅವರೊಂದಿಗೆ ಮಾಹಿತಿಯನ್ನು ಕೇಳಲಿದ್ದೀರಿ. 1 ಗಂಟೆ 20 ನಿಮಿಷಕ್ಕೆ ಭಾವಗೀತೆಗಳು, 1:30 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. 2:40 ಸ್ನೇಹ ಭಾರತಿ ಹಿಂದಿ ಪಾಠ, ಹಿಂದಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4 ಗಂಟೆಗೆ ಸಂಜೆ ಕೊಡಗಿನ ಜನಪದ ಗೀತೆಗಳು. 4:30 ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳು. ಇಂದು ಸಂಜೆ 5 ಗಂಟೆಗೆ ಕೊಡವಸಿರಿಯಲ್ಲಿ ಪೊಮ್ಮಾಲೆ ಕೊಡಗರ ಕೈಲ್ಪೋಳ್ದು, ಈ ವಿಷಯವಾಗಿ ಮಾತನಾಡುತ್ತಾರೆ ಚಾಮೆರ ದಿನೇಶ್ ಬೆಳ್ಳೆಪ್ಪ ಅವರು. ಅನಂತರ ಹಾಡನ್ನು ಕೇಳಲಿದ್ದೀರಿ. ಸಂಜೆ 6:50 ಮೀನು ಕೃಷಿ ಮತ್ತು ಡ್ರ್ಯಾಗನ್ ಹಣ್ಣಿನ ಕೃಷಿ ಕುರಿತು ಕೊಡಗು ಜಿಲ್ಲೆ ಮುತ್ತಾರ್ಮುಡಿಯ ಕೆ ಎಂ ಮಂದಣ್ಣ ಅವರೊಂದಿಗೆ ರೈತಧ್ವನಿ ಕಿಸಾನ್ವಾಣಿಯಲ್ಲಿ ಸಂದರ್ಶನ ಕೇಳಲಿದ್ದೀರಿ. ಸಮಯವೀಗ 12:35. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಮ್ಲಪಿತ್ತ ಅಥವಾ ಆಸಿಡಿಟಿ, ಈ ಕುರಿತು ಕಲಬುರಗಿಯ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆಬಿ ಬಬಲಾದಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎದೆಯುರಿ ಅಥವಾ ಅಸಿಡಿಟಿ ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ಇವತ್ತಿನ ಜೀವನ ಶೈಲಿಯಿಂದ ಅನೇಕರಿಗೆ ಎದೆಯುರಿ ಅಥವಾ ಅಸಿಡಿಟಿ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಹೀಗಾಗಿ ಈ ಅಸಿಡಿಟಿಗೆ ಏನ್ ಕಾರಣ, ಪರಿಹಾರ ಏನು, ಯಾವೆಲ್ಲ ಜೀವನ ಶೈಲಿಯ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಮಾತಾಡೋಣ. ಈ ವಿಷಯವಾಗಿ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಲಬುರಗಿಯ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಕೆಬಿ ಬಬಲಾದಿ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ
1: ಸರ್. ಆರಂಭದಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ, ಈ ಆಯುರ್ವೇದದಲ್ಲಿ ಅಸಿಡಿಟಿ ಅಥವಾ ಎದೆಯುರಿ ಅಂದ್ರೆ ಯಾವ ರೀತಿ ಅರ್ಥೈಸ್ತಾರೆ ಸರ್?
2: ಯೂಶಲಿ ಅಸಿಡಿಟಿ ಅಂತಂದ್ರೆ ನಮ್ಮಲ್ಲಿ ಆಮ್ಲ ಪಿತ್ತ ಅಂತ ನಾವು ಕರಿತೇವೆ. ಪಿತ್ತ ಅಂತ ಕಾಮನ್ ವರ್ಡ್ ಅದು. ನಮ್ಮಲ್ಲಿ ವಾತ ಪಿತ್ತ ಕಫ ತ್ರಿದೋಷಗಳು ಬರ್ತಾವೆ, ಶರೀರವನ್ನು ಕಾಪಾಡುವೇ ಇವೆ. ಅವು ಸಮಸ್ಥಿತಿಯಲ್ಲಿ ಇದ್ದು ಅಂತಂದ್ರೆ ಆರೋಗ್ಯ ಇರ್ತದೆ. ಅವು ವಿಷಮಸ್ಥಿತಿಯಲ್ಲಿ ಇದ್ದು ಅಂದ್ರೆ ಈ ಪಿತ್ತ ಅನ್ನತಕ್ಕಂಥದ್ದು ವಿದಗ್ಧ ಭಾವ ಹುಳಿ ಅಂತ ಆಮ್ಲೀಯತೆಯನ್ನು ಹೊಂದಿತ್ತಂದ್ರೆ ಅವಾಗ ಆಮ್ಲ ಪಿತ್ತ ರೋಗ ಬರ್ತದೆ. ಇದಕ್ಕೆ ನಾವು ಆಮ್ಲ ಪಿತ್ತ ಅಥವಾ ಹುಳಿ ತೇಗು ಈ ರೀತಿ ನಾವು ಹಳ್ಳಿ ಭಾಷೆಯಲ್ಲಿ ನಾವು ಕರಿತೇವೆ ಅದನ್ನ. ಇವತ್ತಿನ ದಿವಸ ಸಾಕಷ್ಟು ಜನರಿಗೆ, ಇವತ್ತ ಶ್ರೀಮಂತರಿರ್ಲಿ ಬಡವರಿರ್ಲಿ, ಪ್ರತಿಯೊಬ್ಬರಿಗೂ ಒಂದು ಆಮ್ಲ ಪಿತ್ತ ರೋಗದಿಂದ ಬಳಲುವುದು ನಾವು ನೋಡ್ತಾ ಇದ್ದೇವೆ.
1: ಸರ್, ಈಗ ತುಂಬಾ ಕಾಮನ್ ಜನರು ಮಾತಾಡೋದು ನಾವು ಕೇಳಿದೀವಿ, ಅಸಿಡಿಟಿ ಅಂತಾರೆ, ಗ್ಯಾಸ್ಟ್ರಿಕ್ ಅಂತಾರೆ, ಗ್ಯಾಸ್ ಅಂತಾರೆ, ಅಥವಾ ಆಮ್ಲ ಪಿತ್ತ ಅಂತ ಹೇಳಿದ್ರೆ ಇದೆಲ್ಲ ಒಂದೇನಾ ಸರ್?
2: ಎಲ್ಲ ಒಂದೇ. ಯೂಶಲಿ ನಮ್ಮಲ್ಲಿ ಆಮ್ಲ ಪಿತ್ತದಲ್ಲಿ ಎರಡು ರೀತಿಯಿಂದ ನಾವು ಭಾಗಗಳನ್ನು ಮಾಡ್ತೇವೆ. ಒಂದೇನಂತಂದ್ರೆ ಊರ್ಧ್ವಗ ಆಮ್ಲ ಪಿತ್ತ, ಅಧೋಗತೆ ಆಮ್ಲ ಪಿತ್ತ. ಅದು ಲಕ್ಷಣ ಅನುಸಾರವಾಗಿ ಮತ್ತು ದೋಷಾನುಸಾರವಾಗಿ ವಾತಜನ್ಯ ಆಮ್ಲ ಪಿತ್ತ, ಪಿತ್ತಜನ್ಯ ಆಮ್ಲ ಪಿತ್ತ, ಕಫಜನ್ಯ ಆಮ್ಲ ಪಿತ್ತ ಅಂತ ಈ ರೀತಿಯನ್ನು ಮೂರು ದೋಷಾನುಸಾರವಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ವಾಂತಿ ಆಗುವುದಾಗ್ಲಿ ಅಥವಾ ಡೇಕರಿಕೆ ಬರುವುದೇ ಆಗಲಿ, ಹುಳಿ ತೇಗ ಬರುವುದಾಗಲಿ, ಗಂಟಲ್ದಾಗ ಉರಿ ಬರ್ತಿರ್ತದೆ, ಇಂತಹ ಉರಿ ಎಲ್ಲ ಬರ್ತಿತ್ತು ಅಂತಂದ್ರೆ ಇದನ್ನು ಊರ್ಧ್ವಗ ಆಮ್ಲ ಪಿತ್ತ ಅಂತ ನಾವು ಕರಿತೇವೆ. ಅದನ್ನೇ ಅಧೋಗತ ಆಮ್ಲ ಪಿತ್ತ ಹೇಗಿರ್ತಂದ್ರೆ ಹೆಚ್ಚಾನ್ ಹೆಚ್ಚು ಗ್ಯಾಸ್ ಹೆಚ್ಚಿಗೆ ಹೋಗುವುದಾಗ್ಲಿ, ಆಮೇಲೆ ಅದರ ಜೊತೆಗೆ ಬಹಳಷ್ಟು ಪೇಷಂಟ್ ಮೈ ತುಂಬಾ ತುರುಕಿ ಆಗ್ತದೆ ಅಂತ ಹೇಳ್ತಿರ್ತಾರೆ. ಅವು ಮೇಲಿನ ಮೇಲೆ ಅತಿಸಾರ ಆಗುದು, ಒಂಥರ ಒಂದು ದುರ್ವಾಸನೆಯುಕ್ತ ಅತಿಸಾರ ಆಗುದು, ಅಥವಾ ಹೆಚ್ಚಾಗಿ ಹೊಟ್ಟೆ ಉಬ್ಬರ ಬರುದು, ಆಮೇಲೆ ತಲೆನೋವು ಬರುದು, ಇವೆಲ್ಲ ಲಕ್ಷಣಗಳು ನಾವು ಕಂಡು ಬಂದಾಗ ಅದನ್ನು ಅಧೋಗತ ರಕ್ತಪಿತ್ತ ಅಂತ ಕರಿತೇವೆ.
1: ಲಕ್ಷಣಗಳ ಬಗ್ಗೆ ವಿವರವಾಗಿ ಹೇಳಿದ್ರೆ ಸರ್, ಈಗ ಯಾವೆಲ್ಲ ಕಾರಣದಿಂದ ಈ ಸಮಸ್ಯೆಗಳು ಉಂಟಾಗುತ್ತೆ ಸರ್?
2: ಯೂಶಲಿ ಈ ಸದ್ಯದ ಪರಿಸ್ಥಿತಿ ಒಳಗೆ ಆಧುನಿಕ ಪದ್ಧತಿಯಲ್ಲಿ ಆಹಾರದ ಮತ್ತು ವಿಹಾರ ಎರಡೂ ಬಹಳ, ನಮ್ಮಲ್ಲಿ ಏನಂತಂದ್ರೆ ಆಹಾರ ಪದ್ಧತಿಯಲ್ಲಿ ಹೇಗಿದೆ ಅಂದ್ರೆ ಸಮತೋಲಿತವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡೋದಿಲ್ಲ ಒಂದು, ಆಮೇಲೆ ಹೆಚ್ಚಾಗಿ ಮಸಾಲೆಯುಕ್ತ ಆಹಾರ ಸೇವನೆ ಮಾಡ್ತಾ ಇದ್ದಾರೆ. ಅದು ಜೊತೆಗೆ ಮನೋದ್ವೇಗ, ಹೆಚ್ಚಿಗೆ ಸ್ಟ್ರೆಸ್ಫುಲ್ ಲೈಫ್, ಆಮೇಲೆ ವ್ಯಾಯಾಮರಹಿತ ವೇಗದ ಜೀವನ, ಆಹಾರ ಸೇವನೆ ವಿಧಿ ಪಾಲನೆ ಮಾಡದೇ ಇರೋದು, ಆಹಾರ ಯಾವ ರೀತಿ ಸೇವನೆ ಮಾಡಬೇಕು, ಹೇಗೆ ಸೇವನೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಒಂದು ಕೆಲವೊಂದು ವಿಧಿಗಳನ್ನ ಹೇಳಿದ್ದಾರೆ, ಸ್ವಸ್ಥ ವೃತ್ತದಲ್ಲಿ ಹೇಳಿದ್ದಾರೆ. ಆಹಾರ ನಾವು ಸೇವನೆ ಮಾಡುವಾಗ ಶಾಂತ ರೀತಿಯಿಂದ ಸ್ವಚ್ಛ ಇರತಕ್ಕಂಥ ಜಾಗದಲ್ಲಿ ಕೈ ಸ್ವಚ್ಛ ತೊಳ್ಕೊಳ್ಳೋದು, ಇದನ್ನೆಲ್ಲ ಕೆಲವೊಂದು ಶುಚಿತ್ವವನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಯಾವ ಸಮಯದಲ್ಲಿ ಎಂತಿಂಥ ರಸಯುಕ್ತ ಸೆಡ್ ರಸ ಅಂದ್ರೆ ಮಧುರ ಆಮ್ಲ ತಿಕ್ತ ಕಟು ಕಷಾಯ ಅಂತ ಆರು ರಸಗಳು ಬರ್ತಾವೆ. ಆ ಮಧುರ ರಸ ನಾವು ಸ್ವಲ್ಪ ಸ್ವಲ್ಪ ಮೊದಲು ಸ್ವೀಟ್ ತಿಂದೇವು ಅಂತಂದ್ರೆ ಅದು ಒಂದು ರೀತಿಯಿಂದ ನಮಗೆ ಅಸಿಡಿಟಿ ಆಗುವುದಿಲ್ಲ. ಅಂದ್ರೆ ಆಹಾರ ಪಾಲನೆ ವಿಧಿಯನ್ನು ನಾವು ಪಾಲನೆ ಮಾಡದೇ ಇರುವುದು ಈ ರೀತಿ ಆಗ್ತಾ ಇದೆ. ಮತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ ಬಹಳಷ್ಟು ಮಂದಿ ಮಸಾಲೆಯುಕ್ತ ಪದಾರ್ಥಗಳನ್ನು ಹೆಚ್ಚಿಗೆ ಪಿಜ್ಜಾ ಆಗ್ಲಿ, ಬರ್ಗರ್ ಆಗ್ಲಿ, ಬೇಲ್ಪುರಿ, ಪಾಣಿಪುರಿ ಇಂತ ಮಸಾಲೆಯುಕ್ತ ಆಹಾರ ದ್ರವ್ಯಗಳನ್ನು ಹೆಚ್ಚು ಸೇವನೆ ಮಾಡ್ತಾರೆ. ಅದು ಎಂಪಿ ಸ್ಟಮಕ್ ಸೇವನೆ ಮಾಡ್ತಾ ಇದಾರೆ. ಇಂತ ಸೇವನೆ ಮಾಡೋದು, ಇಂತ ಪದಾರ್ಥಗಳನ್ನ ನಾವು ಹೆಚ್ಚಿಗೆ ಸೇವನೆ ಮಾಡೋದ್ರಿಂದ ಆಹಾರದ ವಿಧಿಯನ್ನು ನಾವು ಪಾಲನೆ ಮಾಡಿದಾಗ ಮಾತ್ರ ನಾವು ಆಮ್ಲ ಪಿತ್ತವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಅದ. ಅದರ ಜೊತೆಗೆ ನಮ್ದೇನ ನಿತ್ಯದ ಒತ್ತಡದ ಜೀವನವನ್ನು ನಾವು ತೆಗೆದು ಇದು ಮಾಡಬೇಕು. ಆಹಾರ ಸೇವನೆ ಮಾಡುವಾಗ ವಿಶೇಷವಾಗಿ ಟಿವಿ ನೋಡ್ಕೊತು ಆಹಾರ ಸೇವನೆ ಮಾಡೋದು, ಮೊಬೈಲ್ ಹೆಚ್ಚು ಯೂಸ್ ಮಾಡೋದು, ಹೀಗೆಲ್ಲ ಮಾಡೋದ್ರಿಂದ ಇದು ಏನಾಗ್ತಾ ಇದೆ ಅಂತಂದ್ರೆ ಆಮ್ಲ ಪಿತ್ತ ರೋಗಕ್ಕೆ ನಾವು ಒಂದು ಅವಕಾಶ ಕೊಟ್ಟಂಗೆ ಆಗ್ತದೆ. ಇವೆಲ್ಲ ಆಮ್ಲ ಪಿತ್ತ ಬರ್ತಕ್ಕಂತ ಒಂದು ಕಾರಣಗಳು.
1: ಸರ್, ಈಗ ತುಂಬಾ ಜನರಲ್ಲಿರೋ ಗೊಂದಲ ಏನಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಏನು ಸೇವನೆ ಮಾಡಿದ್ರೆ ಅಂದ್ರೆ ಅಸಿಡಿಟಿ ಅಥವಾ ಆಮ್ಲ ಪಿತ್ತ ಕಮ್ಮಿ ಆಗ್ಬಹುದು, ಶಮನ ಆಗ್ಬಹುದು, ನಮ್ಮ ದಿನದ ಆರಂಭ ಯಾವ ರೀತಿ ಇರ್ಬೇಕು ಸರ್?
2: ಬೆಳಗ್ಗೆ ಎದ್ದ ತಕ್ಷಣ ಯೂಶಲಿ ನಮ್ಮಲ್ಲಿ ಉಷಾಪಾನ ಅಂತ ಹೇಳ್ತಾ ಇದ್ರು. ಉಷಾಪಾನ ಅಂದ್ರೆ ರಾತ್ರಿ ತಾಮ್ರ ತಂಬಿಗೆಯಲ್ಲಿ ನೀರನ್ನು ಇಟ್ಟು ಆ ತಾಮ್ರ ತಂಬಿಗೆಯಲ್ಲಿ ನೀವು ಬೆಳಗ್ಗೆ ತಕ್ಷಣ ಕತ್ತಕೊಂಡು ಆ ತಾಮ್ರ ತಂಬಿಗೆ ನೀರು ಕೊಟ್ರೆ ಎಷ್ಟೋ ಪಿತ್ತ ಶಮನ ಆಗ್ತದೆ ಒಂದು. ಎರಡನೇದು ಅಟ್ ಲೀಸ್ಟ್ ತುಳಸಿ ಎಲೆಯನ್ನು, ಎರಡು ತುಳಸಿ ಎಲೆಗಳನ್ನು ನಾವು ಸೇವನೆ ಮಾಡೋದ್ರಿಂದ ತುಂಬಾ ಉಪಯುಕ್ತ ಆಗ್ತದೆ. ಮತ್ತು ಬೆಳಗ್ಗೆ

0: ಎದ್ದ ತಕ್ಷಣ ಸ್ವಲ್ಪ ಸ್ವಲ್ಪ ನೀರನ್ನು ಹವಾಮಾನಕ್ಕೆ ಅನುಸಾರವಾಗಿ ನೀರನ್ನು ಸೇವನೆ ಮಾಡೋದ್ರಿಂದ ಪಿತ್ತ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ವಿಶೇಷವಾಗಿ ಎಲ್ಲ ಸ್ನಾನದ ವಿಧಿ ವಿಧಾನಗಳನ್ನು ಎಲ್ಲ ಮುಗಿಸಿದ ನಂತರ ಯಾರು ಗೋಘೃತ ಅಂದ್ರೆ ಆಕಳ ತುಪ್ಪವನ್ನು ಹಾಲಿನಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಯಾರು ತಗೋತಾರ ರೆಗ್ಯುಲರ್ ಆಗಿ ರೂಢಿ ಹಾಕ್ತಾರ ನಿಜವಾಗಿ ಅವರಿಗೆ ಪಿತ್ತ ಆಗುವುದ್ರೇ ಇಲ್ಲ. ಪಿತ್ತವನ್ನು ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಗೋಘೃತ ಅಂದ್ರೆ ಆಕಳ ತುಪ್ಪದಲ್ಲಿ ಒಂದು ಆಕಳ ಹಾಲಿನಲ್ಲಿ ಅದನ್ನು ತಗೋಬೇಕು, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ತಗೋಬೇಕು.
1: ಈಗ ಸಾಮಾನ್ಯವಾಗಿ ತುಂಬಾ ಜನರು ತಮ್ಮ ದಿನವನ್ನು ಆರಂಭ ಮಾಡೋದೇ ಟೀ ಕಾಫಿ ಕುಡಿದು ಆರಂಭ ಮಾಡ್ತಾರೆ, ಇದರಿಂದ ಅಸಿಡಿಟಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ?
0: ಯೂಶಲಿ ನಾವು ಯಾವುದೇ ಒಂದು ಆಹಾರ ಸೇವನೆ ಮಾಡಬೇಕಾದ್ರೂ ಆಹಾರದ ವಿಧಿ ವಿಧಾನಗಳನ್ನ ಹೇಳ್ತಾರೆ. ಅಂದ್ರೆ ಅಷ್ಟವಿಧಿ ಆಹಾರ ವಿಧಿ ವಿಧಾನಗಳಂತ ಕಾಲ ದೇಶ ಅಂತ ಹೇಳ್ತಾರೆ, ಹಿಂಗ ಎಂಟು ವಿಧ ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ನಾವು ಇರತಕ್ಕಂಥದ್ದೆಲ್ಲ ಜಾಂಗಲ ಪ್ರದೇಶದಲ್ಲಿ, ಈ ಜಾಂಗಲ ಪ್ರದೇಶದಲ್ಲಿ ಮತ್ತು ರೂಕ್ಷ ಪ್ರಧಾನವಾಗಿರ್ತಕ್ಕಂಥದ್ದು ಸೂಕ್ಷ್ಮ ತೀಕ್ಷ್ಣವಾಗಿರ್ತಕ್ಕಂಥ ಉಷ್ಣವಾಗಿರತಕ್ಕಂಥ ಉಷ್ಣ ಪ್ರದೇಶದಲ್ಲಿ ಇದ್ದುಕೊಂಡು ಪಿತ್ತನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಪ್ರದೇಶದಲ್ಲಿ ನಾವು ಇದ್ದೆವು. ಇಂಥ ಪ್ರದೇಶದಲ್ಲಿ ಮತ್ತೆ ಪುನಃ ಅಂತ ಆಹಾರ ಸೇವನೆ ಮತ್ತು ಟೀ ಕಾಫಿ ನಾವು ತಗೊಳ್ಳೋದು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ. ಆದಷ್ಟು ತಂಪಾದ ಪಾನೀಯಗಳನ್ನು ಆಗ್ಲಿ ಅಥವಾ ಪಿತ್ತವನ್ನು ಶಮನ ಮಾಡ್ತಕ್ಕಂಥ ಕೆಲವೊಂದು ಔಷಧಿ ದ್ರವ್ಯಗಳನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಜ್ಜಿಗೆ ಹುಲ್ಲು ಅಂತ ಬರ್ತದೆ, ಲೆಮನ್ ಟೀ ಅಂತೇಳಿ, ಅಂತ ಲೆಮನ್ ಟೀ ಅದು ಇಂಥದ್ದು ನಾವು ಹರ್ಬಲ್ ಗಾರ್ಡನ್ ದಲ್ಲಿ ಸಿಗತಕ್ಕಂಥದ್ದು, ಅದು ಯೂಸ್ ಮಾಡಿದ್ರೆ ಪಿತ್ತವನ್ನು ಶಮನ ಆಗ್ತದೆ. ವಿಶೇಷವಾಗಿ ಅನುಪ ದೇಶದಲ್ಲಿ ಇರತಕ್ಕಂಥವ್ರು ಅಂದ್ರೆ ತಂಪಾದ ಪ್ರದೇಶದಲ್ಲಿ ಇರತಕ್ಕಂಥವ್ರು ಅವ್ರು ಯಾಕೆ ಟೀ ಕಾಫಿ ಅಲ್ಲಿ ಕುಡಿತಾರೆ ಅಂದ್ರೆ ಅಲ್ಲಿ ವ್ಯಾಸೋ ಕನ್ಸ್ಟ್ರಕ್ಟರ್ ಹಂಗಂದ್ರೆ ಯೂಶಲಿ ಅಲ್ಲಿ ಕಫ ಡಾಮಿನೆಂಟ್ ಇರ್ತದೆ, ಅಲ್ಲಿ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗಿರ್ತದೆ, ವ್ಯಾಸೋ ಡೈಲೇಟೇಷನ್ ಮಾಡ್ತದೆ, ಕಫವನ್ನು ನಿರ್ಹರಣ ಮಾಡ್ತದೆ. ಆದರ್ಶವಾಗಿ ಕಾಫಿ ಹೆಚ್ಚಾಗಿ ಆ ಪ್ರದೇಶ ಜನ ಕುಡಿತಾರೆ. ನಮ್ಮ ಏರಿಯಾದ ಈಗ ಕಲಬುರಗಿ ಅಂತ ಈ ಒಂದು ಏರಿಯಾದಲ್ಲಿ ನಾವು ಹೆಚ್ಚಾಗಿ ಕಾಫಿ ಟೀ ಕುಡಿದ್ರಿಂದ ಈ ಆಮ್ಲ ಪಿತ್ತಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ.
1: ಸರ್, ನಾನಾ ಕಾರಣಗಳಿಂದ ನಾವು ರಾತ್ರಿ ಹೊತ್ತು ಊಟ ಮಾಡಿದ ತಕ್ಷಣನೇ ಮಲಗುವಂತ ಅಭ್ಯಾಸ ಕೆಲವರಲ್ಲಿ ಇರುತ್ತೆ, ಇದರಿಂದ ಯಾವ ರೀತಿ ಆಮ್ಲ ಪಿತ್ತದ ಮೇಲೆ ಪರಿಣಾಮ ಆಗುತ್ತೆ, ಹೆಚ್ಚಾಗುತ್ತಾ ಕಡಿಮೆ ಆಗುತ್ತೆ?
0: ಯೂಶಲಿ ಊಟ ಮಾಡ್ಬೇಕಾದ್ರೆ ಬೆಳಗಿನ ಸಮಯದ ಊಟದ ಹೇಗಿರ್ಬೇಕಂದ್ರೆ ರಾಜನಂಗ ಊಟ ಇರ್ಬೇಕಂತ, ಮಧ್ಯಾಹ್ನ ಸಮಯದಲ್ಲಿ ಮಂತ್ರಿ ಹಂಗ ಊಟ ಮಾಡ್ಬೇಕಂತ, ರಾತ್ರಿ ಭಿಕ್ಷುಕನಂಗ ಊಟ ಮಾಡ್ಬೇಕಂತ ಹೇಳ್ತಾರೆ. ಸೊ ಚರಕ ಒಂದು ಸೂತ್ರಸ್ಥಾನದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರ, ಯೂಶಲಿ ಊಟ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು, ಹಸಿವೆ ಆದಾಗ ಮಾತ್ರ ಆಹಾರ ಸೇವನೆ ಮಾಡ್ಬೇಕು ಒಂದು. ಎರಡನೇದು, ನಾವು 1/4 ಆಫ್ ದಿ ಸ್ಟಮಕ್ ಏನಿದೆ ಅಲ್ಲ ಅದು ಗಿರ್ದ ಭಾಗ, ಅದು ಏನಿದೆ ಅಂತಂದ್ರೆ ಗಾಳಿ ಇರಬೇಕು, ಗಿರ್ದ ಭಾಗ ಲಿಕ್ವಿಡ್ ಇರಬೇಕು, ಆಮೇಲೆ ಘನ ಭಾಗ ಅಂದ್ರೆ ಅರ್ಧ ಭಾಗ ಘನ ಭಾಗ ಇರಬೇಕು. ಹೀಗೆ ಡಿವೈಡ್ ಮಾಡ್ತಾನೆ. ಹೀಗೆ ಡಿವೈಡ್ ನಾವು ಈ ರೀತಿ ಒಂದು ಆಹಾರ ನಾವು ಸೇವನೆ ಮಾಡಿದೆ ಅಂದ್ರೆ ನಿಜವಾಗಿಯೂ ನಮಗೆ ಆಮ್ಲ ಪಿತ್ತ ಆಗುದಿಲ್ಲ ಒಂದು. ಎರಡನೇದು, ರಾತ್ರಿ ಉಂಡ ತಕ್ಷಣ ಮಲ್ಕೊಂತಾರಲ್ಲ, ಏನಾಗ್ತಾ ಇದೆ ಉಂಡ ತಕ್ಷಣ ಮಲ್ಕೊಂಡ ತಕ್ಷಣ ರಾತ್ರಿ ಅಂದ್ರೆ ಬಾಡಿದು ಆಕ್ಟಿವಿಟೀಸ್ ಏನು ಇರುವುದಿಲ್ಲ, ಹೀಗಾಗಿ ಏನದ ಚಯ ಪಚಯ ಕ್ರಿಯೆ ಆಗುದಿಲ್ಲ, ಆಮೇಲೆ ಏನದ ಆ ಅನ್ನ ಉಂಡಿದ ಅನ್ನ ಪಚನ ಆಗುದಿಲ್ಲ, ಹೀಗಾಗಿ ಅಜೀರ್ಣ ಆಗ್ತದೆ. ಅಜೀರ್ಣ ಮುಂದೆ ಏನಾಗ್ತದೆ, ಅಜೀರ್ಣ ಹೋಗಿ ಮುಂದೆ ಆಮ್ಲ ಪಿತ್ತಕ್ಕೆ ಎಡೆ ಮಾಡಿಕೊಡ್ತದೆ. ಅದರ ಸಲುವಾಗಿ ರಾತ್ರಿ ಸುಮಾರು ಮಲು ನೀವು ಒಂದು 2-3 ತಾಸು ಮುಂಚೆನೆ ನೀವು ಆಹಾರ ಸೇವನೆ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ನಾವೆಲ್ಲ ಈ ಇಂದಿನ ಜೀವನದಲ್ಲಿ ತುಂಬಾ ಒತ್ತಡ, ನಿಯಮಿತವಾಗಿ ನಿದ್ರೆ ಮಾಡ್ತಾ ಇಲ್ಲ, ನಿಯಮಿತವಾಗಿ ಊಟ ಮಾಡ್ತಾ ಇಲ್ಲ, ಇದು ಕೂಡ ತುಂಬಾ ಪರಿಣಾಮ ಬೀರುತ್ತಲ್ಲ ಸರ್?
0: ಎಸ್, ಹೇಗೆ ಇದೆ ಅಂತಂದ್ರೆ ಯೂಶಲಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ವಾತ ಪಿತ್ತ ಕಫವನ್ನು ಮಹಾಸ್ತಂಭಗಳು ಅಂತ ಕರೀತಾರೆ. ಈ ವಾತ ಪಿತ್ತ ಕಫಗಳು ಸಾಮ್ಯ ಸ್ಥಿತಿಯಲ್ಲಿ ಇದ್ದಾಗ ನಾವು ಆರೋಗ್ಯವಂತರಾಗಿರ್ಲಿಕ್ಕೆ ಸಾಧ್ಯ. ಅದೇ ಉಪಸ್ತಂಭಗಳು ಅಂತ ಬರ್ತಾವ, ಆಹಾರ ನಿದ್ರಾ ಬ್ರಹ್ಮಚರ್ಯ ಅಂತೇಳಿ. ಆಹಾರ ಅಂತಕ್ಕಂಥದ್ದು ಏನಿದೆ ಅಂತಂದ್ರೆ ಯಾವ ರೀತಿ ತಗೋಬೇಕು ಹೇಗೆ ಅಂತೆಲ್ಲ ಹೇಳಿದೆ. ನಿದ್ರೆನೂ ಕೂಡ ಒಂದು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ನಿದ್ರೆ ನಾವು ಸರಿಯಾದ ಸಮಯದಲ್ಲಿ ಒಂದು ನಮ್ಮ ವಯಸ್ಸಿಗೆ ಅನುಸಾರವಾಗಿ ನಿದ್ರೆ ಮಾಡದೇ ಇರುವುದರಿಂದ ನಾವು ಆಮ್ಲ ಪಿತ್ತಕ್ಕೆ ನಾವು ಎಡೆ ಮಾಡಿಕೊಟ್ಟಂಗಾಗ್ತದೆ. ಸುಮಾರು ನಾವು ಒಂದು 8 ತಾಸು ನಿದ್ದೆ ನಾವು ಕಂಪಲ್ಸರಿ ಮಾಡಬೇಕು.
1: ಸರ್, ಈಗ ಆಯುರ್ವೇದದಲ್ಲಿ ಯಾವೆಲ್ಲ ಆಹಾರಗಳಿಂದ ಪಿತ್ತ ಹೆಚ್ಚಾಗುತ್ತೆ ಅಂತ ಉಲ್ಲೇಖ ಮಾಡಿದ್ದಾರೆ ಸರ್?
0: ಅಭಿಷಂದ ಆಹಾರ ಬಂತದ ಮಸಾಲೆಯುಕ್ತ ಸೂಕ್ಷ್ಮ ತೀಕ್ಷ್ಣ ಕಟುವಾಗಿರ್ತ ಖಾರವಾಗಿರ್ತಕ್ಕಂಥ ಆಮ್ಲೀಯವಾಗಿರ್ತಕ್ಕಂಥದ್ದು ಇಂಥ ಪದಾರ್ಥಗಳನ್ನು ನಾವು ಹೆಚ್ಚಾಗಿ ಮಸಾಲೆಯುಕ್ತ ಪದಾರ್ಥಗಳನ್ನು ನಾವು ಹೆಚ್ಚು ಬಳಸೋದ್ರಿಂದ ಆಮ್ಲ ಪಿತ್ತ ಆಗ್ತದೆ ಒಂದು. ಎರಡನೇದ್ದು ವಿರುದ್ಧ ಆಹಾರ ಅಂತ ಬರ್ತದೆ, ವಿರುದ್ಧ ಆಹಾರದಿಂದನೂ ನಾವು ಅಜೀರ್ಣ ಆಗಿ ಆಮ್ಲ ಪಿತ್ತ ಆಗ್ತದೆ ಅಂತ ನಾವು ಅಭಿಪ್ರಾಯ. ಯಾಕಂತ ಒಂದು ಫಾರ್ ಎಕ್ಸಾಂಪಲ್, ಈಗ ಬಹಳಷ್ಟು ಜನರಿಗೆ ಯಾವ ಮಿಕ್ಸ್ಅಪ್ ಮಾಡಿ ಆಹಾರ ಸೇವನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಹಾಲಿನಲ್ಲಿ ಈಗ ಒಂದು ಮೀನನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಇದು ಒಂದು ಟೈಪ್ ವಿಷ ಆಗ್ತದೆ. ಇದು ವಿಷ ಆಗೋದ್ರಿಂದ ಏನಾಗ್ತದೆ, ಮುಂದೆ ಎಲ್ಲಾ ರೀತಿ ಇವು ಆಮ್ಲ ಪಿತ್ತ ಆಗಲಿ ಬೇರೆ ಬೇರೆ ಇನ್ನಿತರ ಕಾಯಿಲೆಗೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಆಹಾರದ ಒಂದು ಯಾವುದರಲ್ಲಿ ನಾವು ಸಂಯೋಗ ಮಾಡಿಕೊಂಡು ಆಹಾರ ಮಿಶ್ರಣ ಮಾಡಿಕೊಂಡು ನಾವು ಸೇವನೆ ಮಾಡೋದು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಎರಡನೇದ್ದು ಇನ್ನೊಂದು ವಿಶೇಷ ವಿಶೇಷವಾಗಿ ವೇಗ ಧಾರಣ ಅಂದ್ರೆ ಕೆಲವೊಂದು ಪ್ರತಿಯೊಂದು ವೇಗದ ಈಗ ನಿದ್ರೆ ಬಂದಿರ್ತದ ನಿದ್ರೆ ಮಾಡದೇ ಇರುವುದು, ಹಸಿವಾಗಿರ್ತದ ಊಟ ಮಾಡದೇ ಇರುವುದು, ಇವೆಲ್ಲ ವೇಗ ಧಾರಣೆ ಮಾಡೋದ್ರಿಂದ ಕೆಲವೊಂದು ಅಸಿಡಿಟಿಗೆ ನಾವು ಅವಕಾಶ ಮಾಡಿ ಕೊಟ್ಟಂಗ ಆಗ್ತದೆ. ಅದಕ್ಕೆ 13 ವೇಗಗಳು ಬರ್ತಾವ, ಯಾವಂದ್ರೆ ಕ್ಷುತ್ತ, ತ್ರಂಬ, ಜರಂಬ, ಇವೆಲ್ಲ ಏನಂದ್ರ ಆಕಳಕ್ಕೆ ತಡಿಕೊಳ್ಳೋದು, ಆಮೇಲೆ ಹಸಿವಾಗದೇ ಇರೋದು, ನೀರಡಿಕೆವಾದಾಗ ನೀರು ಕುಡದೇ ಇರುವುದು. ಈಗ ವಿರೀನ ಬರ್ತಾವ, ವಿರೀನ ಬಂದಿದ್ದು ನಾವು

0: ತಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರೋಗಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ವೇಗವನ್ನು ಧಾರಣೆ ಮಾಡೋದ್ರಿಂದಲೂ ಕೆಲವೊಂದು ಆಮ್ಲಪಿತ್ತಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಆ ವೇಗ ಯಾವತ್ತೂ ನಾವು ಧಾರಣೆ ಮಾಡಬಾರದು, ವಿರುದ್ಧ ಆಹಾರವನ್ನು ಸೇವನೆ ಮಾಡಬಾರದು. ಮತ್ತೆ ಇತ್ತೀಚೆಗೆ ಏನಾದ್ರು ಜನ ಇದೆ ಅಂತಂದ್ರೆ ಒಟ್ಟು ಬಾಯಿ ರುಚಿ ಉಪವಾಸ ಇದ್ದಾಗನೂ ಕೆಲವೊಂದು ಮಸಾಲೆಯುಕ್ತ ಪದಾರ್ಥಗಳನ್ನ ಹೆಚ್ಚಿಗೆ ತಿನ್ನೋದು, ಆ ರುಚಿ ಪದಾರ್ಥಗಳನ್ನ ಹೆಚ್ಚಿಗೆ ತಿನ್ನೋದು ಅಂದ್ರೆ ತಮ್ಮ ನಾಲಿಗೆಗೆ ಏನು ರುಚಿ ಅನಿಸ್ತದೆ, ಯಾವಾಗ ಹೇಗೆ ಎಷ್ಟು ಪ್ರಮಾಣದಾಗ ಸೇವನೆ ಮಾಡೋದೇ ನಮ್ಮ ಜನರಿಗೆ ಗೊತ್ತಿಲ್ಲ. ಅದನ್ನ ನಾವು ಆಹಾರ ವಿಧಿ ವಿಧಾನಗಳ ಪ್ರಕಾರ ನಾವು ಅದನ್ನು ಸೇವನೆ ಮಾಡಿದ್ರೆ ನಿಜವಾಗಿ ನಾವು ಆಮ್ಲಪಿತ್ತ ರೋಗಕ್ಕೆ ಬರಲಾರ್ದಂಗ ಅವಕಾಶ ಮಾಡಿಕೊಟ್ಟಂಗ.
1: ವಿರುದ್ಧ ಆಹಾರ ಬಗ್ಗೆ ಇನ್ನೊಂದೆರಡು ಉದಾಹರಣೆ ಕೊಡೋದಾದ್ರೆ ಸರ್, ಸರ್ವಸಾಮಾನ್ಯವಾಗಿ ನಾವು ಬಳಸುವ
0: ಈಗ ಯೂಶಲಿ ಗ್ರತ ಆಯ್ತು ಮತ್ತು ತುಪ್ಪ ಇದೆಯಲ್ಲ, ತುಪ್ಪ ಮತ್ತು ಜೇನುತುಪ್ಪ ಎರಡು ನಾವು ಸಮ ಪ್ರಮಾಣದಲ್ಲಿ ನಾವು ತಗೊಳ್ಬಾರ್ದು. ಅದು ವಿಷಮ ಪ್ರಮಾಣದಲ್ಲಿ ನಾವು ತಗೊಳ್ಬೇಕು, ಸ್ವಲ್ಪ ಇಲ್ಲಿ ಸ್ವಲ್ಪ ಇದು ಮಾಡ್ಬೇಕು ಅಂದ್ರೆ ನಾವು ವಿರುದ್ಧ ಆಹಾರ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಕೆಲವೊಂದು ಟೈಮ್ದಾಗ ಈಗ ಮೊಸರು ಇರ್ತದೆ, ಮೊಸರಿನಲ್ಲಿ ಸಕ್ಕರೆ ಹಾಕೊಂಡು ತಿಂತಾರೆ, ಅದನ್ನೆಲ್ಲ ಒಂಥರ ವಿರುದ್ಧ ಆಹಾರಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗಾಗ್ತದೆ. ಆ ವಿರುದ್ಧ ಆಹಾರದಿಂದ ನಾವು ದೂರಿದ್ರೆ ನಾವು ಆಮ್ಲಪಿತ್ತ ರೋಗ ಬರುವುದಿಲ್ಲ ನಮಗೆ.
1: ಈಗಾಗಲೇ ತಾವು ಹೇಳಿದ್ರೆ ಸರ್, ಹಸಿವಾದಾಗ ಊಟ ಮಾಡಬೇಕು ಅಂತ, ಸಾಮಾನ್ಯವಾಗಿ ದಿನಕ್ಕೆ ಎಷ್ಟು ಸರ್ತಿ ಊಟ ಮಾಡೋದು ಉತ್ತಮ ಅಂತೀರಾ ಸರ್?
0: ಆಹಾರ ಸೇವನೆ ನಾವು ಯಾವ ರೀತಿ ಅಂತಂದ್ರೆ, ಹಸಿವಾದಾಗ ನಮ್ಮ ಚರಕಾಚಾರ್ಯರು ಹೇಳಿದ್ದು ಕರೆಕ್ಟ್ ಇದೆ. ಸೊಟ್ಟು ಈಗಿನ ಪರಿಸ್ಥಿತಿ ಒಳಗ ಯೂಶಲಿ ಒಂದು ಜನ ನಾನ್ನುಡಿ ಏನಿದೆ ಅಂತಂದ್ರೆ, ಒಂದೊತ್ತು ಉಂಡವ ಯೋಗಿ, ಎರಡು ತುಂಡವ ಭೋಗಿ, ಮೂರು ತುಂಡವ ರೋಗಿ ಅಂತೇಳಿ, ನಾಲ್ಕು ತುಂಡವನ್ನು ಹೊತ್ಕೊಂಡು ಹೋಗಿ ಅಂತ. ಸೊ ಈ ನಾನ್ನುಡಿ ಪ್ರಕಾರ ಈಗೇನಿದೆ ಅಂತಂದ್ರೆ, ಯೂಶಲಿ ಬೆಳಗಿನ ಸಮಯದಲ್ಲಿ ನಾವು ಊಟ ಮಾಡಬೇಕು, ರಾತ್ರಿ ಸೂರ್ಯೋದಯ ಆಗೋಕ್ಕಿಂತ ಪೂರ್ವದಲ್ಲಿ ನಾವು ಆಹಾರ ಸೇವನೆ ಮಾಡಬೇಕು. ಎರಡು ಹೊತ್ತು ಉಂಡವಂತೂ ಉಡುವುದಂತೂ ಬಹಳ ಒಳ್ಳೆಯದು. ಮತ್ತೆ ಈಗ ಹೆಚ್ಚಿನ ಹೆಚ್ಚು ಏನದ ಮುಂಜಾನೆ ಸಮಯದಲ್ಲಿ ಅದು ಉಪಹಾರ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿ ಮತ್ತೆ ಸಂಜೆಗೂ ಸಾಯಂಕಾಲ ಊಟ ಮಾಡಬೇಕು. ಒಂದ ಊಟದೊಳಗ ಸುಮ್ಮನೆ ಮಿನಿಮಮ್ ಅದು ಆರು ಪಚನ ಆಗ್ಯಾದಿಲ್ಲ ಕನ್ಫರ್ಮ್ ಮಾಡ್ಕೊಂಡು ಏನಾರ ತಿನ್ಬೇಕು. ಆರು ಪಚನ ಆಗದೇ ಇದ್ದಾಗ ನಾವು ತಿಂದೇವ ಅಂದ್ರೆ ಅದು ಅಜೀರ್ಣಕ್ಕೆ ಅವಕಾಶ ಕೊಡುತ್ತೆ, ಅಜೀರ್ಣ ಆಯ್ತಿಲ್ಲೋ ಆಟೋಮೆಟಿಕ್ ಆಮ್ಲಪಿತ್ತಕ್ಕೆ ಅವಕಾಶ ಕೊಡುತ್ತೆ.
1: ಈಗ ರಾತ್ರಿ ನಾವು ಮಲಗೋಕ್ಕಿಂತ ಮುಂಚೆ ಎಷ್ಟು ಹೊತ್ತಿನ ಮುಂಚೆ ಊಟ ಮಾಡಿದ್ರೆ ಉತ್ತಮ ಅಂತೀರಾ?
0: ಸುಮಾರು ಮಲಗೋಕ್ಕಿಂತ ಮುಂಚೆ ಮಿನಿಮಮ್ ಅರೆ ಅಟ್ಲೀಸ್ಟ್ ನಮಗೊಂದು ಎರಡು ತಾಸರ ಮುಂಚೆ ನಾವು ಆಹಾರ ಸೇವನೆ ಮಾಡಬೇಕು. ಯಾಕೆ ಆಹಾರ ಸೇವನೆ ಆ ರೀತಿ ಮಾಡ್ಬೇಕಂದ್ರೆ, ಉಂಡ ತಕ್ಷಣ ನಾವು ಇಮಿಡಿಯೇಟ್ ಮಲ್ಕೊಂಡೇವಂತಂದ್ರೆ ಉಂಡಿದ ಅನ್ನ ನಮಗೆ ಅದು ಪಚನ ಆಗಂಗಿಲ್ಲ. ಯಾಕಂತಂದ್ರೆ ಯಾಕೆ ಪಚನ ಆಗಂಗಿಲ್ಲ, ಆಗಿನ ಸಮಯದಲ್ಲಿ ನಮ್ಮ ಎಂಜೈಮ್ಸ್ ಹೆಚ್ಚು ಬಿಡುಗಡೆನೆ ಆಗಲ್ಲ, ಲಾಲಾಸ್ರಾವಗಳು ಬಿಡುಗಡೆ ಆಗಂಗಿಲ್ಲ, ಲಾಲಾಸ್ರಾವ ಸಾಕಷ್ಟು ಎಂಜೈಮ್ಸ್ ಇರ್ತಾವೆ, ಅದನ್ನ ಪಚನ ಮಾಡುವಂಗಿಲ್ಲ. ಪಚನ ಆಗಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅಜೀರ್ಣ ಆಗ್ತದೆ, ಅಜೀರ್ಣ ಆಗೋದ್ರಿಂದ ಆಮ್ಲಪಿತ್ತಕ್ಕೆ ನಾವು ಒಂದು ಅವಕಾಶ ಮಾಡಿಕೊಟ್ಟಂಗಾಗ್ತದೆ.
1: ಈ ಕೆಲವೊಂದ್ಸರ್ತಿ ಈ ಉಪವಾಸದ ಮಹತ್ವ ಬಗ್ಗೆ ಕೂಡ ತುಂಬಾ ಜನ ಮಾತಾಡ್ತಾರೆ ಸರ್. ಈ ಉಪವಾಸ ಆಮ್ಲೀಯತೆ ಆಮ್ಲಪಿತ್ತ ಇವಕ್ಕೆ ಏನ್ ಸಂಬಂಧ ಇದೆ ಸರ್?
0: ಎಸ್, ಈ ಉಪವಾಸ ಬಹಳಷ್ಟು ಜನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಯಾರ್ಯಾರು ಉಪವಾಸ ಮಾಡಬೇಕು, ಯಾರು ಉಪವಾಸ ಮಾಡಬಾರದು ಅನ್ನೋದು ಬಹಳ ಮುಖ್ಯ ಐತಿ. ಕಫ ಪ್ರಕೃತಿಯವರು ಉಪವಾಸವನ್ನು ಮಾಡಬೇಕು. ಆಮೇಲೆ ಯೂಶಲಿ ಉಪವಾಸ ಮಾಡ್ಬೇಕಾದ್ರೆ ಫಲಾಹಾರ ಮತ್ತು ನಿರಾಹಾರ ನೀರು ತಗೊಂಡೆ ಅಷ್ಟೇ ಉಪವಾಸ ಮಾಡಬೇಕು. ಕೆಲವೊಂದ್ ಜನ ಬರೇ ಫಲಾಹಾರ ಹಣ್ಣು ತಗೊಂಡು ಉಪವಾಸ ಮಾಡಬಹುದು. ಕೆಲವೊಂದು ಬಲಕ್ಕನುಸಾರವಾಗಿ ಅವರು ಮಾಡಬೇಕಾಗ್ತದೆ. ಒಂದು ಆಮೇಲೆ ಗರ್ಭಿಣಿ ಸ್ತ್ರೀಯರು ಮತ್ತು ಸಣ್ಣ ಮಕ್ಕಳು ಉಪವಾಸವನ್ನು ಹೆಚ್ಚು ಮಾಡಬಾರದು. ಆಮೇಲೆ ಯಾವುದೇ ಒಂದು ರೋಗ ಕಾಯಿಲೆಯಿಂದ, ಬಹಳ ದಿವಸದ ಒಂದು ಕಾಯಿಲೆಯಿಂದ, ಫಾರ್ ಎಕ್ಸಾಂಪಲ್ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಕ್ಯಾನ್ಸರ್ ಇರ್ತದೆ, ಬೇರೆ ಕಾಯಿಲೆಯಿಂದ ಯಾವುದೋ ಒಂದು ಕಾಯಿಲೆಯಿಂದ ಬಳಲಿರ್ತಾರೆ ಅಂತವ್ರು ಯಾರು ಉಪವಾಸ ಮಾಡಬಾರದು. ಒಂದು ಪಿತ್ತ ಪ್ರಕೃತಿಯವರು ಉಪವಾಸವನ್ನು ಮಾಡಲೇಬಾರದು. ಒಂದು ವೇಳೆ ಮಾಡಬೇಕಾಗಿತ್ತಂದ್ರೆ ಅವರು ಸಮಯಕ್ಕನುಸಾರವಾಗಿ ಅವಾಗ ಅವಾಗ ಯಾವುದೇ ತರನಾದ ಹಣ್ಣಿನ ರಸ ಆಗಲಿ ಅಥವಾ ತೆಂಗಿನ ನೀರಾಗ್ಲಿ ಕುಡ್ಕೊಂತೂ ಅವರು ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೆಯದು.
1: ಈಗ ನೀರು ಕುಡಿಯೋದ್ರಿಂದ ಈ ಅಸಿಡಿಟಿ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಸರ್? ಅಂದ್ರೆ ಕೆಲವೊಬ್ರು ದಿನಕ್ಕೆ 3-4 ಲೀಟರ್ ಅಂತ ನೀರು ಕುಡದೇ ಕುಡಿತಾರೆ, ಕೆಲವರು ಕಮ್ಮಿ ನೀರು ಕುಡಿತಾರೆ, ಇದು ಯಾವ ರೀತಿ ಪರಿಣಾಮ?
0: ಇಲ್ಲ, ಹಾಗೆ ಅಂತೇನಿಲ್ಲ. ನೀರು ಕುಡಿಬೇಕಾದ್ರೆ ನೀರಡಿಕೆ ಆದಾಗ ಮಾತ್ರ ನೀರು ಕುಡಿಬೇಕು. ಒಂದು ಎರಡನೇದ್ದು ನೀರು ಕುಡಿಯೋದ್ರಿಂದ ನಮ್ಮ ಪಿತ್ತ ಕಡಿಮೆ ಆಗ್ತದೆ ಹಾಗೇನಿಲ್ಲ. ಈಗ ಎಷ್ಟೋ ಜನ ನೀರು ಕಡಿಮೆ ಕುಡಿಯೋದ್ರಿಂದ ಅದನ್ನು ಒಂದು ಇಂತಿಷ್ಟು ಪ್ರಮಾಣದಾಗ ನೀರು ಕುಡಿಬೇಕಂತ ಇರ್ತಾರೆ, ಅಷ್ಟು ಪ್ರಮಾಣದಾಗ ನೀರು ನಾವು ಸೇವನೆ ಮಾಡಬೇಕು. ಈಗ ಕೆಲವೊಂದು ಕಂಡೀಷನ್ ದಾಗ ಏನಾರ ಊರ್ದಾಗ ಆಮ್ಲ ಪಿತ್ತದಾಗ ನಾವು ಹೇಳಿದೆವು ಆಗಲೇ ಕಂಠದ ಆಯ್ತು, ಎದೆ ಉರಿ ಆಗ್ತದ, ಕಂಠದ ಆಗ್ತದ ಅಂತ ನಾವು ಹೇಳಿದೆವು. ಆ ಸಮಯದಲ್ಲಿ ಸ್ವಲ್ಪ ತಣ್ಣ ನೀರು ಕುಡಿದ್ರೆ ಅವರಿಗೆ ಸ್ವಲ್ಪ ಟೆಂಪರರಿ ರಿಲೀಫ್ ಆಗ್ತದೆ ಅಷ್ಟೇ. ಅದನ್ನ ಬಿಟ್ಟಂತೂ ಆಮ್ಲಪಿತ್ತ ಏನೋ ಬರೀ ನೀರು ಕುಡಿದ್ರಿಂದ ಅಂತೇನ ಅಲ್ಲ, ಆದ್ರೆ ರೋಗ ಬಂದಾಗ ಇದು ರೋಗ ಬರದೇ ಇದ್ದಾಗ ಅವ್ರು ರೆಗ್ಯುಲರ್ ಆಗಿ ಬೆಳಿಗ್ಗೆ ಬೆಳಿಗ್ಗೆ ಒಂದು ಗ್ಲಾಸ್ ನೀರನ್ನು ಅವರು ಕುಡಿದ್ರೆ ಯೂಶಲಿ ಮೋಷನ್ ಕ್ಲಿಯರ್ ಆಗ್ತದೆ, ಅದ್ರ ಜೊತೆಗೆ ಪಿತ್ತನು ಆಗ್ಲಾರದೆ ಆಗಂಗಿಲ್ಲ. ಅದ್ರ ಸಲುವಾಗಿ ಅದನ್ನು ಬೆಳಿಗ್ಗೆ ಅದು ನೀರು ಕುಡಿದು ಒಳ್ಳೇದು ಒಂದ್ ರೀತಿಯಿಂದ.
1: ಈಗ ನಿಯಮಿತವಾದ ವ್ಯಾಯಾಮ ಮತ್ತು ಈ ಅಸಿಡಿಟಿ ಇವುಗಳಿಗೆ ಏನ್ ಸಂಬಂಧ ಇದೆ ಸರ್?
0: ಎಸ್, ಯೂಶಲಿ ವ್ಯಾಯಾಮದ ಉಪಯುಕ್ತ ಬಹಳ ಚಂದ ಹೇಳ್ತಾನ, ಲಾಘವಂ ಕರ್ಮ ಸಾಮರ್ಥ್ಯಂ ದೀಪ್ತೋ ಅಗ್ನಿರ್ಮಿತ ಸಕ್ಷಯ ವಿಭಕ್ತ ಘನ ಗಾತ್ರತಂ ವ್ಯಾಯಾಮದ ಉಪಜಾಯತಿ. ವ್ಯಾಯಾಮದ ಡೆಫಿನೇಷನ್ ನಮ್ಮ ಚರಕ ಸೂತ್ರಸ್ಥಾನದಲ್ಲಿ ಹೇಳ್ತಾರೆ. ವ್ಯಾಯಾಮದಿಂದ ನಮ್ಮ ಶರೀರಕ್ಕೆ ಲಘುತ್ವ ಸಿಗ್ತದೆ, ಅದು ನಾವು ಏನೇ ಕೆಲಸ ಮಾಡ್ಬೇಕಂದ್ರೆ ಸಾಮರ್ಥ್ಯ ಶಕ್ತಿ ಬರ್ತದೆ, ಅದರ ಜೊತೆಗೆ ಅಗ್ನಿ ದೀಪ್ತಿ ಆಗ್ತದೆ. ನೀವು ಹೋಗಿ ನೀವು ಊಟ ವ್ಯಾಯಾಮ ಮಾಡ್ಕೊಂಡು ಬಂದು ಆಮೇಲೆ ಏನದ ನೀವು ಸ್ನಾನ ಮಾಡಿ ಇಮಿಡಿಯೇಟ್ ನಿಮ್ಗೆ ತುಂಬಾ ಹಸಿವಾಗ್ತದೆ, ಅಗ್ನಿ ದೀಪ್ತಿ ಅಂದ್ರೆ ಅಪಟೈಟ್ ಆಗ್ತದೆ, ಅದರ ಜೊತೆ ಮೇಧೋ ಕ್ಷಯ ಭವೇತ್ ಅಂತ ಏನಂತಂದ್ರೆ ಕ್ಯಾಲರಿ ಬರ್ನ್ ಆಗ್ತದೆ.

0: ಯೂಸ್ವಲಿ ಕ್ಯಾಲರಿ ಬರ್ನ್ ಆಯ್ತಂದ್ರೆ ಆಟೋಮೆಟಿಕ್ ಆಗಿ ಸೌಲಿಹರ ಅಂತ ಕೆಲಸ ಮಾಡ್ತದ, ಒಬೆಸಿಟಿಯನ್ನ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಅದ ಕ್ಯಾಲಿ. ಅದರ ಸಲುವಾಗಿ ಅದು ಬರ್ನ್ ಆಗೋದ್ರಿಂದ ಅದು ಒಳ್ಳೆಯದು, ಮತ್ತೆ ಶರೀರ ಗಟ್ಟಿತನ ಮಾಡ್ತದ, ಅದರ ಸಲುವಾಗಿ ವ್ಯಾಯಾಮವನ್ನು ಮಾಡಬೇಕು. ಕ್ಯಾಲರಿ ಬರ್ನ್ ಆಗೋದ್ರಿಂದ ಇಟ್ ಮೀನ್ಸ್ ಏನದ, ಅಜೀರ್ಣತೆ ಅಲ್ಲಿ ಹೋಗ್ತದೆ. ಅಜೀರ್ಣ ಹೋಗೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಗೆ ಏನಾಗ್ತದೆ, ಅಸಿಡಿಟಿ ನಮಗೆ ಆಗುದಿಲ್ಲ.
1: ಈಗ ಕೆಲವೊಬ್ಬರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಸರ್, ಏನಾದ್ರೂ ಸಮಸ್ಯೆ ಬಂದಾಗ, ಅಸಿಡಿಟಿ ಸಮಸ್ಯೆ ಬಂದಾಗ ಮನೆಯಲ್ಲೇ ಪರಿಹಾರ ಹುಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಮಜ್ಜಿಗೆ ಸೇವನೆ ಆಗಿರ್ಬಹುದು, ಜೀರಿಗೆ ಸೇವನೆ ಆಗಿರ್ಬಹುದು, ಮತ್ತೆ ಸೋಂಪು ಸೇವನೆ ಆಗಿರ್ಬಹುದು. ಇದು ಎಷ್ಟು ಮಟ್ಟಿಗೆ ಸಹಕಾರಿ ಆಗುತ್ತೆ ಸರ್ ಅಸಿಡಿಟಿ ಕಮ್ಮಿ ಮಾಡ್ಲಿಕ್ಕೆ?
0: ರೋಗ ಬಂದಾಗ ಡಾಕ್ಟರ್ ಸಲಹೆ ಇಲ್ಲಾರ್ದೆ ಚಿಕಿತ್ಸೆಯನ್ನು, ಇವತ್ತು ಆಯುರ್ವೇದ ಇರಲಿ, ಅಲೋಪತಿ ಇರಲಿ, ಹೋಮಿಯೋಪತಿ ಇರಲಿ, ಯಾವುದೇ ಆಗಲಿ, ಡಾಕ್ಟರ್ ಸಲಹೆ ಇಲ್ಲಾರ್ದೇ ಯಾವುದೇ ಚಿಕಿತ್ಸೆಯನ್ನು ಮಾಡ್ಕೊಳ್ಬಾರ್ದು. ರೋಗ ಬರದೇ ನಾವು ಆಮ್ಲಪಿತ್ತ ಆಗ್ತದ ಇಂಥ ಇಂಥ ಆಹಾರದಿಂದ ಇಂಥ ಇದರಿಂದ ಆಗ್ತಿತ್ತಂದ್ರೆ ಅದು ಆಗಲಾರ್ದಂಗೆ ನಾವು ಪ್ರಿವೆಂಟಿವ್ ಮೇಜರ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು, ಅಂಥ ಆಹಾರ ಪದ್ಧತಿ ಮತ್ತು ಪಾನೀಯ ದ್ರವ್ಯಗಳನ್ನಾಗಲಿ ಆಹಾರ ಪದ್ಧತಿ ಆಗಲಿ ಇಂಥದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಉಪಯೋಗ ಆಗ್ತದೆ. ಈಗ ಬರದೇ ಇರುವುದಕ್ಕೆ ನಾವು ಕೆಲವೊಂದು ಏನಿದೆ ಸುಮ್ಮನೆ ಏನೋ ಒಂದು ಸಣ್ಣ ಪುಟ್ಟ ಆಗಿರ್ತದೆ, ಅಂತಹ ಸಮಯದಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ ಸುಮ್ಮನೆ ಈಗ ಧನಿಯಾ ಬೀಜ ಇರ್ತದ, ಧನಿಯಾ ಬೀಜ ಇರ್ತದ, ಆಮೇಲೆ ಕಲ್ಸಕ್ರಿ ಇರ್ತದ, ಇಲಾಚಿ ಇರ್ತದ. ಧನಿಯಾ ಬೀಜ 100 ಗ್ರಾಮ್, ಕಲ್ಸಕ್ರಿ 100 ಗ್ರಾಮ್, ಇಲಾಚಿ 1 ಗಂಟೆ ಇಲಾಚಿ ತಗೊಂಡು ಫೈನ್ ಪೌಡರ್ ಮಾಡಿ ರೆಡಿ ಮಾಡಿಟ್ರಾಯ್ತು. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಏನ್ ಹಂಗ ಆ ಟೈಪ್ ಅಸಿಡಿಟಿ ಆಲದಂಗ ಅನಿಸ್ತಿತ್ತು ಅಂದ್ರೆ ಸ್ವಲ್ಪ ಒಂದು ಅದಷ್ಟು ತಗೊಂಡೇವ ಅಂತಂದ್ರೆ ಹಾಲಿನಲ್ಲಿ ಮಿಕ್ಸ್ ಮಾಡಿ, ಒಂದು ಕಪ್ ಹಾಲಿನಲ್ಲಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಬೆಳಿಗ್ಗೆ ತಗೊಳ್ಳೋದ್ರಿಂದ ಅಸಿಡಿಟಿ ಆಗುದಿಲ್ಲ. ಆಹಾರ ರೂಪದಲ್ಲಿ ಆಯ್ತು, ಔಷಧಿ ರೂಪದಲ್ಲಿ ಎರಡು ರೀತಿಯಿಂದ ಹೆಲ್ಪ್ ಆಗ್ತದೆ. ಆಗಲೇ ನಾನು ಹೇಳಿದೀನಿ, ಆಕಳ ತುಪ್ಪಿನಲ್ಲಿ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಖಾಲಿ ಹೊಟ್ಟೆಲಿ ಬೆಳಿಗ್ಗೆ ತಗೊಳ್ಳೋದ್ರಿಂದಲೂ ಸಹ ಆಮ್ಲಪಿತ್ತ ನಾವು ತಡೆಗಟ್ಟಬಹುದು ಅಂತ ನನ್ನ ಅಭಿಪ್ರಾಯ.
1: ಸರ್, ಈಗ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಏನೇ ಒಂದು ಆಯುರ್ವೇದಿಕ್ ಅಂತ ಬೋರ್ಡ್ ಹಾಕಿ ಕೆಲವೊಂದು ಉತ್ಪನ್ನಗಳನ್ನ ಮಾರಾಟ ಮಾಡ್ತಾ ಇರ್ತಾರೆ, ಜನರಿಗೆ ಅದು ಬೇಗ ಅಟ್ರಾಕ್ಟ್ ಆಗುತ್ತೆ. ಆಯುರ್ವೇದಿಕ್ ಅಂದ್ರೆ ಅದು ಯಾವುದೇ ರೀತಿ ಸಮಸ್ಯೆ ಇರಲ್ಲ ಅಂತ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರಲಾದನೆ ಖರೀದಿ ಮಾಡ್ಕೊಂಡು ಸೇವನೆ ಮಾಡುವಂತ ರೂಢಿನೂ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ?
0: ನಾನು ಅವರಿಗೆಲ್ಲ ಏನ್ ಹೇಳಿದೆ ಅಂದ್ರೆ, ಡಾಕ್ಟರ್ ಸಲಹೆ ಇರಲಾರ್ದನೆ ಯಾವ ಔಷಧಿಗಳನ್ನೇ ತಗೋಬಾರ್ದು ಅಂತ ನನ್ನ ಅಭಿಪ್ರಾಯ. ಯಾಕಂತಂದ್ರೆ ಅದು ನಾವು ಈ ರೀತಿ ಹೇಳೋದ್ರಿಂದ ಬೇರೆ ಅಭಿಪ್ರಾಯ ತಮಗೆ ಮೂಡಬಹುದು. ಬಟ್ ಏನಿದೆ ಅಂದ್ರೆ, ಡಾಕ್ಟರ್ ಸಲಹೆ ಅಂದ್ರೆ ಯಾವ ಕಂಡೀಷನ್ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಔಷಧಿ ತಗೋಬೇಕು, ಎಷ್ಟು ಡೋಸ್ ತಗೋಬೇಕು, ಹೇಗೆ ತಗೋಬೇಕು ಅನ್ನೋದು, ಯಾವಾಗ ತಗೋಬೇಕು ಅನ್ನೋದು, ಎಷ್ಟು ದಿವಸ ತಗೋಬೇಕು, ಇದು ಬಹಳ ಮುಖ್ಯ. ಡಾಕ್ಟರ್ ಸಲಹೆ ಇಲ್ಲಾರ್ದೆ ನಾವು ಯಾವತ್ತಾದ್ರೂ ಚಿಕಿತ್ಸೆಯನ್ನು ಮುಂದುವರಿಸಬಾರದು. ಹೋಮ್ ರೆಮಿಡಿ ಆಗಿ ನೀವು ಕೆಲವೊಂದು ಔಷಧಿಗಳು ಮಾಡಬಹುದು, ಬಟ್ ಅದನ್ನೇ ಮುಂದುವರಿತಾ ಚಿಕಿತ್ಸೆ ಒಂದ್ ವೇಳೆ ಅವರಿಗೆ ಸಮಸ್ಯೆನೇ ಮೇಲಿನ ಮೇಲೆ ಕಾಣ್ತಿತ್ತಂದ್ರೆ ಡಾಕ್ಟರ್ ಕರೆಕ್ಟ್ ಸಂಬಂಧಪಟ್ಟ ತಜ್ಞ ವೈದ್ಯರನ್ನು ಭೇಟಿಯಾಗಿ ಆ ಚಿಕಿತ್ಸೆಯನ್ನು ಮುಂದುವರಿಸಬೇಕಂತ ನನ್ನ ಅಭಿಪ್ರಾಯ.
1: ಈ ಅಸಿಡಿಟಿ ಅಥವಾ ಆಮ್ಲಪಿತ್ತಕ್ಕೆ ಏನಾದ್ರೂ ಹಂತಗಳಂತೆ

ಪ್ರಿಸ್ಕ್ರೈಬ್ ಮಾಡ್ತೇವೆ, ಗೊತ್ತಾಗಬೇಕು ಏನಂದ್ರೆ ಹೌದು ಸರ್ ನೀವು ನಾನು ಇಂತಿಂಥ ಪದಾರ್ಥಗಳನ್ನು ನೀವು ಹೇಳೋದು ಕರೆಕ್ಟ್ ಅದ, ನಾನು ಇಂತಿಂಥ ಔಷಧಿಗಳನ್ನು ತೊಗೊತೀವಿ, ಇಂಥ ತೊಗೊಳನೇ ನನಗೆ ಹೀಗೆ ಆಗ್ತದಂತ ಅವರಿಗೆ ಮನವರಿಕೆ ಆಟೋಮೆಟಿಕ್ ಆಗಿಬಿಡ್ತದೆ. ಕೆಲವರಿಗೆ ಏನಿರ್ತದೆ ಗೊತ್ತಾ ಸರ್, ಆಲ್ಮೋಸ್ಟ್ ಆಲ್ ಬರೀ ಖಾರ ತಿನ್ನೋದು ರೂಢಿ ಇರ್ತದೆ. ಅವ ನಿಮ್ಮ ಆಹಾರ ಪದ್ಧತಿಯನ್ನು ನೀವು ಯಾವ ರೀತಿ ಸೇವನೆ ಮಾಡ್ತಾ ಅನ್ನೋದು ನಾವು ತಿಳ್ಕೊತೇವೆ. ನಿನ್ನ ಆಹಾರ ಪದ್ಧತಿಯಲ್ಲಿ ನೀವು ಏಕರಸ ತೊಗೋತಿ, ದ್ವಿರಸ ತೊಗೋತಿ, ನಿನಗೆ ಈ ರೀತಿ ಆಗ್ತದೆ, ಸೆಡ್ ರಸ ಇತ್ತು ಆರು ನೀ ಸೇವನೆ ಮಾಡು, ನಿನಗೆ ಈ ರೀತಿ ಆಗ್ತದೆ. ಫಸ್ಟ್ ಆರು ಸೇವನೆ ಮಾಡುವುದರಲ್ಲಿ ಏನಾರ ತಪ್ತಾನೆ ಇವ, ಮೊದಲಿಗೆ ಈಗ ತುಂಬ ಹಸಿವಾಗಿರ್ತದೆ, ಹೋಗಿ ಖಾರ ಮಿರ್ಚಿ ಇಂಥವು ಮಸಾಲೆಯುಕ್ತ ಪದಾರ್ಥಗಳನ್ನು ಹೆಚ್ಚಿಗೆ ತಿನ್ನೋದು ರೂಢಿ ಹಾಕೊಂಡು ಅಂದ್ರೆ ಆಟೋಮೆಟಿಕ್ ಅವರಿಗೆ ಸಮಸ್ಯೆ ಆಗ್ತದಂತ ಗೊತ್ತಿರ್ತದೆ. ಅದಕ್ಕೆ ಕನ್ವಿನ್ಸ್ ಮಾಡ್ತೇವೆ ನಿನಗೆ ಇದೇ ಸಮಸ್ಯೆಯಿಂದ ಹಿಂಗೆ ಆಗ್ತದೆ ಅಂತ ಹೇಳಿದ ಬಗ್ಗೆ ಅವರು ತಿಳ್ಕೊಂತಾರೆ. ಅದರ ಜೊತೆ ಜೊತೆಯಾಗಿ ನನಗೆ ಏನ ಸರ್ ನನ್ನ ಮಗ ಊಟ ಮಾಡ್ತಾನಲ್ರಿ, ಊಟ ಮಾಡೋ ಸೈಡ್ ಮೊಬೈಲ್ ಬೇಕು ಸರ್ ಅವನಿಗೆ, ಇಲ್ಲಾಂದ್ರೆ ಎಷ್ಟೋ ಹೆಣ್ಮಕ್ಳು ಟಿವಿ ನೋಡ್ಕೊತ ಧಾರಾವಾಹಿ ನೋಡ್ಕೊತ ಊಟ ಮಾಡ್ತಿರ್ತಾರೆ. ಇದನ್ನೆಲ್ಲ ಈ ರೀತಿ ನೀವು ನಾವು ಅದನ್ನೆಲ್ಲ ನಾವು ಅವರಿಗೆ ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಈಗ

0: ಮುಸ್ಲಿಂ ಮಾಡೋದು ಈ ರೀತಿ ನಿಮ್ ತಪ್ಪದ ಆಹಾರ ಸೇವನೆ ಮಾಡುವಾಗ ಪ್ರತಿಯೊಂದು ಮೊಬೈಲ್ ಜೊತೆಗೆ ಸೈಲೆಂಟ್ ಮೋಡ್ದಾಗ ಇಟ್ಟು ಟಿವಿ ಆಯ್ತು ಇದನ್ನೆಲ್ಲಾನು ಸೈಲೆಂಟ್ ಇಟ್ಟು ಆಹಾರ ಸೇವನೆ ಮಾಡಬೇಕು. ಆಹಾರ ಸೇವನೆ ಮಾಡೋದ್ರಲ್ಲಿ ನಿಮ್ಗೆ ಈ ರೀತಿ ನೀವು ತಪ್ಪು ಮಾಡ್ತಾ ಇದೀರಿ ಅಂತ ಜನರಿಗೆ ನಾವು ಕನ್ವಿನ್ಸ್ ಮಾಡಿ.
1: ಈಗ ಕೆಲವೊಬ್ರು ಡಯಾಬಿಟಿಸ್ ರಿಲೇಟೆಡ್ ಸಮಸ್ಯೆಗಳು ಬರಬಹುದು ಅಂತ ಚಿಕ್ಕ ವಯಸ್ಸಿನಿಂದಾನೇ ಶುಗರ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾರೆ, ಮಧುರ ರಸ ಅಂತಂದ್ರಲ್ಲ ಅದನ್ನ ಪೂರ್ತಿಯಾಗಿ ಅವಾಯ್ಡ್ ಮಾಡ್ತಾರೆ, ಇದು ಹೇಗೆ ಉತ್ತಮನ ಏನ್ ಪರಿಣಾಮ ಆಗುತ್ತೆ ಸರ್?
0: ಹಾಗಂತ ಡಿಸಿಷನ್ ತಗೊಳ್ಳೋ ತಪ್ಪು. ಯಾಕಂತಂದ್ರೆ ಪ್ರತಿಯೊಂದು ಹೆಂಗೆ ಅಂದ್ರೆ ಸಮತೋಲಿತ ಆಹಾರ ಬ್ಯಾಲೆನ್ಸ್ಡ್ ಡೈಟ್ ಅಂತೂ ಇಂಪಾರ್ಟೆಂಟ್. ಪ್ರೋಟೀನ್ಸ್ ಅಂತೂ, ಕಾರ್ಬೋಹೈಡ್ರೇಟ್ಸ್ ಅಥವಾ ಆಯಿಲ್ ಫ್ಯಾಟ್ಸ್ ಎಲ್ಲ ಪ್ರತಿಯೊಂದು ಆಹಾರ ಬೇಕು. ಹೆಂಗೆ ಅಲೋಪತಿ ಇದ್ರಾಗ ಹೇಳ್ತಾರೆ, ನಮ್ಮಲ್ಲಿ ಷಡ್ರಸಯುಕ್ತ ಆಹಾರ ಸೇವನೆ ಮಾಡಲೇಬೇಕು ಅಂತ ನಾವು ಹೇಳ್ತೇವೆ. ಅದ ವಿಶೇಷವಾಗಿ ವರ್ಣಯುಕ್ತ, ವರ್ಣಯುಕ್ತ ಅಂದ್ರೆ ಎಲ್ಲಾರ ತರ ಇರಬೇಕು, ಕಲರ್ಫುಲ್ ಫುಡ್. ಪೈಲ್ಸ್ ಪೇಷಂಟ್ ಬಂದಿದೆ ಅಂದ್ರೆ ನೀವು ಇದನ್ನ ಇಂಥದ ಆಹಾರ ಯಾವಂದ್ರೆ ಗಜರಿ, ಸೌತೆಕಾಯಿ, ಮೂಲಂಗಿ ಇಂಥ ಪದಾರ್ಥ ನೀವು ತಿನ್ನಲೇಬೇಕು ಅಂತ ನಾವು ಹೇಳ್ತೇವೆ. ಅಂತ ಪದಾರ್ಥ ಅವ್ರು ತಿನ್ನಂಗಿಲ್ಲ ಸರ್ ಅಂತಂದ್ರೆ ಅವ್ರು ಏನ್ ಮಾಡಕ್ಕಾಗಲ್ಲ. ಫೈಬರ್ ಇದ್ದ ಫುಡ್ ಅವ್ರು ತಿನ್ನಲೇಬೇಕು, ಬೆಂಡೆಕಾಯಿ ಇಂಥ ಫೈಬರ್ ಯುಕ್ತ ಫುಡ್ ಅವ್ರು ತಿನ್ಬೇಕು. ಅಂತ ಫುಡ್ ತಿನ್ನಕಾಗಲ್ಲ, ತಿನ್ನಕಾಗಂಗಿಲ್ಲ ಅಂತಂದ್ರೆ ಅವರಿಗೆ ಪೈಲ್ಸ್ ಕಡಿಮೆ ಆಗುದನ್ನಿಲ್ಲ, ಆಹಾರ ಪದ್ಧತಿ ಒಳಗೂ ಕೆಲವೊಂದು ರೋಗಗಳು ಕಡಿಮೆ.
1: ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ ಸರ್. ಕೊನೆಯದಾಗಿ ಅಸಿಡಿಟಿಯಿಂದ ಮುಕ್ತವಾಗಿ ಈ ಆಮ್ಲಪಿತ್ತದಿಂದ ಮುಕ್ತರಾಗಿ ಜೀವನ ಸಾಗಿಸಬೇಕು ಅಂತ ಅನ್ಕೊಂಡ್ರೆ ಕೇಳುಗರಿಗೆ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
0: ವಿಶೇಷವಾಗಿ ನಾನು ಸಾರ್ವಜನಿಕರಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಹರಿ ವರಿ ಕರಿ. ಹರಿ ಅಂತಂದ್ರೆ ಊಟದಲ್ಲಿ ಆತುರತೆ ಇರಬಾರದು, ಆಮೇಲೆ ವರಿ ಅಂತಂದ್ರೆ ಊಟ ಮಾಡುವಾಗ ಚಿಂತನೆ ಮಾಡಬಾರದು, ಕರಿ ಅಂದ್ರೆ ಕರೆದಿರತಕ್ಕಂತ ಮಸಾಲೆಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡಬಾರದು. ಅಂದ್ರೆ ಅವಶ್ಯಕತೆ ಅನಿಸಿದ ಆಧಾರವಾಗಿ ನೀವು ಅದನ್ನ ಯೂಸ್ ಮಾಡ್ಕೋಬಹುದು ಒಂದು. ಆಮೇಲೆ ವಿಶೇಷವಾಗಿ ಇನ್ನೊಂದು ಏನಂತಂದ್ರೆ, ಮಿನಿಮಮ್ ನೀವು ಆಹಾರ ಸೇವನೆ ಮಾಡಿರ್ತೀರಿ, ಇಂತಿಷ್ಟು ಸಮಯದಲ್ಲಿ ಆಹಾರ ಸೇವನೆ ಮಾಡಬೇಕು ಅಂತ ಇರ್ತದ, ಅದನ್ನ ಚಿವಿಂಗ್ ಮಾಡ್ಬೇಕಂತ ಇರ್ತದ, ಅದನ್ನ ಆಹಾರ ಸೇವನೆ ಮಾಡಬೇಕು. ಆಹಾರ ಸೇವನೆ ಮಾಡಿದ ನಂತರ ಸುಮಾರು ವಜ್ರಾಸನದಲ್ಲಿ ನೀವು ಕುತ್ಕೋಬೇಕು, ಉಂಡಿದ ಆಹಾರ ಸರಿಯಾಗಿ ಪಚನೆ ಆಗ್ತದ. ಯೂಸಲಿ ವಚನ ಸಾಹಿತ್ಯದ ಒಂದು ವಿಚಾರ ಬರ್ತದೆ ಇಲ್ಲಿ ಏನಂತಂದ್ರ, ಹಸಿವಿಲ್ಲದ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಗೂಡಿ ತಂಗಳನ್ನ ಉಣಬೇಡ, ವೈದ್ಯನ ಬೆಸಸಲೆ ಬೇಡ ಸರ್ವಜ್ಞ ಅಂತ ಹೇಳ್ತಾನೆ. ಅಂದ್ರೆ ಆಗ್ಲೇ ಹೇಳಿದ್ನ, ಆಹಾರ ಸೇವನೆ ಮಾಡುವ ಚರಕಚಾರ ಈ ರೀತಿ ಹೇಳಿದಾರೆ, ಹಸಿವಿಲ್ಲದ ಉಣಬೇಡ. ಹಸಿವಿಲ್ಲ ಅನ್ನೋದು ಯಾರು ಊಟ ಕೂತ್ರ ಉಂಡ ತಕ್ಷಣ ಇಮಿಡಿಯೇಟ್ ಬಂದು ಊಟ ಕೂತ್ಬಿಡೋದು. ಆಮೇಲೆ ಹಸಿದು ಮತ್ತಿರಬೇಡ, ಈಗ ದೊಡ್ಡ ಬಿಸಿನೆಸ್ ಕಾರ್ ಇರ್ತಾರೆ, ಏ ಒಂದ್ ಗಂಟೆ ಊಟ ಮಾಡ್ಬೇಕಂತ ಇರ್ತದ, ಒಂದ್ ಗಂಟೆ ಊಟ ಮಾಡಂಗಿಲ್ಲ, ಈಗ ಬಿಟ್ರೆ ಆಮೇಲೆ ಮೂರು ಊಟ ಮಾಡೋದು ಗಿರಿಕ್ ಬಾಳ ಅಂತ ಹೇಳ್ಕೊಂಡು ಈ ರೀತಿ ಮಾಡ್ತಾರೆ, ತಪ್ಪು ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ಆಮ್ಲಪಿತ್ತ ಹೆಚ್ಚಿಗೆ ಆಗ್ತದ. ಅದಕ್ಕೆ ಸರ್ವಜ್ಞನಿಗೂ ಆರೋಗ್ಯದ ಬಗ್ಗೆ ಒಂದು ಎಷ್ಟೊಂದು ಕಲ್ಪನೆ ಇತ್ತು ಅನ್ನೋದು ಈ ವಚನದ ಮುಖಾಂತರ ಗೊತ್ತಾಗ್ತದ. ಅದಕ್ಕೆ ಸರ್ವಜ್ಞನ ವಚನೂ ನಮ್ಮ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ವಚನ. ಇನ್ನೊಂದೇನ್ ಹೇಳ್ತಾನ, ಈಗಿನ ಒಂದು ಟ್ರೆಂಡ್ ಏನ್ ಬೆಳೀತಾ ಇದೆ ಅಂತಂದ್ರೆ, ನಾಲಿಗೆಯ ಸವಿಸುಖಕ್ಕೆ ಚೀಲವನ್ನು ತುಂಬಿದರೆ ಸೂಲೆಗಳು ಹಲವತ್ತಿರನಾಗಿ ಕಾಲನಸನಕ್ಕೆ ಸರ್ವಜ್ಞ ಅಂತ ಹೇಳ್ತಾನೆ. ಏನಂದ್ರೆ ಈಗಿನ ಟ್ರೆಂಡ್ ಹೆಂಗಿದೆ ಅಂದ್ರೆ, ಬರೀ ರುಚಿ ಇದ್ದ ಆಹಾರ ಹುಡುಕಾಡ್ತಾರೆ, ಬಾಯಿಗೆ ನಾಲಿಗೆಗೆ ಏನ್ ರುಚಿ ಬರ್ತದೆ ರುಚಿ ಇದ್ದ ಆಹಾರ ಸೇವನೆ ಮಾಡಬಾರ್ದು. ಅದನ್ನು ಮಾಡಿ ಹಂಗ ಮಾಡೋದ್ರಿಂದ ಏನಾಗ್ಲತ್ತಂದ್ರೆ, ಚೀಲ ತುಂಬದೆ ತುಂಬುದು, ಚೀಲ ತುಂಬದೆ ರುಚಿದ ಚಪ್ಪರ್ಸ್ ಚಪ್ಪರ್ಸ್ ತಿಂತಾರೆ, ಅದು ಸೂಲೆಗಳು ಹಲವತ್ತಿರನಾಗಿ. ಅಂದ್ರೆ ನೀವು ಅಂತ ಚಪ್ಪರ್ಸ್ ಚಪ್ಪರ್ಸ್ ತಿನ್ನೋದ್ರಿಂದ 108 ರೋಗಗಳು ಬರ್ತಾವು. ಅದಕ್ಕೆ ಕಾಲನಸನಕ್ಕ ಸರ್ವಜ್ಞ ಅಂದ್ರ, ಯಮ ಇದನ್ನ ನೀವೆಲ್ಲ ತಪ್ಪುಗಳನ್ನು ಮಾಡೋದು ನೋಡಿ ನಗ್ತಾನ, ಅದಕ್ಕೆ ನೀವು ಹಿಂಗ ತಪ್ಪು ಮಾಡಬೇಡ್ರಿ ಅಂತ ಸರ್ವಜ್ಞನ ಕಾಲದಲ್ಲಿ ಈ ವಚನದ ಮುಖಾಂತರ ಆರೋಗ್ಯದ ಒಂದು ಕಲ್ಪನೆಯನ್ನು ಜನರಿಗೆ ಈ ಮೂಲಕ ನಾನು ಹೇಳಕ್ಕ ಇಚ್ಛೆ ಪಡ್ತೀನಿ. ಅದರ ಸಲುವಾಗಿ ದಯವಿಟ್ಟು ಎಲ್ಲರೂ ಟಿವಿ ಮತ್ತು ಮೊಬೈಲ್ ಅನ್ನು ಊಟ ಮಾಡುವಾಗ ಯೂಸ್ ಒಟ್ಟೆ ಮಾಡಲೇಬಾರದು. ಮಸಾಲೆಯುಕ್ತ ಪದಾರ್ಥಗಳನ್ನು ಹೊರಗಡೆ ಇರತಕ್ಕಂಥ ಪಿಜ್ಜಾ ಬರ್ಗರ್ ಏನದಲ್ಲ ಇಂತಹ ಪದಾರ್ಥಗಳನ್ನು ಮ್ಯಾಕ್ಸಿಮಮ್ ನೀವು ಅವಾಯ್ಡ್ ಮಾಡಿದ್ರೆ ನಿಜವಾಗಿ ನೀವು ಆರೋಗ್ಯವಂತರಾಗ್ಲಿಕ್ಕೆ ಸಾಧ್ಯ ಅಂತ ನಾನು ಈ ಮೂಲಕ ಎಲ್ಲ ಜನರಿಗೆ ಸಂದೇಶ ಕೊಡಿಸ್ತೇನೆ.
1: ತುಂಬಾ ಸಮಗ್ರವಾಗಿ ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರಿ ಸರ್. ಕೇಳಿದ್ರೆ ಇದಾಗಿತ್ತು ಇವತ್ತಿನ ಆರೋಗ್ಯ ಸಂಚಿಕೆ, ಆಮ್ಲಪಿತ್ತ, ಅಸಿಡಿಟಿ ಅಥವಾ ಎದೆಯುರಿ ಈ ವಿಚಾರವಾಗಿ ಸಮಗ್ರವಾದ ಮಾಹಿತಿಯನ್ನ ಮಾಡಿಕೊಂಡ್ರಿ. ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡವರು ಕಲಬುರಗಿಯ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆಬಿ ಬಬಲಾದಿ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು ಸರ್.
0: ಧನ್ಯವಾದಗಳು.
2: ಇದುವರೆಗೆ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಮ್ಲಪಿತ್ತ ಅಥವಾ ಅಸಿಡಿಟಿ ಈ ಕುರಿತು ಕಲಬುರಗಿಯ ಜಿಲ್ಲಾ ಸರ್ಕಾರಿ ಹೋಮಿಯೋಪತಿ ಮತ್ತು ಆಯುರ್ವೇದ ಸಂಯುಕ್ತ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೆಬಿ ಬಬಲಾದಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಸಮಯ 1 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ.
2: ರೈತರಿಗಾಗಿ ಭಾರತ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಇಂದಿನ ಪ್ರಗತಿಪಥದಲ್ಲಿ ನಾವು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯು ಸಣ್ಣ ಮತ್ತು ಅತಿಸಣ್ಣ ರೈತರ ವೃದ್ಧಾಪ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಗಾಗಿ ಆಯೋಜಿಸಲಾದ ಇದೊಂದು ಪಿಂಚಣಿ ಯೋಜನೆಯಾಗಿದೆ. ಕೇಂದ್ರ ಸರ್ಕಾರವು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಜಾರಿಗೊಳಿಸಿದ್ದು, ಇದು 2019 ಸೆಪ್ಟೆಂಬರ್ 12 ಅನುಷ್ಠಾನಗೊಂಡಿದೆ. ಈ ಯೋಜನೆಯಡಿ ನೋಂದಣಿಯಾದ ರೈತರು 60 ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು ಪಿಂಚಣಿಯಾಗಿ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಇವರ ನಂತರ ಅವರ ಸಂಗಾತಿಗೆ ಎಂದರೆ ಪತ್ನಿ ಇಲ್ಲವೇ ಪತಿಯು ಪಿಂಚಣಿಯ ಅರ್ಧದಷ್ಟು 1,500 ರೂಪಾಯಿಗಳನ್ನು ಕುಟುಂಬ ಪಿಂಚಣಿಯಾಗಿ ಪಡೆಯಲು ಅರ್ಹರಾಗುತ್ತಾರೆ. ಈ ನಿಧಿಯನ್ನು ಎಲ್ಐಸಿ ಅಂದರೆ ಜೀವ ವಿಮಾ ನಿಗಮವು ನಿರ್ವಹಿಸುತ್ತದೆ. ಇದೊಂದು ರೈತರ ಸ್ವಯಂ ಪ್ರೇರಣೆಯಿಂದ ಮಾಡುವ ಮತ್ತು ಸರ್ಕಾರದ ಕೊಡುಗೆ ಆಧಾರಿತ ಪಿಂಚಣಿ ಯೋಜನೆಯಾಗಿದೆ. ಯಾವುದೇ ಹುದ್ದೆಯಲ್ಲಿರುವ ಉದ್ಯೋಗಿಯು 60 ನಂತರ ನಿವೃತ್ತಿ ಹೊಂದಿ ಪಿಂಚಣಿ ಪಡೆಯುವುದು ಸಾಮಾನ್ಯ. ಆದರೆ ರೈತರಿಗೆ ನಿವೃತ್ತಿ ಹಾಗೂ ಪಿಂಚಣಿ ಎಂಬುದು ಕನಸಿನ ಮಾತು. ವೃದ್ಧಾಪ್ಯದಲ್ಲೂ ರೈತರಿಗೆ ಪಿಂಚಣಿ ಸಿಗುವಂತಾಗಬೇಕು ಎಂಬ ಉದ್ದೇಶದಿಂದಲೇ ಸರ್ಕಾರ ಜಾರಿಗೊಳಿಸಿರುವ ಈ ಪಿಎಂಕೆಎಂವೈ ಯೋಜನೆಯು ತುಂಬಾ ಉಪಯುಕ್ತವಾಗಿದೆ. ಹಾಗಾದರೆ ರೈತರು ಈ ಪಿಂಚಣಿ ಪಡೆಯಲು ಏನು ಮಾಡಬೇಕು, ನಿಯಮಗಳೇನು, ಈ ಯೋಜನೆಯ ಉದ್ದೇಶ ಮತ್ತು ಲಾಭಗಳನ್ನು ನಾವು ಇಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಪಿಂಚಣಿ ಲಾಭ ಪಡೆಯುವ ರೈತರು ಭಾರತೀಯ ನಿವಾಸಿಯಾಗಿರಬೇಕು. ವಯಸ್ಸು 18-40 ವರ್ಷದೊಳಗಿರಬೇಕು. ಮುಖ್ಯವಾಗಿ 2 ಹೆಕ್ಟೇರ್ವರೆಗೆ ಸಾಗುವಳಿ ಭೂಮಿ ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಗೆ ಅರ್ಹತೆ ಪಡೆಯುತ್ತಾರೆ. ರೈತ ಮಹಿಳೆಯರು ಕೂಡ ನೋಂದಣಿ ಮಾಡಿಸಬಹುದು. ಆದರೆ ಕಡ್ಡಾಯವಾಗಿ ಭೂ ದಾಖಲೆ ಪಹಣಿಯಲ್ಲಿ ಅವರ ಹೆಸರು ಇರಲೇಬೇಕು. ಆಧಾರ್ ಕಾರ್ಡ್, ಉಳಿತಾಯ ಬ್ಯಾಂಕ್ ಖಾತೆ ಇಲ್ಲವೇ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಖಾತೆಯನ್ನು ಕೂಡ ಹೊಂದಿರಬೇಕು. ಪಿಎಂ ಕಿಸಾನ್ 6,000 ರೂಪಾಯಿಗಳನ್ನು ಪಡೆಯುತ್ತಿದ್ದರೆ ಈ ಪಿಂಚಣಿ ನೋಂದಣಿ ಇನ್ನಷ್ಟು ಸುಲಭವಾಗುತ್ತದೆ. ಒಂದು ವೇಳೆ ರೈತರು ಬೇರೆ ಪಿಂಚಣಿ ಯೋಜನೆ ಮಾಡಿದ್ದರೆ ಈ ಯೋಜನೆ ಮಾಡುವಂತಿಲ್ಲ. ಇತರೆ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಾದ ಎನ್ಪಿಎಸ್, ಯಾವುದೇ ಕಂಪನಿಯ ಇಪಿಎಫ್ಒ, ಇಎಸ್ಐಸಿ ಹಾಗೂ ಪಿಎಂ ಶ್ರಮಯೋಗಿ ಮಾನ್ಧನ್ ಅಥವಾ ಪಿಎಂ ಲಘು ವ್ಯಾಪಾರಿ ಮಾನ್ಧನ್, ಕೂಲಿ ಕಾರ್ಮಿಕರ ಅಂಗಡಿ ಮಾಲೀಕರ ಪಿಂಚಣಿ, ಸರ್ಕಾರಿ ನೌಕರರ ಪಿಂಚಣಿ, ಇವುಗಳಲ್ಲಿ ಯಾವುದರಲ್ಲೂ ಇಲ್ಲದಿದ್ದರೆ ಮಾತ್ರ ಈ ಯೋಜನೆಯ ಲಾಭ ಪಡೆಯಲು ರೈತರು ಅರ್ಹರಾಗುತ್ತಾರೆ. ಇಲ್ಲಿ ರೈತರು ತಮ್ಮ ಸ್ವ ಇಚ್ಛೆಯಿಂದ ಮಾಡಬೇಕಾದ ಯೋಜನೆಯಾಗಿದ್ದರಿಂದ ಅವರು ಪ್ರತಿ ತಿಂಗಳು ನಿಗದಿತ ಹಣವನ್ನು ಕಟ್ಟಲೇಬೇಕಾಗುತ್ತದೆ. ಆಗ ಭಾರತ ಸರ್ಕಾರವು ಚಂದಾದಾರರ ಮಾಸಿಕ ಕೊಡುಗೆಗೆ ಸಮನಾದ ಮೊತ್ತವನ್ನು ಪಿಂಚಣಿ ನಿಧಿಗೆ ಕೊಡುತ್ತದೆ. ನೀವು ಎಷ್ಟು ವಯಸ್ಸಿನಲ್ಲಿ ಸೇರುತ್ತೀರಿ ಎಂಬುದರ ಮೇಲೆ ಈ ಕೊಡುಗೆ ನಿರ್ಧಾರವಾಗುತ್ತದೆ. ಅಷ್ಟೇ ಹಣವನ್ನು ಕೇಂದ್ರ ಸರ್ಕಾರವೂ ಕೂಡ ಪಿಂಚಣಿ ನಿಧಿಗೆ ಜಮಾ ಮಾಡುತ್ತದೆ. ಉದಾಹರಣೆಗೆ ನೋಡುವುದಾದರೆ ರೈತರು ತಮ್ಮ 18ನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 55 ರೂಪಾಯಿ ಮಾತ್ರ ಕಟ್ಟಬೇಕಾಗುವುದು. ಅವರು 60 ವರ್ಷಗಳವರೆಗೆ ಪ್ರತಿ ತಿಂಗಳ 55 ರೂಪಾಯಿಗಳನ್ನು ಸಂದಾಯ ಮಾಡಬೇಕಾಗುತ್ತದೆ. ಅದೇ ಸಮಯಕ್ಕೆ ಸರ್ಕಾರವು ಕೂಡ ಅಷ್ಟೇ ಮೊತ್ತ 55 ರೂಪಾಯಿಗಳನ್ನು ಜಮಾ ಮಾಡುತ್ತದೆ. ಅಂದರೆ ಪ್ರತಿ ತಿಂಗಳು ಒಟ್ಟು 110 ರೂಪಾಯಿ ಅವರ ಪಿಂಚಣಿ ನಿಧಿಯಲ್ಲಿ ಸೇರುತ್ತದೆ. ಫಲಾನುಭವಿ ತಿಂಗಳಿಗೆ 55 ರೂಪಾಯಿಯಂತೆ 60 ವರ್ಷದವರೆಗೆ ಅಂದರೆ ಒಟ್ಟು 42 ವರ್ಷ ಕಟ್ಟಲಾದ ಹಣ 27,720 ರೂಪಾಯಿಗಳು ಮಾತ್ರ. ಜೊತೆಗೆ ಪಿಂಚಣಿ ಫಂಡ್ಗೆ ಕೇಂದ್ರ ಸರ್ಕಾರ ಕೂಡ 27,720 ರೂಪಾಯಿಗಳನ್ನು ನೀಡುತ್ತದೆ. ಈ ಹಣಕ್ಕೆ ಎಲ್ಐಸಿ ಕಂಪನಿಯು ಬಡ್ಡಿ ಸೇರಿಸಿದಾಗ ಇದೆಲ್ಲವೂ ಸೇರಿ ದೊಡ್ಡ ಮೊತ್ತ ಆಗುತ್ತದೆ. ಈ ಹಣವನ್ನು ರೈತರಿಗೆ ವೃದ್ಧಾಪ್ಯದಲ್ಲಿ 60 ವರ್ಷ ತುಂಬಿದ ನಂತರ ಜೀವನ ಪೂರ್ತಿ ಪ್ರತಿ ತಿಂಗಳು 3,000 ರೂಪಾಯಿ ಕೊಡಲಾಗುತ್ತದೆ. ಇದರಿಂದ ವರ್ಷಕ್ಕೆ 36,000 ರೂಪಾಯಿಗಳ ಪಿಂಚಣಿ ಹಣದ ಲಾಭ ಪಡೆಯಬಹುದು. ರೈತರು ಕಟ್ಟಿದ 27

0: ಸಾವಿರ ಹಣ ಕೇವಲ 9 ತಿಂಗಳ ಪಿಂಚಣಿಯಲ್ಲೇ ವಾಪಸ್ ಬಂದು ಬಿಡುತ್ತದೆ. ನಂತರ ಜೀವನ ಪೂರ್ತಿ ಬರುವುದು ಸರ್ಕಾರದ ಹಣ ಎಂಬುದನ್ನು ಇಲ್ಲಿ ಫಲಾನುಭವಿಗಳು ಮನಗಾಣಬೇಕಿದೆ. ಒಂದು ವೇಳೆ ಫಲಾನುಭವಿಯು ತನ್ನ 30ನೇ ವಯಸ್ಸಿನಲ್ಲಿ ಯೋಜನೆಗೆ ಸೇರಿದರೆ ತಿಂಗಳಿಗೆ 110 ರೂಪಾಯಿಗಳು, 40ನೇ ವಯಸ್ಸಿನಲ್ಲಿ ಸೇರಿದರೆ ತಿಂಗಳಿಗೆ 200 ರೂಪಾಯಿಗಳನ್ನು ಕಟ್ಟಬೇಕಾಗುತ್ತದೆ. 60ರ ನಂತರ ಆಗ ಫಲಾನುಭವಿಗೆ ಪ್ರತಿ ತಿಂಗಳು 3,000 ರೂಪಾಯಿಗಳ ಪಿಂಚಣಿ ಕೈ ಸೇರುತ್ತದೆ. ಅವರು ಮುಂದೆ ಕಾಲವಾದರೆ ಅವರ ನಂತರ ಕುಟುಂಬ ಪಿಂಚಣಿ ಎಂದರೆ ಅವರ ಪತ್ನಿಗೆ 1,500 ರೂಪಾಯಿ ಪ್ರತಿ ತಿಂಗಳು ಜೀವನ ಪೂರ್ತಿ ಪಿಂಚಣಿ ದೊರೆಯುತ್ತದೆ. ಹೀಗಾಗಿ ಕಡ್ಡಾಯವಾಗಿ ಈ ಯೋಜನೆಯಲ್ಲಿ ನಾಮಿನಿಯಾಗಿ ಪತಿ ಇಲ್ಲವೇ ಪತ್ನಿಯ ಹೆಸರು ಅವರು ನಮೂದಿಸಲೇಬೇಕು. ಇನ್ನು ಅನಿವಾರ್ಯ ಕಾರಣದಿಂದ ಫಲಾನುಭವಿ ಯೋಜನೆಯನ್ನು ಪೂರ್ಣಗೊಳಿಸುವುದು ಅಸಾಧ್ಯವಾದರೆ ಇದುವರೆಗೆ ಕಟ್ಟಿದ ಹಣ ಕೈತಪ್ಪಿ ಹೋಗುತ್ತದೆ ಎಂಬ ಆತಂಕ ಪಡಬೇಕಾಗಿಲ್ಲ. ಇಲ್ಲಿ ನಿಮ್ಮ ಹಣ ವ್ಯರ್ಥವಾಗುವುದಿಲ್ಲ. ಬೇಡವೆಂದಾಗ ಯೋಜನೆಯಿಂದ ನಿರ್ಗಮಿಸಿ ತಾವು ಸಂದಾಯ ಮಾಡಿದ ಹಣವನ್ನು ಮರಳಿ ಪಡೆಯಬಹುದು. ಇದೊಂದು ಸುರಕ್ಷಿತ ಭದ್ರತಾ ಯೋಜನೆಯಾಗಿದೆ. ಒಂದು ವೇಳೆ 60 ವರ್ಷ ವಯಸ್ಸಿಗೂ ಮೊದಲೇ ವ್ಯಕ್ತಿಯು ಅಂಗವೈಕಲ್ಯವಾದರೆ ಅವರ ಸಂಗಾತಿಯು ಕಂತುಗಳನ್ನು ಕಟ್ಟುವ ಮೂಲಕ ಯೋಜನೆಯನ್ನು ಮುಂದುವರಿಸಬಹುದು, ಇಲ್ಲವೇ ತಮ್ಮ ಹಣವನ್ನು ಬಡ್ಡಿಯೊಂದಿಗೆ ಸ್ವೀಕರಿಸಿ ಅರ್ಧಕ್ಕೆ ಬಿಡಬಹುದು. ಈ ಯೋಜನೆಯನ್ನು ಮಧ್ಯದಲ್ಲಿ 10 ವರ್ಷದೊಳಗೆ ನಿಲ್ಲಿಸಿದರೆ ತಾವು ಕಟ್ಟಿದ ಹಣಕ್ಕೆ ಸಾಮಾನ್ಯ ಉಳಿತಾಯ ಬ್ಯಾಂಕ್ ಬಡ್ಡಿ ಸೇರಿಸಿ ಫಲಾನುಭವಿಯು ಕಟ್ಟಿರುವ ಹಣವನ್ನು ಮಾತ್ರ ಮರುಪಾವತಿಸಲಾಗುತ್ತದೆ. ಫಲಾನುಭವಿಯು ಯೋಜನೆಗೆ ಸೇರಿದ 10 ವರ್ಷಗಳ ನಂತರ ಅಂದರೆ 60 ವರ್ಷಕ್ಕಿಂತಲೂ ಮೊದಲೇ ನಿರ್ಗಮಿಸಿದರೆ ಮೊದಲು ಕಟ್ಟಿದ ಹಣಕ್ಕೆ ಪಿಂಚಣಿ ಫಂಡ್ ಗಳಿಸಿದ ಹೆಚ್ಚಿನ ಬಡ್ಡಿ ಸೇರಿಸಿ ಹಣ ಮರಳಿ ಕೊಡಲಾಗುತ್ತದೆ. ಇಲ್ಲಿ ಬ್ಯಾಂಕ್ ಬಡ್ಡಿಗಿಂತ ಸ್ವಲ್ಪ ಜಾಸ್ತಿ ಹಣ ಮರುಪಾವತಿಸಲಾಗುತ್ತದೆ. 60 ವರ್ಷಕ್ಕೂ ಮೊದಲೇ ಮಧ್ಯದಲ್ಲಿ ಯೋಜನೆಯನ್ನು ಅರ್ಧಕ್ಕೆ ನಿಲ್ಲಿಸಿದರೆ ರೈತ ಕಟ್ಟಿದ ಹಣ ಮತ್ತು ಅದರ ಬಡ್ಡಿ ಮಾತ್ರ ಮರಳಿ ಸಿಗುತ್ತದೆ. ಹೀಗಾಗಿ ಯೋಜನೆ ಪೂರ್ಣಗೊಳಿಸಿದರೆ ಪಿಂಚಣಿ ರೂಪದಲ್ಲಿ ಸರ್ಕಾರವು ವೃದ್ಧಾಪ್ಯದಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿಗಳನ್ನು ನೀಡುತ್ತದೆ. ಜೀವನದ ಸಂಧ್ಯಾಕಾಲದಲ್ಲಿ ಅಲ್ಪ ಪ್ರಮಾಣದ ಹಣವೂ ಕೂಡ ಊರುಗೋಲಾಗಬಹುದು. ಚಂದಾದಾರರು 60 ವರ್ಷಕ್ಕಿಂತ ಮೊದಲೇ ಆಕಸ್ಮಿಕ ಮರಣ ಹೊಂದಿದರೆ ಅವರ ಸಂಗಾತಿಯು ಯೋಜನೆಯ ಖಾತೆಯನ್ನು ಮುಂದುವರಿಸಬಹುದು. ಉಳಿದ ವರ್ಷದ ಕಂತುಗಳನ್ನು ಕಟ್ಟಿದರೆ ಅವರಿಗೆ 60 ವರ್ಷದ ನಂತರ 3,000 ರೂಪಾಯಿ ಪಿಂಚಣಿ ಅನ್ವಯಿಸುತ್ತದೆ. ಅಥವಾ ಮುಂದುವರಿಸುವುದು ಬೇಡವೆಂದರೆ ಆಗ ಇದುವರೆಗೆ ಕಟ್ಟಿರುವ ಹಣ, ಅದರ ಮೇಲಿನ ಬಡ್ಡಿ ಮತ್ತು ಸರ್ಕಾರ ಕಟ್ಟಿದ ಹಣದ ಬಡ್ಡಿ ಸಹಿತ ನಾಮಿನಿಗೆ ನೀಡಲಾಗುತ್ತದೆ. ಒಂದು ವೇಳೆ ಇಬ್ಬರೂ ಮರಣ ಹೊಂದಿದರೆ ಅವರ ಹಣವು ನೇರವಾಗಿ ಪಿಂಚಣಿ ನಿಧಿಗೆ ಜಮಾ ಮಾಡಲಾಗುತ್ತದೆ. ಈ ಯೋಜನೆಗೆ ಹೇಗೆ ನೋಂದಾಯಿಸಿಕೊಳ್ಳುವುದು ಎಂದರೆ ನಿಮ್ಮ ಗ್ರಾಮದ ಅಥವಾ ಹತ್ತಿರದ ಸಿಎಸ್ಸಿ ಅಂದರೆ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗಿ ಹೆಸರು ನೋಂದಾಯಿಸಬಹುದು. ಅದಕ್ಕಾಗಿ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ಸಂಖ್ಯೆ ಜೊತೆಗೆ ಐಎಫ್ಎಸ್ಸಿ ಕೋಡ್ ಪಹಣಿ ತೆಗೆದುಕೊಂಡು ಹೋಗಬೇಕು. ಅಥವಾ ಆನ್ಲೈನ್ನಲ್ಲಿ manthan.in ಪೋರ್ಟಲ್ ಮೂಲಕ ಸ್ವಯಂ ನೋಂದಣಿ ಕೂಡ ಮಾಡಬಹುದು. ಕಿಸಾನ್ ಮಾನ್ಧನ್ ಯೋಜನೆಯ ನೋಂದಣಿ ಸಂಪೂರ್ಣ ಉಚಿತವಾಗಿದೆ. ಈಗಾಗಲೇ ನೀವು ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಫಸಲ್ ಬಿಮಾ ಯೋಜನೆಗೆ ನೋಂದಣಿ ಮಾಡಿದ್ದರೆ ಒಂದೇ ಆಧಾರ್ ಕಾರ್ಡ್ನಲ್ಲಿ ಕಿಸಾನ್ ಮಾನ್ಧನ್ ಯೋಜನೆಗೂ ಸೇರಬಹುದು. ನೋಂದಣಿ ಕಂ ಆಟೋ ಡೆಬಿಟ್ ಪ್ರಕ್ರಿಯೆಯಿಂದ ಪ್ರತಿ ತಿಂಗಳು ಕಂತಿನ ಹಣವು ತಾನಾಗಿಯೇ ಕಡಿತಗೊಳ್ಳುತ್ತದೆ. ಇಡೀ ದೇಶದಲ್ಲಿ ಇದುವರೆಗೆ 25 ಲಕ್ಷ ರೈತರು PMKMY ಪಿಂಚಣಿ ಯೋಜನೆಗೆ ಸೇರಿದ್ದಾರೆ. 2025 ವರದಿ ಪ್ರಕಾರ ಅತಿ ಹೆಚ್ಚು ಟಾಪ್ 5 ರಾಜ್ಯಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ಹರಿಯಾಣ ರಾಜ್ಯದಲ್ಲಿ 5,74,000 ಜನ ನೋಂದಣಿ ಮಾಡಿದ್ದಾರೆ. ಬಿಹಾರ್ 3,45,000, ಜಾರ್ಖಂಡ್ 2,53,000, ಛತ್ತೀಸ್ಗಢ 2,03,000, ಒಡಿಶಾ 1,57,000, ಜಮ್ಮು ಮತ್ತು ಕಾಶ್ಮೀರ 1,26,000 ರೈತರು ಈ ಯೋಜನೆಯಡಿ ಬಂದಿದ್ದಾರೆ. ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಸುಮಾರು 70-80,000 ರೈತರು ಮಾತ್ರ ಪಿಂಚಣಿ ಯೋಜನೆಗೆ ನೋಂದಾಯಿಸಿದ್ದಾರೆ. ಇದು ರೈತರಿಗೆ ಭವಿಷ್ಯದ ಭದ್ರತೆ ಕಲ್ಪಿಸುವ ಪಿಂಚಣಿ ಯೋಜನೆಯಾಗಿದ್ದು ಬಹುತೇಕ ರೈತರಿಗೆ ಸಂಪೂರ್ಣ ಮಾಹಿತಿ ಗೊತ್ತಿರದ ಕಾರಣ ಹಾಗೂ ತಮ್ಮ ಹಣ ಮರಳಿ ಬರುವುದಿಲ್ಲ ಎಂಬ ಅಪನಂಬಿಕೆಯಿಂದಾಗಿ ಇದರ ಪ್ರಯೋಜನ ಪಡೆಯುವಲ್ಲಿ ವಿಳಂಬವಾಗುತ್ತಿದೆ. ಈಗಲೂ ಕಾಲಮಿಂಚಿಲ್ಲ. 18-40 ವರ್ಷದ ಒಳಗಿನ ರೈತರು ಈ ಯೋಜನೆಗೆ ಸೇರಬಹುದು. ನೀವು 30 ಇಲ್ಲವೇ 38 ವಯಸ್ಸಿನವರಾಗಿದ್ದರೂ ನಿಮ್ಮ ಹೆಸರಿನಲ್ಲಿ 5 ಎಕರೆಗಿಂತಲೂ ಕಡಿಮೆ ಜಮೀನು ಇದ್ದರೆ ಈಗಲೇ ಹೋಗಿ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ನೋಂದಣಿ ಮಾಡಿಸಿ. ಯೋಜನೆ ಯಾವಾಗ ಆರಂಭಿಸಿದರೂ ಕೂಡ 60 ವರ್ಷದವರೆಗೆ ಕಂತುಗಳನ್ನು ಕಟ್ಟಿದರೆ ಮುಂದೆ ಜೀವನ ಪೂರ್ತಿ 3,000 ರೂಪಾಯಿ ಪಿಂಚಣಿ ಪಡೆಯಬಹುದು. ರೈತನ ದುಡಿಮೆಗೆ ವಯಸ್ಸಿನ ಮಿತಿಯಿಲ್ಲ, ಆದರೆ ಆತನ ಬದುಕಿಗೆ ಭದ್ರತೆ ಇರಲೇಬೇಕಲ್ಲವೇ? ಅದಕ್ಕಾಗಿ ಕೃಷಿಯ ಜೊತೆಗೆ ವೃದ್ಧಾಪ್ಯ ಜೀವನದ ಸುರಕ್ಷತೆಯನ್ನು ಯೋಜಿಸುವುದು ಅಗತ್ಯವಿದೆ. ರೈತರು ಈಗಲೇ ಸರ್ಕಾರದ ಕಿಸಾನ್ ಮಾನ್ಧನ್ ಪಿಂಚಣಿ ಯೋಜನೆಗೆ ಸೇರಬಹುದು. ಇಂಥ ಸಣ್ಣ ಉಳಿತಾಯವೇ ನಾಳೆಯ ನೆಮ್ಮದಿಯ ಬದುಕಿಗೆ ಆಸರೆಯಾಗುವಲ್ಲಿ ಸಂದೇಹವಿಲ್ಲ.
1: ಇದುವರೆಗೆ ಪ್ರಗತಿ.

0: ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಕಲಬುರಗಿಯ ಪತ್ರಕರ್ತೆಯಾದ ಸರೋಜಿನಿ ಯಮಕನಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿಕೋಟಾದಿಂದ ನಾಳೆ ಇಒಎಸ್ 05 ಭೂ ವೀಕ್ಷಣಾ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ದ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರನ್ನು ಭೇಟಿಯಾಗಿದ್ದು ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆ ಜೊತೆಗೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಚರ್ಚೆ ಕೇಂದ್ರೀಕೃತವಾಗಿದೆ. ಇದಕ್ಕೂ ಮುನ್ನ ಬೆಲ್ಜಿಯಂ ಪ್ರಧಾನಿ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಅವರ ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದರು. ಬೆಲ್ಜಿಯಂ ಪ್ರಧಾನಿ 3 ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ರಾತ್ರಿ ನವದೆಹಲಿಗೆ ಆಗಮಿಸಿದರು. ಅವರೊಂದಿಗೆ ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಕೂಡ ಆಗಮಿಸಿದ್ದಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಬಾರ್ಟ್ ಡಿ ವೆವರ್ ಅವರ ಮೊದಲ ಭಾರತ ಭೇಟಿಯಾಗಿದೆ. ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಸಂದರ್ಭದಲ್ಲಿ ಭಾರತೀಯ ಕೈಗಾರಿಕಾ ವ್ಯವಹಾರಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಪ್ರಮುಖ ಭಾಷಣ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಬೆಲ್ಜಿಯಂ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ ಮತ್ತು ಭದ್ರತೆ, ನವೀಕರಿಸಬಹುದಾದ ಇಂಧನ ಸೇರಿದಂತೆ ಪರಸ್ಪರ ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮುನ್ನಡೆಸಲು ಅವಕಾಶವನ್ನು ಒದಗಿಸುತ್ತದೆ. ಭಾರತ ಮತ್ತು ಬೆಲ್ಜಿಯಂ ಪರಸ್ಪರ ಗೌರವ, ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತು ನಿಯಮ ಆಧಾರಿತ ಜಾಗತಿಕ ಕ್ರಮಕ್ಕೆ ತಮ್ಮ ಬದ್ದತೆಯನ್ನು ಹಾಗೂ ದೀರ್ಘಕಾಲೀನ ಸಂಬಂಧಗಳನ್ನು ಹೊಂದಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಬೆಲ್ಜಿಯಂ ರಕ್ಷಣಾ ಸಚಿವ ಥಿಯೋ ಫ್ರಾಂಕನ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ಉದ್ದೇಶಿಸಿ ಮಾತನಾಡಿದ ಅವರು, ಜಗತ್ತು ಭೌಗೋಳಿಕ ಮತ್ತು ಆರ್ಥಿಕ ಪ್ರಕ್ಷುಬ್ಧತೆಯನ್ನು ಎದುರಿಸುತ್ತಿದ್ದು ಈ ಸಮಯದಲ್ಲಿ ಸವಾಲುಗಳನ್ನು ನಿಭಾಯಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಇಂತಹ ಸಂದರ್ಭದಲ್ಲಿ ಬೆಲ್ಜಿಯಂನಂತಹ ಪ್ರಮುಖ ಪಾಲುದಾರ ರಾಷ್ಟದ ನಾಯಕರನ್ನು ಭೇಟಿಯಾಗುವುದು ಹಾಗೂ ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಸಭೆಯು ಉಪಯುಕ್ತ ಅವಕಾಶ ಒದಗಿಸುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಇಒಎಸ್ 05 ಭೂ ವೀಕ್ಷಣಾ ಉಪಗ್ರಹವನ್ನು ನಾಳೆ ಉಡಾವಣೆ ಮಾಡಲಾಗುವುದು. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಜಿಎಸ್ಎಲ್ವಿ F-17 ರಾಕೆಟ್ ಮೂಲಕ ಉಪಗ್ರಹ ಬೆಳಗಿನ ಜಾವ 2:55 ಉಡಾವಣೆಗೊಳ್ಳಲಿದೆ ಎಂದು ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್ ತಿಳಿಸಿದ್ದಾರೆ. ಇಒಎಸ್ 05 ಅತ್ಯಾಧುನಿಕ ಭೂ ವೀಕ್ಷಣಾ ಬಾಹ್ಯಾಕಾಶ ನೌಕೆಯಾಗಿದ್ದು ಭೂ ಸಿಂಕ್ರೋನಸ್ ಕಕ್ಷೆಯಲ್ಲಿ ಇರಿಸಲಾದ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯು ಭಾರತದ ಭೂ ವೀಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ ಮತ್ತು ಭೂ ವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸುತ್ತದೆ ಎಂದು ವಿ ನಾರಾಯಣನ್ ಹೇಳಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಬ್ಯಾಂಕ್ ಆಫ್ ಅಮೆರಿಕ ಸಹಯೋಗದೊಂದಿಗೆ ಭಾರತೀಯ ಕಾನ್ಸುಲೇಟ್ ಜನರಲ್ ಆಯೋಜಿಸಿದ್ದ ಉನ್ನತ ಮಟ್ಟದ ದುಂಡು ಮೇಜಿನ ಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗವಹಿಸಿದ್ದರು. ಈ ವೇಳೆ ಹೂಡಿಕೆದಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2026-27 ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ 7.8% ಬೆಳವಣಿಗೆ ಸಾಧಿಸಿದೆ. ಜಾಗತಿಕ ಅಡೆತಡೆಗಳು ಮತ್ತು ಸವಾಲುಗಳ ಹೊರತಾಗಿಯೂ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರೆದಿದೆ ಎಂದು ಹೇಳಿದರು. ಭಾರತ ಸರ್ಕಾರ ಮೂಲಸೌಕರ್ಯ ಅಭಿವೃದ್ಧಿಯ ಮೂಲಕ ವಿಶೇಷವಾಗಿ ವಾಯುಯಾನದಲ್ಲಿ ಉದ್ಯಮವನ್ನು ಬೆಂಬಲಿಸುವತ್ತ ಗಮನಹರಿಸಿದೆ, ಜೊತೆಗೆ ಹೂಡಿಕೆ ವಾತಾವರಣವನ್ನು ಬೆಳೆಸುವತ್ತ ಕೇಂದ್ರೀಕರಿಸಿದೆ ಎಂದು ಅವರು ತಿಳಿಸಿದರು. ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶ ಕೇಂದ್ರಗಳನ್ನು ಉತ್ತೇಜಿಸುವುದು, ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಬೆಂಬಲಿಸುವುದು, ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಸಾಲ ಸೌಲಭ್ಯತೆಯನ್ನು ಖಚಿತಪಡಿಸುವುದು ಹಾಗೂ ಬ್ಯಾಂಕ್ಗಳ ಎನ್ಒಪಿಗಳನ್ನು ಕಡಿಮೆ ಮಾಡುವತ್ತ ಗಮನ ಕೇಂದ್ರೀಕರಿಸಲಾಗಿದೆ ಎಂದು ಸಚಿವ

0: ನಿರ್ಮಲಾ ಸೀತಾರಾಮನ್ ಹೇಳಿದರು. ನಿರಂತರ ಸವಾಲುಗಳ ಹೊರತಾಗಿಯೂ ಹಣಕಾಸು ಶಿಸ್ತಿಗೆ ಭಾರತದ ಬದ್ದತೆಯನ್ನು ಅವರು ಪುನರುಚ್ಚರಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವವನ್ನು ಮಿತಿಗೊಳಿಸುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದ ಇತ್ತೀಚಿನ ಪ್ರಯತ್ನವನ್ನು ಅಲ್ಲಿನ ಫೆಡರಲ್ ನ್ಯಾಯಾಲಯ ತಡೆಹಿಡಿದಿದೆ. ಟ್ರಂಪ್ ಅವರ 2025 ಆರಂಭಿಕ ಆದೇಶವು 14 ತಿದ್ದುಪಡಿಯನ್ನು ಉಲ್ಲಂಘಿಸುತ್ತದೆ ಎಂದು ಅಲ್ಲಿನ ಸುಪ್ರೀಂಕೋರ್ಟ್ ಆದೇಶವನ್ನು ತಿರಸ್ಕರಿಸಿತ್ತು. 14 ತಿದ್ದುಪಡಿಯು ಪೋಷಕರ ವಲಸೆ ಸ್ಥಿತಿಯನ್ನು ಲೆಕ್ಕಿಸದೆ ಅಮೆರಿಕದ ನೆಲದಲ್ಲಿ ಜನಿಸಿದ ಮಕ್ಕಳಿಗೆ ಪೌರತ್ವವನ್ನು ಖಾತರಿಪಡಿಸುತ್ತದೆ. ಸುಪ್ರೀಂಕೋರ್ಟ್ನ ಕ್ರಮಕ್ಕೆ ಪ್ರತಿಕ್ರಿಯೆಯಾಗಿ ಡೊನಾಲ್ಡ್ ಟ್ರಂಪ್ ಆಗಸ್ಟ್ 6 ಪರಿಷ್ಕೃತ ಆದೇಶಕ್ಕೆ ಸಹಿ ಹಾಕಿದ್ದರು. ಇದರಲ್ಲಿ ನಿರ್ದಿಷ್ಟವಾಗಿ ಜನನ ಪ್ರವಾಸೋದ್ಯಮವನ್ನು ಗುರಿಯಾಗಿಸಿಕೊಂಡು ಮತ್ತು ವಿದೇಶಿ ಸರ್ಕಾರಿ ನೌಕರರ ಮಕ್ಕಳು ವಲಸೆ ವಂಚನೆಯಲ್ಲಿ ಭಾಗಿಯಾಗಿರುವ ವ್ಯಕ್ತಿಗಳು ಅಥವಾ ಶತ್ರುಗಳೆಂದು ವರ್ಗೀಕರಿಸಲ್ಪಟ್ಟವರಿಗೆ ಪೌರತ್ವವನ್ನು ನಿರಾಕರಿಸಿದ್ದರು. ಆದರೆ ಈ ಆದೇಶಕ್ಕೆ ಈಗ ಫೆಡರಲ್ ನ್ಯಾಯಾಲಯ ತಡೆ ಹಿಡಿದಿದೆ. ಶಾಲಾ ಶಿಕ್ಷಣ ಸುಧಾರಣೆಗಳ ಮುಂದಿನ ಹಂತದ ಕುರಿತು ಚರ್ಚಿಸಲು ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯವರೊಂದಿಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಸಭೆ ನಡೆಸಿದ್ದಾರೆ. ಕಲಿಕೆಯ ಬುನಾದಿಯನ್ನು ಬಲಪಡಿಸುವುದು, ತರಗತಿಗಳಲ್ಲಿ ನಾವೀನ್ಯತೆಯನ್ನು ಉತ್ತೇಜಿಸುವುದು ಹಾಗೂ ಯುವ ಮತ್ತು ಕ್ರಿಯಾಶೀಲ ಭಾರತದ ಆಶೋತ್ತರಗಳಿಗೆ ತಕ್ಕಂತೆ ಶಿಕ್ಷಣ ವ್ಯವಸ್ಥೆಯು ಮುನ್ನಡೆಯುವುದನ್ನು ಖಚಿತಪಡಿಸಿಕೊಳ್ಳುವ ಕಡೆಗೆ ಚರ್ಚೆಗಳು ಕೇಂದ್ರೀಕೃತವಾಗಿತ್ತು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರು ಭವಿಷ್ಯದ ಪರೀಕ್ಷೆಗಳ ಸಿದ್ದತೆ ಪರಿಶೀಲಿಸಿದರು. ಸಭೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇರಳಂನಲ್ಲಿ ಶಬರಿಮಲೈ ಅಯ್ಯಪ್ಪಸ್ವಾಮಿ ದೇಗುಲದ ಚಿನ್ನ ದುರುಪಯೋಗ ಪ್ರಕರಣದ 17 ಆರೋಪಿಯಾಗಿರುವ ದೇವಸ್ವಂ ಮಂಡಳಿಯ ಮಾಜಿ ಅಧ್ಯಕ್ಷ ಪಿಎಸ್ ಪ್ರಶಾಂತ್ ಅವರಿಗೆ ಕೊಲ್ಲಂ ವಿಜಿಲೆನ್ಸ್ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ. ಅವರ ಆರೋಗ್ಯ ಸ್ಥಿತಿಯನ್ನು ಪರಿಗಣಿಸಿ ನ್ಯಾಯಾಲಯ ಅವರಿಗೆ ಜಾಮೀನು ನೀಡಿದೆ. ಇದೇ ವೇಳೆ ಈ ಪ್ರಕರಣದಲ್ಲಿ ಎಸ್ಐಟಿ ತನಿಖೆಯ ಪ್ರಗತಿಯನ್ನು ಹೈಕೋರ್ಟ್ ಪರಿಗಣಿಸಲಿದೆ. ಈ ಪ್ರಕರಣವನ್ನು ಕೇರಳ ಹೈಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ವಿಚಾರಣೆ ನಡೆಸುತ್ತಿದೆ. ರಷ್ಯಾದ ಮೇಲಿನ ಉಕ್ರೇನ್ ದಾಳಿ ಹಾಗೂ ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧ ರಷ್ಯಾದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ಗೆ ರಷ್ಯಾದ ಬೆಂಬಲ ಹಾಗೂ ಉಕ್ರೇನ್ನಲ್ಲಿ ನಡೆಯುತ್ತಿರುವ ಯುದ್ದದ ಬಗ್ಗೆ ಪ್ರಸ್ತಾಪಿಸಿದರು. ಅಮೆರಿಕ ತನ್ನದೇ ಆದ ರಕ್ಷಣಾ ಅವಶ್ಯಕತೆಗಳನ್ನು ಹೊಂದಿವೆ. ಇತರ ದೇಶಗಳಿಗೆ ಶಸ್ತಾಸ್ತಗಳನ್ನು ಒದಗಿಸುವ ಮೊದಲು ಅಮೆರಿಕದಲ್ಲಿ ದಾಸ್ತಾನುಗಳು ಸಾಕಷ್ಟಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕಿದೆ ಎಂದು ಮಾರ್ಕೋ ರುಬಿಯೋ ತಿಳಿಸಿದ್ದಾರೆ. ಭಾರತದ ಶೆಟ್ಲರ್ ಕಿಡಂಬಿ ಶ್ರೀಕಾಂತ್ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಅವರು ವಿಶ್ವದ 9 ಶ್ರೇಯಾಂಕಿತ ಕೆನಡಾದ ವಿಕ್ಟರ್ ಲೈ ಅವರನ್ನು 21-18 21-19 ನೇರ ಸೆಟ್ಗಳಿಂದ ಸೋಲಿಸಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟಿದ್ದಾರೆ. ಇದೇ ವೇಳೆ ಮಹಿಳಾ ಸಿಂಗಲ್ಸ್ ವಿಭಾಗದ 2 ಸುತ್ತಿನಲ್ಲಿ ಭಾರತದ ತನ್ವಿ ಶರ್ಮಾ ಜಪಾನ್ನ ಟೊಮಾಕೋ ಮಿಯಾಜಾಕಿ ಅವರ ವಿರುದ್ದ 17-21 21-18 16-21 ಅಂತರದಿಂದ ಪರಾಭವಗೊಂಡಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಟಿ20 ಮಹಿಳಾ ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2 ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಆರಂಭವಾಗಲಿದೆ. ಭಾನುವಾರ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಥೈಲ್ಯಾಂಡ್ ತಂಡದ ವಿರುದ್ದ 94 ಭರ್ಜರಿ ಜಯ ಸಾಧಿಸುವ ಮೂಲಕ ಭಾರತ ಮಹಿಳಾ ತಂಡ ತನ್ನ ಅಭಿಯಾನ ಆರಂಭಿಸಿತು. ಭಾರತ ಇದೇ 5-9 ಅಹಮದಾಬಾದ್ನ ಸಬರಮತಿ ನದಿ ತೀರದಲ್ಲಿ ಇದೇ ಮೊದಲ ಬಾರಿಗೆ ಹುಂಡೈ ವರ್ಲ್ಡ್ ಆರ್ಚರಿ ಪ್ಯಾರಾ ಸರಣಿಯನ್ನು ಆಯೋಜಿಸಲಿದ್ದು 20 ದೇಶಗಳಿಂದ 100 ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಜೂನ್ 30 ಜುಲೈ 4 ಬ್ಯಾಂಕಾಕ್ ಮತ್ತು ಜೆಕಿಯಾದ ನೋ ವೆಸ್ಟೋದಲ್ಲಿ ನಡೆದ ಸ್ಪರ್ಧೆಗಳ ನಂತರ ಇದು 2026 ಸರಣಿಯ 3 ಹಂತವಾಗಿದೆ. 4 ಮತ್ತು ಅಂತಿಮ ಹಂತವು ಅಕ್ಟೋಬರ್ನಲ್ಲಿ

0: ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಲ್ಜಿಯಂ ಪ್ರಧಾನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ಪ್ರಗತಿಯಲ್ಲಿ. ಶ್ರೀಹರಿಕೋಟಾದಿಂದ ನಾಳೆ EOS-05 ಭೂವೀಕ್ಷಣ ಉಪಗ್ರಹ ಉಡಾವಣೆ. ಅಮೆರಿಕದಲ್ಲಿ ಜನ್ಮಸಿದ್ಧ ಪೌರತ್ವ ಹಕ್ಕು ನಿಯಂತ್ರಿಸುವ ಡೊನಾಲ್ಡ್ ಟ್ರಂಪ್ ಪ್ರಯತ್ನಕ್ಕೆ ಫೆಡರಲ್ ನ್ಯಾಯಾಲಯ ತಡೆ. ಮತ್ತು ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಕಿಡಂಬಿ ಶ್ರೀಕಾಂತ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು FM 103.1 MHz. ಈಗ BR ಛಾಯಾ ಅವರು ಹಾಡಿರುವ ಕೆಲವು ಭಾವಗೀತೆಗಳು. ಮೊದಲಿಗೆ ಸಿದ್ದಲಿಂಗಯ್ಯ ಅವರ ರಚನೆ ಉಯ್ಯಾಲೆಯಾಗಿದೆ ಮನಸ್ಸು.

ಬಿ ಆರ್ ಛಾಯಾ ಮತ್ತು ಜಯಪಾಲ್ ಅವರ ಸ್ವರಗಳಲ್ಲಿದ್ದ ಸಿದ್ಧಲಿಂಗಯ್ಯ ಅವರ ರಚನೆಯನ್ನು ಕೇಳಿದ್ರಿ. ಈಗ ಕೇಳಿ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ. ಬಿ ಆರ್ ಛಾಯಾ ಅವರು ಹಾಡಿದ್ದಾರೆ, ಶಾಂತವಾಗಿದೆ ಕಡಲು.

0: ಅಲ್ಲಿ ಕವಿತಾ ಬಾರೆ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್ದು
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ ಅವ್ರು ತಗೊಂಡೋಗ್ಲಿ.
0: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನು ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನ ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ನೀನ್ ಹಸಿ ಕಸನ ಗೊಬ್ಬರ ತರಾನೂ ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು, ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಕೇಳುಗರೆ, ಇಂದು ಪತ್ರಿಕಾ ವಿತರಕರ ದಿನ. ಜಗತ್ತೇ ಇನ್ನೂ ನಿದ್ರೆಯಲ್ಲಿರುತ್ತದೆ, ಆದರೆ ಮನೆ ಬಾಗಿಲಿಗೆ ಅಂದಂದಿನ ಪತ್ರಿಕೆಗಳು ಬಾಗಿಲಲ್ಲಿ ಬಂದು ಬಿದ್ದಿರ್ತವೆ. ಯಾವುದೋ ಒಂದು ದಾರಿಯಲ್ಲಿ ಹೆಜ್ಜೆಗಳ ಸದ್ದು, ಸೈಕಲ್ ಅಥವಾ ದ್ವಿಚಕ್ರ ವಾಹನದ ಸದ್ದು ಕೇಳಿಸುತ್ತೆ. ಕೈಯಲ್ಲಿ ಪತ್ರಿಕೆಗಳ ಕಟ್ಟು, ಮನಸ್ಸಿನಲ್ಲಿ ಕರ್ತವ್ಯದ ಹೊಣೆ. ಗಡಿಯಾರದ ಮುಳ್ಳಿಗಿಂತಲೂ ನಿಖರವಾದ ಸಮಯ ಪ್ರಜ್ಞೆಯೊಂದಿಗೆ ಅವರು ತಮ್ಮ ಪಯಣ ಆರಂಭಿಸ್ತಾರೆ. ಅವರೇ ಪತ್ರಿಕಾ ವಿತರಕರು. ಮಳೆ ಬಂದರೂ, ಗಾಳಿ ಬೀಸಿದರೂ, ಚಳಿ ಕಾಡಿದರೂ, ಬಿಸಿಲು ಸುಟ್ಟರೂ ಅವರ ಕರ್ತವ್ಯಕ್ಕೆ ಮಾತ್ರ ರಜೆ ಇರೋದಿಲ್ಲ. ಬೆಳಕು ಮೂಡುವ ಮುನ್ನವೇ ಎದ್ದು ಮನೆ ಮನೆಗೆ ಪತ್ರಿಕೆ ತಲುಪಿಸುವ ಅವರ ಪರಿಶ್ರಮದ ಹಿಂದೆ ದೊಡ್ಡ ಪ್ರಚಾರವಿಲ್ಲ, ಪ್ರಶಂಸೆಯ ನಿರೀಕ್ಷೆಯೂ ಇಲ್ಲ. ಆದರೆ ಪ್ರತಿದಿನ ಬೆಳಿಗ್ಗೆ ಸಮಾಜದ ಜ್ಞಾನ ಬಾಗಿಲು ತೆರೆಯುವ ಮಹತ್ತರ ಕಾರ್ಯ ಅವರಿಂದಲೇ ನಡೆಯುತ್ತೆ. ಪತ್ರಿಕೆ ಎಂದರೆ ಕೇವಲ ಮುದ್ರಿತ ಕಾಗದವಲ್ಲ, ಅದು ಸಮಾಜದ ಕಣ್ಣು, ಅದು ಜನರ ಜ್ಞಾನ ಕಿಟಕಿ, ಅದು ಪ್ರಶ್ನಿಸುವ ಶಕ್ತಿ, ಅದು ಜನಾಭಿಪ್ರಾಯ ರೂಪಿಸುವ ಮಾಧ್ಯಮ, ಅದು ಸರ್ಕಾರದ ನೀತಿಗಳಿಂದ ಹಿಡಿದು

ಅನ್ಯ ಜನರ ಬದುಕಿನವರೆಗೆ ಎಲ್ಲವನ್ನ ಜನರ ಮುಂದೆ ತೆರೆದಿಡುವ ಪ್ರಜಾಪ್ರಭುತ್ವದ ಪ್ರಮುಖ ಸಾಧನ. ಈ ಮಾಹಿತಿಯ ಬೆಳಕನ್ನು ಪ್ರತಿದಿನ ಮನೆ ಮನೆಗೆ ಕೊಂಡೊಯ್ಯುವವರು ಪತ್ರಿಕಾ ವಿತರಕರು. ಒಬ್ಬ ರೈತ ಬೆಳಗಿನ ಪತ್ರಿಕೆಯಲ್ಲಿ ಕೃಷಿ ಸುದ್ದಿಯನ್ನು ಹುಡುಕುತ್ತಾನೆ, ಒಬ್ಬ ವಿದ್ಯಾರ್ಥಿ ಉದ್ಯೋಗ ಮತ್ತು ಶಿಕ್ಷಣದ ಮಾಹಿತಿಯನ್ನು ಓದ್ತಾನೆ, ವ್ಯಾಪಾರಿ ಮಾರುಕಟ್ಟೆಯ ಬೆಳವಣಿಗೆಗಳನ್ನು ಗಮನಿಸ್ತಾನೆ, ಹಿರಿಯರು ಸಂಪಾದಕೀಯ ರಾಜಕೀಯ ಮತ್ತು ಸಮಾಜದ ವಿಚಾರಗಳನ್ನು ಓದ್ತಾರೆ. ಹೀಗೆ ಸಮಾಜದ ವಿವಿಧ ವರ್ಗಗಳ ಜನರನ್ನು ಪ್ರತಿದಿನ ಮಾಹಿತಿಯೊಂದಿಗೆ ಸಂಪರ್ಕಿಸುವ ಕಾರ್ಯದಲ್ಲಿ ಪತ್ರಿಕಾ ವಿತರಕರ ಪಾತ್ರ ಅನನ್ಯ ಮತ್ತು ಅಪಾರವಾದುದು.

0: ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಕೇಳಿದರೆ ಇಂದು ಕೊಡಗಿನಲ್ಲಿ ಕೈಲ್ಪೋದು ಹಬ್ಬ. ಕೊಡವ ಭಾಷೆಯಲ್ಲಿ ಕೈಲ್ ಎಂದರೆ ಆಯುಧ ಅಥವಾ ಶಸ್ತ್ರಾಸ್ತ್ರ ಎಂದರ್ಥ, ಪೋದು ಎಂದರೆ ಹಬ್ಬ ಎಂದರ್ಥ. ಮೂಲತಃ ಕೃಷಿಕರಾದ ಕೊಡಗಿನ ಜನ ತಮ್ಮ ಜೀವನಾಧಾರವಾದ ಕೋವಿ, ಒಡಿಕತ್ತಿ, ಪೀಚೆಕತ್ತಿ ಮುಂತಾದ ಆಯುಧಗಳನ್ನು ಹಾಗೂ ಕೃಷಿ ಪರಿಕರಗಳನ್ನು ಶುಚಿಗೊಳಿಸಿ ಪೂಜೆ ಸಲ್ಲಿಸೋದು, ಬೆಳೆ ಕೃಷಿ ಕೆಲಸಗಳು ಮುಗಿದು ಬಿಡುವು ಸಿಗುವ ಸಮಯದಲ್ಲಿ ಕಾಡು ಪ್ರಾಣಿಗಳಿಂದ ಬೆಳೆ ರಕ್ಷಿಸಿಕೊಳ್ಳಲು ಆಯುಧಗಳೇ ಮುಖ್ಯವಾದ್ದರಿಂದ ಈ ಹಬ್ಬಕ್ಕೆ ವಿಶೇಷ ಮಹತ್ವವೂ ಇದೆ. ಪೂಜೆಯ ನಂತರ ಕೊಡಗಿನ ಹಲವು ಕಡೆ ಹಲವು ಜನ ಕ್ರೀಡಾಕೂಟ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಒಟ್ಟಾಗಿ ಸೇರಿ ಹಬ್ಬವನ್ನು ಆಚರಿಸಿ ತಿಂಡಿ ತಿನಿಸುಗಳನ್ನು ತಿಂದು ಸಂಭ್ರಮ ಪಡುವುದೇ ಈ ಹಬ್ಬದ ವಿಶೇಷವಾಗಿದೆ.
1: ಹೆತ್ತ ತಂದೆ ತಾಯಿಗಳ ಚಿತ್ತವನ್ನು ಉಳಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪವ 10 ಸಾರಿ ಮಾಡಿ ಫಲವೇನು? ಹೆತ್ತ ತಂದೆ ತಾಯಿಗಳ ಚಿತ್ತವನ್ನು ಉಳಿಸಿ ಎನ್ನುವ ದಾಸ ಶ್ರೇಷ್ಠರ ಕೀರ್ತನೆಯ

ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳ್ತಾ ಇದ್ದೀರಾ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಸಮಯ 1:09:24. ಕೆಳಗರೆ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬವನ್ನು ದೇಶಾದ್ಯಂತ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ. ಶ್ರೀಕೃಷ್ಣನನ್ನು ಭಗವಾನ್ ವಿಷ್ಣುವಿನ ಅವತಾರವೆಂದು ಕರೆಯಲಾಗುತ್ತೆ. ವಸುದೇವ ಮತ್ತು ದೇವಕಿಯ 8ನೇ ಮಗುವೇ ಶ್ರೀಕೃಷ್ಣ. ಆತ ಮಧ್ಯರಾತ್ರಿಯಲ್ಲೇ ಜನಿಸಿದವನು. ಭಗವಾನ್ ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನಾಂಕದಂದು ಜನಿಸಿದನು. ಕೃಷ್ಣನ ತಂದೆ ವಸುದೇವ ಮತ್ತು ತಾಯಿ ದೇವಕಿಯ ವಿವಾಹದ ಸಮಯದಲ್ಲಿ ಮಾವ ಕಂಸನು ತನ್ನ ಸಹೋದರಿ ದೇವಕಿಯನ್ನು ಆಕೆಯ ಅತ್ತೆಯ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಆಕಾಶವಾಣಿಯೊಂದು ಹೇಳುತ್ತೆ, ಇವರಲ್ಲಿ ಹುಟ್ಟುವ 8ನೇ ಮಗನ ಕೈಯಲ್ಲಿ ನಿನ್ನ ಸಂಹಾರ ಎಂದು. ಇದರ ನಂತರ ವಸುದೇವ ಮತ್ತು ದೇವಕಿಯನ್ನು ಕಂಸನು ಸೆರೆಮನೆಗೆ ಹಾಕ್ತಾನೆ. ಅಷ್ಟಮಿಯ ದಿನ 12 ಗಂಟೆಗೆ

0: ಬಯಲಿನ ಬೀಗ ಜಡಿದು ಸೈನಿಕರು ಗಾಢ ನಿದ್ರೆಗೆ ಜಾರಿದರು. ದಟ್ಟ ಮೋಡಗಳು ಆಕಾಶವನ್ನು ಆವರಿಸಿತು ಮತ್ತು ಜೋರಾಗಿ ಮಳೆ ಸುರಿಯಿತು. ಇದರ ನಂತರ ಕೃಷ್ಣ ಜನಿಸ್ತಾನೆ. ಆ ದಿನ ಕೃಷ್ಣ ಜನಿಸಿದ ನಕ್ಷತ್ರ ಮತ್ತು ಸಮಯ ಎಲ್ಲವೂ ಶುಭವಾಗಿತ್ತು. ಕೃಷ್ಣ ಈ ದಿನ ಜನಿಸಲು ಮಧ್ಯರಾತ್ರಿಯನ್ನು ಆಯ್ದುಕೊಂಡುದು ವಿಶೇಷ. ದುಷ್ಟರ ಸಂಹಾರ ಮಾಡಿ ಸಿಸ್ಟರ ರಕ್ಷಿಸಲು ಮತ್ತು ಲೋಕದಲ್ಲಿ ಧರ್ಮವನ್ನು ನೆಲೆಗೊಳಿಸಲು ಕೃಷ್ಣನು ಈ ಅವತಾರವನ್ನು ಎತ್ತಬೇಕಾಯಿತು. ಕಂಸನಂತಹ ಕ್ರೂರ ಅಸುರನ ಅಹಂಕಾರ ಮತ್ತು ದೌರ್ಜನ್ಯವನ್ನು ಮಟ್ಟಹಾಕಲು ಶ್ರೀಕೃಷ್ಣನ ಜನನವಾಯಿತು. ಕೃಷ್ಣನು ಪ್ರೀತಿ, ಆನಂದ ಮತ್ತು ಭಗವದ್ಗೀತೆಯ ಮೂಲಕ ಸತ್ಕರ್ಮ ಮತ್ತು ಜ್ಞಾನದ ಸಂದೇಶವನ್ನು ಮಾನವ ಕುಲಕ್ಕೆ ನೀಡಿದನು. ಭಕ್ತರು ಇಡೀ ದಿನ ಉಪವಾಸವಿದ್ದು ಮಧ್ಯರಾತ್ರಿ ಕೃಷ್ಣನ ಜನನದವರೆಗೆ ಭಕ್ತಿಗೀತೆಗಳನ್ನು ಹಾಡಿ ಜಾಗರಣೆ ಮಾಡ್ತಾರೆ. ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಸಲ್ಲಿಸ್ತಾರೆ. ರಾತ್ರಿ 12 ಗಂಟೆಗೆ ಬಾಲರೂಪದ ಬಾಲಕೃಷ್ಣನಿಗೆ ವಿಶೇಷ ಅಭಿಷೇಕ ಮಾಡಿ ತೊಟ್ಟಿಲಲ್ಲಿ ತೂಗಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಮನೆಯ ಮುಂಭಾಗ ಕೃಷ್ಣನ ಆಗಮನದ ಸಂಕೇತವಾಗಿ ನೆಲದ ಮೇಲೆ ಚಿಕ್ಕ ಹೆಜ್ಜೆಗಳನ್ನು, ಶ್ರೀಕೃಷ್ಣನ ಹೆಜ್ಜೆಗಳ ಗುರುತನ್ನು ರಂಗೋಲಿಯಲ್ಲಿ ಬಿಡಿಸುತ್ತಾ ಹಬ್ಬಗಳನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ.
1: ಸ್ವರ ಸಾಂಗತ್ಯ ಗಾನ ಸಂಭ್ರಮದಲ್ಲಿ ಮಡಿಕೇರಿ ಆಕಾಶವಾಣಿ.

0: ಶಿವರ ಸಾಮ್ರಾಜ್ಯದ ಕಣಜದೊಳಗೊಂದು ಸುಂದರ ಗಾನಲಹರಿ.
1: ಗೀತಾಂಜಲಿ ಪ್ರೇಮಾಂಜಲಿ
0: ಸ್ವರ ಮಾಧುರ್ಯದೊಳಗೊಂದು ಅಮರ ಗೀತಲಹರಿ. ಅದೇ ಅಂತ್ಯಾಕ್ಷರಿ. ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಅಂತ್ಯಾಕ್ಷರಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸುವತ್ತ ಆಸಕ್ತಿ ವಹಿಸಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.

0: ಇದುವರೆಗೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ ಕೇಳಿದಿರಿ. ಈಗ ಸಮಯ 2 ಗಂಟೆ. ಇನ್ನು ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ ಇದೀಗ.
1: ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ.
2: Good afternoon. This is Akashwani and I am Valsa Williams with the midday news. The headlines. India and Belgium agree to double bilateral

ಸಂಪುಟ ಸಭೆ, ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8 12 ಏರೋ ಇಂಡಿಯಾ 16 ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು ಮೂರನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯದ ಬರ ಪರಿಶೀಲನೆ ಸೇರಿದಂತೆ ಚರ್ಚೆ ನಡೆಯಲಿದೆ. ಸಂಪುಟ ಸಭೆಯಲ್ಲಿ ನೈಸ್ ರಸ್ತೆ ನಿರ್ಮಾಣದ ವೇಳೆ ಪರಿಹಾರ ಸಿಗದ ರೈತರಿಗೆ ಪರಿಹಾರ ನೀಡುವ ಕುರಿತಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಂಪುಟ ಉಪಸಮಿತಿ ವರದಿಯನ್ನು ಮಂಡಿಸಲು ನಿರ್ಧರಿಸಲಾಗಿದೆ. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16 ಆವೃತ್ತಿ ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8 12 ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿದೆ.

0: ವರದಿಯನ್ನು ಮಂಡಿಸಲು ನಿರ್ಧರಿಸಲಾಗಿದೆ. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16ನೇ ಆವೃತ್ತಿ ಬೆಂಗಳೂರಿನಲ್ಲಿ 2027ರ ಫೆಬ್ರವರಿ 8ರಿಂದ 12ರವರೆಗೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನದಲ್ಲಿ ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಮತ್ತು ರಕ್ಷಣಾ ಕಂಪನಿಗಳು, ನೀತಿ ನಿರೂಪಕರು, ತಂತ್ರಜ್ಞಾನ ತಜ್ಞರು, ಉದ್ಯಮ ಪಾಲುದಾರರು ಮತ್ತು ರಕ್ಷಣಾ ಪಡೆಗಳ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಏರೋ ಇಂಡಿಯಾ 2027ಕ್ಕಾಗಿ ವೆಬ್ ಆಧಾರಿತ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗಿದೆ. 5 ದಿನಗಳ ಕಾಲ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನಕ್ಕಾಗಿ ವಸ್ತು ಪ್ರದರ್ಶಕರ ನೋಂದಣಿ ಇಂದಿನಿಂದ ಆರಂಭವಾಗಲಿದೆ ಎಂದು ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. ಗುಣಮಟ್ಟದ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ನೂತನ ಶಾಲಾ ಕೊಠಡಿಗಳು ಹಾಗೂ ಪ್ರಾರ್ಥನಾ ಮಂದಿರ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಶಿಕ್ಷಣದ ಉದ್ದೇಶ ಕೇವಲ ಉತ್ತಮ ಅಂಕಗಳಿಸಿ ಉದ್ಯೋಗ ಪಡೆಯುವುದು ಅಲ್ಲ, ಜ್ಞಾನದೊಂದಿಗೆ ಬುದ್ಧಿವಂತಿಕೆ, ವಿಜ್ಞಾನದೊಂದಿಗೆ ಕರುಣೆ, ಯಶಸ್ಸಿನೊಂದಿಗೆ ಮೌಲ್ಯಗಳು ಹಾಗೂ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸುವುದಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು. ಕೃತಕ ಬುದ್ದಿಮತ್ತೆ, ರೊಬೋಟಿಕ್ಸ್, ಜೈವಿಕ ತಂತ್ರಜ್ಞಾನ, ನವೀಕರಿಸಬಹುದಾದ ಇಂಧನ, ಬಾಹ್ಯಾಕಾಶ ತಂತ್ರಜ್ಞಾನ ಹಾಗೂ ಡಿಜಿಟಲ್ ತಂತ್ರಜ್ಞಾನದಂತಹ ಕ್ಷೇತ್ರಗಳು ವೇಗವಾಗಿ ಜಗತ್ತನ್ನು ಪರಿವರ್ತಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ವಿಜ್ಞಾನ ಮಾದರಿಗಳು, ನಾವೀನ್ಯತೆ ಯೋಜನೆಗಳನ್ನು ಉತ್ತೇಜಿಸಬೇಕು ಎಂದು ಕರೆ ನೀಡಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ನೀರಾವರಿ ಯೋಜನೆಗಳ ಸಮಸ್ಯೆಯ ಬಗ್ಗೆ ಚರ್ಚಿಸಲು ದೆಹಲಿಗೆ ತೆರಳಿದ್ದಾಗಿ ತಿಳಿಸಿದ್ದಾರೆ. ನ್ಯಾಯಾಲಯದ ಹೋರಾಟದ ಮೂಲಕ ತಮಿಳುನಾಡಿಗೆ 12,000 ಕ್ಯೂಸೆಕ್ ಬದಲಿಗೆ 9,000 ಕ್ಯೂಸೆಕ್ ಆದೇಶ ಪಡೆದಿರುವುದಾಗಿ ಸಮರ್ಥಿಸಿಕೊಂಡಿದ್ದಾರೆ. ರೈತರ ರಕ್ಷಣೆಯೇ ತಮ್ಮ ಜವಾಬ್ದಾರಿ ಎಂದು ಹೇಳಿದ್ದಾರೆ. ರಾಜ್ಯದ ಅಣೆಕಟ್ಟೆಗಳ ವೆಬ್ಸೈಟ್ ಹ್ಯಾಕ್ ಬಗ್ಗೆ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೆಪಿಸಿಸಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅಮಾನತುಗೊಂಡಿರುವ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಸಾಹುಕಾರ್ ಶಿವಶಂಕರಪ್ಪ ಅವರಿಗೆ ಇಂದು ಸಿಐಡಿ ನೋಟಿಸ್ ಜಾರಿ ಮಾಡಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನಿರ್ದೇಶನ ನೀಡಿದೆ. ಎರಡನೇ ಬಾರಿ ಸಮನ್ಸ್ ಜಾರಿ ಮಾಡಲಾಗಿದ್ದು, ಈ ಹಿಂದೆ ಸಿಐಡಿ ಅಧಿಕಾರಿಗಳ ಮುಂದೆ ಅವರು ವಿಚಾರಣೆಗೆ ಹಾಜರಾಗಿದ್ದರು. ಪ್ರಕರಣದ ಪ್ರಮುಖ ಆರೋಪಿಗಳಾದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮತ್ತು ಆರೋಪಿ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಲೆ ಬಂಧನದ ಬಳಿಕ ಎರಡನೇ ಬಾರಿಗೆ ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ನೀಡಿರುವುದು ಮಹತ್ವ ಪಡೆದುಕೊಂಡಿದೆ. ಶಿವಶಂಕರಪ್ಪ ಬಂಧನದಿಂದ ರಕ್ಷಣೆ ಕೋರಿ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಶೀಘ್ರವೇ ತೀರ್ಪು ಪ್ರಕಟಿಸುವ ನಿರೀಕ್ಷೆ ಇದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ಪ್ರಜಾಸೇವಾ ಅಭಿಯಾನದಡಿ ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಎಂಬ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವನ್ನು ಚನ್ನಪಟ್ಟಣದಲ್ಲಿ ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮವನ್ನು ಯಾವುದೇ ಲೋಪದೋಷಗಳಿಗೆ ಅವಕಾಶ ನೀಡದಂತೆ ಯಶಸ್ವಿಯಾಗಿ ಆಯೋಜಿಸಲು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ವಿವಿಧ ಸಮಿತಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪರಿಶಿಷ್ಟರ ಕಲ್ಯಾಣಕ್ಕಾಗಿ ಮೀಸಲಾದ ಹಣವನ್ನು ಖಾತರಿ ಯೋಜನೆಗಳಿಗೆ ನೀಡಲಾಗುತ್ತಿದೆ ಎಂದು ದೂರಿದ್ದಾರೆ. ರೈತರ ಸಂಕಷ್ಟವನ್ನು ಪರಿಹರಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಚರ್ಚಿಸಲು ಮತ್ತು ಕೃಷಿ ಬಿಕ್ಕಟ್ಟಿಗೆ ಪರಿಹಾರ ಕಂಡುಕೊಳ್ಳಲು ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆಯಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

0: ಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಿಜೆಪಿ ಪಾದಯಾತ್ರೆಗೆ ಕಪ್ಪು ಬಾವುಟ ತೋರಿಸುವ ಬದಲು ರೈತರ ಸಮಸ್ಯೆ ಬಗೆಹರಿಸಲಿ ಎಂದು ತಿರುಗೇಟು ನೀಡಿದ್ದಾರೆ. ಮಳೆಯ ಅಭಾವ ಮತ್ತು ಅನಿಶ್ಚಿತ ವಾತಾವರಣದ ನಡುವೆಯೂ ಭವಿಷ್ಯದಲ್ಲಿ ತೆಂಗು ಅತ್ಯಂತ ಆಶಾದಾಯಕ ಬೆಳೆಯಾಗಲಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಬಸವನಗೌಡ ಎಂಜಿ ತಿಳಿಸಿದ್ದಾರೆ. ವಿಶ್ವ ತೆಂಗು ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೌಲ್ಯವರ್ಧನೆ ಹಾಗೂ ಜಾಗತಿಕ ಮಾರುಕಟ್ಟೆ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ರೈತರು ಉತ್ತಮ ಆದಾಯ ಗಳಿಸಬಹುದು ಎಂದು ಹೇಳಿದ್ದಾರೆ. ಬರಗಾಲವನ್ನು ತಡೆಯುವ ಅತ್ಯುತ್ತಮ ಸಾಮರ್ಥ್ಯ ತೆಂಗಿನ ಮರಕ್ಕಿದೆ. ಆದ್ದರಿಂದ ರೈತರು ಕೇವಲ ಅಡಕೆಯನ್ನೇ ನೆಚ್ಚಿಕೊಂಡು ಏಕ ಬೆಳೆ ಬೆಳೆಯುವ ಬದಲು ತೆಂಗಿನ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಗ್ರಾಮೀಣ ವಿಭಾಗದ ಅಂಚೆ ಹಾಗೂ ಹಣಕಾಸು ಸೇವೆಗಳಿಗೆ ತೊಂದರೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿಗೆ ಸ್ಪಂದಿಸಿರುವ ಕೇಂದ್ರ ಸರ್ಕಾರ ರಾಜ್ಯದ 67 ಗ್ರಾಮೀಣ ಅಂಚೆ ಕಚೇರಿಗಳಿಗೆ ಬಿಎಸ್ಎನ್ಎಲ್ ಸಿಮ್ಗಳನ್ನು ಒದಗಿಸಿ ಸಕ್ರಿಯಗೊಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ 43, ಶಿವಮೊಗ್ಗದ 22 ಹಾಗೂ ಚಿಕ್ಕಮಗಳೂರಿನ 2 ಗ್ರಾಮೀಣ ಅಂಚೆ ಕಚೇರಿಗಳ ವ್ಯಾಪ್ತಿಯಲ್ಲಿ ಬಿಎಸ್ಎನ್ಎಲ್ ಹೊರತುಪಡಿಸಿ ಬೇರೆ ಖಾಸಗಿ ನೆಟ್ವರ್ಕ್ ಲಭ್ಯವಿರಲಿಲ್ಲ. ಬಿಎಸ್ಎನ್ಎಲ್ ಸಿಮ್ಗಳ ಕೊರತೆಯಿಂದಾಗಿ ಗ್ರಾಮೀಣ ಭಾಗದ ವೃದ್ಧರು, ರೈತರು, ವಿಧವೆಯರು ಹಾಗೂ ವಿಕಲಚೇತನರು ಪಿಂಚಣಿ ಮತ್ತು ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಹಣಕಾಸು ಸೇವೆ ಪಡೆಯಲು ತೊಂದರೆ ಅನುಭವಿಸುತ್ತಿದ್ದರು. ನೈರುತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ರೈಲ್ವೆ ರಕ್ಷಣಾ ಪಡೆಯು ರೈಲ್ವೆ ಹಳಿಯಲ್ಲಿ ಅತಿಕ್ರಮ ಪ್ರವೇಶವನ್ನು ತಡೆಗಟ್ಟುವ ಹಾಗೂ ಪ್ರಯಾಣಿಕರ ಸುರಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲಿ ಅತಿಕ್ರಮ ಪ್ರವೇಶದ 2,311 ಪ್ರಕರಣಗಳನ್ನು ದಾಖಲಿಸಿಕೊಂಡಿದೆ. 11,57,000 ರೂಪಾಯಿ ದಂಡ ಸಂಗ್ರಹಿಸಲಾಗಿದೆ ಎಂದು ನೈರುತ್ಯ ರೈಲ್ವೆಯ ಬೆಂಗಳೂರು ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರಾಣೇಶ್ ತಿಳಿಸಿದ್ದಾರೆ. ರೈಲ್ವೆ ಹಳಿಯಲ್ಲಿ ಕಾನೂನು ಉಲ್ಲಂಘಿಸುವ ವ್ಯಕ್ತಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಉಡುತೊರೆ ಹಳ್ಳ ಬಳಿ ನಾಡ ಬಂದೂಕಿನಿಂದ ಕಡವೆಯನ್ನು ಕೊಂದು ಹೊತ್ತೊಯ್ಯುವಾಗ ಅರಣ್ಯ ಸಿಬ್ಬಂದಿಯನ್ನು ನೋಡಿ ಕಳ್ಳಬೇಟೆಗಾರರು ಪರಾರಿಯಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಇಂದು ಪ್ರಕಟಣೆ ಮೂಲಕ ಮಾಹಿತಿ ನೀಡಿದೆ. ಉಡುತೊರೆ ಹಳ್ಳ ಅಣೆಕಟ್ಟೆಯ ಹಿನ್ನೀರಿನಲ್ಲಿ ಅರಣ್ಯ ಸಿಬ್ಬಂದಿ ಗಸ್ತು ನಡೆಸುವಾಗ ನಾಲ್ವರು ಬೇಟೆಗಾರರು ನಾಡ ಬಂದೂಕು ಹಿಡಿದು ತಲೆ ಮೇಲೆ ಚೀಲ ಹೊತ್ತು ಬರುವುದನ್ನು ಕಂಡಿದ್ದಾರೆ. ಈ ವೇಳೆ ಕಳ್ಳಬೇಟೆಗಾರರು ಚೀಲ ಎಸೆದು ಪರಾರಿಯಾಗಿದ್ದಾರೆ. ಹನೂರು ಅರಣ್ಯ ವಲಯ ಸಿಬ್ಬಂದಿ ಆರೋಪಿಗಳ ಪತ್ತೆಗೆ ಶ್ವಾನದಳ ಬಳಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸಂಕ್ಷಿಪ್ತ ಸುದ್ದಿ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಯ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಖಾಸಗಿ ಸಂಸ್ಥೆಯ ತಂತ್ರಜ್ಞಾನದಡಿ ಆಟೋಗಳಿಗೆ ಜಿಪಿಎಸ್ ಅಳವಡಿಸಿದ್ದ ಪ್ರಾಯೋಗಿಕ ಯೋಜನೆ ಯಶಸ್ವಿಯಾಗಿದೆ ಎಂದು ಆಯುಕ್ತ ಕೆಎನ್ ರಮೇಶ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಜಾಬ್ ಕಾರ್ಡ್ ಹೊಂದಿರದ ಕುಟುಂಬಗಳಿಗೆ ಹೊಸ ಜಾಬ್ ಕಾರ್ಡ್ ವಿತರಿಸಲು ಸರ್ಕಾರ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 1 ತಿಂಗಳ ಕಾಲ ಜಾಬ್ ಕಾರ್ಡ್ ಮೇಳ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ, ನೈಸ್ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ನೀಡುವ ಕುರಿತಂತೆ ಚರ್ಚೆ. ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8-12 ಏರೋ ಇಂಡಿಯಾ 16ನೇ ಆವೃತ್ತಿ, ರಕ್ಷಣಾ ಸಚಿವಾಲಯ ಸ್ಪಷ್ಟನೆ. ಮೌಲ್ಯಾಧಾರಿತ ಶಿಕ್ಷಣವೇ ವಿಕಸಿತ ಭಾರತದ ಭದ್ರ ಅಡಿಪಾಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಮತ್ತು 3ನೇ ದಿನಕ್ಕೆ ಕಾಲಿಟ್ಟ ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಹಮ್ ಆಕಾಶವಾಣಿ ಬೆಂಗಳೂರು ಸೇ ಬೋಲ್ ರಹೇ ಹೈ. ಉರ್ದು ಪ್ರೋಗ್ರಾಮ್ ಕಹಕಶಾ.
2: ಕಹಕಶಾ ಪ್ರೋಗ್ರಾಮ್ ಸುನ್ನೆ ವಾಲೆ ಸಭಿ ಸಾಮೀನ್ ಕೋ ಹಮಾರಾ ಖಲೂಸ್ ಭರಾ ಆದಾಬ್.
3: ಮೇರಾ ನಾಮ ಪ್ರೊಫೆಸರ್ ಮೀಮ್ ನೂನ್ ಸಯೀದ್ ಹೈ. ಮೈ ಬೆಂಗಳೂರು ಯೂನಿವರ್ಸಿಟಿ ಕಾ ಶೋಬೆ ಉರ್ದು ಕಾ ವಜೀಫಾ ಪ್ರೊಫೆಸರ್ ಹೂ ಔರ್ ಹಮ್ ಗುಫ್ತಗು ಕರ್ ರಹೇ ಹೈ ಕೌಮಿ ಯಕ್ಜಹತಿ ಔರ್ ಅಸ್ರ ಹಾಜಿರ್ ಕೆ ಬಾರೇ ಮೇ. ಮೊಹತರಮಾ ಶಾಯಿಸ್ತಾ ಯೂಸುಫ್ ಸಾಹಿಬಾ ಭಿ ಮೌಜೂದ್ ಹೈ ಔರ್ ಹಮ್ ಇಸ್ ಮೌಜೂ ಪರ್ ಗುಫ್ತಗು ಕರೆಂಗೇ ಔರ್ ಇಸ್ಕೆ ಮುಖ್ತಲಿಫ್ ಪಹಲೋ ಕಾ ಜಾ ಲೇಂಗೇ. ಕೌಮಿ ಯಕ್ಜಹತಿ ಕಾ ತಸವ್ವುರ್ ಜೊ ಹೈ ಮೇರಾ ಖ್ಯಾಲ್ ಹೈ ಕೆ ಸಿರ್ಫ್ ಹಿಂದೂಸ್ತಾನ್ ಸೇ ವಾಬಸ್ತಾ ಹೈ. ದೂಸರೆ ಭಿ ದುನಿಯಾ ಮೇ ಬಹುತ್ ಸಾರೇ ಮಮಾಲಿಕ್ ಹೈ ಜಿನ್ಕೆ ಬಾರೇ ಮೇ ಹಮ್ನೆ ಕಭಿ

0: ಶ್ರೋತೃಗಳೇ, ಈಗಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಚಿತ್ರ ಸುಜನ್. ಈಗ ಸಮಯ 4:17. ಈಗ ಜಾಹೀರಾತುಗಳು.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಅಕ್ಷರ ಮನೆ ಮಂತ್ರಾಲಯ, ಮನಸೇ ದೇವಾಲಯ. ಮನೆ ಮಂತ್ರಾಲಯ.
6: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6 ನೇರ ಫೋನ್

ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228-558 ಹಾಗೂ 228-129. ಕೋಡ್ ಸಂಖ್ಯೆ 08-272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.

ಶ್ರೋತೃಗಳೇ, ಈಗ ಸಮಯ 4:23. ಈಗ ಕೊಡಗಿನ ಜಾನಪದ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಬಾಳೋಪಾಟ್, ಮೈತಾಡಿ ಗ್ರಾಮದ ಕುಂಜೀರ ಸೋಮಯ್ಯ ಮತ್ತು ತಂಡದವರಿಂದ.

0: निवा मिंड ना खंब का सुले ना लिवा
1: युत हरि भंडा मायते सुले

0: ಇಕನಂಗಾ ಪುತ್ತೆರ್ರ ಕಳಿಪಾಡತ್ತು ದಂಡು ಪಾಠ ಆಯ್ತು. ಈಗ ಮೂಂದನೇ ಪಾಠ ನಂಗ ಚಿಕ್ಕಮ್ಮ ಜೋಗಿನ ಪಾಡಿ ಅನ್ನು ಬಿಳು.
1: ಅಡಿ ಅಡಿ ಬಾರೋ ಚಿಕ್ಕಮ್ಮ ಜೋಗಿ ತಾರಿ ಲೆಲ್ಲೆ ಲೆಲ್ಲೆಲ್ಲ,
2: ಅಡಿ ಅಡಿ ಬಾರೋ ಚಿಕ್ಕಮ್ಮ ಜೋಗಿ.

0: Hola.
1: ಇದುವರೆಗೆ ಮೈತಾಡಿ ಗ್ರಾಮದ ಕುಂಜೀರ ಸೋಮಯ್ಯ ಹಾಗೂ ತಂಡದವರಿಂದ ಬಾಳೋಪಾಠ್ ಕೇಳಿದಿರಿ. ಇನ್ನು ಕೇಳಿ ಮಡಿಕೇರಿಯ ಕೊಡಗುಗೌಡ ಮಹಿಳಾ ಒಕ್ಕೂಟದ ಸದಸ್ಯೆಯರಿಂದ ಸೋಬಾನೆ ಪದಗಳು.

ಮಡಿಕೇರಿಯ ಕೊಡಗುಗೌಡ ಮಹಿಳಾ ಒಕ್ಕೂಟದ ಸದಸ್ಯರಿಂದ ಸೋಬಾನೆ ಪದಗಳನ್ನು ಕೇಳಿದಿರಿ. ಇದು ಇಂದಿನ ಕೊಡಗಿನ ಜಾನಪದ ಹಾಡುಗಳು ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಶ್ರೋತೃಗಳೇ, ಈಗ ಸಮಯ 4:32:41. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.
2: ನೆನಪು ನಿನಾದ ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
3: ನೆನಪು ನಿನಾದ
1: ಕಾರ್ಯಕ್ರಮ. ನೆನಪು ನಿನಾದ
2: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ.
1: ನೆನಪು ನಿನಾದ
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬೆಸುಗೆ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರದ್ದು, ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.

ರಾಜಾ ನನ್ನ ರಾಜ ಚಿತ್ರಕ್ಕಾಗಿ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?

ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ ಅಲ್ಲವೇ?

ನೆನಪು ನಿನಾದದಲ್ಲಿ ಇನ್ನು ಕೇಳೋಣ. ಆರ್.ಎನ್. ಜಯಗೋಪಾಲ್ ಅವರು ಸಾಹಿತ್ಯ ರಚಿಸಿರುವ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್. ಜಾನಕಿ ಅವರ ಧ್ವನಿಯಲ್ಲಿ, ಸಂಗೀತ ನೀಡಿದ್ದಾರೆ ಎಂ. ರಂಗರಾವ್.

0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ.
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಸಾಹಿತ್ಯ ರಚನೆ ಚಿ ಉದಯಶಂಕರ್ ಅವರದ್ದು. ಸಂಗೀತ ನೀಡಿದ್ದಾರೆ ಎಂಎಸ್ ವಿಶ್ವನಾಥನ್.

ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ, ಒಂದು ದೊಡ್ಡ ಕಾಡು. ಅಲ್ಲಿ ಒಂದು ದೊಡ್ಡ ಆಲದ ಮರ,

ಆಗಿ ತಿಳಿದು ಬೆಪ್ಪಾದ ಗಂಡು ಗಿಣಿ ಕಣ್ ಕಣ್ ಬಿಟ್ಟಿತಮ್ಮ ಅದು ತನ್ನಂತೆ ಏನು ನಡೆಯದು ಎಂಬ ಸತ್ಯವಾರಿತಮ್ಮ

0: ಇದುವರೆಗೆ
1: ನೆನಪುನಿನಾದ
0: ನೆನಪುನಿನಾದ
1: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

0: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 5:01 ಒಂದು
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
1: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
5: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
6: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿಪುಂಜ, ಕನ್ಸಲ್ಟೆಂಟ್ ಹೆಮಟಾಲಜಿ.

ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 08212555000. ಸೇವ್ ದ ನಂಬರ್.

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

0: ಶ್ರೋತೃಗಳೇ, ಈಗ ಸಮಯ 5:04:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ

0: ಶ್ರೋತೃಳೆ ನಮಸ್ಕಾರ. ನಾನು ಕೂಪದಿರ ಶಾರದ ನಂಜಪ್ಪ ಬೈಂದವ ತಕ್ಕಾರ ಇಕ್ಕಕಳಿ ಪೊಮ್ಮಾಲೆ ಕೊಡಗರ ಕೈಲ್ಪೊಳ್ದು ಈ ವಿಷಯದ ತಕ್ಕ ಬರೆಯುವ ಚಾಮಿರ ದಿನೇಶ್ ಬೆಳ್ಳಿಯಪ್ಪ.
1: ಯಾಲಮಾಲೆ ಪೊಮ್ಮಾಲೆ ಪೊಮ್ಮಾಲೆ ಕೊಡಗರ ನುಪ್ಪತ್ತಂಜಿ ನಾಡರ ಮೂಂದುಳ್ಳ ತಲೆನಾಡು ಅದತ್ತೊಂದು ತುದಿನಾಡು ಚುತ್ತುಂಗಟ್ಟು ಚೂರೇದಿ ಆ ನಾಡು ನಡುಲು ಪಂಡು ಪಂಡು ಕಾಲತ್ತು ಸ್ಥಾನ ನೆಲ ನಿಂದಿತ್ತು ಕಾತು ಬಳಿ ಕಾಟುವ ನಾಲ್ಗುಡಿ ದೇವಮಕ್ಕು ಕೂಟಲು ತಲೆದೇವ ಸುಬ್ರಾಯ ಸ್ವಾಮಿಕು ಮಂಜವರಿ ಮಕ್ಕೆತ್ತು ಆವೂರು ನಡಲುಳ ಚೆಪ್ಪು ಪಾನಿ ಚಾಮೆರ ಚಾಮೆರೊಕ್ಕ ಮನೆಡ ಆದಿಮೂಲ ಕಾರಣಂಗಕ್ಕು ಕುಡಿಮಲೆ ಕೊಡಗರ ಆದಿಮೂಲ ಕೊಡವಡ ಎಲ್ಲ ಒಕ್ಕಡೊಕ್ಕಡ ಮಮ್ಮರಿಂಜ ಗುರು ಕಾರಣಗಳು ದೇವ ದೇವಿಯಳು ಆದಿಮಾತೆ ಕಾವೇರಿ ಕುಲಗುರು ಇಗುತಪ್ಪನು ತೊತ್ತು ಬುದ್ದು ಓಡಿಂಡು ನಾನೀಕ ಪರಿವ ತಕ್ಕಲು ಅಳ್ಳಚ್ಚಕ್ಕು ತಪ್ಪಿಲತೆ ಎಲಮಿಲ್ಲತ ನಾವದು ನೂಟಿ ಮಡಕಿ ಬರೋಣಂದು ಬೋಡಿಯಂಡು ಆದ್ಯವಾಯ್ತು ಪಂಡು ಪಂಡು ಕಾಲತ್ತು ಯಾಲಮಾಲೆ ಪೊಮ್ಮಾಲೆ ಕೊಡಗರ ಆದಿಮೂಲ ನಿವಾಸಿಗಳೇನ ಕೊಡವ ಪಂಡಾಯಿರ ಕಾಲ ತೊಟ್ಟು ಕೂಡಿಮಲೆ ಕೊಡಗಲು ಚುಂಡೆಕಾಡು ನೀಕಿತ್ತು ಅಂಡಕಾಡು ಕೆತ್ತಿತ್ತು ಕುಂದು ಕಾಡು ಬೇಂಗಿತ್ತು ಉತ್ತುಳಮೆ ಮಾಡಿತ್ತು ಕಾಡು ಮಾಡು ಮರಗಿಡ ಜೀವ ಜಂತುವಡ ಕೂಡ ಊಡಿ ಬಾಳಿಯಂಡು ಬಂದಂಡುಳ ಮೂಲ ಬುಡಕಟ್ಟು ಜನಾಂಗ ಅನ್ನುವತ್ತು ದಂಡ ತಕ್ಕಿಲ್ಲ ಉಲಗತೆ ಏರ ಕಮ್ಮಿ ಜನಸಂಖ್ಯೆ ಪಿಂಜ ತಂಗಡದೇ ಆನಂತ ವಿಶಿಷ್ಟ ಪದ್ಧತಿ ಪರಂಪರೆ ಆಯ್ಮೆ ಕೊಯ್ಮೆನ ನಡ್ತಿ ನೀತಿಯಂಡು ಬಂದಂಡುಳ ನಂಗ ಕೊಡವಕ್ಕೆ ನಮ್ಮೆ ನಾಳಲು ದೇವ ದೇವಿಯಳತು ನಡಪು ನುಡುಪುಲು ತಕ್ಕ ಬಾಕಲು ಏರ ವ್ಯತ್ಯಾಸ ಉಂಡು ಇನ್ನನೆ ಬದುಕಿ ಬಾಳಿಯಂಡು ಬಂದಂಡುಳ್ಳಂತ ಕೊಡವಕ್ಕೆ ಮೂಲ ಆಧಾರವೇ ನಂಗಡ ಆರೋಡ ಪ್ರತಿ ನಮ್ಮೆ ನಾಳು ಪದ್ಧತಿ ಪರಂಪರೆ ನಡಪು ನುಡುಪು ಎದೇ ಓರು ನಲ್ಲಾದು ತೀಯಾದನ ನಂಗ ಮೊಳೆಯಿಟ್ಟು ಮೊಳಿ ತಾತ್ವದೇ ಈ ಆರೋಡ ತಿಂಜ ಅನ್ನೋದು ನಂಗಡ ಮೂಲ ಬುಡಕಟ್ಟು ತನಕ ಇನ್ನೊರು ದಾಖಲೆ ಉಳ್ಳಂತವರು ಪೆರುಮೆ ಇನ್ನೇ ಪೂರ್ತಿ ನಂಗಡದೇ ಆನಂತ ಶ್ರೀಮಂತ ಪರಂಪರೆ ಬೆಚ್ಚಂಡು ಬಂದಂಡುಳ್ಳ ಆದಿ ಮೂಲ ಕೊಡವಡ ಕೋಳಿ ಪೋನ ಮುಂದು ನಮ್ಮೆ ಕೈಲ್ಪೋದು ಚಂಗ್ರಾಂತಿ ಪಿಂಜ ಉತ್ತರಿ ಇದೆಂಡ ಕೂಟಕ್ಕೆ ಬಿಶು ಭೇದ ಚಂಗ್ರಾಂತಿ ಊರು ಒಕ್ಕಗೆ ಸಂಬಂಧಪಟ್ಟಂತ ಕಾರಣ ತೆರೆ ಕಾರಣ ಕೊಡಪು ಇವೆಲ್ಲ ನಂಗಡ ಅವರತ್ಯಕ್ಕೆ ನಮ್ಮೆ ನಾಳರ ನಡ

0: ಎಫ್ಎಂ 103.1 ಮೆಗಾಹೆರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 5:34:31. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

0: ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಬಾನುಲಿ ಗೆಳತಿ ಚಿತ್ರ ಸುಜನ್. ಶ್ರೋತೃಗಳೇ, ಕರೆ ಮಾಡಿ ನಾವು ಕೇಳೋ ಸುಲಭವಾದ ಪ್ರಶ್ನೆಗೆ ಉತ್ತರ ಕೊಟ್ಟು ನಿಮ್ಮ ನೆಚ್ಚಿನ ಗೀತೆಯನ್ನ ಕೇಳಿ ಅಂತ ಹೇಳ್ತಾ, ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0827227258 ಅಥವಾ 228129. ಮೊದಲ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ
0: ಸುರೇಶ್ ಅವರು. ಸುರೇಶ್ ಅವರೇ, ಹೇಗಿದ್ದೀರಾ?
1: ಆರಾಮದೇ ಮೇಡಮ್. ಅವರೇ, ತಾವೆಲ್ಲರೂ? ಮೇಡಮ್,
0: ನಾವೆಲ್ಲ ಆರಾಮಿದ್ದೀವಿ. ಬೆಳಗ್ಗೆಯಿಂದ ರೇಡಿಯೋ ಕೇಳಿದ್ರ?
1: 4 ಗಂಟೆಯಿಂದ ಕೇಳ್ತಾ ಇದ್ದಾನೆ ಮೇಡಮ್.
0: ಕೇಳ್ತಾ ಇದ್ದೀರಾ? ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ಬರ್ತಾ ಇದೆಯಾ?
1: ಚೆನ್ನಾಗಿ ಬರ್ತೇವೆ ಮೇಡಮ್.
0: ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
1: ಆರೋಗ್ಯದ ಅರಿವು ಮೇಡಮ್, ನಾನು ನೆನಪು ನಿನ್ನಾದ.
0: ಹಾ, ಎರಡು ಕಾರ್ಯಕ್ರಮಗಳು.
1: ಹೌದು ಮೇಡಮ್, ಚಿತ್ರಕಾವೇರಿ ಅದು ಇಂಟ್ರೆಸ್ಟ್.
0: ಕೇಳ್ತೀರಾ?
1: ಹೌದು ಮೇಡಮ್.
0: ಯಾವ ಹಾಡು ಬೇಕಾಗಿತ್ತು ಇವತ್ತು ನಿಮಗೆ?
1: ಚಂದ್ರಮುಖಿ ಪ್ರಾಣಶಕ್ತಿ ಮೇಡಮ್, ಅದರಲ್ಲಿ ಮನಸ್ಸೆ ಓ ಮನಸ್ಸೆ ಅಂತ ಇತ್ತಲ್ಲ, ಆದಿತ್ಯ.
0: ಹೌದು, ಬದ್ರಿ ಪ್ರಸಾದ್ ಹಾಗೂ ಚಿತ್ರ ಅವರು ಹಾಡಿರೋದು. ಹೌದು, ಖಂಡಿತವಾಗ್ಲೂ ನೀವು ಕೇಳಿರೋ ನಿಮ್ಮ ನೆಚ್ಚಿನ ಗೀತೆ ಬರುತ್ತೆ. ಅದಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ.
1: ಕೇಳಿ ಮೇಡಮ್.
0: ಯಾವ ಖನಿಜವನ್ನು ಕಪ್ಪು ವಜ್ರ ಎನ್ನುತ್ತಾರೆ? ಕಪ್ಪು ವಜ್ರ, ಯಾವ ಖನಿಜವನ್ನು ಕಪ್ಪು ವಜ್ರ ಎನ್ನುತ್ತಾರೆ?
1: ಕಲ್ಲಿದ್ದಲು ಮೇಡಮ್.
0: ಸರಿಯಾದ ಉತ್ತರ. ನಿಮಗೆ ಆನ್ಸರ್ ಗೊತ್ತಿತ್ತಾ?
1: ಗೊತ್ತಿತ್ತು ಮೇಡಮ್.
0: ಗೊತ್ತಿತ್ತು. ಸರಿ ಸುರೇಶ್ ಅವರೇ, ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
1: ಓಕೆ ಮೇಡಮ್, ನಮಸ್ತೆ.
0: ಧನ್ಯವಾದಗಳು.

0: ಮುಂದಿನ ಕರೆ ಯಾರು, ಇಲ್ಲಿಂದ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಸರಸ್ವತಿ ಅವರು.
1: ಹೌದು, ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪನವರು ಮಾತಾಡ್ತೀನಿ.
0: ಸರಸ್ವತಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೇವೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀವಿ?
0: ನಾವೆಲ್ಲರೂ ಚೆನ್ನಾಗಿದ್ದೀವಿ. ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೀರಾ?
1: ಹಾ, ಕೇಳ್ತಿದ್ದೇವೆ ಮೇಡಮ್, ನಾವೆಲ್ಲ ಕೇಳ್ತೇವೆ ಮೇಡಮ್. ಕೆಲವರು ಕೇಳೋದಿಲ್ಲ, ಸುಮ್ಮನೆ ನಾವು ಕೇಳ್ತೇವೆ ಅಂತ ಹೇಳ್ತಾರೆ. ಅದು
0: ಹೌದು
1: ಯಾವ ಕಾರ್ಯಕ್ರಮ ಅಂತ ಕೇಳ್ಬೇಕು ಮೇಡಮ್ ನೀವೆಲ್ಲರೂ.
0: ಹೌದು, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು?
1: ನನಗೆ ಎಲ್ಲ ಕಾರ್ಯಕ್ರಮ ನೋಡಿ ಬೆಳಿಗ್ಗೆಯಿಂದ ನಮ್ಮ ಭಕ್ತಿಗೀತೆಯಿಂದ ಕೇಳಿಕೊಂಡೇ ಓಪನ್ ಆಗಿ

0: ಕೆಲಸದಲ್ಲಿ ಮೇಡಮ್.
1: ಆ ಕೆಲಸ
0: ಮತ್ತೆ
1: ಮಾಡುವಾಗ್ಲೂ
0: ಮಡಿಕೇರಿ
1: ರೇಡಿಯೋ ಕೇಳಿ.
0: ಆಕಾಶವಾಣಿಯಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಬರ್ತದೆ, ಈಗ ನಮಗೆ ಏನು ಬೇಸರ ಇಲ್ಲ ಮೇಡಮ್, ಅದರಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಬರ್ತದಲ್ಲ,
1: ಹೌದು ಖಂಡಿತವಾಗ್ಲೂ
0: ಅದಕ್ಕೆ
1: ಒಳ್ಳೊಳ್ಳೆ
0: ತುಂಬಾ
1: ಕಾರ್ಯಕ್ರಮ
0: ಖುಷಿ ಆಗ್ತದೆ.
1: ಇದೆ.
0: ಎಲ್ಲ ನೋಡಿ ಈಗ ಶ್ರೋತೃಗಳಿಗೆ ಮನೋರಂಜನೆ ಸಹ ಕೊಡ್ತೀರಿ ನೀವು
1: ಹೌದು, ಮಾಹಿತಿ
0: ಅಂತ
1: ಮನೋರಂಜನೆ.
0: ಸರಿ. ಮತ್ತೆ ಇದು ಚಿತ್ರಗೀತೆ ಮತ್ತೆ ನನ್ನದೇ ಹಾಡು ಎಲ್ಲ ಕಾರ್ಯಕ್ರಮ ಕೊಡ್ತೀರಿ, ಅದನ್ನು ಕೇಳುವಾಗ ಮತ್ತೆ ಮತ್ತೆ ಮಾಡುವಂತ ಆಗ್ತದೆ ಮೇಡಮ್.
1: ಹೌದು ಖಂಡಿತವಾಗ್ಲೂ. ಯಾವ ಹಾಡು ಬೇಕ
0: ಮತ್ತೆ ಇದು
1: ಹೇಳಿ.
0: ಮಧ್ಯಾಹ್ನ 1:30 ಗಂಟೆಗೆ ನೀವು ಪ್ರಚಲಿತ, ಅದರಲ್ಲಿ ಎಲ್ಲ ನಮಗೆ ಅನುಭವ ಆಗುವಂತ ಮಾತುಗಳನ್ನು ಹೇಳ್ತೀವಿ ನೀವೆಲ್ಲರೂ.
1: ಹೌದು, ದಿನದ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ನಾವು.
0: ಹೌದು ಮೇಡಮ್, ಅದು ಅದೆಲ್ಲ ನಮಗೆ ತುಂಬಾ ಅನುಕೂಲ ಆಗ್ತದಲ್ಲ ಮೇಡಮ್.
1: ಹೌದು ಖಂಡಿತವಾಗ್ಲೂ ಕೇಳ್ತೀರಾ, ಆಗ ದಿನ ಕೇಳ್ತೀರಾ.
0: ಹಾ ದಿನ ಕೇಳ್ತೇನೆ. ಮತ್ತೆ ಯುವವಾಣಿ ಮತ್ತೆ ನಿಮ್ಮ ಇದು 4 ಗಂಟೆಗೆ ಆದಿತ್ಯವಾರ ಇರ್ತದಲ್ಲ
1: ಹೌದು.
0: ಇದು ನನಗೆ ಮರ್ತು ಭಕ್ತಿ ಗೀತೆಯಾಗೆ.
1: ಹೌದು, ಹಲೋ, ಗಾನಲಹರಿ ಹೇಳ್ತಾ ಇದ್ರ ನೀವು? ಹಲೋ ಹಲೋ, ಕರೆಯಲ್ಲಿ ಅಡಚಣೆಯಾಗಿದೆ. ಈಗ ಅವರ ನೆಚ್ಚಿನ ಗೀತೆಯನ್ನ ಕೇಳೋಣ. ಸವರ್ಣ ದೀರ್ಘ ಸಂಧಿ ಚಿತ್ರದ ಗೀತೆಯನ್ನ ಕೇಳಿದ್ರವರು.

0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.
1: ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ? ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಸೌಮ್ಯ ಅವರು. ನಿಮ್ಮ ವಾಯ್ಸ್ ಮೆಲ್ಲ ಕೇಳ್ತಾ ಇದೆ. ಏನ್ ಮಾಡ್ತಾ ಇರೋದು ಸೌಮ್ಯ ಅವರು? ಮನೇಲಿರದ. ಪುಟ್ಟ ಮಗುವಿನ ಧ್ವನಿ ಇದ್ದಾಗಿದೆ ನಿಮ್ಮ ಧ್ವನಿ. ಹೌದಾ? ಯಾವ ಗೀತೆ ಬೇಕಾಗಿತ್ತು ನಿಮ್ಗೆ, ಯಾವ ಹಾಡ್ ಬೇಕಾಗಿತ್ತು? ಶಾಂಭವಿ ಚಿತ್ರದಿಂದ. ನಿಮ್ಮ ನೆಚ್ಚಿನ ಗೀತೆ ಬರುತ್ತೆ. ಅದಕ್ಕಿಂತ ಮುಂಚೆ ನಿಮಗೊಂದು ಪ್ರಶ್ನೆ. ಗೋವಾ ರಾಜ್ಯದ ಪ್ರಮುಖ ಭಾಷೆ ಯಾವುದು? ಕೇಳಿಸ್ತಾ ಇದೆಯಾ? ಗೋವಾ ರಾಜ್ಯದ ಪ್ರಮುಖ ಭಾಷೆ ಯಾವುದು? ಕ್ಲೂ. ಗೋವಾ ರಾಜ್ಯದ್ದು ಯಾವ ಭಾಷೆ ಮಾತಾಡ್ತಾರೆ ಅಂತ? ಯಾವ ಭಾಷೆ ಗೊತ್ತಾಗ್ತಿಲ್ಲ. ಕೊಂಕಣಿ ಭಾಷೆಯನ್ನ ಮಾತಾಡ್ತಾರೆ ಅಲ್ಲಿ. ನೀವು ರೇಡಿಯೋ ಕೇಳ್ತಾ ಇರ್ತೀರಾ ಯಾವಾಗ್ಲೂ? ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಯಾವುದು? ಕೇಳ್ತೀರಾ ಕಾರ್ಯಕ್ರಮಗಳೆಲ್ಲ? ಹಾ, ಈಗ ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ಧನ್ಯವಾದಗಳು.

ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6 ಗಂಟೆ ಆಗಲಿದೆ. ಈಗ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ, 6:50 ನಮ್ಮ ನಿಲಯದಿಂದ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇಂದು ಮೀನು ಕೃಷಿ ಮತ್ತು ಡ್ರ್ಯಾಗನ್ ಹಣ್ಣಿನ ಕೃಷಿ ಕುರಿತು ಕೊಡಗು ಜಿಲ್ಲೆಯ ಮುತ್ತಾರ್ಮುಡಿಯ ಕೆಎಂ ಮಂದಣ್ಣ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 7:20 ಸುದ್ದಿಜಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ, ಉದ್ಯಮಿ ಹಾಗೂ ಸಮಾಜ ಸೇವಕರು. 7:30 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಸಮಾಚಾರ ಸಂಧ್ಯಾ. 9:30 ಕನ್ನಡ ಭಾರತಿ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಡಾ ಮೈಸೂರು ಉಮೇಶ್. 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನಪದ ಹಾಗೂ ಭಾವಗೀತೆಗಳನ್ನು ಕೇಳಲಿದ್ದೀರಿ. ಇನ್ನು ನಾಳೆ ಬೆಳಗ್ಗಿನ ಕಾರ್ಯಕ್ರಮದಲ್ಲಿ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಜಗದೀಶ್ ಬಿಎಂ ಅವರಿಂದ. 6:35 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. 7:45 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡಾಯ್. 8:50 ಕಗ್ಗದ ಸಿರಿ, ಕವಿ ಡಿವಿಜಿ ಅವರ. 8:30 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಹಂಸಿನಿ ನಾಗೇಂದ್ರ ಹಾಗೂ ವಿದ್ವಾನ್ ವಿವೇಕ್ ಸದಾಶಿವಂ ಅವರ ಹಾಡುಗಾರಿಕೆಯನ್ನು ಕೇಳಲಿದ್ದೀರಿ. 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 08-2722-228-558 ಅಥವಾ 2-28-129. ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಕೃಷ್ಣನ ಕೊಳಲಿಲನಾದ, ಕಲಬುರಗಿ ಕೇಂದ್ರದ ಕೊಡುಗೆ. 12:35 ರಾಷ್ಟೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಹಾಸನದ ತಜ್ಞ ವೈದ್ಯರಾದ ಡಾ ಬಿಕೆ ಮನೋಜ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಂದರ್ಶನ ನಡೆಸಿದವರು ಅರಕಲಗೂಡು ವಿ ಮಧುಸೂದನ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಕರ್ನಾಟಕ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗೀಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀ ಜಿಕೆ ವೆಂಕಟೇಶ್. 1:30 ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 4:00 ಭಾವಗೀತೆಗಳು. 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. 4:30 ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ. 5:00 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಮಡಿಕೇರಿಯ ಎ ವಿಜಯಲಕ್ಷ್ಮಿ ಅವರಿಂದ ವಿಶೇಷ ಸಂಯೋಜಿತ ಕಾರ್ಯಕ್ರಮ ನಂದ ನಂದನ ಬಾರೋ. ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:50 ನಮ್ಮ ನಿಲಯದಿಂದ ಕೃಷಿ ರಂಗ, ಕಾಫಿ ಬೆಳೆಯನ್ನು ಮಳೆಗಾಲದಲ್ಲಿ ಬಾಧಿಸುವ ರೋಗಗಳು, ಈ ಕುರಿತು ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯರೋಗ ವಿಜ್ಞಾನ ವಿಭಾಗದ ನಿವೃತ್ತ ವಿಜ್ಞಾನಿಗಳು ಹಾಗೂ ವಿಭಾಗೀಯ ಮುಖ್ಯಸ್ಥರಾದ ಡಾ ಸುಧಾ ಎಂ ಅವರೊಂದಿಗಿನ ಸಂದರ್ಶನ ಕೇಳಿ

ಏಳುಗಂಟೆ 20 ನಿಮಿಷಕ್ಕೆ ಸುದ್ದಿಜಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ, ಉದ್ಯಮಿ ಹಾಗೂ ಸಮಾಜ ಸೇವಕರು. 7:30ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾಂಡ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು. 8:00ಗೆ ಸಿರಿಗಂಧ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 8:45ಕ್ಕೆ ಸಮಾಚಾರ ಸಂಧ್ಯಾ. 9:15ಕ್ಕೆ ಭಾವಗೀತೆಗಳು. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30ಕ್ಕೆ ಗೀತ ಚಂದ್ರಿಕಾ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದ್ದೀರಿ. ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ಈಗ ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ಸಮಯ 6:10:24. ಈಗ ಜಾಹೀರಾತುಗಳು.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
2: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
3: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ
4: ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
8: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
9: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591-803656, ಕಾಳಿಮಾಡ ಶರತ್ 8762050292.
10: The number you've dialed is currently busy.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
11: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
11: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
12: ಕೊಟ್ಟೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕೃಷ್ಣಾಷ್ಟಮಿ ಪ್ರಯುಕ್ತ ಇದೇ 4 ಶುಕ್ರವಾರ ರಾತ್ರಿ 8 ಭಂಡಾರ ತರುವುದು, ಲಘು ಫಲಾಹಾರ, ಭಾಗಮಂಡಲದ ಶ್ರೀ ರಾಮ ಭಜನಾ ಮಂಡಳಿಯವರಿಂದ ಭಜನೆ, ರಾತ್ರಿ 12 ಮಹಾಪೂಜೆ, 5 ಶನಿವಾರ ಮಧ್ಯಾಹ್ನ 12 ಮಹಾಪೂಜೆ.

0: ನಂತರ ಅನ್ನಸಂತರ್ಪಣೆ ನಡೆಯಲಿದೆ. ಅನ್ನಸಂತರ್ಪಣೆಯ ದಾನಿಗಳು ಶ್ರೀ ಕೇಕಡ ನಂದ ಮತ್ತು ಸಂಸಾರ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಕೊಟ್ಟೂರು ಗೋಪಾಲಕೃಷ್ಣ ದೇವಸ್ಥಾನದ ಅಧ್ಯಕ್ಷರು, ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಕೋರಿದ್ದಾರೆ.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
1: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
3: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
1: ವಿಲ್ಕೋ ಗೋಲ್ಡ್, ಕುಶಾಲನಗರ.
4: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರು
5: ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
1: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
5: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
8: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
7: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
1: ಗಾಳಿಬೀಡು ಗ್ರಾಮ ಪಂಚಾಯತಿಯ ವಾರ್ಷಿಕ ಕರಡು ಅಭಿವೃದ್ಧಿ ಯೋಜನೆಯಡಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ GPDP ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷನ್ ಯೋಜನೆ VBGRAMG ಹಾಗೂ ಭಾರತ್ ಜೋಡೋ ಯುವ ಸಂಘ ಸ್ಥಾಪಿಸುವ ಬಗ್ಗೆ ವಿಶೇಷ ಗ್ರಾಮ ಸಭೆಯನ್ನು ಇದೇ September 4 ಶುಕ್ರವಾರ ಪೂರ್ವಾಹ್ನ 11:30 ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಯವರಾದ ಶ್ರೀ ಪ್ರಸನ್ನ ಕುಮಾರ್ DR, ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಡಿಕೇರಿ ಇವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ನಡೆಸಲಾಗುವುದು. ಗಾಳಿಬೀಡು ಗ್ರಾಮಕ್ಕೆ ಒಳಪಡುವ ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ವಿಶೇಷ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಗಾಳಿಬೀಡು ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. No. 304 ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ಇದರ 2025-26 ಸಾಲಿನ 88ನೇ ವಾರ್ಷಿಕ ಮಹಾಸಭೆಯನ್ನು ಇದೇ September 5 ಶನಿವಾರ ಪೂರ್ವಾಹ್ನ 10:30 ಸಂಘದ ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕೊಡಗು ಮಹಿಳಾ ಸಮಾಜ ವಿರಾಜಪೇಟೆ ಇಲ್ಲಿ ನಡೆಸಲಾಗುವುದು. ಸದಸ್ಯರು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಭೆಯನ್ನ ಯಶಸ್ವಿಗೊಳಿಸಿಕೊಡಬೇಕೆಂದು ಕೊಡಗು ಜೇನು ಮತ್ತು ಮೇಣ ಉತ್ಪಾದಕರ ಸಹಕಾರ ಮಾರಾಟ ಸಂಘ ನಿಯಮಿತ ಇದರ ಪ್ರಕಟಣೆ ತಿಳಿಸಿದೆ. ವಿಶೇಷ ಸೂಚನೆ: ಸಂಘದ ಪಾಲು ಬಂಡವಾಳದ ಮೊತ್ತ ಮತ್ತು ಮರಣ ನಿಧಿ ವಂತಿಕೆಯ ಹೆಚ್ಚಳ ಮೊತ್ತವನ್ನು ಪಾವತಿಸದೇ ಇರುವ ಸದಸ್ಯರು ಪಾವತಿಸಲು ವಿನಂತಿ. ಪಾವತಿಸದೇ ಇದ್ದಲ್ಲಿ ಇದೇ September 5 ಶನಿವಾರದಂದು ನಡೆಯಲಿರುವ ಮಹಾಸಭೆಯಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ ಹಾಗೂ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತದಾನ ನೀಡಲು ಅವಕಾಶವಿರುವುದಿಲ್ಲ. ಸಂಘದ ಸದಸ್ಯರು ಇದನ್ನರಿತು ಸಹಕರಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ.
9: ಮಡಿಕೇರಿಯ D2InTech ಕಂಪ್ಯೂಟರ್, ಲ್ಯಾಪ್ಟಾಪ್, CCTV, UPS, ಬ್ಯಾಟರಿ ಇದೀಗ ಸುಲಭ ಕಂತಿನ EMI ಮೂಲಕ ಓಪನ್. ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
11: ಹೇ, ವಾಟ್ಸ್ಆಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
12: ವಾಹ್, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
11: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
12: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
11: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.

0: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
1: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
2: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
3: ವಿರಾಜಪೇಟೆ ತಾಲೂಕು ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ವಾರ್ಡ್ ಸಭೆಗಳ ದಿನ ನಿಗದಿಯಾಗಿದ್ದು ಇದೇ ಸೆಪ್ಟೆಂಬರ್ 4ರಂದು ಶುಕ್ರವಾರ ಪೂರ್ವಾಹ್ನ 10:30 ಕೆದಮಳ್ಳೂರು ತೋಮರ ವಾರ್ಡ್ ಸಭೆ ತೋಮರ ಸಮುದಾಯ ಭವನದಲ್ಲಿ ನಡೆಯಲಿದ್ದು, ಅಂದೇ ಅಪರಾಹ್ನ 2 ಗಂಟೆಗೆ ಪಾಲಂಗಾಲ ವಾರ್ಡ್ ಸಭೆ ಪಾಲಂಗಾಲ ಅಂಗನವಾಡಿ ಕೇಂದ್ರದಲ್ಲಿ ನಡೆಯಲಿದೆ. ಸೆಪ್ಟೆಂಬರ್ 7ರಂದು ಸೋಮವಾರ ಕೋಟೊಳ್ಳಿ ವಾರ್ಡ್ ಸಭೆ ಪೂರ್ವಾಹ್ನ 10:30 ಕೋಟೊಳ್ಳಿ ಅಂಗನವಾಡಿ ಕೇಂದ್ರದಲ್ಲಿ ನಡೆಯಲಿದ್ದು, ಅಂದೇ ಮಧ್ಯಾಹ್ನ 12:30 ಕೆದಮಳ್ಳೂರು ಕ್ರಿಶ್ಚಿಯನ್ ಕಾಲೋನಿ ವಾರ್ಡ್ ಸಭೆ ಅಲ್ಲಿನ ಅಂಗನವಾಡಿ ಕೇಂದ್ರದಲ್ಲಿ ನಡೆಯಲಿದೆ. ಅಂದೇ ಅಪರಾಹ್ನ 2 ಗಂಟೆಗೆ ಕೆದಮಳ್ಳೂರು ಪುತ್ತಮಕ್ಕಿ ವಾರ್ಡ್ ಸಭೆ ಅಲ್ಲಿಯ ಶಾಲೆಯಲ್ಲಿ ನಡೆಯಲಿದೆ. ಈ ಎಲ್ಲ ವಾರ್ಡ್ ಸಭೆಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಮಣಿ ಬಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಲಿದ್ದು, ಆಯಾ ವಾರ್ಡಿನ ಸಾರ್ವಜನಿಕರು ಆಯಾ ದಿನದ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೆದಮಳ್ಳೂರು ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
4: ಬೆಕ್ಕೆ ಸುಡ್ಲೂರು ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದೇ 4ರಂದು ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಗಣಪತಿ ಹೋಮ, ಸಂಜೆ 6:30 ಗಂಟೆಗೆ ಶ್ರೀಕೃಷ್ಣನಿಗೆ ಅಲಂಕಾರ ಪೂಜೆ ನಡೆಯಲಿದೆ. ರಾತ್ರಿ 9 ಗಂಟೆಗೆ ಅನ್ನದಾನವಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು, ತಕ್ಕ ಮುಖ್ಯಸ್ಥರು, ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
5: ಹಲೋ
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಅಯ್ಯಂಗೇರಿ ಗ್ರಾಮ ಶ್ರೀಕೃಷ್ಣ ಚಿನ್ನತಪ್ಪ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಇದೇ 4ರಂದು ಶುಕ್ರವಾರ ಬೆಳಿಗ್ಗೆ 7 ಗಂಟೆಗೆ ವಿಶೇಷ ಪೂಜೆ, ಕ್ಷೀರಾಭಿಷೇಕ ನಡೆಯಲಿದೆ. ಅಲ್ಲದೆ ಪುಟ್ಟ ಮಕ್ಕಳಿಗೆ ಕೃಷ್ಣ ಮತ್ತು ರಾಧೆಯ ವೇಷ ಸ್ಪರ್ಧೆ ನಡೆಯಲಿದೆ. ವಿಜೇತರಿಗೆ ಬಹುಮಾನ ನೀಡಲಾಗುವುದು. ಬೆಳಗಿನ ಉಪಹಾರ ವ್ಯವಸ್ಥೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಯ್ಯಂಗೇರಿ ಶ್ರೀಕೃಷ್ಣ ಚಿನ್ನತಪ್ಪ ದೇವಸ್ಥಾನ ಸಮಿತಿ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ.
7: ನಿಮ್ಮ ಚಿನ್ನದಿಂದ ನಿಮ್ಮ ಕನಸುಗಳಿಗೆ ಸಹಾಯ. ಕೆನರಾ ಬ್ಯಾಂಕ್ನ ಚಿನ್ನಾಭರಣ ಸಾಲ ತ್ವರಿತ ಮಂಜೂರು, ಕಡಿಮೆ ಬಡ್ಡಿದರ, ಸುರಕ್ಷಿತ ಸಾಲ, ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 1800 1030 ಅಥವಾ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಬಂಧನೆಗಳು ಅನ್ವಯ. ಕೆನರಾ ಬ್ಯಾಂಕ್, ನಿಮ್ಮ ಭರವಸೆಯ ಸಂಗಾತಿ.
8: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
9: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಸಿಂಚು, ರೆಡಿನಾ? ಅಮ್ಮ ಎಲ್ಲಿ?
6: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ.
10: ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
0: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
10: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
5: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.

0: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಣ ಪ್ರತಾಪ್ ಬೆಳ್ಯಪ್ಪ, ಪ್ರತಿ ಸೋಮವಾರ ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್ ಗೋಣಿಗೊಪ್ಪ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
1: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
0: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದನೇ ಮಾಡೋಣ.
0: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
1: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
0: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.

0: అక్షర
1: మనే మంత్రాలయ మనసే దేవాలయ మనే మంత్రాలయ.
0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281229 ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ ಅಂತ್ಯಾಕ್ಷರಿ.

ಶ್ರೋತೃಗಳೇ, ಗಮನಿಸಿ, ಈ ಸಂಜೆ 6:50 ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮೀನು ಕೃಷಿ ಮತ್ತು ಡ್ರ್ಯಾಗನ್ ಹಣ್ಣಿನ ಕೃಷಿ ಕುರಿತು ಕೊಡಗು ಜಿಲ್ಲೆಯ ಮುತ್ತಾರ್ಮುಡಿಯ ಕೆಎಂ ಮಂದಣ್ಣ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಶ್ರೋತೃಗಳೇ, ಈಗ ಸಮಯ 6:30 ಆಗಲಿದೆ. ಇನ್ನು ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.

ಕೋಲಾರ ಜಿಲ್ಲಾ ವಾರ್ತಾಪತ್ರ ಬರೆದವರು ಮುನಿರಾಜ ಎಂ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಇದರ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಸುಮಾರು 3200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಇಲಾಖೆಗಳ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿ ಮಾತನಾಡಿದ ಅವರು, ಪಶ್ಚಿಮ ಘಟ್ಟದಿಂದ ಹಾಸನದ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಕೆರೆಗಳನ್ನು ತುಂಬಿಸಲಾಗುವುದು, ತುಮಕೂರುವರೆಗೂ ನೀರು ತರುವ ಪ್ರಯತ್ನ ಮಾಡಲಾಗಿದೆ. ಈಗಾಗಲೇ ನಾವು ಕೆಸಿ ವ್ಯಾಲಿ ಯೋಜನೆ ಮೂಲಕ 104 ಕೆರೆಗಳಿಗೆ ನೀರು ತುಂಬಿಸಲಾಗಿದೆ. ಎಚ್ಎನ್ ವ್ಯಾಲಿ ಯೋಜನೆಯಿಂದ 65 ಎಕರೆ ಕೆರೆ ತುಂಬಿಸುವ ಕೆಲಸ ನಡೆಯುತ್ತಿದೆ. 700ಕ್ಕೂ ಹೆಚ್ಚು ಕೆರೆಗಳಲ್ಲಿ ಸಂಸ್ಕರಿಸಿದ ನೀರನ್ನು ತುಂಬಿಸಲು ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಈ ಜಿಲ್ಲೆಯ ರೈತರನ್ನು ರಾಜ್ಯದ ಜನತೆ ಸ್ಮರಿಸಬೇಕು. ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ ಎಂದು ಬಣ್ಣಿಸಿದರು. ರಾಜ್ಯದ ಪ್ರತಿಯೊಂದು ಕ್ಷೇತ್ರಕ್ಕೂ ಕುಡಿಯುವ ನೀರಿಗಾಗಿ ಅಗತ್ಯ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಬರ ಪರಿಹಾರ ಕಾಮಗಾರಿಗಳಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಎಚ್ಚರಿಸಿದ್ದಾರೆ. ಕೋಲಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಮತ್ತು ಕಂದಾಯ ವಿಷಯಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೆ ಮೇವಿನ ಅಭಾವ ಉಂಟಾಗದಂತೆ ಅಧಿಕಾರಿಗಳು ಕ್ರಮ ವಹಿಸಬೇಕು. ಕುಡಿಯುವ ನೀರಿನ ಅಭಾವ ನೀಗಿಸಲು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ತಲಾ 1 ಕೋಟಿ ರೂಪಾಯಿ ಹಾಗೂ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಗೆ 5 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಈ ಹಣವನ್ನು ಕುಡಿಯುವ ನೀರಿನ ಯೋಜನೆಯ ಹೊರತಾಗಿ ಬೇರೆ ಕಾಮಗಾರಿಗಳಿಗೆ ಬಳಸಬಾರದು ಎಂದು ಸೂಚಿಸಿದರು. ಅಲ್ಲದೆ ಪೌತಿ ಖಾತೆ, ಹಕ್ಕುಪತ್ರ ಹಾಗೂ ದರಖಾಸ್ತು ಹಂಚಿಕೆ ಪ್ರಕ್ರಿಯೆಯನ್ನು ಮುಂದಿನ 2 ತಿಂಗಳ ಒಳಗಾಗಿ ಪೂರ್ಣಗೊಳಿಸಬೇಕು ಮತ್ತು ಎಪಿಎಂಸಿ ಮಾರುಕಟ್ಟೆ ಅಭಿವೃದ್ದಿಗೆ ಕಾಯ್ದಿರಿಸಲಾದ 60 ಎಕರೆ ಭೂಮಿ ವಿಚಾರದಲ್ಲಿ ಅರಣ್ಯ ಇಲಾಖೆಯೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು, ಇಲ್ಲಿ 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರಿಗೆ ಸಮೀಪವಿರುವ ವೇಮಗಲ್ ಮತ್ತು ಕೋಲಾರ ಕೈಗಾರಿಕಾ ಪ್ರದೇಶಗಳ ಬೆಳವಣಿಗೆಗೆ ಅಗಾಧ ಅವಕಾಶಗಳಿವೆ. ಕಂಪನಿಗಳು ಸ್ಥಳೀಯ ಯುವಜನತೆಗೆ ಅವರ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ಕೊಡಲು ಮುಂದಾಗಬೇಕು ಎಂದು ತಿಳಿಸಿದ್ದಾರೆ. ಮಳೆ ಕೊರತೆಯಿಂದ ತೀವ್ರ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುತ್ತಿರುವ ಕೋಲಾರ ಜಿಲ್ಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ನಿಯಮಾವಳಿಗಿಂತ ಕುಡಿಯುವ ನೀರು ಮತ್ತು ಮೇವು ಪ್ರಮುಖ ಆದ್ಯತೆಯಾಗಿದ್ದು, ತಕ್ಷಣವೇ ಕ್ರಿಯಾಯೋಜನೆ ರೂಪಿಸಿ ನೀರು ಪೂರೈಸಲು ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಪ್ರಥಮ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಎಚ್ಚರಿಕೆ ವಹಿಸಬೇಕು ಹಾಗೂ ಜನಪ್ರತಿನಿಧಿಗಳ ದೂರುಗಳಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಬೇಕು ಎಂದು ನಿರ್ದೇಶಿಸಿದರು. ಬರ ಪರಿಸ್ಥಿತಿ ನಿಭಾಯಿಸಲು ಸರ್ಕಾರದಿಂದ ಟಾಸ್

0: ಯಾವುದೇ ಕಾರಣಕ್ಕೂ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಎಚ್ಚರಿಕೆ ವಹಿಸಬೇಕು ಹಾಗೂ ಜನಪ್ರತಿನಿಧಿಗಳ ದೂರುಗಳಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಬೇಕು ಎಂದು ನಿರ್ದೇಶಿಸಿದರು. ಬರ ಪರಿಸ್ಥಿತಿ ನಿಭಾಯಿಸಲು ಸರ್ಕಾರದಿಂದ ಟಾಸ್ಕ್ ಫೋರ್ಸ್ಗೆ 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ತುರ್ತು ಅಗತ್ಯವಿರುವ ಕಡೆ ಟ್ಯಾಂಕರ್ಗಳು ಹಾಗೂ ಖಾಸಗಿ ಬೋರ್ವೆಲ್ಗಳನ್ನು ಬಳಸಿಕೊಳ್ಳಲು ಸಚಿವರು ಸೂಚಿಸಿದರು. ಕೋಲಾರ ಜಿಲ್ಲೆಯ ಬರ ಪರಿಸ್ಥಿತಿ ಸಮಗ್ರ ಅಭಿವೃದ್ಧಿ ಹಾಗೂ ಎತ್ತಿನ ಹೊಳೆ ಯೋಜನೆಯ ಪ್ರಗತಿಗೆ ವೇಗ ನೀಡಲಾಗಿದೆ. ಬೇಲೂರು ತಾಲೂಕಿನಲ್ಲಿ ಸುಮಾರು 800 ಮೀಟರ್ ವ್ಯಾಪ್ತಿಯ ಭೂಸ್ವಾಧೀನ ಸಮಸ್ಯೆಯನ್ನು ಸಚಿವ ಸಂಪುಟದ ಮೂಲಕ ವಿಶೇಷ ಪರಿಹಾರ ಮಂಜೂರು ಮಾಡಿ ಇತ್ಯರ್ಥಪಡಿಸಲಾಗಿದೆ. ಈ ಭಾಗದ ಕಾಮಗಾರಿ ಶೀಘ್ರ ಪೂರ್ಣಗೊಳ್ಳಲಿದೆ ಎಂದರು. ಮುಂದಿನ ವರ್ಷ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ಸುಮಾರು 300 ಕೆರೆಗಳಿಗೆ ನೀರು ತುಂಬಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ವೃತ್ತದಲ್ಲಿ ಸುಮಾರು 31.51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಅತ್ಯಾಧುನಿಕ ಮೇಲ್ಸೇತುವೆಯಿಂದ ವಾಹನ ಹಾಗೂ ರೈಲುಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಬಹುದಿನಗಳ ಬೇಡಿಕೆಯಾಗಿದ್ದ ಬೂದಿಕೋಟೆ ವೃತ್ತದ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿರುವ ಎಲ್ಲ ಲೆವೆಲ್ ಕ್ರಾಸಿಂಗ್ಗಳಿಗೆ ಮೇಲ್ಸೇತುವೆ ಮತ್ತು ಕೆಳಸೇತುವೆ ನಿರ್ಮಿಸುವ ಮೂಲಕ ಜಿಲ್ಲೆಯನ್ನು ಸಂಪೂರ್ಣ ರೈಲ್ವೆ ಗೇಟ್ ಮುಕ್ತವನ್ನಾಗಿಸುವ ಗುರಿ ಹೊಂದಲಾಗಿದ್ದು, ಇದಕ್ಕೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ಸಹಕಾರ ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ಕೋಲಾರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಮುನಿರಾಜ ಎಂ, ಓದಿದವರು ಸುಗುಣ ಸತೀಶ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
2: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
5: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
2: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
6: ಶ್ರೋತೃಗಳೇ, ಈಗ ಸಮಯ 6:37 ಈಗ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ज्यादा बोनस अपनों के लिए सबसे सही RPLI, इससे बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆ ಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
3: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
2: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
2: ಭಾರತ ಮಾತೆ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
1: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಬರ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚಿಸಲು ಮೂರು ದಿನ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ತೀರ್ಮಾನ. ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030 ವೇಳೆಗೆ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೆಪ್ಟೆಂಬರ್ 21 ಮೂರು ದಿನ ವಿಶೇಷ ಅಧಿವೇಶನಕ್ಕೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಧಿವೇಶನದಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿನ ಬರಗಾಲ, ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪನೆಗೂ ತೀರ್ಮಾನಿಸಲಾಗಿದೆ. ಈ ಇಲಾಖೆಯ ಜೊತೆಗೆ ಸ್ಟೇಟ್ ಫೆಲಿಸಿಟೇಷನ್ ಕೌನ್ಸಿಲ್ ರಚನೆಗೂ ಸರ್ಕಾರ ನಿರ್ಧರಿಸಿದೆ. ಈ ಕೌನ್ಸಿಲ್ಗೆ ಮುಖ್ಯಮಂತ್ರಿ ಅಧ್ಯಕ್ಷರಾಗಿದ್ದು ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ. ಕೃಷಿ, ತೋಟಗಾರಿಕೆ, ಐಟಿ ಬಿಟಿ ಸೇರಿದಂತೆ ಉಳಿದ ಸಚಿವರು ಸದಸ್ಯರಾಗಿರುತ್ತಾರೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಬಿಎಂಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಟ್ಟು 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. 6 ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಟೆಂಡರ್ ನೀಡಿದ್ದು ವಿವಿಧ ಮಾದರಿಯ ಬಸ್ಗಳು ರಾಜ್ಯಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸ್ಥಾಪನೆಗೂ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ಸರ್ಕಾರ ಹಿಂಪಡೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಸಂದ ಜಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ತಿಳಿಸಿದ್ದಾರೆ. ಮೂರು ದಿನದ ಬಳ್ಳಾರಿ ಚಲೋ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಗುಡದೂರಿನಲ್ಲಿ ಮಾತನಾಡಿದ ಅವರು, ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆದಿರುವುದು ಪ್ರತಿಪಕ್ಷಗಳ ಹೋರಾಟಕ್ಕೆ ಮಣಿದು ತೆಗೆದುಕೊಂಡಿರುವ ನಿರ್ಧಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಅಧಿವೇಶನದಲ್ಲಿ ರಾಜ್ಯದ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರದಿಂದ ತತ್ತರಿಸಿರುವ ರೈತರ ಸಮಸ್ಯೆಯನ್ನು ಖುದ್ದು ಆಲಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ 13,500 ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದ್ದು, ಶಿಕ್ಷಣ ಇಲಾಖೆಯಲ್ಲಿ 16,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಹಂತ ಹಂತವಾಗಿ ಶೀಘ್ರವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಅನುದಾನಿತ ಶಾಲೆಗಳ 6,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.

0: ರಾಜ್ಯ ಸರ್ಕಾರ ಸುಮಾರು 72,000 ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ನೌಕರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ಅದು ಹೆಚ್ಚಿನ ಸಂಖ್ಯೆಯಲ್ಲಿ 16,000 ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ನನಗೆ ಕೊಟ್ಟಿದ್ದಾರೆ. ಇದನ್ನು ಹಂತ ಹಂತವಾಗಿ ಆದಷ್ಟು ಬೇಗ ತುಂಬತಕ್ಕಂತ ಕೆಲಸವನ್ನು ಮಾಡ್ತೀವಿ. ಮತ್ತು ಅನುದಾನಿತ ಶಾಲೆಯಲ್ಲೂ ಕೂಡ ಶಿಕ್ಷಕರ ನೇಮಕಾತಿಯನ್ನು ಕೂಡ ಪ್ರಕ್ರಿಯೆಯನ್ನ ಸುಮಾರು 6,000 ಬರುತ್ತೆ. ಹೆಚ್ಚು ಒತ್ತನ್ನ ನಮ್ಮ ಸರ್ಕಾರ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಂತ ಹಂತವಾಗಿ ಆದಷ್ಟು ಬೇಗ ನಾವು ನೇಮಕಾತಿಯನ್ನ ಎಲ್ಲಾ ಇಲಾಖೆ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಶಿಕ್ಷಕರ ನೇಮಕಾತಿ ಪ್ರೋಸೆಸ್ ಲೇಟ್ ಮಾಡೋದಿಲ್ಲ, ಬಹಳ ಫಾಸ್ಟ್ ಆಗಿ ಮುಗಿಸ್.
1: ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು 2030 ವೇಳೆಗೆ ಪ್ರಸ್ತುತ ಇರುವ 39 ಗಿಗಾವ್ಯಾಟ್ನಿಂದ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ 10 ವರ್ಷಗಳ ಕಾರ್ಯತಂತ್ರವನ್ನು ಸರ್ಕಾರ ರೂಪಿಸಿದೆ. ನವದೆಹಲಿಯಲ್ಲಿ ನಡೆದ ಭಾರತ್ ಎಲೆಕ್ಟ್ರಿಸಿಟಿ ಪವರ್ ಜನ್ ಇಂಡಿಯಾ ಮತ್ತು ಇಂಡಿಯನ್ ಯುಟಿಲಿಟಿ ವೀಕ್ 2026 ಸಮ್ಮೇಳನದಲ್ಲಿ ಮಾತನಾಡಿದ ಇಂಧನ ಇಲಾಖೆ ಅಪರ ಕಾರ್ಯದರ್ಶಿ ಗೌರವ್ ಗುಪ್ತಾ, ವಿದ್ಯುತ್ ಸಾಮರ್ಥ್ಯ ಹೆಚ್ಚಳದ ಗುರಿ ಸಾಧಿಸಲು ರಾಜ್ಯವು ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಆದ್ಯತೆ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪಾವಗಡ ಸೋಲಾರ್ ಪಾರ್ಕ್ ವಿಸ್ತರಣೆ ಜೊತೆಗೆ ಪವನ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತಿದೆ. ಪಿಎಂ ಕುಸುಮ್ ಸಿ ಮತ್ತು ಮುಖ್ಯಮಂತ್ರಿ ಸೌರ ಕೃಷಿ ಯೋಜನೆ ಮೂಲಕ ಕೃಷಿ ಫೀಡರ್ಗಳ ಸೌರೀಕರಣಕ್ಕೂ ಉತ್ತೇಜನ ನೀಡಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಂಧನ ಸಂಗ್ರಹಣೆ ಮತ್ತು ಪ್ರಸರಣ ಕ್ಷೇತ್ರಗಳಲ್ಲಿನ ಖಾಸಗಿ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ನೀಡಲಾಗುತ್ತಿದ್ದು ಮುಂದಿನ 5 ವರ್ಷಗಳಲ್ಲಿ 2-3 ಲಕ್ಷ ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜಾರ್ಖಂಡ್ನಲ್ಲಿ ಇಕೋ ಟೂರಿಸಂ ಅಭಿವೃದ್ಧಿಗೆ ರಾಜ್ಯ ಮಾರ್ಗದರ್ಶನ ನೀಡಲಿದೆ. ಬೆಂಗಳೂರಿಗೆ ಆಗಮಿಸಿದ ಜಾರ್ಖಂಡ್ ನಿಯೋಗ ಇಂದು ಇಕೋ ಟೂರಿಸಂ ಮತ್ತು ಪ್ರವಾಸೋದ್ಯಮ ಮಾದರಿಯನ್ನು ಅಧ್ಯಯನ ನಡೆಸಿತು. ಶೀಘ್ರವೇ ಉಭಯ ರಾಜ್ಯಗಳ ನಡುವೆ ಒಪ್ಪಂದ ಮಾಡಿಕೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಮೂಲಕ ಕರ್ನಾಟಕ ಇತರ ರಾಜ್ಯಗಳಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ರಾಜ್ಯದ ಪ್ರವಾಸೋದ್ಯಮ ಮಾದರಿಗಳನ್ನು ಜಾರ್ಖಂಡ್ ಪ್ರವಾಸೋದ್ಯಮ ಸಚಿವ ಸುದೀವ್ಯ ಕುಮಾರ್ ಶ್ಲಾಘಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಪ್ರಕರಣದಲ್ಲಿ ಬಂಧಿತ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಪ್ರಭಾವಿ ವ್ಯಕ್ತಿಗಳಿಂದ ಕ್ಷಣಕ್ಷಣದ ಮಾಹಿತಿ ಪಡೆಯುತ್ತಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಇಡಿ ನೋಟಿಸ್ಗೆ ಪ್ರತಿಕ್ರಿಯೆ ನೀಡದಂತೆ ಹಾಗೂ ಸಿಐಟಿ ವಿಚಾರಣೆಗೆ ಹಾಜರಾಗುವಂತೆ ಪ್ರಭಾವಿ ವ್ಯಕ್ತಿಗಳು ಸಲಹೆ ನೀಡಿದ್ದಾರೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಬೆಂಗಳೂರಿನಿಂದ ನಾಪತ್ತೆಯಾಗಿ ನೋಯ್ಡಾದಲ್ಲಿದ್ದಾಗ ಇಡಿ ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ದಾಳಿ ನಡೆಸಬಹುದು ಎಂದು ಮಾಹಿತಿ ನೀಡಿರುವುದಾಗಿ ತಿಳಿಸಿದೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಶಿವಮೊಗ್ಗದ ಸಾಗರದಲ್ಲಿ ಇಂದು ಪಶ್ಚಿಮಘಟ್ಟ ರೈತ ಸಹಕಾರ ವೇದಿಕೆ ಪಾದಯಾತ್ರೆ ನಡೆಸಿತು. ಸಾಗರ ತಾಲೂಕಿನ ಆವಿನಹಳ್ಳಿ ಗ್ರಾಮದಿಂದ ಸಾಗರದವರೆಗೂ ಪಾದಯಾತ್ರೆ ನಡೆಸಿದ ಹೋರಾಟಗಾರರು ಕಸ್ತೂರಿ ರಂಗನ್ ವರದಿ ಮಾರ್ಪಾಡು ಮಾಡುವಂತೆ ಆಗ್ರಹಿಸಿದ್ದಾರೆ. ಜನವಸತಿ ಹಾಗೂ ಕೃಷಿ ಭೂಮಿಯನ್ನು ವರದಿಯಿಂದ ಸಂಪೂರ್ಣವಾಗಿ ಕೈಬಿಡಬೇಕು, ತಕ್ಷಣವೇ ನೈಜ ಸ್ಥಿತಿ ತಿಳಿಯಲು ಭೌತಿಕ ಸರ್ವೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ, ಮಾಜಿ ಶಾಸಕ ಹರತಾಳು ಹಾಲಪ್ಪ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪ್ರಜಾಸೇವಾ ಅಭಿಯಾನಕ್ಕೆ ಶನಿವಾರ ರಾಜ್ಯಾದ್ಯಂತ ಚಾಲನೆ ದೊರೆಯಲಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಡಿ ಸಾರ್ವಜನಿಕರ ಕುಂದುಕೊರತೆಗಳ ತ್ವರಿತ ಇತ್ಯರ್ಥಕ್ಕೆ ಹಾಗೂ ಗುಣಮಟ್ಟದ ಪರಿಹಾರ ಒದಗಿಸುವಂತೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇಂದು ಸಾಂಪ್ರದಾಯಿಕ ಹಬ್ಬವಾದ ಕೈಲು ಪೊಳದನ್ನು ಆಚರಿಸಲಾಯಿತು. ಮುಂಗಾರು ದಿನಗಳಲ್ಲಿ ಜಿಲ್ಲೆಯ ಹೊಲಗದ್ದೆಗಳಲ್ಲಿ ಶ್ರಮವಹಿಸಿ ದುಡಿದ ಬಳಿಕ ರೈತಾಪಿಗಳು ಕೃಷಿ ಉಪಕರಣ, ವಾಹನ, ಬಂದೂಕುಗಳಿಗೆ ಪೂಜೆ ಸಲ್ಲಿಸಿ ಕೃತಜ್ಞತೆ ಸಲ್ಲಿಸುವ ಸಂಪ್ರದಾಯವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಾಂಸಾಹಾರ ಭೋಜನ ಇಂದಿನ ದಿನದ ವಿಶೇಷವಾಗಿದ್ದು ಗ್ರಾಮ ವ್ಯಾಪ್ತಿಯ ಮೈದಾನಗಳಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಸೇರಿದಂತೆ ವಿವಿಧ ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಮಳೆ ಬಿಡುವು ನೀಡಿದ್ದ ಕಾರಣ ಸಂಭ್ರಮದಿಂದ ಕೊಡಗಿನ ಜನತೆ ಕೈಲ್ಪೊಳದ ಹಬ್ಬವನ್ನು ಆಚರಿಸಿದರು. ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂದು ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ದೇವಿ ದರ್ಶನ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಅಗತ್ಯ ಸಿದ್ದತೆಗಾಗಿ ಟೆಂಡರ್ ಕರೆಯುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಸ್ವಚ್ಛತೆ ಹಾಗೂ ಗುಂಡಿಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಆರ್ ಗವಿಯಪ್ಪ ಇಂದು 65 ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸಿದರು. ನಗರದ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಆರೋಗ್ಯ ಕಾಪಾಡುವ ಪೌರ ಕಾರ್ಮಿಕರ ಸೇವೆ ಅತ್ಯಂತ ಮಹತ್ವದ್ದಾಗಿದ್ದು ನೇಮಕಗೊಂಡ ಎಲ್ಲ ಫಲಾನುಭವಿ ಪೌರ ಕಾರ್ಮಿಕರಿಗೆ ಶುಭ ಹಾರೈಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಕಸ್ತೂರಿ ರಂಗನ ವರದಿ ಕುರಿತಂತೆ ಚರ್ಚಿಸಲು 3 ದಿನ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆ ತೀರ್ಮಾನ. ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಹಿಂಪಡೆದ ಸರ್ಕಾರ. ಮಸೂದೆ ಹಿಂಪಡೆದಿರುವುದು ಹೋರಾಟಕ್ಕೆ ಸಂದ ಜಯ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಮತ. ಹಂತ ಹಂತವಾಗಿ 16,000 ಶಿಕ್ಷಕರ ನೇಮಕ, ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ. ಮತ್ತು ಇಂಧನ ಇಲಾಖೆಯಿಂದ ರಾಜ್ಯದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2030 ವೇಳೆಗೆ 66 ಗಿಗಾವ್ಯಾಟ್ಗೆ ಹೆಚ್ಚಿಸುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಶ್ರೋತೃಗಳೇ, ಈಗ ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ.
4: ಇದು ಯಾರ ನಂಬರ್ ಅಣ್ಣ?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
4: ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ, ಮೊಬೈಲ್ ಅಥವಾ ಬೇರೆ ಫೋನ್.

0: ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಕ್ಕೆ ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಜೊತೆಯಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮೂರ್ನಾಡು ಮುತ್ತಾರುಮುಡಿಯ ಕೆಂಬಟ್ತಂಡ ಎಂ ಮಂದಣ್ಣ ಅವರಿದ್ದಾರೆ. ಮಂದಣ್ಣ ಅವರು ಕಾಫಿ, ಕರಿಮೆಣಸು ಮತ್ತು ಅಡಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇದ್ರ ಜೊತೆಗೆ ಜೇನು ಕೃಷಿ ಮಾಡ್ತಾ ಇದ್ದಾರೆ, ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಹಾಗೆಯೇ ಸ್ವಲ್ಪ ಮಟ್ಟಿಗೆ ಡ್ರ್ಯಾಗನ್ ಹಣ್ಣಿನ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಅನುಭವಗಳನ್ನು ಕುರಿತು ಅವ್ರ ಜೊತೆ ಮಾತಾಡಿ ಅವರ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಮಂದಣ್ಣ ಅವರು.
2: ನಮಸ್ತೆ ಸರ್.
1: ಮೀನು ಸಾಕಾಣಿಕೆನೂ ಮಾಡ್ತಾ ಇದ್ದೀರಾ?
2: ಮೀನು ಸಾಕಾಣಿಕೆ ಸ್ವಲ್ಪ ಮಟ್ಟಿಗೆ ಮಾಡ್ತಾ ಇದ್ದೀನಿ.
1: ಯಾವ್ಯಾವ ಜಾತಿ ಮೀನುಗಳು
2: ಸರ್? ರೋಹು, ಕಾಮನ್ ಕ್ರೌ, ಗ್ರಾಸ್ ಕಾರ್ಪ್ ಮತ್ತೆ ಕಾಟ್ಲಾ. ಫಸ್ಟ್ ಬಿಟ್ಟೆ, ಒಂದು ಚಿಕ್ಕ ಹೊಂಡ ಇತ್ತು, ತಿಲಾಪಿಯನ್ನ ಬಿಟ್ಟಿದ್ದೀನಿ ಈ ಹೊಂಡದಲ್ಲಿ. ಕೃಷಿ ಹೊಂಡದಲ್ಲಿ ರೂಪ್ಚಂದ್, ಕಾಮನ್ ಕ್ರಾಪ್, ಗ್ರಾಸ್ ಕಾರ್ಪ್, ರೋಹು, ಕಾಟ್ಲಾ. ಕಾಮನ್ ಕಾರ್ಪ್ ಸ್ವಲ್ಪ ಮೆಲ್ಲೆ ಬರುತ್ತೆ, ಗ್ರಾಸ್ ಕಾರ್ಪ್ ಇತ್ತು ಒಂದು ಮೀನು 7 kg 300 ರಿಂದ 7 kg, ಅದು ದೊಡ್ಡ ಮೀನು ಹಿಡಿದಿದ್ದು. ಈಗ ರೂಪ್ ಚಂದ್ ಇದೆ 2 ವರ್ಷ 2.5 ವರ್ಷದ್ದು, 500 ಗ್ರಾಮ್ದು ಇದೆ, 2.5 kg ಇದೆ. ಸೊ ತಿಲಾಪ್ಯದಲ್ಲಿ ದೊಡ್ಡ ಮೀನು ಇತ್ತು, 2.5 kg ವರೆಗೆ ಬಂದಿದೆ.
1: ಸೊ ಅದು ಮನೆ ಉದ್ದೇಶಕ್ಕಾಗಿ ಬಳಸ್ಕೊಳ್ತಾರೆ,
2: ಯಾರಾದ್ರೂ ಬಂದ್ರೆ ನನಗೆ ಬೇಕು ಮೀನು ಅಂತ ಹೇಳಿದ್ರೆ ಅವತ್ತಿನ ರೇಟಿಗೆ ನನಗೆ ಟೈಮ್ ಇದ್ರೆ ಹಿಡಿದು ಕೊಡ್ತೀವಿ. ಕಮರ್ಷಿಯಲ್ ಅಂತಲ್ಲ, ಮಿಕ್ಸ್ಡ್. ಸೊ ಈಗ ಒಂದೊಂದು ದಿವಸ ಏನ್ ಮಾಡ್ತೀವಿ, ಹೋದಾಗ ಮೀನ್ ಸಿಕ್ಬಿಡುತ್ತೆ. ಒಂದು ದಿವಸ ಅಂದ್ರೆ ಕೆರೆ ಆಳ ಇರುತ್ತೆ, ಅದರಿಂದ ನಾವು ಇಳಿಯಕ್ ಹೋಗಲ್ಲ. ಸೊ ಜಾಕೆಟ್ ಹಾಕ್ತಿವಿ, ಯಾರ ಕೆರೆ ಹತ್ರ ಇದ್ರು ಲೈಫ್ ಜಾಕೆಟ್ ಇಸ್ ಇಂಪಾರ್ಟೆಂಟ್, ಸೇಫ್ಟಿ ಫಸ್ಟ್. ಮತ್ತೆ ನೀವು ಏನನ್ನ ಮಾಡ್ತೀರಾ ಮಾಡಿ, ನೀವು ಈಗ ಒಬ್ಬರೇ ಹೋಗ್ತೀರಾ, ಗಂಬೂಟ್ ಹಾಕೊಂಡಿರ್ತೀರ, ಗಂಬೂಟ್ ಹೋಗಿದ್ರೆ ಕೆರೆ ಸುತ್ತ ಸ್ವಾಂಪಿ ಏರಿಯಾ ಇರುತ್ತೆ, ಏನಿದೆ ಗೊಸರು ಇರುತ್ತೆ, ನೀವು ಇಳಿತೀರಾ, ಏಳಿದಕ್ಕೆ ನಿಮ್ಮನ್ನ ಎಳಿಲಿಕ್ಕೆ ಯಾರಿರಲ್ಲ, ಹತ್ರದಲ್ಲಿ ರೋಪ್ ಗುಪ್ ಏನಿರಲ್ಲ. ಯಾವಾಗ ಊರ್ಲಿಕ್ಕೆ ಸ್ಟಾರ್ಟ್, ಫೋನ್ ಕೂಡ ಎಲ್ಲರೂ ಎತ್ಕೊಂಡು ಹೋಗಲ್ಲ, ಮಳೆ ಹೊಡೆದಿದೆ ಅಂತೇಳಿ. ಆ ಟೈಮಲ್ಲಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಕೆರೆ ಹತ್ರ ಹೋಗುವಾಗ ಮೀನ್ ಸಾಕಾಣಿಕೆ
1: ಒಳ್ಳೆ ಎಚ್ಚರಿಕೆ ಆಗಿರ್ಬೇಕು,
2: ಬಹಳ ಎಚ್ಚರಿಕೆ. ಮಳೆಗಾಲದಲ್ಲೂ, ಬೇಸಿಗೆಗಾಲದಲ್ಲೂ, ಬೇಸಿಗೆಗಾಲದಲ್ಲಿ ಏನು ಅಂತೇಳಿದ್ರೆ ಸಿಕ್ಕಾಕೊಂಡ್ರೆ ಎದ್ದು ಬರಲ್ಲ, ಗಂಬೂಟಲ್ಲಿ ಸಿಕ್ಕಾಕೊಂಡ್ರೆ ಜಾರುತ್ತೆ ಸುತ್ತಮುತ್ತ. ಸೊ ಬಿ ಕೇರ್ಫುಲ್.
1: ಅಂದ್ರೆ
2: ಮೀನ್ ಸೇಕೆಯಲ್ಲಿ ಇನ್ನೊಂದು ಅಡ್ವಾಂಟೇಜ್, ಸೊ ಅದರಲ್ಲಿ ನನಗೆ ಗೊತ್ತಿರೋ 5 grams ಆಫ್ ವೇಸ್ಟ್ ಯಾವಾಗಲೂ ಬಿಡುತ್ತೆ. ಸೊ ನಿಮ್ಮ ಕೆರೆಯಲ್ಲಿ ಎಷ್ಟು ಮೀನ್ ಇದೆ, 1000 ಮೀನ್ ಇದ್ರೆ ಎಷ್ಟು ಗ್ರಾಮ್ ವೇಸ್ಟ್ ಬಂತು. ಸೊ ಅದರಿಂದ ನೀವು ಆ ಕೆರೆಯಿಂದ ಇರಿಗೇಟ್ ಮಾಡುವಾಗ, ಸೊ ಕಾಫಿಗೆ ಅಲ್ಲಿಂದ
1: ಪೋಷಕಾಂಶಗಳು
2: ಬಂತು.
1: ಅಂದ್ರೆ ಹೊಸ ನೀರು ಬಿಡ್ತಾ ಇರಬೇಕಾಗತ್ತೆ ಸ್ವಲ್ಪ ಮಟ್ಟಿಗೆ.
2: ಸ್ವಲ್ಪ ಮಟ್ಟಿಗೆ ಮಳೆಗಾಲದಲ್ಲಿ ಹೊಸ ನೀರು ಬಿಡ್ತಾ ಇರ್ತೀವಿ, ತೋಡಿಂದ ಬರೋದು, ಸ್ವಲ್ಪ ತೋಡಲ್ಲೇ ಹೋಗುತ್ತೆ, ಸ್ವಲ್ಪ ನಾವು ಬಿಟ್ಕೊಳ್ತೀವಿ, ಆಗ ಹೊಸ ಸ್ಪ್ರೇ ಆಗಿದೆ ಅಲ್ಲಿ ಇಲ್ಲಿ ನೋಡ್ಕೊಳ್ಬೇಕು.
1: ಅಂದ್ರೆ ನೀವು ನಿಯಮಿತವಾಗಿ ಏನು ಹಿಡಿಯಕ್ ಹೋಗಲ್ಲ ಅವನ್ನ?
2: ನಿಯಮಿತವಾಗಿ ಹಿಡಿದು ಮಾರೋ ಅದಿಲ್ಲ, ಈಗ ಯಾರಾದ್ರೂ ಬರ್ತಾರೆ ಹಿಡಿಬೇಕು, ಅವತ್ತು ಬೇಕು ನನಗೆ ಒಂದು 2 kg ಬೇಕಾ, ಸಿಕ್ಕಿದ್ರೆ ಹಿಡ್ಕೊಡ್ತೀವಿ. ಹಾಗೆ ಕಮರ್ಷಿಯಲ್ ಆಗಿ ನಾವು ಮಾಡ್ಲಿಕ್ಕೆ
1: ಒಂದು ಹವ್ಯಾಸಕ್ಕಾಗಿ ನೀರಿರೋದ್ರಿಂದ ಬಿಡ್ತಾ ಇದ್ದೀರಾ?
2: ನೀರು ಇರೋದ್ರಿಂದ ಬಿಡ್ತಾ ಇದೀವಿ. ಸೊ ಅಲ್ಲಿಂದ ನನಗೆ ಅಡ್ವಾಂಟೇಜ್ ಅಂದ್ರೆ ಕಾಫಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗ್ತಾ, ನ್ಯೂಟ್ರಿಯೆಂಟ್ ಸಿಗ್ತಾ ಇದೆ. ಸೊ ಅದರಿಂದ, ಸೊ ಹಾಬಿ.
1: ಮತ್ತೆ ಡ್ರ್ಯಾಗನ್ ಹಣ್ಣಿನ ಗಿಡಗಳು ಎಷ್ಟಿದಾವೆ?
2: ಡ್ರ್ಯಾಗನ್ 45 pole ಇದೆ ಸರ್, ತಂದು ಒಂದು 7 ವರ್ಷ ಆಯ್ತು. ಫಸ್ಟ್
1: ಎಲ್ಲಿಂದ ತಂದ್ರೆ ಆ ಕಾಂಡಗಳು?
2: ಫಸ್ಟ್ ನಾನು ಇಲ್ಲಿಂದ ತಂದಿದ್ದು, ನಮ್ಮ ಮೇಕೇರಿ ಹತ್ರ ಒಬ್ರು ಇದ್ರು, ವೈಟ್ ಕಲರ್ ಸಿಕ್ತು ಆಗ, 200 rupees ಪರ್ ಇದು ಸ್ಟೆಮ್ ಹೋಗಿ ತಂದೆ. ಮತ್ತೆ ರೆಡ್ ವೆರೈಟಿ ಶನಿವಾರ ಸಂತೆ ಮತ್ತೆ ಸೋಮವಾರಪೇಟೆ ಮಧ್ಯದಲ್ಲಿ ಒಂದು ಫಾರ್ಮ್ ಇತ್ತು, ಅಲ್ಲಿಂದ ತಂದೆ. 350 rupees
1: ಪರ್ ಪ್ಲಾಂಟ್. ನಡದ ಹೇಗೆ ಅಂತೀರಾ?
2: ನಡದ ಏನಿಲ್ಲ ಸರ್, ಅದ್ರದ್ದು ಏನಿದೆ ಸ್ಟೆಮ್ ಇದೆ ಅಂದ್ರೆ ಗ್ರೀನ್ ಕಲರ್ ಆಗಿ ಬರುತ್ತಲ್ಲ, ಅದು 3 ವರ್ಷಕ್ಕೆ ಮೆಚೂರ್ ಆಗಿರಬೇಕು. ಸೊ ದೇರ್ ಆರ್ 2 things, ಒನ್ ಇಸ್ ಮೆಚೂರ್ ಅಂಡ್ ಇಮ್ಮೆಚೂರ್. ಇಮ್ಮೆಚೂರ್ ನ ತಂದರೆ ಅದರಲ್ಲಿ ಇಮಿಡಿಯೇಟ್ ಶ್ರಿಂಕ್ ಆಗುತ್ತೆ, ಸತ್ತೋಗುತ್ತೆ. ಮೆಚೂರ್ ಆಗಿದ್ದು ಯಾವುದು ಹೂ ಬಿಟ್ಟಿದ್ದು ಹಣ್ಣಾಗಿದ್ದು ಅದನ್ನ ಕಟ್ ಮಾಡಿ, ಕಟ್ ಮಾಡಿ ಒಂದು 1/2 ಅಡಿಯಷ್ಟು ಕಟ್ ಮಾಡಿ, ಕೆಳಗಡೆ ಅದ್ರದ್ದು ಸೆಂಟರ್ ಅಲ್ಲಿ ಒಂದು ಇದು ಬರುತ್ತೆ, ಎಂತದ್ದು ಕಾಂಡ ಗಟ್ಟಿಯಾಗಿರೋ ಇದು. ಸೊ ಅದನ್ನ ಒಂದು 1/2 inches ಸ್ಕ್ರೇಪ್ ಮಾಡಿ, ಏನು ಸಾಫ್ಟ್ ಟಿಶ್ಯೂ ಇರುತ್ತೆ ಆ ಗ್ರೀನ್, ಇದರಲ್ಲಿ ಸಾಫ್ಟ್ ಟಿಶ್ಯೂ ಇರುತ್ತೆ, ಆ ಸಾಫ್ಟ್ ಟಿಶ್ಯೂನ ತೆಗೆದು ಭೂಮಿಯ ಒಳಗಡೆ ಮಡಗಿ, ಸ್ವಲ್ಪ ಭೂಮಿಯ ಕಾಂಪೋಸ್ಟ್ ಅಲ್ಲಿ ಮಡಗಿ ಅದರಲ್ಲಿ ಕಟ್ಟಿ ಬಿಡಿ, ಆಟೋಮೆಟಿಕ್ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಟಾಪ್ ಅನ್ನ ಕಟ್ ಮಾಡಿದ್ರೆ ಆಯ್ತು, ಮುಳ್ಳು ಇರುತ್ತೆ, ಮುಳ್ಳು ಚುಚ್ಚಿದ್ರೆ 1-2 ವಾರ ಆದ್ರೂ ನಿಮ್ಗೆ ಕೈಯಲ್ಲಿ ಚುಚ್ಚುತ್ತಾ ಇರುತ್ತೆ. ಸೊ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಕ್ಕೆ 2 ವರ್ಷದಿಂದ, ಡಿಪೆಂಡಿಂಗ್ ಆನ್ ದಿ ಮೆಚ್ಯೂರಿಟಿ, ಡಿಪೆಂಡಿಂಗ್ ಆನ್ ಯುವರ್ ಲಕ್ ಆಲ್ಸೋ. ಹೀಗೆ ಅದಕ್ಕೆ, ಬಟ್ ನಾನು ಇಷ್ಟವರೆಗೆ ಕೆಮಿಕಲ್ ಮೆನ್ಯೂರ್ ಯೂಸ್ ಮಾಡಿಲ್ಲ, ಉಮ್ಮಿನ ಯೂಸ್ ಮಾಡಿದೆ, ಅಂದ್ರೆ ನಮ್ಮ ಭತ್ತದ ಒಟ್ಟು, ಅದನ್ನ ಬೇಯಿಸಿ ಹಾಕಿ ಅದಕ್ಕೆ ಸುತ್ತ ಹಾಕಿ ಕಾಂಪೋಸ್ಟ್ ಇದ್ದಿದ್ದನ್ನ ಹಾಕಿ ಬೆಳೆಸಿದೀನಿ. ಟೇಸ್ಟಿ ಇದೆ, ಮಾರ್ಕೆಟಿಂಗ್ ಇಲ್ಲ. ಯಾಕೆಂತ ಹೇಳಿದ್ರೆ ಹೂ ಬಿಡೋವಾಗ ಕೇಳ್ತಾರೆ ಎಲ್ರು, ಹೂ ಬಿಟ್ಟಾದ್ಮೇಲೆ ಸರ್ ನನಗೆ ಅಲ್ಲಿ 140 ಸಿಗುತ್ತೆ, 40 ರೂಪಾಯಿ 20 ರೂಪಾಯಿ, ಅದಕ್ಕೆ ಏನ್ ಮಾಡ್ತೀನಿ, ಯಾರಿಗಾರಿಗೆ ಗೊತ್ತಿದೆ ಅವ್ರಿಗೆ ಕೊಡ್ತಾ ಇದ್ದೀನಿ.

0: ಹಣ್ಣು ಯಾರು ಬಂದು ಇದ್ರೆ ಕೊಡ್ತೀನಿ. ಸೊ ನಾಟ್ ಕಮರ್ಷಿಯಲ್ ಆ್ಯಂಗಲ್. ಒಬ್ಬೊಬ್ಬರು ಹೇಳ್ತಾರೆ ನಾ ದುಡ್ಡು ಕೊಟ್ಟು ತಗೊಳ್ತೀನಿ, ಯಾ ಯಾವ್ದು ಬೇಕು ನೀವು ತಗೊಳ್ಬಹುದು. ದುಡ್ಡು ಕೊಟ್ಟು ತಗೊಳ್ಳೋರಿಗೆ ಇಲ್ಲ, ನನ್ನಲ್ಲಿ ಇದ್ರೆ ಎಲ್ರಿಗೂ ಎವರೇಜ್ ಬೆಸ್ಟ್ ಆಫ್ ದಿ ಲಾಟ್ ಏನಿದೆ ಅದನ್ನ ಕೊಡ್ತೀನಿ.
1: ನೀರು ಕೊಡ್ತಾ ಇರಬೇಕು,
0: ಹಾಗೇನಿಲ್ಲ ಸರ್, ನೀರು ಕೊಡಬೇಕು ಅಂತ ಹಾಗೇನಿಲ್ಲ. ನಮ್ಮ ಇರಿಗೇಷನ್ ಮಾಡುವಾಗ ಏನು ಮನೆ ಹತ್ರ ಇರೋದ್ರಿಂದ ಅದು, ಸೊ ನನ್ನ ಕಣದ ಸುತ್ತ ಹಾಕಿದ್ದೀನಿ, ಕೆರೆ ಸುತ್ತ ಹಾಕಿದ್ದೀನಿ. ಸೊ ಪೋಲ್ಸ್ ನಾನು ಪುತ್ತೂರಿಂದ ತಂದೆ, ಒಂದು ಸಲ ಸಿ ಐ ಟಿ ಕೃಷಿ ಮೇಳ, ಸೊ ಅಲ್ಲಿ ಬಂದಿದ್ರು, ಅವರ ಥ್ರೂ ತಂದಿದ್ದೀನಿ. ಸೊ ಎಕ್ಸಲೆಂಟ್ ಪೋಲ್ಸ್, ಚೆನ್ನಾಗಿದೆ. ಅದನ್ನ ನೀವು ಪೆಪ್ಪರ್ ಕೂಡ ಬೆಳೆಸಲಿಕ್ಕೆ ಯೂಸ್ ಮಾಡ್ಬೋದು ಲೇಟರ್ ಆನ್ ಏನಂತ. ಒಂದು ಡ್ರ್ಯಾಗನ್ ಫ್ರೂಟ್ ಪೋಲ್ ಅಲ್ಲಿ 300 kg ಅಷ್ಟು ಅದ್ರದ್ದು ಇದು ಬರುತ್ತೆ, ಕಾಂಡಗಳು ಬರುತ್ತೆ. ಸೊ ಅದರಲ್ಲಿ ಎವರೇಜ್ 25 kg ಅಷ್ಟು ನಾ ಕೊಯ್ದಿದ್ದೀನಿ.
1: ಅದು ಎಷ್ಟು ದಿನಕ್ಕೆ ಒಂದ್ಸರಿ ಹೂವು
0: ಸರ್? ಮೇ ಅಲ್ಲಿ ಸ್ಟಾರ್ಟ್ ಆದರೆ ಡಿಸೆಂಬರ್ ವರೆಗೆ ಹೂ ಆಗ್ತಾ ಇರುತ್ತೆ. ಯಾವಾಗ ಹೂ ಆಗುತ್ತೆ ಅಂತಲ್ಲ, ಒಂದೊಂದು ಸೈಕಲ್ ಎಂಡ್ ಆದ ತಕ್ಷಣ ಆಗ್ತಾ ಇರುತ್ತೆ. ಮಳೆ ಜಾಸ್ತಿ ಇದ್ರೆ ಕೊಳೆ ಬಂದು ಹಣ್ಣು ಹೋಗುತ್ತೆ. ಕಳೆದ ವರ್ಷ ಒಂದು 50-100 ಹೂವಾಗಿ ಹೂ ಬಿಟ್ಟು ಏನು ಇದಾಗಿದೆ ಎಲ್ಲ ಕೊಳತು ಹೋಯ್ತು.
1: ಅಂದ್ರೆ ಹೂ ಬಿಟ್ಟ ಮೇಲೆ ಪರಾಗಸ್ಪರ್ಶ ಹೇಗೆ ಅದ್ರದ್ದು?
0: ಅದ್ರದ್ದು ಪರಾಗಸ್ಪರ್ಶ ನನ್ನಲ್ಲಿ ಇರೋ ವೆರೈಟಿಗೆ ಪರಾಗಸ್ಪರ್ಶ ಇಲ್ಲ, ಕೆಲವೊಂದು ವೆರೈಟಿಗೆ ಪರಾಗಸ್ಪರ್ಶ ಇದೆ. ಸೊ ಪರಾಗಸ್ಪರ್ಶ ಅಂದ್ರೆ ಒಂದೊಂದು ಗಿಡದಿಂದ ಹೂವನ್ನ ತಂದು ಇನ್ನೊಂದು ಗಿಡಕ್ಕೆ ಮಾಡಿ ಅದರದ್ದು ಪೋಲ್ ಅನ್ನ ತಂದು ಇದಕ್ಕೆ ಬ್ರಷ್ ಮಾಡಿ ಮಡಗಬೇಕು.
1: ನಾವು ಕೈಯಿಂದನೇ
0: ಕೈಯಿಂದನೇ ಮಾಡಬೇಕು. ಅದು ಬೇರೆ ದೇಶಗಳಲ್ಲಿ ಮಾಡ್ತಾ ಇದ್ದಾರೆ, ಇಲ್ಲಿ ನಾನ್ ಮಾಡಿಲ್ಲ. ಸೊ ಇಲ್ಲಿ ಯಾವ ವೆರೈಟಿ ಇದೆ ಅದರಲ್ಲೂ ರೆಡ್ ಕಲರ್ ಇದೆ, ಸ್ವೀಟ್ ಆಗಿದೆ, ಇನ್ನೊಂದು ಲೈಮ್ ಟೇಸ್ಟ್ ಬರುತ್ತೆ ವೈಟ್ ಕಲರ್. ಈಗ ಮೊನ್ನೆ ಒಂದು ಕೊಯ್ದಿದ್ದೀನಿ, 967 grams ವೈಟ್ ಕಲರ್,
1: 1 kg
0: 1 kg ಆಸುಪಾಸು ಮಡಗ್ತಾ ಹೋದ್ರೆ ಶ್ರಿಂಕೇಜ್ ಬರುತ್ತೆ. ಸೊ ಇಮಿಡಿಯೇಟ್ಲಿ ಕೊಯ್ದ್ರು, ಅದಕ್ಕೆ ಏನು ಮೇಂಟೆನೆನ್ಸ್ ಇರಲಿಲ್ಲ. ಹಾಗೆ ಬಿದ್ದಿದ್ದೆ, ಮಗನಿಗೆ ಹೇಳಿದೆ ಬೇಕಾದ್ರೆ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬೇಕು ಅಂತ ಹೇಳ್ದ, ಹುಯ್ಕೊಳ್ಳಿ ಅಂತ ಹೇಳಿದ್ರೆ. ಸೊ ಈ ಗಾಟ್ ಇಟ್ ಒನ್, ಈಗ ಸಾಕ್ತಾ ಇದೆ.
1: ಅಂದ್ರೆ ಒಂದು ಗಿಡ ಅಂದ್ರೆ ಎಷ್ಟು ಹಣ್ಣುಗಳನ್ನ ನಿರೀಕ್ಷೆ ಮಾಡಬಹುದು ವರ್ಷಕ್ಕೆ?
0: ನೀವು ನೀಟಾಗಿ ಲಿಮಿಟೆಡ್ ಮೇಂಟೆನೆನ್ಸ್ ಅಲ್ಲಿ ಒಂದು 50-60 ಹಣ್ಣು
1: ಒಂದು ಗಿಡದ.
0: ನಾ ಅದೇ ಹೇಳಿದ 25 kg 25 kg ವರೆಗೆ ಈಗ ಆಗಿದೆ. ಈಗ ಪೋಲ್ಸ್ ಇದ್ದ ನಾ ಸುಮಾರನ್ನ ತೆಗಿತಾ ಇದ್ದೀನಿ.
1: ತಾವ್ ಹೇಳ್ದಂಗೆ ಒಂದು 3 ವರ್ಷದಿಂದ ಅದು ಹಣ್ಣು ಬಿಡಕ್ಕೆ
0: ಸ್ಟಾರ್ಟ್ ಆಗುತ್ತೆ. ಹೂ ಬರುತ್ತೆ, ಹೂ ಬಂದ ತಕ್ಷಣ ಒಂದೇ ತೆಮ್ಮಲ್ಲಿ 4-5 ಹೂ ಬರುತ್ತೆ. ಸೊ ನೀವು ಮಧ್ಯದನ್ನ ತೆಗಿಬಹುದು, ತೆಗೆದ್ರೆ ಏನಾಗುತ್ತೆ ಸೈಜ್ ಜಾಸ್ತಿ ಬರುತ್ತೆ. ಸೊ ಯಾವಾಗ ಸೈಜ್ ಜಾಸ್ತಿ ಬಂತು ಒಳ್ಳೇದು. ವೈಟ್ದು ನಾರ್ಮಲಿ ಬಿಗರ್ ಸೈಜಸ್ ಬರುತ್ತೆ, ಮತ್ತೆ ಅದಕ್ಕೆ ಹುಳಗಳ ಕಾಟ ಇದೆ. ಹಣ್ಣಾಗ್ತಾ ಬಂದಾಗ ಅದರದ್ದು ಕಾಂಡ ಇಟ್ ಇಸ್ ಸಕ್ಯುಲೆಂಟ್, ಸ್ವೀಟ್ ಟೇಸ್ಟ್ ಆಗಿರುತ್ತೆ, ಅದಕ್ಕೆ ಇರುವ ರಸಭರಿತ ಆಗುತ್ತೆ. ಹೂ ಬಂದ ತಕ್ಷಣ ಅದರ ಸುತ್ತ ತಿಂತಾ ಇರುತ್ತೆ.
1: ಅಂದ್ರೆ ಹಣ್ಣಿನ
0: ಹೂ ಬರೋಗಿ ಅದನ್ನ ತಿಂದ್ಬಿಡುತ್ತೆ, ಮತ್ತೆ ಅದ್ರ ಕಾಂಡ ಇದೆ ಅಲ್ಲ ಅದನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಆಂಟಿಕಿಲ್ ಅಂತ ಒಂದು ಇದು ಬರುತ್ತೆ, ಸ್ವಲ್ಪ ಹಾಕಿದ್ರೆ ಅದು ಜೇನುಳಕ್ಕೂ ಎಫೆಕ್ಟ್ ಆಗಲ್ಲ. ಗೆಮೆಕ್ಷನ್ ಹಾಕ್ಲಿಕ್ಕೆ ಹೋಗ್ಬೇಡಿ,
1: ಮೆಲಥಿಯನ್ನು ಇದೆಲ್ಲ ಹೇಳ್ತಾರೆ
0: ಅದು. ಸೊ ಮೆಲ್ಲೆ ನಾವು ಹಾಕಿ ಅದನ್ನ ಬಿಡ್ತೀವಿ. ಸೊ ಅದರಿಂದ ನಾ ಈ ವರ್ಷ ಯಾವ್ದು ಹಾಕಿಲ್ಲ, ಏನಾಗುತ್ತೆ ಅದ್ರ ಪಾಡಿಗೆ ಆಗಲಿ ಅಂತ ಹೇಳಿ, ಯಾಕಂತೇಳಿದ್ರೆ ಮಾರ್ಕೆಟೆಬಿಲಿಟಿ ಇಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು, ಯಾರು ಗೊತ್ತಿದೆ ಅವ್ರಿಗೆ ಕೊಡುವ ಅಂತೇಳಿ. ಬಟ್ ಎಕ್ಸಲೆಂಟ್ ಫ್ರೂಟ್ ಆಗಿದೆ ಈ ವರ್ಷ. ರೆಡ್ ಅಲ್ಲಿ ಆಲ್ಮೋಸ್ಟ್ 650 grams ವರೆಗೆ ಆಗಿದೆ, ಅದಕ್ಕಿಂತ ದೊಡ್ಡದ್ದು ನಾನು ನೋಡಿಲ್ಲ.
1: ಅಂದ್ರೆ ಹೂ ಪರಾಗಸ್ಪರ್ಶ ಆದ್ಮೇಲೆ ಎಷ್ಟು ದಿನಕ್ಕೆ ಈ ಹಣ್ಣು ಅಭಿವೃದ್ಧಿ ಆಗುತ್ತೆ? ನಾವು
0: ಟೋಟಲ್ 48-52 days ಸೈಕಲ್, 21-21 ನನ್ನ ಪ್ರಕಾರ ಇತ್ತು, ಈಗ ಇನ್ನೊಬ್ರು ಹೇಳಿದ್ರು 48 days ಅಂತ, ವಿದಿನ್ 50 days ಆಗಿ ಆಗುತ್ತೆ.
1: ಅದು ಕೊಯ್ಲು ಮಾಡೋದಕ್ಕೆ ಇಂಥ ಹಂತ ಅಂತಾನೆ ನೋಡಿ ಕೊಯ್ಲು ಮಾಡ್ಬೇಕಾ ಅಥವಾ ಹೇಗೆ
0: ಸರ್? ಒಂದ್ಸಲ 40 days ಆದ್ಮೇಲೆ ಈಗ ಹೂವಾಗಿ ಪರಾಗಸ್ಪರ್ಶ ಆಯ್ತು, ಕಾಯಿ ನೀವು ನೋಡ್ತಾ ಬರ್ತೀರ ಅದರಲ್ಲಿ ಪಿಂಕ್ ಕಲರ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ನೀವು ಮಾರ್ಕೆಟಿಂಗ್ ಜಾಸ್ತಿ ಮಾಡೋದಾದ್ರೆ ಗ್ರೀನ್ ವಿತ್ ಪಿಂಕ್ ಆದ್ರೆ ಓಕೆ, ನಿಮಗೆ ಕನ್ಸಂಪ್ಷನ್ಗೆ ಬೇಕು ಅಂತ ಹೇಳಿದ್ರೆ ಹಣ್ಣಾಗುವರೆಗೆ ನೋಡಿ. ಹಣ್ಣಾಗಿ ಏನಾಗುತ್ತೆ, ದೊಡ್ಡ ದೊಡ್ಡ ಹಣ್ಣಾದ್ರೆ ಮೇಲಿಂದ ಒಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಒಡಿಬಾರದು ಅಂತ ಹೇಳಿದ್ರೆ ನೀವು ಒಂದು ಪಿಂಕ್ ಕಲರ್ ಸ್ಟಾರ್ಟ್ ಆದ್ಮೇಲೆ 4 days ಅಲ್ಲಿ, ನಂಬರ್ ಆಫ್ ಡೇಸ್ ಅಂತ ಇಲ್ಲ, ಯಾವತ್ತು ಅಂತ, ಒಂದು ವಾರದವರೆಗೆ ಹಾಗೆ ಮಡಗಬಹುದು ಹಣ್ಣನ್ನ. ಕಟ್ಟರಲ್ಲಿ ಕಾಯಿಗಟ್ಟು, ಮತ್ತೆ ಕೈಯಲ್ಲಿ ಇದು ಮಾಡಿದ್ರೆ ಅದು ಡ್ಯಾಮೇಜ್ ಆಗುತ್ತೆ. ಸೊ ಕೀಪಿಂಗ್ ಕ್ವಾಲಿಟಿ ಅಪ್ ಟು 1 week ನೋ ಪ್ರಾಬ್ಲಮ್. ನಾ ಮಡಗಿದ್ದೀನಿ, ಈಗ ಮೊನ್ನೆ ಕೊಯ್ದಿದ್ದು ಮಡಗಿದ್ದೆ, ಅದು ಇತ್ತು. ನಮಗೆ ಅದ್ರದ್ದು ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ. ಈಗ ಏನಾಗುತ್ತೆ, ಎಲ್ಲೆಲ್ಲೂ ಡ್ರ್ಯಾಗನ್ ಫ್ರೂಟ್ ಬೆಳೀತಾ
1: ಇದ್ದಾರೆ.
0: ಫಸ್ಟ್ 600 rupees ಇತ್ತು, 400 rupees ಇತ್ತು, 300 rupees ಇತ್ತು, ಈಗ 20-30 rupees ಕೇಳ್ತಾ ಇದ್ದಾರೆ.
1: ಕಡಿಮೆ ಆಗ್ತಾ ಇದೆ,
0: ಆದ್ರೆ ಮರದ 140ಕ್ಕೆ
1: ಮಾರ್ತಾರೆ. ಆದ್ರೆ ಒಳ್ಳೆ ಪೌಷ್ಟಿಕ ಭರಿತ ಹಣ್ಣು
0: ಹೇಳ್ತಾರೆ. ಎಲ್ಲಾದ್ರೂ ಡ್ರ್ಯಾಗನ್ ಫ್ರೂಟ್ ರೆಡ್ ಅನ್ನ ಕಟ್ ಮಾಡಿದ್ರೆ ಕೈಯಲ್ಲಿ ಫುಲ್ ಪಿಂಕ್ ಆಗಿರುತ್ತೆ, 2 days ಹಾಗೆ ಇರುತ್ತೆ ನಾಲಿಗೆಯಲ್ಲಿ. ಇನ್ನೂ ಎಕ್ಸ್ಟ್ರೀಮ್ ಹೋಗಿ ನೀವು 2-3 ಹಣ್ಣು ತಿಂದ್ಬಿಟ್ರಿ, ಒಂದು ಹಣ್ಣು ಅಥವಾ 2 ಹಣ್ಣು ಜ್ಯೂಸ್ ಕುಡಿದು ಬಿಟ್ರಿ ಅಂತ ಯೋಚನೆ ಮಾಡಿ, ನೆಕ್ಸ್ಟ್ ಡೇ ಯೂರಿನ್ ಪಾಸ್ ಮಾಡುವಾಗ ನಿಮಗೆ ಎದುರಿಗೆ ಹೋಗುತ್ತೆ ಇದೆಲ್ಲಿಂದ ಬಂತು ಅಂತೇಳಿ ಕಲರ್. ಈಗ ಮದ್ದು ಸೊಪ್ಪು ಕುಡಿದ್ರೆ ಆ ಕಲರ್ ಏನು ಬರುತ್ತೆ, ಸೇಮ್ ಕಲರ್ ಬರುತ್ತೆ.
1: ಒಂದ್ ರೀತಿ ಹವ್ಯಾಸಕ್ಕೆ ಮಾಡ್ತಾ ಇದ್ದಾರೆ,
0: ಹವ್ಯಾಸಕ್ಕೆ. ಮಾರ್ಕೆಟಿಂಗ್ ಅಂತ ಮಾಡಿದ್ರೆ ಆಗಲಿಲ್ಲ, ಸೊ ಹವ್ಯಾಸಕ್ಕೆ ಮಾಡ್ತಾ ಇದ್ರಿ, ಟೈಮ್ ಪಾಸ್ ಆಗುತ್ತೆ,
1: ಒಳ್ಳೆ ಚಟುವಟಿಕೆಯಿಂದ ಇರಬಹುದು,
0: ಎನ್ಕರೇಜ್ ಆಗುತ್ತೆ, ಹಣ್ಣಾಗಿದೆ ಓಕೆ ಕುಯ್ಯುವ.
1: ಅಂದ್ರೆ ಕೃಷಿ ಜೊತೆಗೆ ಇವೆಲ್ಲ ಇರೋದ್ರಿಂದ ನಿಮಗೆ ಬಹಳ ಅನುಕೂಲ.
0: ಅದಾದ್ಮೇಲೆ ಮಿಷಿನರಿ ಕೂಡ ನಾನು ಮಾಡ್ತೀನಿ, ನಂದೇ ಓನ್ ಮಿಷಿನರಿ ಮಾಡ್ತೀನಿ. ಟೈಮ್ ವರದರಾಜ ನಂದೇ ಓನ್ ಅಂತ ಹೇಳಿದ್ರೆ ನಾನು ಐಡಿಯಾಸ್ ಕೊಡ್ತೀನಿ, ನನಗೆ ಅಲ್ಲಿ ಕ್ರಾಫ್ಟ್ ಮಾಡಿ ಕೊಡ್ತಾರೆ, ಕಾಫಿ ರೇಕಿಂಗ್ ಅಂಡ್ ಹೀಪಿಂಗ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟೊಂದು ಯಾರು ಹೇಳಿದ್ರು ಮಾಡಿದ್ದಾರೆ ಆಲ್ರೆಡಿ ಅಂತ. ಬಟ್ ಆ ಟೈಪ್ ಮಿಷಿನ್ ನನ್ನ ಹತ್ರ ಒಬ್ಬನ ಮಾತ್ರ ಇರೋದು, ಅಕ್ರಾಸ್ ದಿ ಗ್ಲೋಬ್ ಅಂತ ಹೇಳ್ತೀನಿ.
1: ಅಂದ್ರೆ ನೀವು ಮಾಡ್ಕೊಂಡಿರೋದು?
0: ನಾನು ಮಾಡ್ಕೊಂಡಿರೋದು. ಸೊ ಈಸಿ ಆಗುತ್ತೆ ನನಗೆ, ಈಗ ಎಲ್ಲ ಮಿಷಿನ್ ಬಂದಿದೆ. ನಮಗೆ ಏನಂತ ಹೇಳಿದ್ರೆ ಮಿಷಿನ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ

0: ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್ ಇಂದ ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಯಾವಾಗ ರೈತನಿಗೆ ಕಾಫಿಗೆ ರೇಟ್ ಆಗಿದೆ ಅಂತೇಳಿ. ಸೊ ನಮಗೇನು ಚೀಪ್ ಅಂಡ್ ಬೆಸ್ಟ್, ಈ ವರ್ಷ ಕೂಡ ಅದೇ ಮಿಷಿನ್ಗೆ ಆಲ್ಟ್ರೇಷನ್ ಮಾಡಿ ಕಡ್ಡಿ ತೆಗಿಲಿಕ್ಕೂ ಮಾಡುವಂತ ಯೋಚನೆ ಮಾಡ್ತಾ ಇದ್ದೀನಿ. ಇಟ್ ಇಸ್ ಆಲ್ರೆಡಿ ಪ್ಲಾಂಟ್, ಯಾರು ವರ್ಕ್ಮನ್ ಮಾಡ್ತಾನೆ ಅವನಿಗೆ ಹೇಳಿದ್ದೀನಿ. ಇನ್ನು ಅವ್ನು ಸ್ವಲ್ಪ ಟೈಮ್ ಫ್ರೀ ಆದ್ಮೇಲೆ ಅವ್ನು ಹೇಳ್ತಾನೆ ಓಕೆ ಫೈನ್. ಸೊ ಮಾಡಿ ಸಕ್ಸಸ್ ಆದರೆ ರೈತರಿಗೆ ಮಿಷಿನರಿ ಎಷ್ಟು ಯೂಸ್ ಮಾಡ್ತೀರಾ ಅಷ್ಟೇ. ಬಹುಶಃ 90% ಆಫ್ ದ ಮಿಷಿನ್ಸ್ ನನ್ನ ಹತ್ರ ಇದೆ. ಅಲ್ಲಿಂಗ್ ಮಿಷಿನ್, ಪಲ್ಪಿಂಗ್ ಮಿಷಿನ್ ಬಿಟ್ಟರೆ ಕಾಫಿ ಕೊಯ್ಲಿಕ್ಕೂ ಮುಂಚೆ ಗಲಿವರ್ ಅಂತ ಹೇಳಿ ಬರ್ತಾ ಇತ್ತು, ಅದಿದೆ. ಅದು ಈಗ ಯೂಸ್ ಮಾಡಲ್ಲ, ಕೈನೋ ಹೋಗುತ್ತೆ ಅದಿದ್ದು ಅಂತ ಹೇಳಿ, ಆಳುಗಳ ಇದಿಲ್ಲ. ಬಟ್ ರೇಕಿಂಗ್ ಹೀಪಿಂಗ್ ಇದೆ, ಮತ್ತೆ ಇದು ಕಾಫಿ ಬ್ಯಾಗಿಂಗ್ ವರೆಗೆ ಮಿಷಿನ್ ಇದೆ. ಈಗ ಹೊಸ ಮಿಷಿನ್ ಕೂಡ ಬರ್ತಾ ಇದೆ, ಯಾರ್ದು ಮೊನ್ನೆ ನೋಡಿದ್ರೆ ಚಿಕ್ಕಮಗಳೂರಲ್ಲಿ, ಅದೇ ಕಾಫಿನ ಹೇರ್ಕೊಳ್ಳುತ್ತೆ, ಅದೇ ಸಕ್ ಮಾಡುತ್ತೆ, ಅದೇ ಕ್ಲೀನ್ ಮಾಡುತ್ತೆ, ಹಾಕುತ್ತೆ. ಸೊ ಬ್ಲೋವರ್ ಕೂಡ ಇದೆ, ನೀವ್ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಹಾಗೆ.
1: ಮತ್ತೆ ಕಾಫಿ ಮಂಡಳಿಯಿಂದ ಏನಾದರೂ ಪ್ರಯೋಜನ ಪಡ್ಕೊಂಡಿದ್ದೀರಾ ಇಲಾಖೆ ಸೌಲಭ್ಯಗಳು?
0: ಸರ್, ಇಷ್ಟವರೆಗೆ ನಾ ಪಡ್ಕೊಂಡಿಲ್ಲ.
1: ಕೃಷಿ ಇಲಾಖೆಯಿಂದ?
0: ಕೃಷಿ ಇಲಾಖೆಯಿಂದ ಅದೇ ಕೃಷಿ ಹೊಂಡ, ಪಂಪ್ ಸೆಟ್, ಮತ್ತೆ ಅದೇ ಹೇಳಿದೆ ಎಕ್ಸಕೊನಜಲ್, ಮತ್ತೆ ಕ್ಲೋರೋ, ಇದು
1: ಕ್ಲೋರೋಪೈರಿಫಾಸ್,
0: ಮತ್ತೆ ಸಿಪ್ರಮೈತಿನ್. ಸೊ ಅದನ್ನ ಆಲ್ರೆಡಿ ಯೂಸ್ ಮಾಡಿದ್ದೀನಿ, ರಿಸಲ್ಟ್ ಚೆನ್ನಾಗಿದೆ. ಸೊ ಎಕ್ಸಕೊನಜಲ್ ಅಂತ ಹೇಳಿದ್ರೆ ದೇ ಆರ್ ಆಲ್ ಟ್ರೈಸೋಲ್ ಬೇಸ್ಡ್
1: ಫಂಗಿಸೈಡ್ಸ್.
0: ಸೊ ಲೀಫ್ ರಸ್ಟ್ ಅದಿದ್ದು, ಸೊ ಅದು ಯಾವುದಕ್ಕೆ ಯಾವುದು ಸಿಸ್ಟಮಿಕ್ ಫಂಗಿಸೈಡ್ಸ್,
1: ಅವೆಲ್ಲ ಪ್ರಯೋಜನ ಪಡ್ಕೊಳ್ತಾ ಇರ್ತೀರಿ?
0: ಎಸ್ ಸರ್.
1: ಮತ್ತೆ ನಮ್ಮ ಪ್ರಧಾನಮಂತ್ರಿಯವರ ಕಿಸಾನ್
0: 2,000 ರೂಪಾಯಿ ಸಮ್ಮಾನ್ ನಿಧಿ, ಅದು ಆಗಿದೆ. ಸೊ CID ಕೂಡ ಮಾಡಿಸ್ಕೊಂಡಿದ್ದೀನಿ. ಕೃಷಿ ಇಲಾಖೆಗೆ ಧನ್ಯವಾದಗಳು, ದೇ ಆರ್ ವರ್ಕಿಂಗ್ ಎಕ್ಸಲೆಂಟ್.
1: ನಿಮಗೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ
0: ಅವರು, ಸಹಕಾರ ಕೊಡ್ತಾ ಇದ್ದಾರೆ, ಯಾವಾಗಲೂ ಮೋಟಿವೇಟ್ ಮಾಡ್ತಾ ಇರ್ತಾರೆ, ಇದು ಅದು ಅಂತ ಕಳಿಸ್ತಾ ಇರ್ತಾರೆ. ಸರ್, ಒಂದು ನಮ್ಮ ಪಂಚಿಂಗ್ ಬ್ಯಾಗ್ ಯಾರು ವರದರಾಜ ಸರ್, ಪಾಪದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಎಲ್ಲ ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳು,
1: ಕೃಷಿ ಅಧಿಕಾರಿಗಳು,
0: ತೋಟಗಾರಿಕೆ ಅವರವ್ರು ಕೆಲಸ ಮಾಡ್ತಾರೆ,
1: ಸಹಕಾರ ಕೊಡ್ತಾರೆ.
0: ನಾವು ಅವ್ರನ್ನ ಹೇಗೆ ಉಪಯೋಗಿಸ್ತೇವೆ ಅದು ಡಿಪೆಂಡ್ ಆಗುತ್ತೆ. ನಾವು ಈಗ KYC ಡಾಕ್ಯುಮೆಂಟ್, ನಾನು ಈಗ ಕೃಷಿ ಇಲಾಖೆಗೆ ಹೋಗ್ತೀನಿ ಅಂತ ಹೇಳಿದ್ರೆ, ಇದೊಂದು ಎಲ್ಲರೂ ರೈತರು ಯೋಚನೆ ಮಾಡ್ಕೊಳ್ಬೇಕು.
1: ಫ್ರೂಟ್ಸ್ ID ಮಾಡಿಸ್ಕೋಬೇಕು,
0: ಫ್ರೂಟ್ಸ್ ID ಮಾಡಿಸ್ಕೊಳ್ಬೇಕು. ನೀವು ಯಾವ್ದಾದ್ರು ಸೌಲಭ್ಯ ಪಡಿಬೇಕು ಅಂತ ಹೋಗೋದಾದ್ರೆ, ನಿಮ್ಮ ಆಧಾರ್ ಕಾರ್ಡ್ ಒಂದು ಕಾಪಿ, ಪ್ಯಾನ್ ಕಾರ್ಡ್ ಒಂದು ಕಾಪಿ, ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಂಕ್ ಪಾಸ್ ಬುಕ್, ಮತ್ತೆ RTC ನಂಬರ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ನೀವು ಅದನ್ನ ತಕೊಂಡೋಗಿ ಅಲ್ಲೇ ಫಾರ್ಮ್ ಫಿಲ್ ಮಾಡಿ ಬನ್ನಿ, ನಾಳೆ ಬರ್ತೀನಿ. ಮತ್ತೆ ನನಗೆ ಅದು ಸಿಗ್ಲಿಲ್ಲ ಅಂತ ಹೇಳೋದು, ಅವ್ರು ಮಾಡ್ತಾ ಇದಾರೆ, ಅವ್ರ ಜಾಬ್ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ನಾವು ಸಹಕರಿಸಬೇಕು. ಓಕೆ, ಅವ್ರು ಬಿಸಿ ಆಗಿರ್ತಾರೆ, ಎಲ್ಲರೂ ಫೋನ್ ಎತ್ತಕ್ಕಾಗಲ್ಲ. ಅವರು ಮತ್ತೆ ಸಲಹೆ ಕಮಿಟಿ ಕೂಡ ಮಾಡಿದ್ದಾರೆ, ಅದರಲ್ಲೂ ನನ್ನನ್ನು ಸೇರಿಸ್ಕೊಂಡಿದ್ದಾರೆ. ಸೊ ಪ್ರವೀಣ್ ಸರ್ ಇದ್ದಾರೆ, ಮತ್ತೆ ಎಲ್ಲ ಅಧಿಕಾರಿಗಳು, ಒಬ್ಬೊಬ್ಬರು ಹೆಸರು ಹೇಳಿ ಬಿಟ್ಟು ಹೋದ್ರೆ ಕಷ್ಟ ಆಗುತ್ತೆ. ಸೊ ದೇ ಆರ್ ಡೂಯಿಂಗ್ ಎ ಫಿನಾಮಿನಲ್ ಜಾಬ್,
1: ಒಳ್ಳೆ ಕೆಲಸ ಮಾಡ್ತಾರೆ.
0: ಕಾಫಿ ಬೋರ್ಡ್ ಅವರು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು,
1: ಅವರ ಒಂದು ಸಹಕಾರವನ್ನು ನಿರೀಕ್ಷೆ ಮಾಡ್ತೀವಿ,
0: ನಿರೀಕ್ಷೆ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ ಅಲ್ಲಿ ಇದು ಹಾರ್ಟಿಕಲ್ಚರ್ ಅವರು ಮಾಡ್ತಾ ಇದ್ದಾರೆ, ಮುತ್ತಪ್ಪ ಸೇರಿದ್ದಾರೆ. ಬಟ್ ನಮಗೆ ಪ್ಲಾಟ್ಫಾರ್ಮ್ ವಾಟ್ಸ್ಆ್ಯಪ್ ಅಲ್ಲಿ ನೀವು ನ್ಯೂಸ್ ಅಲ್ಲಿ ಹೇಳೋದಕ್ಕಿಂತ ಯಾವಾಗ ನಿಮ್ಮ ಎದುರುಗಡೆ ಬರ್ತಾ ಇರುತ್ತೆ ಆಗ ನಿಮ್ಗೆ ಗೊತ್ತಾಗುತ್ತೆ ಓಕೆ. ಸೊ ಕೆಲವೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಏನು ಸೌಲಭ್ಯಗಳು ಸಿಗ್ತದೆ ಅದನ್ನ ಓಪನ್ಲಿ ಹಾಕ್ತಾರೆ, ಈ ಸೌಲಭ್ಯಗಳು ಇಲ್ಲಿ ಸಿಗ್ತಾರೆ ಇಷ್ಟು ಡಾಕ್ಯುಮೆಂಟ್ ತನ್ನಿ. ಬಟ್ ರೈತರಾಗಿ ನೀವು ಡಾಕ್ಯುಮೆಂಟ್ಸ್ ನ ತಕೊಂಡೋಗಿ, ಪ್ರಧಾನ ಮಂತ್ರಿ, ನಮ್ಮ ಚೀಫ್ ಮಿನಿಸ್ಟರ್ ಆಗಿರ್ಲಿ, ಎಲ್ಲ ಪೊಲಿಟಿಕಲಿ ಟೆಕ್ನಿಕಲಿ ಲೀಗಲಿ ಎವ್ರಿಥಿಂಗ್ ಇಸ್ ಗುಡ್.
1: ಬೆಳೆ ವಿಮೆ ಇರುತ್ತೆ,
0: ಬೆಳೆ ವಿಮೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ದಟ್ ಇಸ್ ಅನದರ್ ಟಾಪಿಕ್. ಸೊ ಕೃಷಿಯಲ್ಲಿ ಭತ್ತಕ್ಕೆ ಬೆಳೆ ವಿಮೆ ಮಾಡ್ತಾರೆ, ಅಡಿಕೆಗೆ ಮಾಡಿಗೆ ಮುಸ್ಕಿನ ಜೋಳ. ಸೊ ಇಲ್ಲಿ ಮುಸ್ಕಿನ ಜೋಳ ಕೊಡಗಿನಲ್ಲಿ ಕುಶಾಲನಗರ ಸೈಡ್ ಬೆಳೀತಾರೆ, ಇಲ್ಲಿ ಅಡಿಕೆಗೆ ಮಾಡ್ತಾರೆ, ಕಾಳು ಮೆಣಸಿಗೆ ಮಾಡ್ತಾ ಇದ್ರೆ
1: ಅದೆಲ್ಲ ಮಾಡಿಸ್ಕೋಬೇಕು,
0: ಮಾಡಿಸ್ಕೊಳ್ಬೇಕು. ಅವರು ಆ ಡೇಟ್ ಹೇಳ್ತಾರೆ, ನಿಮಗೆ ಬೇಕಾದ್ರೆ ಮಾಡಿಸ್ಕೊಳ್ಳಿ, ಮತ್ತೆ ಸಿಗಲಿಲ್ಲ ಸಿಗಬಹುದು, ಆದ್ಯತೆ ಬಾಧ್ಯತೆಗಳ ಬಗ್ಗೆ ಅದು ಅವರದೇ ಪ್ಯಾರಾಮೀಟರ್ಸ್ ಇರುತ್ತೆ, ಅದನ್ನ ಫಾಲೋ ಮಾಡಿ, ಅದಾದ ಡಾಕ್ಯುಮೆಂಟ್ಸ್ ನ ತಕೊಂಡೋಗಿ. ಅದು ಒಂದು ವಿಷಯ. ಕೃಷಿ ವಿಮೆ ಎಕ್ಸಲೆಂಟ್ ಪ್ರೊಸೆಸ್ ಅಂತ ನಾನು ಹೇಳ್ತೀನಿ. ಒಬ್ಬೊಬ್ರು ಸಿಕ್ಕಿಲ್ಲ ಅಂತ ಹೇಳ್ತಾರೆ, ಯಾಕೆ ಸಿಕ್ಕಿಲ್ಲ, ಅಧಿಕಾರಿಗಳ ಜೊತೆ ಮಾತಾಡಿ. ಯಾವಾಗಲೂ ಏನಾದ್ರೂ ಡ್ಯಾಮೇಜ್ ಆಯ್ತಾ ಕ್ರಾಪ್, ಇಮಿಡಿಯೇಟ್ ಫೋಟೋ ತಕ್ಕೊಳ್ಳಿ, ಡೇಟ್ ಇರೋ ಡೇಟ್ ಸ್ಟ್ಯಾಂಪ್ ಇರೋ ಫೋಟೋ ತಕ್ಕೊಳ್ಳಿ, ಇದೀಗ ಕೃಷಿ ಅಧಿಕಾರಿಗಳ ಗಮನಕ್ಕೆ ತನ್ನಿ, ಮತ್ತೆ ಯಾರು ಇನ್ಶೂರೆನ್ಸ್ ಮಾಡ್ತಾರೆ ಅವ್ರ ಗಮನಕ್ಕೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಗ್ರೂಪ್ ಇನ್ಶೂರೆನ್ಸ್, ಲೇಬರ್ ಅದು ಕೂಡ ನೀವು ಮಾಡಿಸ್ಕೊಂಡ್ರೆ ಒಳ್ಳೇದು. ನಿಮ್ಮ ಲೈನ್ ಅಲ್ಲಿ ಲೇಬರ್ಸ್ ಇದ್ರೆ, ಅಂಡ್ ಕೊಡಗು ಬಿಟ್ಟು ಬೇರೆ ಕಡೆಯಿಂದ ಬಂದ ಲೇಬರ್ಸ್ ಅಂದ್ರೆ, ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದನ್ನ ಇನ್ಫಾರ್ಮ್ ಮಾಡಿ. ಆಗ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಗೊತ್ತಿರುತ್ತೆ. ನೀವು ನಾಳೆ ನಿಮಗೆ ಪ್ರಾಬ್ಲಮ್ ಆಯ್ತು ಹೋಗಿ, ನೀವು ಇನ್ಫಾರ್ಮೇಶನ್ ಫಸ್ಟ್ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ. ಈಗ ಅಸ್ಸಾಂ ಅಂತ ಹೇಳ್ತೀವಿ, ಅವ್ರು ಇವರು ಹೇಳ್ತೀವಿ, ನಿಮ್ಮ ಲೈನಿಗೆ ಬಂದ ತಕ್ಷಣ ಅವ್ರದ್ದು ಆಧಾರ್ ಕಾರ್ಡ್ ತಕೊಂಡೋಗಿ ಅವರಿಗೆ ಇನ್ಫಾರ್ಮ್ ಮಾಡಿ, ಅವ್ರ ಏನಿದೆ ಅದನ್ನ ಫಾಲೋ ಮಾಡಿ ಮಾಡ್ತಾರೆ. ಸೊ ಈಗ ವಿಮೆ ಅಂತ ಹೇಳದಾಗೆ ಹಾವು ಕಚ್ಚಿದ್ರೆ, ಹಾವು ಕಚ್ಚಿದ ಬಗ್ಗೆ ಮಾತಾಡ್ತಾ ಇದೀವಿ. ಹಾವು ಕಚ್ಚಿದ್ರೆ ನಿಮಗೆ ಗವರ್ಮೆಂಟ್ ಇಂದ ಇಷ್ಟು ಅಮೌಂಟ್ ಅಂತ ಬರುತ್ತೆ, ಪೊಲೀಸ್ ವೆರಿಫಿಕೇಶನ್ ಇದೆ. ಸೊ ಏನೇನಾಗಿದೆ
1: ಅದಕ್ಕೆಲ್ಲ ಪೋಸ್ಟ್ ಮಾರ್ಟಮ್ ಮಾಡಿಸಬೇಕಾಗುತ್ತೆ.
0: ಪೋಸ್ಟ್ ಮಾರ್ಟಮ್ ಮಾಡಿಸಬೇಕಾಗುತ್ತೆ ಅಲ್ಲ, ಈಗ ಹಾವು ಕಚ್ಚಿದ ತಕ್ಷಣ ಸಾಯ್ಬೇಕು ಅಂತಿಲ್ಲ. ಆಂಟಿವೆನಮ್ ತಗೊಂಡಾದ್ಮೇಲೆ ಬೇರೆ ಇದು ಇರುತ್ತೆ, ಡಾಕ್ಟರ್ ಮಾನಿಟರ್ ಮಾಡ್ತಾರೆ, ಮೆಡಿಕಲಿ ಇದಾದ್ಮೇಲೆ ಯು ವಿಲ್ ಬಿ ಡಿಸ್ಚಾರ್ಜ್, ಯು ಆರ್ ಹ್ಯಾಪಿ, ಸೇಮ್ ಟೈಮ್ ಫ್ರೇಮ್ ಇದೆ. ಅದೊಂದು ಟೈಮ್ ಫ್ರೇಮ್ ಒಳಗಡೆ
1: ಆದಷ್ಟು ಬೇಗ ಹೋಗ್ಬೇಕು.
0: ಕಚ್ಚಿದ ತಕ್ಷಣ ಇಮಿಡಿಯೇಟ್ ಆನೆ ಬಂತ ಹತ್ರ ಹೋಗಬೇಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸ್ವಲ್ಪ

0: ಯೋಚನೆ ಮಾಡಬೇಕು ಇದರ ಬಗ್ಗೆ. ಎನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಯಾಕೆ ಆಗ್ತಾ ಇದೆ? ಆನೆ ಬಂದ ಮೇಲೆ ಬಿದ್ದ ಮೇಲೆ ನೀವು ಬರೋದಲ್ಲ, ಸೊ ಆ ಏರಿಯಾದಲ್ಲಿ ಆನೆ ಬರ್ತಾ ಇದೆಯಾ ನೀವು ಟ್ರ್ಯಾಕ್ ಮಾಡಿ. ಯಾವ ಹರ್ಡ್ ಅಂದ್ರೆ ಈಗ ಮೆಟ್ರಿಯಾಕ್ ಸಿಸ್ಟಮ್ ಇದೆ, ಈಗ ಒಂದೇ ಗುಂಪಿನ ಆನೆ ಎಲ್ಲೆಲ್ಲಿಗೆ ಹೋಗೋದಾದ್ರೆ ಅದನ್ನ ಹೇಗೆ ಸ್ಟಾಪ್ ಮಾಡಬೇಕು? ಸೊ ನಾವು ನಿಮ್ಮನ್ನು ಬೈಯೋದಲ್ಲ, ನೀವು ಸಹಕರಿಸಿದ್ರ ನೀವು ವರ್ಕ್ ಮಾಡ್ತಾ ಇದ್ರ. ಸೊ ಇದ್ರ ಬಗ್ಗೆ ಸ್ವಲ್ಪ ರೈತರಿಗೆ ಹೇಳ್ಕೊಡಿ, ಅಂದ್ರೆ ಕಾಲರ್ ಸಿಸ್ಟಮ್ ಹಾಕಿ ಈ ಏರಿಯಾದಲ್ಲಿ ಬರ್ತಾ ಇದೆ, ಕಲ್ಲಿಂಗ್ ಇಸ್ ಅನದರ್ ಆಪ್ಷನ್.
1: ಮುನ್ಸೂಚನೆ ಕೂಡ ಬಹಳ ಮುಖ್ಯ,
0: ಮುನ್ಸೂಚನೆ ವೆರಿ ಇಂಪಾರ್ಟೆಂಟ್. ಈಗ ಲಾಸ್ಟ್ ಟೈಮ್ ಆಗಿತ್ತು ನಮ್ಮ ಊರಲ್ಲಿ, ಭವ್ಯ ಮೇಡಮ್ ಇದ್ರು, ಅವ್ರು ಹೇಳಿದ್ರು ಸರ್ ಹೀಗೆ ಬಂದಿದೆ ನಿಮ್ ಗ್ರೂಪ್ ಅಲ್ಲಿ ಹಾಕಿ ಅಂತ ಹೇಳಿ, ಎಲ್ಲರಿಗೆ ಇನ್ಫಾರ್ಮೇಶನ್ ಸಿಕ್ತು. ಎಲಿಫೆಂಟ್ ಪಾಸ್ ಆಗುವ ಮತ್ತೆ ಎಲಿ ಆನೆ ಬಂದಿದೆ ಅದನ್ನ ನೋಡ್ಲಿಕ್ಕೆ ಹೋಗೋದಕ್ಕಿಂತ ನೀವು ನಿಮ್ ಮನೆ ಒಳಗಡೆ ಆರಾಮ್ ಸೇರಿ ಅದ್ರ ಪಾಡಿಗೆ ಹೋಗುತ್ತೆ, ಅಡೆತಡೆ ಮಾಡಬೇಡಿ. ಡಿಫ್ರೆಂಟ್ ವೆರೈಟೀಸ್ ಅವನೆ, ಗುಂಪಾನೆ ಇರುತ್ತೆ, ದೂರದಿಂದ ನೋಡ್ಕೊಂಡು ಟಾಟಾ ಬೇ ಬೇ ಬೇಕಾದ್ರೆ ಮಳೆ ಹತ್ರ ಹೋಗಿ ಶಬ್ದ ಮಾಡೋದು
1: ತೆಗೆಯೋದು,
0: ಮತ್ತೆ ಕಂಪನ್ಸೇಷನ್ ಕೊಡೋದು ಕೂಡ. ಒಂದು ಕಾಫಿ ಬೆಳೆ ಹೀಗೆ ನಾವು ಮಾತಾಡಿದಾಗೆ ಇಟ್ ಇಸ್ ನಥಿಂಗ್. ನೀವು ಒಂದು ಗಿಡ ಬೆಳೆದು ಆಗ್ಬೇಕಾದ್ರೆ 20 ವರ್ಷ ಬೇಕು. ಈಗ 10,000 ಒಂದು ಚೀಲಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ನು ಬೆಳೆಸುವಾಗ ಅದಕ್ಕೆ 300 ರೂಪಾಯಿ ಇದಿರ್ಬೋದು, ಆ ವರ್ಷ ವರ್ಷ ವರ್ಷ 1,000 ಗಟ್ಟಲೆ ಖರ್ಚು ಮಾಡ್ತಾನೆ. ಈ ಒಂದು ಗಿಡಕ್ಕೆ 500 ರೂಪಾಯಿ ಕಂಪನ್ಸೇಷನ್, 35 ಕೆಜಿ ಕೊಯ್ಯೋ ಗಿಡಕ್ಕೆ ಒಂದೊಂದು ತೋಟದಲ್ಲಿ ಈಗ ಹೋದ್ರೆ 100-200 ಗಿಡನ.
1: ಹೌದೌದೌದು, ಅದೇ ಆನೆ ನಡೆದಿದ್ದ ದಾರಿ ಅಂತೀವಿ,
0: ಆನೆ ನಡೆದಿದ್ದ ದಾರಿ ಅಂತ ಹೇಳ್ತೀವಿ. ಅದಕ್ಕೆ ಈಗ ಈ ಬೀಸ್ ಬಗ್ಗೆ ಮಾತಾಡ್ತೀವಿ, ಬೀ ಟ್ರ್ಯಾಪ್ ಮಡಗಿ, ಮತ್ತೆ ಹೇಳ್ತಾರೆ ಈ ಖಾರದ ಪುಡಿನ ಹಾಕಿ ಹೊಗೆ ಕೊಟ್ರೆ ಆ ಏರಿಯಾಗೆ ಬರಲ್ಲ ಅಂತೇಳಿ, ಮತ್ತೆ ಲೇಸ್ ವಿತ್ ಫೆನ್ಸಿಂಗ್, ಮತ್ತೆ ಟ್ರೈನ್ ಕಂಬಿಗಳನ್ನ ಹಾಕಿ ಇದ್ ಮಾಡ್ತಾರೆ ಅಂತ. ಟ್ರೆಂಚಸ್ ಹಾಕ್ಲಿಕ್ಕೆ ಸರ್ ಹೇಳಿದ್ರು, ಬೆಟ್ಟದಲ್ಲಿ ಹಾಕಿದ್ರೆ ಬೆಟ್ಟ ಕುಸಿಯುತ್ತೆ, ಅದರಿಂದ ನಾವು ಟ್ರೆಂಚಸ್ ಹಾಕ್ಲಿಕ್ಕೂ ಕೆಳಗಡೆ ಇದಾಗುತ್ತೆ ಅಂತ ಮಾಡ್ತಾ ಇಲ್ಲ. ಸೊ ರೈತರ ಬಗ್ಗೆ ಯೋಚನೆ ಮಾಡಿ ಡಿಪಾರ್ಟ್ಮೆಂಟ್ಗಳು. ಸೊ ಎಲ್ಲ ಮಾಡ್ತಾ ಇದ್ದೀರಾ, ನಾವು ನಿಮ್ಮನ್ನು ಬ್ಲೇಮ್ ಮಾಡೋದಲ್ಲ, ಬಟ್ ಕಾನ್ಸಂಟ್ರೇಟೆಡ್ ಹಾಗೆ. ಸೊ ಈಗ ಕೇಳಿದ್ರಿ ನೀವು ಬೆನಿಫಿಟ್ಸ್ ಅಲ್ಲ, ಸೊ ಬೆನಿಫಿಟ್ಸ್ ತೆಗಿಬೇಕಾದ್ರೆ ಇಂಡಿವಿಜುವಲ್ ಆರ್ಟಿಸ್ಟ್ಸ್ ಬೇಕು.
1: ಹೌದೌದು,
0: ಸೊ ಇಂಡಿವಿಜುವಲ್ ಆರ್ಟಿಸ್ಟ್ಗೆ ಹೋಗೋದ್ರೆ ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿದೆ. ಸೊ ಅವರು ಸ್ವಲ್ಪ ಎಚ್ಚೆತ್ಕೊಳ್ಳಿ,
1: ಕಂದಾಯ ಇಲಾಖೆಗೆ ಹೋಗಿ,
0: ಸ್ವಲ್ಪ ಎಚ್ಚೆತ್ಕೊಳ್ಳಿ. ನೀವು ಮಾಡ್ತಾ ಇದ್ದೀರಾ ನಿಮ್ಮ ಕೆಲಸ, ಬಟ್ ಸ್ವಲ್ಪ ಬೇಗ ಬೇಗ ಮಾಡಿಕೊಡಿ ಅಷ್ಟೇ.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಕೆಂಬರ್ತಂಡ ಎಂ ಮಂದಣ್ಣ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 8272740244. ಕೆಂಬಡ್ತಂಡ ಎಂ ಮಂದಣ್ಣ ಅವರ ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8272740244. ತುಂಬ ಸಂತೋಷ ಮಂದಣ್ಣ ಅವರೇ, ತಾವಿರುವವರೆಗೂ ತಮ್ಮ ಈ ಮೀನು ಸಾಕಾಣಿಕೆ ಮತ್ತು ಡ್ರ್ಯಾಗನ್ ಹಣ್ಣಿನ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ಸರ್, ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. 2026-27 ಸಾಲಿನ ಮುಂಗಾರು ಬೆಳೆ ಸಮೀಕ್ಷೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 525 ಹಳ್ಳಿಗಳಿದ್ದು ಅದರಲ್ಲಿ ಒಟ್ಟು 260,798 ತಾಕುಗಳಲ್ಲಿ ಬೆಳೆ ಸಮೀಕ್ಷೆ ಕೈಗೊಳ್ಳಬೇಕಾಗಿರುತ್ತದೆ. ಸರ್ಕಾರದ ಆದೇಶದ ಅನುಸಾರ ಈ ಬಾರಿಯ ರೈತರ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಅವಶ್ಯವಿರುವ ಮೊಬೈಲ್ ಆ್ಯಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ https://apps.google.com/store/apps/details ಅಂದರೆ https://play.google.com/store/apps/details ಮತ್ತು com.csk.far_23_24.CROPSURVEY ಅಂದರೆ com.csk.far

farmer 23_24.cropsurvey ಈ ಎರಡು ಲಿಂಕ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಮೊಬೈಲ್ ಆಪ್ ಬಳಕೆ ಮಾಡುವ ರೀತಿಯನ್ನು ರೈತರಿಗೆ ತಿಳಿಸಲು ಪ್ರತಿ ಗ್ರಾಮದಲ್ಲಿ ನುರಿತ ಖಾಸಗಿ ನಿವಾಸಿಗಳನ್ನು ನೇಮಿಸಲಾಗಿದ್ದು, ತಮ್ಮ ಗ್ರಾಮಗಳ ನಿಯೋಜಿಸಲ್ಪಟ್ಟ ಖಾಸಗಿ ನಿವಾಸಿಗಳ ವಿವರಗಳನ್ನು ಸಂಬಂಧಪಟ್ಟ ಕೃಷಿ ಅಥವಾ ಕಂದಾಯ ಇಲಾಖೆಯ ಕಚೇರಿಗಳಿಂದ ಪಡೆಯಬಹುದಾಗಿದೆ. ರೈತರು ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಅನ್ನು ಬಳಸಲು ಈ ಮುಂದೆ ಹೇಳಲಾಗುವ ಪದ್ಧತಿಯನ್ನು ಅನುಸರಿಸಬೇಕಾಗಿರುತ್ತದೆ. ಹೊಸ ರೈತರ ಬೆಳೆ ಸಮೀಕ್ಷೆ ಅಪ್ಲಿಕೇಶನ್ ಕ್ಯಾಪಿಟಲ್ ಲೆಟರ್ನಲ್ಲಿ ಫ್ರೂಟ್ಸ್ ಅಂದರೆ FRUITS ತಂತ್ರಾಂಶದ ಕ್ಯಾಪಿಟಲ್ ಲೆಟರ್ನಲ್ಲಿ FID ಸಂಖ್ಯೆಗೆ ಜೋಡಣೆಯಾಗಿರುವುದರಿಂದ ಅಪ್ಲಿಕೇಶನ್ ಬಳಸಲು ರೈತರು ಫ್ರೂಟ್ಸ್ ತಂತ್ರಾಂಶದ FID ಸಂಖ್ಯೆ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. ಮೊದಲಿಗೆ ಗೂಗಲ್ ಪ್ಲೇಸ್ಟೋರ್ಸ್ನಲ್ಲಿ https://play.google.com/store/apps/details ಇನ್ನೊಮ್ಮೆ ಕೇಳಿ https://play.google.com/store/apps/details/DETAILS ಅಥವಾ com.csk.farmer23_24.cropsurvey ಅಂದರೆ com.csk.farmer23_24.cropsurvey ಎಂದು ಹುಡುಕಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. eKYC ಮೂಲಕ ಆಧಾರ್ ದೃಢೀಕರಿಸಿ ಎಂದು ಕ್ಲಿಕ್ಕಿಸಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ನಂತರ ಜನರೇಟ್ OTP ಎಂದು ಕ್ಲಿಕ್ಕಿಸಿ ನಂತರ ಬರುವ 6 ಅಂಕಿಯ OTP ನಮೂದಿಸಿ. ನಂತರ ಮೊಬೈಲ್ ನಂಬರ್ ಅನ್ನು ನಮೂದಿಸಿ. 4 ಅಂಕಿಯ OTP ಪಡೆದುಕೊಂಡು ಅಪ್ಲಿಕೇಶನ್ ಸಕ್ರಿಯಗೊಳಿಸಲು OTP ನಮೂದಿಸಿ. ರೈತರ ಆಧಾರ್ ಸಂಖ್ಯೆ ಮತ್ತು FID ಸಂಖ್ಯೆಗೆ ಜೋಡಣೆಯಾದ ಎಲ್ಲ ಜಮೀನುಗಳ ಮಾಹಿತಿಗಳು ಡೌನ್ಲೋಡ್ ಆಗುತ್ತದೆ. ಮುಂದಿನ ಹಂತದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರವನ್ನು ದಾಖಲಿಸಬೇಕು. ಈ ಹಂತದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಪಾಳು ಬಿಟ್ಟಿರುವ ಪ್ರದೇಶ, ಕೃಷಿಯೇತರ ಬಳಕೆಗೆ ಅಂದರೆ ಕೊಟ್ಟಿಗೆ, ಕೃಷಿ ಹೊಂಡ, ಮನೆ, ಇತರೆ ಬಳಕೆಯಾದ ಪ್ರದೇಶದ ವಿವರಗಳನ್ನು ಸಹ ದಾಖಲಿಸಬೇಕಾಗುತ್ತದೆ. ರೈತರು ತಾವು ಬೆಳೆದ ಬೆಳೆಯ ಗಿಡದ ಸಂಖ್ಯೆ ಮತ್ತು ಪ್ರತಿ ಗಿಡದ ಅಂತರವನ್ನು ನಮೂದಿಸಬೇಕು. ರೈತರು ತಾವು ಬೆಳೆದ ಪ್ರತಿ ಬೆಳೆಯ ವಿಸ್ತೀರ್ಣದ ಜೊತೆಗೆ ಪ್ರತಿ ಬೆಳೆಯ 2 ಛಾಯಾಚಿತ್ರಗಳನ್ನು ತೆಗೆದು ಅಪ್ಲೋಡ್ ಮಾಡಬೇಕಾಗಿರುತ್ತದೆ. ಹೀಗೆ ಅಪ್ಲೋಡ್ ಮಾಡಲಾದ ಮಾಹಿತಿಯನ್ನು ಪ್ರತಿ ಗ್ರಾಮಕ್ಕೆ ನೇಮಿಸಲಾದ ಸರ್ಕಾರಿ ಅಧಿಕಾರಿಗಳು ಅಂದರೆ ಮೇಲ್ವಿಚಾರಕರು ಸೂಪರ್ವೈಸರ್ಸ್ ಪರಿಶೀಲಿಸಿ ಅನುಮೋದಿಸುತ್ತಾರೆ. ರೈತರು FID ಸಂಖ್ಯೆ ಹೊಂದಿಲ್ಲದಿದ್ದಲ್ಲಿ ರೈತ ಸಂಪರ್ಕ ಕೇಂದ್ರ, ಗ್ರಾಮ 1 ಕೇಂದ್ರ, ತೋಟಗಾರಿಕೆ ಇಲಾಖೆ ಅಥವಾ ಕಂದಾಯ ಇಲಾಖೆಯನ್ನು ಸಂಪರ್ಕಿಸಿ FID ಸಂಖ್ಯೆ ಮಾಡಿಸಿಕೊಳ್ಳಬಹುದು. FID ಸಂಖ್ಯೆಗೆ ಯಾವುದಾದರೂ ಜಮೀನು ಸೇರ್ಪಡೆ ಆಗದೇ ಇದ್ದಲ್ಲಿ ಸೇರಿಸಿಕೊಳ್ಳಲು ಇದೇ ಮೊಬೈಲ್ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ.

0: ಎ. ಒಂದು ವೇಳೆ ರೈತರು ತಮ್ಮ ಜಮೀನಿನ ಬೆಳೆ ವಿವರಗಳನ್ನು ನಿಗದಿತ ಸಮಯದೊಳಗೆ ಅಪ್ಲೋಡ್ ಮಾಡದಿದ್ದಲ್ಲಿ ಇಲಾಖೆಯಿಂದ ನೇಮಿಸಲಾದ ಖಾಸಗಿ ನಿವಾಸಿಗಳ ಮೂಲಕ ಸಮೀಕ್ಷೆ ಕಾರ್ಯ ಕೈಗೊಳ್ಳಲಾಗುವುದು. ಹೀಗೆ ಸಂಗ್ರಹಿಸಲಾದ ರೈತರ ಬೆಳೆ ಸಮೀಕ್ಷೆ ಮಾಹಿತಿಯನ್ನು ಈ ಮುಂದಿನ ಸರ್ಕಾರದ ಯೋಜನೆಗಳಿಗೆ ಬಳಸಲಾಗುತ್ತದೆ. ಒಂದು, ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು. ಎರಡು, ಬೆಳೆ ವಿಮಾ ಯೋಜನೆಯಡಿ ಬೆಳೆ ವಿವರ ಪರಿಶೀಲಿಸಲು. ಮೂರು, ಸಾಂಖ್ಯಿಕಿ ಇಲಾಖೆ, ಕೃಷಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಬೆಳೆ ವಿಸ್ತೀರ್ಣ ವರದಿ ಕಾರ್ಯದಲ್ಲಿ. ನಾಲ್ಕು, ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು. ಐದು, ಬೆಳೆ ಮಾನದಂಡಗಳಿಗೆ ಅನುಗುಣವಾಗಿ ಕೃಷಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಗಳ ಫಲಾನುಭವಿ ಆಧಾರಿತ ಯೋಜನೆಗಳ ಅನುಷ್ಠಾನಕ್ಕೆ. ಆರು, ಪಹಣಿಯಲ್ಲಿ ಬೆಳೆ ವಿವರ ದಾಖಲಿಸಲು. ಏಳು, ಬ್ಯಾಂಕ್ ಮತ್ತು ವ್ಯವಸಾಯ ಸೇವಾ ಸಹಕಾರಿ ಸಂಘಗಳ ಮುಖಾಂತರ ಬೆಳೆ ಸಾಲ ನೀಡುವ ಸಂದರ್ಭದಲ್ಲಿ ಬೆಳೆ ಪರಿಶೀಲನೆ ಮಾಡಲು. ಕೆಲವೊಂದು ಸಂದರ್ಭಗಳಲ್ಲಿ ಖಾಸಗಿ ನಿವಾಸಿಗಳನ್ನು ತಲುಪಲು ಸಾಧ್ಯವಾಗದ ಪ್ರದೇಶಗಳಲ್ಲಿರುವ ಬೆಳೆಗಳು ಅವರು ದಾಖಲಿಸುವ ಬೆಳೆ ಸಮೀಕ್ಷೆಯಿಂದ ಹೊರಗುಳಿಯುವ ಸಾಧ್ಯತೆಗಳಿರುತ್ತದೆ. ಆದ್ದರಿಂದ ಈ ಮೊದಲು ಹೇಳಿದ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ಜಿಲ್ಲೆಯ ರೈತರು ಸದರಿ ಅವಕಾಶದ ಸದುಪಯೋಗ ಪಡೆದುಕೊಂಡು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರಗಳನ್ನು ತಾವೇ ಸರ್ಕಾರಕ್ಕೆ ನಿಗದಿತ ಸಮಯದೊಳಗೆ ವರದಿ ಮಾಡಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಗ್ರಾಮದ ಖಾಸಗಿ ನಿವಾಸಿಯನ್ನು ಅಥವಾ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು, ತಮ್ಮ ಗ್ರಾಮದ ಗ್ರಾಮಲಿಕ್ಕಿಗರನ್ನು ಅಥವಾ ನಾಡ ಕಚೇರಿ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳನ್ನು ಸಂಪರ್ಕಿಸಬಹುದು ಎಂದು ಕೊಡಗು ಜಿಲ್ಲೆ ಮಡಿಕೇರಿಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಪ್ರಕಟಣೆ ತಿಳಿಸಿದೆ.
1: ಇದೀಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,300 ರೂಪಾಯಿಯಿಂದ 24,800 ರೂಪಾಯಿಗಳು, ಅರೇಬಿಕಾ ಚೆರಿ 13,600 ರೂಪಾಯಿಯಿಂದ 15,250 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 18,000ರಿಂದ 18,500 ರೂಪಾಯಿಗಳು, ರೋಬೆಸ್ಟಾ ಚೆರಿ 10,000ರಿಂದ 10,800 ರೂಪಾಯಿಗಳು. ಇದುವರೆಗೆ ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ.

0: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
1: ನಾಡಿನ ಎಲ್ಲ ಮಾಜನಕ್ಕೆ ಕೈಲ್ಮೂರ್ತ ಹಬ್ಬದ ಶುಭಾಶಯನ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದುತ್ತಿರೋ ನಾನು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ಕೊಡಗಿನ ಹೆಸರು ಪಡೆದ ಗೌಜಿ ಗದ್ದಳದ ಸಾಂಪ್ರದಾಯಿಕ ಕೃಷಿ ಹಬ್ಬ ಕೈಲ್ಮೂರ್ತ. ಕೈಲ್ ತ ಹೇಳ್ರೆ ಆಯುಧ, ಮೂರ್ತ ಅಂತ ಹೇಳ್ರೆ ಪೂಜೆ. ಒಟ್ಟಾರೆ ಕೈಲ್ಮೂರ್ತ ಅಂತ ಹೇಳ್ರೆ ಕೃಷಿನ ಆಯುಧ ಪೂಜೆ ಅಂತ ಅರ್ಥ. ರೈತರು ಇಷ್ಟಗಂಟ ಗದ್ದೆಯಲ್ಲಿ ಮಳೆ ಚಳಿ ಗಾಳಿಗೆ ಹೆದರದೆ ಕಷ್ಟಪಟ್ಟು ನಾಟಿ ಕೆಲಸ ಎಲ್ಲ ಮುಗಿಸಿ ಆ ನಟ್ಟ ನಾಟಿ ಕರಿನಾಟಿ ಹತ್ತಕ್ಕನ ಈ ಹಬ್ಬನ ಆಚರಣೆ ಮಾಡುವ ಕ್ರಮ ಉಟ್ಟು ಹಬ್ಬದ ದಿನ ಗದ್ದೆ ಕೆಲಸಕ್ಕೆ ಬಳಸಿದ ಎಲ್ಲ ಆಯುಧಗಳ ಮನಾರ ತೊಳೆದು ಸಾಲಾಗಿ ಜೋಡಿಸಿ ಮಡಗಿ ವಿಶೇಷ ಪೂಜೆನ ಮಾಡಿವೆ. ಅಲ್ಲಿಂದ ಊರಿನ ಆಟದ ಬಣೆಗಳಲ್ಲಿ ತರವರಿ ಮನಸ್ಸಿಗೆ ಕುಸಿಕೊಡುವ ಆಟೋಟಗಳ ಏರ್ಪಾಡು ಮಾಡಿಕೊಂಡು ಮನೆಯಲ್ಲಿರುವ ಹಿರಿಯವು ಕಿರಿಯವು ಎಲ್ಲ ಜೊತೆಯಲ್ಲಿ ಕೂಡಿಕೊಂಡು ವಿಶೇಷ ಊಟೋಪಚಾರದೊಟ್ಟಿಗೆ ಗೌಜ್ಜಿಲಿ ಸಂಪ್ರದಾಯದಂಗೆ ಈ ಹಬ್ಬನ ಆಚರಣೆ ಮಾಡುವ ಕ್ರಮ ನಮ್ಮ ಪಂಡಿನ ಹಿರಿಯವರ ಕಾಲದಿಂದಲೂ ನಡ್ಕೊಂಡು ಬಂದುಟ್ಟು ಅದು ಹಂಗೇನೆ ಈಗನು ಮುಂದುವರ್ಕೊಂಡು ಹೋಗ್ತಾ ಉಟ್ಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಶ್ರೀಕೃಷ್ಣ

0: ಜನ್ಮಾಷ್ಟಮಿ ಕಾರ್ಯಕ್ರಮ ಏರ್ಪಾಡಾಟು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ ಹೆಂಗೆ ಕರ್ನಾಟಕ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಇವರ ಕೂಡು ಕೂಟಲಿ ನಾಡ ತಾರೀಕು 5ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಸಂತ ಜೋಸೆಫರ ಪ್ರೌಢ ಹೈಸ್ಕೂಲ್ಲಿ ಶಿಕ್ಷಕರ ದಿನಾಚರಣೆ ಹೆಂಗೆ ಜಿಲ್ಲಾ ಅತ್ಯುತ್ತಮ ಶಿಕ್ಷಕರಿಗೆ ಇನಾಮ್ ಕೊಡುವ ಜಂಬರ ಏರ್ಪಾಡಾಟು ಜಂಬರಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿ, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಾಡ ತಾರೀಕು 5ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಪೇಟೆನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದಿದೆ. ಸಾರ್ವಜನಿಕರು ಈ ಅಭಿಯಾನದ ಲಾಭನ ಪಡ್ಕೊಳ್ಳಕ್ಕಂತ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ತಿಳಿಸಿದರು. ಕೊಡಗುಗೌಡ ಸಮಾಜಗಳ ಒಕ್ಕೂಟದ ಕಡೆಯಿಂದ ಇದೇ ತಾರೀಕು 6ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಒಕ್ಕೂಟದ ಅಧ್ಯಕ್ಷ ಆನಂದ್ ಕರಂದಜ್ಜೆ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿನ ಕೊಡಗುಗೌಡ ಸಮಾಜದಲ್ಲಿ ವಿಶೇಷ ಸಭೆ ಮತ್ತು ಅಭಿನಂದನ ಜಂಬರ ಏರ್ಪಾಡಾಟು. ಕೃಷಿ ಮಂತ್ರಿ ಹಂಗೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿಯು ನಾಡು ತಾರೀಕು 5ಕ್ಕೆ ಜಿಲ್ಲೆಗೆ ಬರ್ತಾವಳು. ಮಂತ್ರಿಗ ಅಂದು ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿಯಲ್ಲಿ ನಡೆಯುವ ಶಿಕ್ಷಕರ ದಿನಾಚರಣೆ, ಹಂಗೆ ಅಂದು ಬೆಳಿಗ್ಗೆ 11 ಗಂಟೆಗೆ ನಡೆಯುವ ಪ್ರಜಾಸೇವಾ ಆಂದೋಲನ ಸಭೆಯಲ್ಲಿ ಕೂಡಿ ಆಡಿವೆತ್ತ ಅವರ ಆಪ್ತ ಕಾರ್ಯದರ್ಶಿಗ ತಿಳಿಸಿದಳು. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿ ಲೋಕಾಯುಕ್ತಾಧಿಕಾರಿಗ ಇದೇ ತಾರೀಕು 9ಕ್ಕೆ ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮಡಿಕೇರಿ ತಾಲೂಕು ಕಚೇರಿ ಸಭಾಪಾಡಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಲ್ಲಿ ಪುಕಾರುಗಳ ತಗೊಂಡವೆ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಗಳ ತಡ ಮಾಡುದು, ಬೇಕು ಬೇಕು ದಣಿಸುವುದು, ದುಡ್ಡು ಚೊಟ್ಟಿಕೆ ಪ್ಯಾಚಾಡುದು, ಹೀಗೆಲ್ಲ ತೊಂದರೆ ತಾಪತ್ರೆ ಕೊಡ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ಧ ಸಾರ್ವಜನಿಕರು ಬಂದು ಪುಕಾರು ಕೊಡಕ್ಕಂತ ಕರ್ನಾಟಕ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದರು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.
4: ಕೇಳಿರಿ ಕೇಳಿರಿ ಮಕ್ಕಳೇ, ಮುದುಕರೇ ಮತ್ತು ಯುವಕರೇ, 100ಕ್ಕೆ 100 ನಿಜ. ಕೇವಲ ಹಣ ಕಳುಹಿಸಲು QR ಸ್ಕ್ಯಾನ್ ಮಾಡ್ತಾರೆ ಅಥವಾ ಪಿನ್ ಹಾಕ್ತಾರೆ, ಹಣ ಪಡೆಯಲು ಹಾಕಬೇಕಾಗಿಲ್ಲ.
5: RBI ಹೇಳುತ್ತೆ, QR ಕೋಡ್ ಸ್ಕ್ಯಾನ್ ಮಾಡುವಾಗ ಅಥವಾ ಪಿನ್ ಹಾಕುವಾಗ ಸ್ವಲ್ಪ ಹುಷಾರಾಗಿರಿ.
6: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
7: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
8: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
9: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
10: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ, ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ, ಜನರೇಟರ್ ತಗೊಂಡ್ಬಿಡೋಣವಾ?
11: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
13: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
12: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
13: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
14: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
15: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
16: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
17: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
16: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
18: ಅಲ್ಲ ಮಂಗಲ ಅಲತೆ, ಇನ್ನು ಸುಮಾರು ಫಂಕ್ಷನ್ಸ್ ಉಂಡು, ಅದನ್ನ ನಿಂಗಕ್ಕ 5 ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಸಿಟ್ರನ?
19: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
18: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪ್ ಇಲ್ಲ ನಂಗ ಹೆಚ್ಚಕ್ಕೆ ಪೇರ್ ಫ್ಯಾಬ್ರಿಕ್ ಕಡ್ತೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಸಿಡೋಕ ಅವ್ರು ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
0: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆ

0: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಶ್ರೋತೃಗಳೇ, ಈಗ ಸಮಯ 7:34 ಈಗ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಕೆಳಗುರಿ, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಹಾಂಕಾಂಗ್ ನಡುವೆ ನಡೆಯಲಿರುವ 2026 ಮಹಿಳೆಯರ ಏಷ್ಯಾ ಕಪ್ T20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆಯನ್ನು ಇದೀಗ ಆಲಿಸುವರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಉಳಿದಂತೆ ಕಾರ್ಯಕ್ರಮಗಳು ಮುಂದುವರಿಯುತ್ತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ. ಆಕಾಶವಾಣಿ ಸಮಯ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ. 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1252 ಏರಿಕೆ. ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಹಾಂಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಮತ್ತು ಬೆಲ್ಜಿಯಂ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಇಂದು ಬಿಡುಗಡೆಗೊಳಿಸಿದ ಜಂಟಿ ಹೇಳಿಕೆಯಲ್ಲಿ ಉಭಯ ರಾಷ್ಟಗಳು ಮುಂಬರುವ 5 ವರ್ಷಗಳಲ್ಲಿ ತಮ್ಮ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ನಿಗದಿಪಡಿಸಿವೆ. ನವದೆಹಲಿಯಲ್ಲಿ ಇಂದು ಭಾರತ ಹಾಗೂ ಬೆಲ್ಜಿಯಂ ನಡುವೆ ರಕ್ಷಣಾ ಸಹಕಾರ, ನವೀಕರಿಸಬಹುದಾದ ಇಂಧನ, ಸೈಬರ್ ಅಪರಾಧ ಸೇರಿದಂತೆ ಗಡಿಯಾಚುಗಿನ ಅಪರಾಧಗಳ ತಡೆ ಹಾಗೂ ರಾಜತಾಂತ್ರಿಕ ತರಬೇತಿ ಕ್ಷೇತ್ರಗಳಲ್ಲಿ ಹಲವು ಪ್ರಮುಖ ಒಪ್ಪಂದಗಳು ಮತ್ತು ತಿಳುವಳಿಕಾ ಪತ್ರಗಳಿಗೆ ಸಹಿ ಹಾಕಲಾಗಿದೆ. ಭಾರತಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿರುವ ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ದೇಶಗಳ ಬಾಂಧವ್ಯ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಇದೇ ವೇಳೆ ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೆಚ್ಚುತ್ತಿರುವ ವಲಯಗಳ ವೈವಿಧ್ಯೀಕರಣವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತವು ಶೇಕಡ 7.8% ಜಿಡಿಪಿ ಪ್ರಗತಿ ಕಾಯ್ದುಕೊಂಡಿದ್ದು ಜಗತ್ತಿಗೆ ಭರವಸೆಯ ಕೇಂದ್ರವಾಗಿದೆ ಎಂದು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಮೊದಲ ಮಹಾಯುದ್ಧದಲ್ಲಿ ಬೆಲ್ಜಿಯಂ ನೆಲದಲ್ಲಿ ಹೋರಾಡಿದ ಸಾವಿರಾರು ಭಾರತೀಯ ಯೋಧರ ತ್ಯಾಗ ಎರಡೂ ದೇಶಗಳ ಐತಿಹಾಸಿಕ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಸ್ಮರಿಸಿದ ಪ್ರಧಾನಿ, ಜೋರಾವರ್ ಟ್ಯಾಂಕ್ ನಿರ್ಮಾಣ ಹಾಗೂ ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಗ್ರೀನ್ ಅಮೋನಿಯಾ ಯೋಜನೆಯಲ್ಲಿ ಎರಡೂ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಇನ್ನು ಸೆಮಿಕಂಡಕ್ಟರ್ ಮತ್ತು ನಿರ್ಣಾಯಕ ಖನಿಜಗಳ ಮರುಬಳಕೆಯಲ್ಲೂ ಜಂಟಿಯಾಗಿ ಕೆಲಸ ಮಾಡಲು ಉಭಯ ರಾಷ್ಟಗಳು ನಿರ್ಧರಿಸಿವೆ. ಭಯೋತ್ಪಾದನಾ ನಿಗ್ರಹಕ್ಕೆ ಸಮಗ್ರ ಮತ್ತು ಜಾಗತಿಕ ದೃಷ್ಟಿಕೋನವನ್ನು ಅನುಸರಿಸುವ ಬದ್ಧತೆಯನ್ನು ಉಭಯ ರಾಷ್ಟಗಳು ಪುನರುಚ್ಚರಿಸಿದ್ದು, ಅಂತಾರಾಷ್ಟೀಯ ಸಮುದಾಯ ಭಯೋತ್ಪಾದನಾ ಸಂಘಟನೆಗಳು, ಭಯೋತ್ಪಾದಕ ಜಾಲಗಳು, ಅವರ ಅಡಗುತಾಣ ಮತ್ತು ಹಣಕಾಸು ಮೂಲಗಳ ವಿರುದ್ದ ಒಗ್ಗಟ್ಟಿನಿಂದ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿವೆ. ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರು ಭಾರತವನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿ ಎಂದು ಬಣ್ಣಿಸಿದ್ದು, ತಂತ್ರಜ್ಞಾನ ಮತ್ತು ವಾಣಿಜ್ಯ ರಂಗದಲ್ಲಿ ಭಾರತದೊಂದಿಗಿನ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವುದಾಗಿ ಹೇಳಿದರು. ನವದೆಹಲಿಯಲ್ಲಿ ಇಂದು ಸೆಷಲ್ಸ್ ಶಾಸನ ಸಭೆಯ ಸಭಾಪತಿ ಅಜರಲ್ ಎರ್ನೆಸ್ಟಾ ಅವರ ನೇತೃತ್ವದ ಸಂಸದೀಯ ನಿಯೋಗವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭೇಟಿಯಾಗಿ ಉಭಯ ದೇಶಗಳ ನಡುವಿನ ಸುದೀರ್ಘ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆಧಾರಿತ ಬಾಂಧವ್ಯವನ್ನು ಪುನರುಚ್ಚರಿಸಿದ್ದಾರೆ. ಈ ಸಭೆಯಲ್ಲಿ ಕಡಲ ಭದ್ರತೆ, ನವೀಕರಿಸಬಹುದಾದ ಇಂಧನ, ಸಾಗರೋತ್ಪನ್ನ ವಲಯದ ಸಹಕಾರ ಮತ್ತು ಸಾಮರ್ಥ್ಯ

0: ಸಾಮರ್ಥ್ಯ ಕ್ಷೇತ್ರಗಳಲ್ಲಿ ಭಾರತ ಸೆಷಲ್ಸ್ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ನವದೆಹಲಿಯಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷ ಎಂಬ ಮಹತ್ವದ ದಾಖಲೆಯನ್ನು ಬಿಡುಗಡೆ ಮಾಡಿದರು. ಮುಂದಿನ 10 ವರ್ಷಗಳಲ್ಲಿ ಜಾಗತಿಕ ರಕ್ಷಣಾ ಪಾಲುದಾರಿಕೆಯನ್ನು ವಿಸ್ತರಿಸುವ ನಿಟ್ಟನಲ್ಲಿ ಭಾರತದ ಕಾರ್ಯತಾಂತ್ರಿಕ ದೃಷ್ಟಿಕೋನ ಮತ್ತು ಮಾರ್ಗಸೂಚಿಯನ್ನು ಈ ಸಮಗ್ರ ದಾಖಲೆಯು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶದ ಭದ್ರತಾ ಗುರಿಗಳನ್ನು ಜಾಗತಿಕ ಸಹಕಾರದೊಂದಿಗೆ ಸಂಯೋಜಿಸುವ ಮೂಲಕ ದೀರ್ಘಕಾಲೀನ ಸ್ಥಿರತೆ ಹಾಗೂ ಪರಸ್ಪರ ಪ್ರಗತಿಯನ್ನು ಸಾಧಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತದ ವಿದೇಶಾಂಗ ನೀತಿಯಲ್ಲಿ ರಕ್ಷಣಾ ರಾಜತಾಂತ್ರಿಕತೆಯು ಪ್ರಮುಖ ಅಂಶವಾಗಿದ್ದು ಜಾಗತಿಕ ಮಟ್ಟದಲ್ಲಿ ಶಾಂತಿ ಸ್ಥಿರತೆ ಹಾಗೂ ನಿಯಮಾಧಾರಿತ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ರಕ್ಷಾ ಚೌಕಟ್ಟಿನ ದಾರಿದೀಪವಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತ ಸಾಧಿಸಿರುವ ಶೇಕಡ 7.8% ಜಿಡಿಪಿ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಮುಕ್ತ ವ್ಯಾಪಾರ ಒಪ್ಪಂದಗಳ ಸದ್ಬಳಕೆ ಕುರಿತ ರಾಷ್ಟೀಯ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶದ ರಫ್ತು ವ್ಯಾಪಾರವನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಲು ಭಾರತ ಮಾಡಿಕೊಳ್ಳುತ್ತಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಸೌಲಭ್ಯಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1,252 ಏರಿಕೆಯಾಗಿದ್ದು ಸುಮಾರು 4,216 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಪ್ರವಾಹದ ಹಿನ್ನೆಲೆಯಲ್ಲಿ ಹಾನಿಗೊಳಗಾದ ಮೂಲಸೌಕರ್ಯಗಳ ಪುನರ್ ನಿರ್ಮಾಣ ಹಾಗೂ ಪುನರ್ವಸತಿಗಾಗಿ ನೇಪಾಳ ಸರ್ಕಾರ ಅಂತಾರಾಷ್ಟೀಯ ಸಮುದಾಯದಿಂದ ಹೆಚ್ಚುವರಿ ನೆರವು ಕೋರಲು ನಿರ್ಧರಿಸಿದೆ. ಕಠ್ಮಂಡುವಿನಲ್ಲಿ ರಾಜತಾಂತ್ರಿಕ ನಿಯೋಗಗಳು ಹಾಗೂ ವಿಶ್ವಬ್ಯಾಂಕ್, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮತ್ತು ವಿಶ್ವಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಈ ಮಾಹಿತಿ ನೀಡಿದ್ದಾರೆ. ಪ್ರವಾಹದಲ್ಲಿ ನಾಪತ್ತೆಯಾಗಿರುವ 583 ವಿದೇಶಿ ಪ್ರಜೆಗಳ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು, ಹಿಮಾಲಯ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯ ಹಾಗೂ ಪ್ರಕೃತಿ ವಿಕೋಪದ ಅಪಾಯಗಳನ್ನು ತಗ್ಗಿಸಲು ತಕ್ಷಣದ ಜಾಗತಿಕ ನೆರವಿನ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಹಿಮ ನದಿ ಸರೋವರ ಸ್ಫೋಟ, ಪ್ರವಾಹ ಮತ್ತು ಹಿಮ ಕುಸಿತದ ಅಪಾಯದ ಹಿನ್ನೆಲೆಯಲ್ಲಿ ಅಂತಹ ಅಪಾಯ ತಡೆಗೆ ಹಿಮಾಲಯ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಿದ್ದತೆಯನ್ನು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಇಂದು ಪರಿಶೀಲಿಸಿದರು. ಅಪಾಯಕ್ಕೆ ಒಳಗಾಗಬಹುದಾದ ಹಿಮ ನದಿ ಸರೋವರಗಳು ಮತ್ತು ಹಿಮ ಕುಸಿತ ಸಂಭವನೀಯ ಪ್ರದೇಶಗಳ ನಿರಂತರ ಮೇಲ್ವಿಚಾರಣೆ, ಮುನ್ನೆಚ್ಚರಿಕೆ ವ್ಯವಸ್ಥೆ ಹಾಗೂ ಸಂತ್ರಸ್ತರ ತ್ವರಿತ ಸ್ಥಳಾಂತರಕ್ಕೆ ಅಗತ್ಯ ಸಿದ್ದತೆ ಕೈಗೊಳ್ಳುವಂತೆ ಅವರು ಸೂಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಲೋಕಸಭಾ ಕ್ಷೇತ್ರ ವಾರಾಣಸಿಯ ಪ್ರವಾಹ ಪರಿಸ್ಥಿತಿಯ ಕುರಿತು ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿ ಸತ್ಯೇಂದ್ರ ಕುಮಾರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಅವರು, ಪ್ರವಾಹ ಪರಿಸ್ಥಿತಿಯ ಕುರಿತು ವಿವರವಾದ ಮಾಹಿತಿ ಪಡೆದರು. ಪ್ರವಾಹ ಪರಿಹಾರ ಶಿಬಿರಗಳಲ್ಲಿ ಮಾಡಲಾಗಿರುವ ವ್ಯವಸ್ಥೆಗಳ ಬಗ್ಗೆಯೂ ಪ್ರಧಾನಿ ವಿಚಾರಿಸಿದರು. ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಬೇಕು ಹಾಗೂ ಸಂತ್ರಸ್ತರಿಗೆ ತಕ್ಷಣದ ನೆರವು ಒದಗಿಸಬೇಕು ಎಂದು ಅವರು ಸೂಚಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಫರೂಕಾಬಾದ್ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು. ಉತ್ತರ ಪ್ರದೇಶದ 32 ಜಿಲ್ಲೆಗಳು ಇದುವರೆಗೆ ಪ್ರವಾಹದಿಂದಾಗಿ ಬಾಧಿತವಾಗಿವೆ. ಸದ್ಯ 22 ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಣಾಮ ಮುಂದುವರೆದಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸರ್ಕಾರ ವ್ಯಾಪಕ ಪರಿಹಾರ ಜಾಲವನ್ನು ಸ್ಥಾಪಿಸಿದೆ. ನಾವೀನ್ಯತೆ, ಗುಣಮಟ್ಟ ಹಾಗೂ ಸ್ಪರ್ಧಾತ್ಮಕ ದರಗಳ ಆಧಾರದಲ್ಲಿ ಭಾರತವು ವಿಶ್ವದ ಅಗ್ರ ಆಟೋಮೊಬೈಲ್ ಉದ್ಯಮವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವಾಹನ ತಯಾರಕರ ಸಂಘದ 66ನೇ ವಾರ್ಷಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಎಸ್ಟಿ ಸಂಗ್ರಹದಲ್ಲಿ ವಾಹನೋದ್ಯಮದ ಕೊಡುಗೆ ಶೇಕಡ 15% ಇದ್ದು, ಸುಮಾರು 4 ಕೋಟಿ ನೇರ ಮತ್ತು ಪರೋಕ್ಷ ಉದ್ಯೋಗಗಳಿಗೆ ಈ ಕ್ಷೇತ್ರ ಬೆಂಬಲ ನೀಡುತ್ತಿದೆ ಎಂದರು. ಚೀನಾದ ಶೆನ್ಝೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಗ್ರ ಪುರುಷರ ಡಬಲ್ಸ್

0: ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೊ ಜೋಡಿ ವಿರುದ್ದ ಅವರು 21-15, 22-24, 21-9 ಅಂತರದಿಂದ ಗೆಲುವು ಸಾಧಿಸಿದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅನುಭವಿ ಆಟಗಾರ ಕಿಡಂಬಿ ಶ್ರೀಕಾಂತ್ ಕೆನಡಾದ ವಿಶ್ವದ 9ನೇ ಶ್ರೇಯಾಂಕದ ಆಟಗಾರ ವಿಕ್ಟರ್ ಲೈ ಅವರನ್ನು 21-18, 21-19 ನೇರ ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದು, ನಾಳೆ ನಡೆಯಲಿರುವ ಪಂದ್ಯದಲ್ಲಿ ಹಾಂಕಾಂಗ್ನ ಲೀ ಚೆಕ್ಯು ಅವರನ್ನು ಎದುರಿಸಲಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ ಎರಡನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ದ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ. 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1252ಕ್ಕೆ ಏರಿಕೆ. ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮತ್ತು ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಹಾಂಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಮಡಿಕೇರಿ. ಇದೀಗ ಬಂದ ನಿಧನ ಸುದ್ದಿ. ಕೋಕೇರಿ ಗ್ರಾಮತ್ರ ಚೇನಂಡ ಚೋಟು ಕಾರ್ಯಪ್ಪ ಇಂಗ ಇಂದು ಮರಣಪಟ್ಟಿತು. 68 ಬಯತ್ರ ಚೇನಂಡ ಚೋಟು ಕಾರ್ಯಪ್ಪ ಇಂಡ ಅಕ್ಕಿರಿ ಕಾರ್ಯ ನಾಳೆ ಮಜ್ಜನತ್ರ ಮಿದ ಇಂಡ ಸ್ವಂತ ಮನೆಯಲ್ಲಿ ನಡ್ಪ. ಶ್ರೋತೃಗಳೇ, ಈಗ ಸಮಯ 7:46:39. ಈಗ ಭಾವಗೀತೆಗಳನ್ನು ಕೇಳೋಣ. ಮೊದಲನೆಯ ಗೀತೆಯ ರಚನೆ ಬಿಆರ್ ಲಕ್ಷ್ಮಣರಾವ್ ಅವರದ್ದು. ಸಂಗೀತ ನೀಡಿದ್ದಾರೆ ಉಪಾಸನಾ ಮೋಹನ್, ಹಾಡಿದ್ದಾರೆ ಎಂಡಿ ಪಲ್ಲವಿ.

0: అక్షర
1: మనే మంత్రాలయ మనసే దేవాలయ మనే మంత్రాలయ.
0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.
2: ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಸುಪ್ರಿಯಾ ಆಚಾರ್ಯ. HS ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ ರಚನೆಗೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್.

ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳೇ, ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಸಿರಿಗಂಧ ಕಾರ್ಯಕ್ರಮ ಬೆಂಗಳೂರು.

ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಹಾಡಿರುವಂತಹ ಪ್ರೇಮ ಖೈದಿ ಚಿತ್ರದ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಪ್ರಶಾಂತ್ ರಾಜ್ ಅವರ ಸಂಗೀತವಿದೆ.

ಕೇಳುಗ್ರೆ, ನೆಲ್ಲಿಕಾಯಿ ಕುರಿತಾಗಿ ಮಾತನಾಡ್ತಾ ಚಂದದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಇನ್ನು ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಇದನ್ನ ಅಮೃತ ಫಲ ಅಥವಾ ರಸಾಯನ ಅಂತ ಕರೀತಾರೆ. ಅಂದರೆ ದೇಹಕ್ಕೆ ಬೇಕಾದ ಮೂಲರಸ ಅಥವಾ ಪೋಷಕಾಂಶವನ್ನ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ತಲುಪಿಸಿ ದೇಹವನ್ನ ಯೌವನವಾಗಿಡುವಂತಹ ವಸ್ತು ಇದಾಗಿದೆ. ಇಲ್ಲಿ ನೆಲ್ಲಿಕಾಯಿನ ಬಾಯಲ್ಲಿಟ್ಟು ಮೊದಲ ಬೈಟ್ ಕಚ್ಚಿದ ತಕ್ಷಣ ನಮಗೆ ಆ ಭಾರಿ ಹುಳಿ ಮತ್ತು ಒಗರು ರುಚಿ ತಾಗುತ್ತೆ. ಇದಕ್ಕೆ ಕಾರಣ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಟ್ಯಾನಿನ್ಸ್ ಅನ್ನೋ ಅಂಶಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತುಂಬಿರ್ತವೆ. ಈ ಹುಳಿ ರುಚಿ ನಮ್ಮ ನಾಲಿಗೆಗೆ ತಾಗಿದ ತಕ್ಷಣ ನಮ್ಮ ಬ್ರೈನ್ಗೆ ಒಂದು ಸಿಗ್ನಲ್ ಹೋಗುತ್ತೆ. ಕೂಡಲೇ ನಮ್ಮ ಬಾಯಲ್ಲಿ ಜೊಲ್ಲುರಸ ಅಂದರೆ ಸಲೈವ ಉತ್ಪತ್ತಿಯಾಗೋಕ್ಕೆ ಶುರುವಾಗುತ್ತೆ. ನಾವು ತಿಂದಂತಹ ಆಹಾರದ ಜೀರ್ಣಕ್ರಿಯೆ ಅಂದರೆ ಡೈಜೆಷನ್ ಶುರುವಾಗೋದು ನಮ್ಮ ಹೊಟ್ಟೆಯಲ್ಲಿ ಅಲ್ಲ, ಅದು ಶುರುವಾಗೋದೇ ನಮ್ಮ ಬಾಯಿಯಿಂದ. ಬಾಯಲ್ಲಿ ಉತ್ಪತ್ತಿಯಾಗುವಂತಹ ಈ ಜೊಲ್ಲು ರಸದಲ್ಲಿ ಜೀರ್ಣಕ್ರಿಯೆಗೆ ಬೇಕಾದ ಅತ್ಯಮೂಲ್ಯವಾದ ಎಂಜೈಮ್ಗಳು ಇರ್ತವೆ. ನೆಲ್ಲಿಕಾಯಿ ತಿಂದ ತಕ್ಷಣ ಈ ಎಂಜೈಮ್ಗಳ ಉತ್ಪಾದನೆ ಬೂಸ್ಟ್ ಆಗುತ್ತೆ. ಹಾಗಾಗಿ ನಾವು ತಿಂದಂತಹ ಆಹಾರ ಜೀರ್ಣಕ್ರಿಯೆಗೆ ಇದು ಸಹಕಾರಿಯಾಗುತ್ತೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಸೂಪರ್ ಸ್ಟಾರ್ ಚಿತ್ರದ ಗೀತೆ ಹಾಡಿದ್ದಾರೆ ಹರಿಹರನ್.

ಕೇಳುಗ್ರೆ, ಪ್ರತಿನಿತ್ಯ ನೆಲ್ಲಿಕಾಯಿನ ತಿಂದರೆ ಏನಾಗುತ್ತೆ? ಬಹಳಷ್ಟು ಜನ ಅಂದ್ಕೊಂಡಿರೋದು ಇದರಿಂದ ಸಾಕಷ್ಟು ಆಸಿಡಿಟಿ ಆಗುತ್ತೆ, ಯಾಕಂದರೆ ಹುಳಿಯಾಗಿರೋದ್ರಿಂದ ಕೆಲವರು ನಂಬ್ತಾರೆ ಆಸಿಡಿಟಿ ಆಗುತ್ತೆ ಅನ್ನೋ ಕಾರಣನ ಹೇಳ್ತಾರೆ. ಆದರೆ ವಿಜ್ಞಾನದ ಪ್ರಕಾರ ನೆಲ್ಲಿಕಾಯಿ ಹೊರಗಡೆ ಹುಳಿಯಾಗಿದ್ರೂ ಅದು ಹೊಟ್ಟೆಯೊಳಗೆ ಹೋಗಿ ಜೀರ್ಣ ಆದ ಮೇಲೆ ಅದು ಅಲ್ಕಲೈನ್ ಆಗಿ ಬದಲಾಗತ್ತಂತೆ. ಅಂದರೆ ಹೊಟ್ಟೆಯಲ್ಲಿರುವ ಆಸಿಡ್ ಅಂಶವನ್ನು ಇದು ಬ್ಯಾಲೆನ್ಸ್ ಮಾಡುತ್ತೆ, ಜೊತೆಗೆ ನಮ್ಮ ಹೊಟ್ಟೆಯ ಒಳಗೋಡೆ ಪ್ರೊಟೆಕ್ಟನ್ನು ಮಾಡುತ್ತೆ. ಇದರಲ್ಲಿರುವ ಸ್ಪೆಷಲ್ ಆ್ಯಂಟಿ ಆಕ್ಸಿಡೆಂಟ್ಗಳ ಅಲ್ಸರ್ ಮತ್ತು ಗ್ಯಾಸ್ಟ್ರಟೈಸ್ ಹುಣ್ಣನ್ನು ಉಂಟಾಗೋ ಅಪಾಯವನ್ನು ಕಡಿಮೆ ಮಾಡುತ್ತಂತೆ. ಇದರ ಜೊತೆಗೆ ನಮ್ಮ ಹೊಟ್ಟೆಯಲ್ಲಿ ಲಕ್ಷಾಂತರ ಗುಡ್ ಬ್ಯಾಕ್ಟೀರಿಯಾಗಳು ಇರ್ತವೆ. ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಾಗಳು ಆಕ್ಟಿವ್ ಆಗಿರಬೇಕು. ಹಾಗಾಗಿ ನೆಲ್ಲಿಕಾಯಿ ತಿನ್ನೋದ್ರಿಂದ ಸಾಕಷ್ಟು ಉಪಯೋಗಗಳು ಸಹ ನಮಗೆ ಸಿಗುತ್ತೆ. ನೆಲ್ಲಿಕಾಯಿಯಲ್ಲಿರುವಂತಹ ಫೈಬರ್ ಅಂಶ ಈ ಗುಡ್ ಬ್ಯಾಕ್ಟೀರಿಯಾಗಳಿಗೆ ಒಳ್ಳೆಯ ಆಹಾರವಾಗಿ ಕೆಲಸ ಮಾಡುತ್ತೆ. ಇದರಿಂದ ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆ ಸಮಸ್ಯೆಗಳು ಕಡಿಮೆ ಆಗೋಕ್ಕೂ ಕೂಡ ಶುರುವಾಗುತ್ತೆ. ಹಾಗಾಗಿ ಸಾಕಷ್ಟು ಮಂದಿ ನೆಲ್ಲಿಕಾಯಿಯನ್ನು ಪಾಸಿಟಿವ್ ಆಗಿ ನೋಡ್ತಾರೆ, ಅದನ್ನು ಬಳಸ್ತಾರೆ. ಈಗ ಕೇಳಿ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಗುರುರಾಜ್. ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತವಿದೆ.

0: ಇದೇನ್ ಮಗ, ಬರೀ ತನ್ನ ನನ್ನ ಅಂತ ಆಯ್ತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟ ಹಾಕೋತಾನೆ?
1: ಅಯ್ಯೋ, ನಂಗ್ ಪದ ಗೀತ ಯಾವ್ದು ಬರಕಿಲ್ಲ.
0: ಯಾಕೆ ಬರಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡ್ ಅಡಿಕೆ

ಕೇಳಿದ್ರಿ, ನಲ್ಲಿಕಾಯಿಯನ್ನ ಒಂದು ತಿಂಗಳು ತಿಂದ್ರೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಅತಿ ದೊಡ್ಡ ಬದಲಾವಣೆ ಕಾಣೋದು ನಮ್ಮ ಇಮ್ಯುನಿಟಿಯಲ್ಲಿ. ಸಾಮಾನ್ಯವಾಗಿ ವಿಟಮಿನ್ ಸಿ ಅಂದ ತಕ್ಷಣ ನಮಗೆ ನಿಂಬೆಹಣ್ಣು ಅಥವಾ ಕಿತ್ತಳೆ ಹಣ್ಣು ನೆನಪಾಗುತ್ತೆ ಅಲ್ವಾ? ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಸುಮಾರು 20 ಕಿತ್ತಳೆ ಹಣ್ಣುಗಳಲ್ಲಿ ಇರುವಷ್ಟು ವಿಟಮಿನ್ ಸಿ ಕೇವಲ ಒಂದೇ ಒಂದು ನೆಲ್ಲಿಕಾಯಿಯಲ್ಲಿ ಇರುತ್ತೆ. ಹಾಗಂತ ನೆಲ್ಲಿಕಾಯಿ ತಿಂದರೆ ಒಂದೇ ವಾರದಲ್ಲಿ ನಮ್ಮ ಇಮ್ಯುನಿಟಿ ರಾತ್ರೋರಾತ್ರಿ ಹೆಚ್ಚಾಗೋದಿಲ್ಲ. ಆದರೆ ಸತತವಾಗಿ 30 ದಿನಗಳ ಕಾಲ ಇದನ್ನು ತಿಂದಾಗ ನಮ್ಮ ದೇಹದಲ್ಲಿರುವ ಬಿಳಿ ರಕ್ತ ಕಣಗಳು, ಅಂದರೆ ವೈಟ್ ಬ್ಲಡ್ ಸೆಲ್ಸ್, ಅತಿ ಹೆಚ್ಚು ಆಕ್ಟಿವ್ ಆಗ್ತವೆ. ಇವು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವ ನಮ್ಮ ದೇಹದ ಸೈನಿಕರಾಗಿ ಕೆಲಸ ಮಾಡ್ತವೆ. ಹಾಗಾಗಿ ಸಣ್ಣ ಪುಟ್ಟ ಶೀತ, ಕೆಮ್ಮು ಹಾಗೂ ವಾತಾವರಣ ಬದಲಾದಾಗ ಬರುವಂತಹ ಜ್ವರ ಇದರಿಂದ ಕಮ್ಮಿಯಾಗುತ್ತೆ. ಹರಿಹರನ್ ಹಾಗೂ ಚಿತ್ರ ಹಾಡಿರುವಂತಹ ಸೈನಿಕ ಚಿತ್ರದ ಗೀತೆ, ದೊಡ್ಡ ರಂಗೇಗೌಡ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತವಿದೆ.

ಕೇಳುಗ್ರೆ, ನೆಲ್ಲಿಕಾಯಿ ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗಗಳಾದ ಹಾರ್ಟ್ ಮತ್ತು ಲಿವರ್ಗೂ ಕೂಡ ಒಳ್ಳೆಯದು. ಮೊದಲನೇದಾಗಿ, ಬ್ಲಡ್ ಶುಗರ್ ನೆಲ್ಲಿಕಾಯಿಯಲ್ಲಿ ಕ್ರೋಮಿಯಂ ಅನ್ನೋ ಒಂದು ಮಿನರಲ್ ಇದೆ. ಇದು ನಮ್ಮ ದೇಹದ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚು ಮಾಡುತ್ತೆ. ಅಂದರೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ದೇಹದ ಜೀವಕೋಶಗಳು ಸರಿಯಾಗಿ ಬಳಸಿಕೊಳ್ಳುವಂತೆ ಮಾಡುತ್ತೆ. ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಹಠಾತ್ ಆಗಿ ಏರಿಕೆಯಾಗೋದು ಕೂಡ ತಪ್ಪುತ್ತೆ. ಆದರೆ ಇಲ್ಲೊಂದು ಕ್ಲಾರಿಟಿ ಇರಲಿ, ನೆಲ್ಲಿಕಾಯಿ ಶುಗರ್ ಕಾಯಿಲೆಗೆ ಔಷಧಿ ಅಲ್ಲ. ನೀವು ಅಥವಾ ನಾವು ತಗೊಳ್ಳೋ ಮಾತ್ರೆಗಳನ್ನು ಬಿಟ್ಟು ಬರೀ ನೆಲ್ಲಿಕಾಯಿ ತಿಂದರೆ ಶುಗರ್ ವಾಸಿಯಾಗುತ್ತೆ ಅನ್ನೋದು ಶುದ್ಧ ಸುಳ್ಳು ಕೂಡ ಆಗಿರುತ್ತೆ. ಯಾಕಂದರೆ ತಪ್ಪು ಮಾಹಿತಿ ಅದು. ಇದೊಂದು ಅತ್ಯುತ್ತಮವಾದ ಸಪೋರ್ಟಿಂಗ್ ಫುಡ್ ಮಾತ್ರ ಆಗಿರುತ್ತೆ ನೆಲ್ಲಿಕಾಯಿ. ಹಾಗಾಗಿ ಯಾರ್ಯಾರು ಯಾವ ಯಾವ ಔಷಧಿಗಳನ್ನು ತಗೊಳ್ತಿರ್ತಾರೋ ಅದನ್ನು ಅವರು ಮುಂದುವರಿಸಬೇಕು. ಯಾಕೆಂದರೆ ಇದು ಕೆಲವು ಮಾಹಿತಿಗಳ ಪ್ರಕಾರ ಒಬ್ಬೊಬ್ಬರಿಗೆ ಇದು ಅನುಗುಣವಾಗುತ್ತೆ. ಇನ್ನು ಹಾರ್ಟ್ ವಿಚಾರಕ್ಕೆ ಬಂದರೆ, ನಮ್ಮ ರಕ್ತನಾಳಗಳ ಒಳಗೋಡೆಯನ್ನು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಇದು ಸಹಾಯ ಮಾಡುತ್ತೆ ಅದು ಆರೋಗ್ಯವಾಗಿಡಲು. ಇನ್ನು ನೆಲ್ಲಿಕಾಯಿಯಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ಈ ರಕ್ತನಾಳಗಳು ಡ್ಯಾಮೇಜ್ ಆಗದಂತೆ ಕಾಪಾಡ್ತವೆ. ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDL ಅನ್ನು ಕಡಿಮೆ ಮಾಡುವಲ್ಲಿ ಇದರ ಪಾತ್ರ ಬಹಳ ದೊಡ್ಡದಿದೆ.

ರಾಜೇಶ್ ಕೃಷ್ಣನ್ ಚಿತ್ರ ಹಾಡಿರುವಂತಹ ನಿನ್ನೆ ಪ್ರೀತಿಸುವೆ ಚಿತ್ರದ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಬಂದಿದೆ. ಇನ್ನೊಂದು ವಿಚಾರವನ್ನ ಹೇಳೋದಾದ್ರೆ, ಕಬ್ಬಿಣವನ್ನ ಹಾಗೆ ಗಾಳಿಯಲ್ಲಿ ಬಿಟ್ಟರೆ ಅದು ಹೇಗೆ ತುಕ್ಕು ಹಿಡಿಯುತ್ತೋ ಅದೇ ರೀತಿ ವಯಸ್ಸಾದಂತೆ ನಮ್ಮ ದೇಹದ ಒಳಗಿನ ಅಂಗಗಳು ಕೂಡ ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ ತುಕ್ಕು ಹಿಡಿಯೋಕೆ ಶುರುವಾಗ್ತವೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಅಂದ್ರೆ ಆ ತುಕ್ಕು ಹಿಡಿಯುವ ಪ್ರಕ್ರಿಯೆಯನ್ನ ತಡೆಯುವ ಶಕ್ತಿ ಈ ಚಿಕ್ಕ ನೆಲ್ಲಿಕಾಯಿಗೆ ಇದೆಯಂತೆ. ಹಾಗಾಗಿನೇ ಆಯುರ್ವೇದದಲ್ಲಿ ಇದನ್ನ ಅಮೃತ ಫಲ ಅಂತ ಕರೀತಿರೋದು. ಹೀಗೆ ನೆಲ್ಲಿಕಾಯಿ ಲಾಭಗಳನ್ನ ಸಾಕಷ್ಟು ಇದಾವೆ ಅಂತ ತಿಳಿದ ಮೇಲೆ ನಾವು ಅದನ್ನ ಕೆಜಿಗಟ್ಟಲೆ ನೆಲ್ಲಿಕಾಯಿನ ತಿನ್ನೋಕೆ ಹೋಗಬಾರದು. ಯಾಕಂದ್ರೆ ಎಲ್ರಿಗೂ ನೆಲ್ಲಿಕಾಯಿ ಒಳ್ಳೇದಲ್ಲ, ಕೆಲವರಿಗೆ ಇದು ದೊಡ್ಡ ಸಮಸ್ಯೆ ತಂದೊಡ್ಡುವ ಸಾಧ್ಯತೆ ಕೂಡ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವವರು ನೆಲ್ಲಿಕಾಯಿಯನ್ನ ಆಕ್ಸಿಲೇಟ್ಸ್ ಅನ್ನೋ ಅಂಶ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಂಥ ಒಂದು ಔಷಧಿಯನ್ನ ಅಥವಾ ಮಾತ್ರೆಗಳನ್ನ ತಗೊಳ್ತಾ ಇರುವವರು ಈ ಒಂದು ನೆಲ್ಲಿಕಾಯಿಯನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಅವರವರ ಆರೋಗ್ಯದ ದೃಷ್ಟಿಯಿಂದ ಯಾವುದು ಒಳ್ಳೇದು ಅಂತ ಅನ್ಸಿರುತ್ತೋ ಡಾಕ್ಟರ್ಗಳ ಸಲಹೆಗಳ ಪ್ರಕಾರ ತಗೋತಾ ಹೋದಲ್ಲಿ ನಮ್ಮ ಆರೋಗ್ಯವನ್ನ ವೃದ್ಧಿಸಬಹುದು, ನಾವು ಹುಷಾರಾಗಿ ಇರೋದಕ್ಕೆ ಪ್ರಯತ್ನವನ್ನ ಪಡಬಹುದು. ಹಾಗಾಗಿ ಈಗಾಗಲೇ ಯಾರೆಲ್ಲ ಕಿಡ್ನಿ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೋ ಅವರು ಕೂಡ ಅವರವರು ಡಾಕ್ಟರ್ಗಳು ಹೇಳಿದಂತಹ

ಔಷಧಿಗಳನ್ನ ಮಾತ್ರೆಗಳನ್ನ ತಗೊಳ್ತಾ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಬ್ಬರಿಗೆ ಆಗತ್ತೆ, ಒಬ್ಬೊಬ್ಬರಿಗೆ ಆಗಲ್ಲ. ಹಾಗಾಗಿ ಅವರವರ ಮಾರ್ಗದರ್ಶನದಲ್ಲಿ ನಡೀತಾ ಹೋಗಿ ಅವರ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು, ನಮ್ಮಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಹಾಗಾಗಿ ಬೇರೆಯವರ ಮಾತನ್ನ ನಂಬೋದು ಬಿಟ್ಟು ನಮ್ಮ ದೇಹಕ್ಕೆ ಯಾವ ಔಷಧಗಳು

ಪಾಲಿಸ್ತಾ ಹೋಗ್ಬೇಕು. ಇನ್ನೀಗ ಶಂಕರ್ ಮಹಾದೇವನ್ ಹಾಡಿರುವಂತಹ ನಿನಗೋಸ್ಕರ ಚಿತ್ರದ ಗೀತೆ, ರಮೇಶ್ ರಾವ್ ಅವರ ಸಾಹಿತ್ಯ, ಚೈತನ್ಯ ಅವರ ಸಂಗೀತ ಈ ಗೀತೆಗಿದೆ.

ಮತ್ತು ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರಿಗೆ ಒಂದು ಚಮಚ ತಾಜಾ ನೆಲ್ಲಿಕಾಯಿ ರಸ ಸೇರಿಸಿ ಕುಡಿಯೋದ್ರಿಂದ ಇದು ಗಟ್ ಹೆಲ್ತ್ಗೆ ಅದ್ಭುತವಾಗಿರುತ್ತೆ. ಇನ್ನು ಸಕ್ಕರೆ ಬೆರೆಸದ ನೆಲ್ಲಿಕಾಯಿ ಪುಡಿ ಅಥವಾ ಆಯುರ್ವೇದದಲ್ಲಿ ಸಿಗುವಂತಹ ತ್ರಿಫಲ ಚೂರ್ಣ, ಇದನ್ನು ಸಹ ನಾವು ಸೇವಿಸಬಹುದು. ಊಟದ ಜೊತೆ ತಿನ್ನುವ ನೆಲ್ಲಿಕಾಯಿ ಉಪ್ಪಿನಕಾಯಿ ಅಥವಾ ತೊಕ್ಕು, ಇದರಲ್ಲಿ ಉಪ್ಪು ಮತ್ತು ಎಣ್ಣೆ ಇರೋದ್ರಿಂದ ಆರೋಗ್ಯದ ಲಾಭ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಕೊನೆಯ ಆಪ್ಷನ್ ಅಂತ ಹೇಳಿದ್ರೆ ನೆಲ್ಲಿಕಾಯಿ ಕ್ಯಾಂಡಿ, ಮಕ್ಕಳಿಗೆ ಇಷ್ಟ ಆಗಲಿ ಅಂತ ಇದನ್ನು ಸಕ್ಕರೆ ಪಾಕದಲ್ಲಿ ಮುಳುಗಿಸಿರ್ತಾರೆ. ನೆಲ್ಲಿಕಾಯಿಯಿಂದ ಸಿಗುವ ಲಾಭಗಳನ್ನು ಆ ಸಕ್ಕರೆ ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಹಾಗಾಗಿ ಇದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಏನು ಸಿಗುತ್ತೋ ಅದನ್ನು ಸೇವಿಸೋದ್ರಿಂದ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಬಹಳಷ್ಟು ಲಾಭಗಳು ನಮಗೆ ಸಿಗ್ತವೆ.

ಈಗ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವಂತಹ ಸಾಂಗ್ಲಿಯಾನ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

ಇನ್ನು ಕೆಳಗ್ರೆ, ನೆಲ್ಲಿಕಾಯಿನ ಯಾವ ರೀತಿ ತಿಂದರೆ ಲಾಭ ಸಿಗುತ್ತೆ? ಬೆಸ್ಟ್ ಆಪ್ಷನ್ ಅಂದರೆ ಫ್ರೆಶ್ ಆಗಿರುವ ಹಸಿ ನೆಲ್ಲಿಕಾಯಿನ ಕಚ್ಚಿ ತಿನ್ನೋದು. ಇದರಲ್ಲಿ ವಿಟಮಿನ್ ಸಿ 1% ಕೂಡ ಲಾಸ್ ಆಗಲ್ಲ. ಇನ್ನು ಬೆಳಗ್ಗೆ

ಕೇಳಿದ್ರೆ ನೆಲ್ಲಿಕಾಯಿ ಕುರಿತಾಗಿ ಅದರ ಲಾಭ ಪ್ರಯೋಜನ ಈ ಕುರಿತು ಮಾತನಾಡ್ತಾ ಚಂದದ ಹಾಡುಗಳನ್ನ ಕೇಳ್ತಾ ಇದ್ವಿ. ಇನ್ನು ಕೊನೆಯದಾಗಿ ಒಂದು ಮಾತು, ನೆಲ್ಲಿಕಾಯಿ ಅನ್ನೋದು ಯಾವುದೇ ಮಿರಾಕಲ್ ಅಥವಾ ಮ್ಯಾಜಿಕ್ ಅಲ್ಲ. ಒಂದು ವಾರ ನೆಲ್ಲಿಕಾಯಿ ತಿಂದ ತಕ್ಷಣ ನಮ್ಮ ಆರೋಗ್ಯದ ಎಲ್ಲಾ ಸಮಸ್ಯೆಗಳು ಮಂಗಮಯ ಆಗೋದಿಲ್ಲ. ನಿಜಕ್ಕೂ ಈ ನೆಲ್ಲಿಕಾಯಿ ಕೆಲಸ ಮಾಡಬೇಕಾದ್ರೆ ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್ ಸರಿಯಾಗಿರಬೇಕು. ಕಡಿಮೆ ಅಂದರೆ 7-8 ಗಂಟೆಗಳ ಒಳ್ಳೆಯ ನಿದ್ರೆ, ದಿನಕ್ಕೆ ಕನಿಷ್ಠ 30 ನಿಮಿಷಗಳ ವ್ಯಾಯಾಮ ಹಾಗೂ ಜಂಕ್ ಫುಡ್ ಇಲ್ಲದ ಕ್ಲೀನ್ ಡಯಟ್, ಈ ಮೂರರ ಜೊತೆಗೆ ಪ್ರತಿದಿನ ಒಂದು ನೆಲ್ಲಿಕಾಯಿ ಸೇರಿಸಿದಾಗ ಮಾತ್ರ ಅದರ ಅಸಲಿ ಶಕ್ತಿ, ಆ ಸೂಪರ್ ಪವರ್ ನಮಗೆ ಕಾಣಿಸುತ್ತೆ.

0: ಕೇಳುಗರೆ, ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನೆಲ್ಲಿಕಾಯಿ ಕುರಿತು ಮಾಹಿತಿ ಹಾಗೂ ಮೂಡಿಬಂದಂತಹ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಸಿರಿಗಂಧ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 8:45. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ವಿಶಾಲ್ ಶರ್ಮಾ. प्रधानमंत्री नरेंद्र मोदी और बेल्जियम के प्रधानमंत्री बाख्त द वेवर ने

ಸಮಯ ಸರಿಯಾಗಿ 9:15. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ

0: ಇದುವರೆಗೂ ಎಸ್ಜೆ ಶ್ರೀಕಾಂತ್ ಭಟ್ ಹಾಡಿದಂತಹ ಭಾವಗೀತೆಗಳನ್ನು ಆಲಿಸಿದಿರಿ. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕನ್ನಡ ಭಾರತಿ ತಿಂಗಳ ಸಾಹಿತ್ಯ ಸಂಚಿಕೆ.

0: ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್.
1: ಕೇಳಿದ್ರೆ ಪುಸ್ತಕ ಪ್ರೀತಿ, ಪುಸ್ತಕ ಸಂಸ್ಕೃತಿ ಅನ್ನುವಂತಹ ಈ ಒಂದು ಪರಿಕಲ್ಪನೆ ತಂತ್ರಜ್ಞಾನದ ಯುಗದಲ್ಲಿ ಬೇರೆಯದೇ ಆದಂತಹ ಸ್ವರೂಪದಲ್ಲಿ ಬಳಕೆ ಆಗ್ತಾ ಇದೆ. ಪುಸ್ತಕ ಅಂತಂದಾಗ ಅದಕ್ಕೊಂದು ಆತ್ಮೀಯವಾದಂತಹ ಭಾವನೆ ಓದುಗನಲ್ಲಿ ಇರ್ತಾ ಇತ್ತು. ಈಗ ಪುಸ್ತಕಗಳನ್ನ ನಮ್ಮ ಕೈನಲ್ಲಿ ಹಿಡ್ಕೊಂಡು ಓದುವಂತಹ ಕ್ರಮನೇ ಬದಲಾವಣೆಯನ್ನ ಪಡ್ಕೊಂಡಿದೆ. ಆದ್ರೆ ಪುಸ್ತಕವನ್ನ ಓದ್ತಾನೆ, ಪುಸ್ತಕವನ್ನು ನಾನು ಸಂಗ್ರಹಿಸಬೇಕು, ಮುಂದೊಂದು ದಿನ ಒಂದಷ್ಟು ಓದುಗ ಸಮುದಾಯಕ್ಕೆ ಒಳಿತಾಗುತ್ತೆ, ಇದರಿಂದ ಪ್ರಯೋಜನ ಆಗುತ್ತೆ ಅನ್ನುವಂತಹ ಕನಸನ್ನ ಕಟ್ಕೊಂಡು ಪಾಂಡವಪುರದ ಹರಳಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಪುಸ್ತಕ ಮನೆ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಪರಿಕಲ್ಪನೆಯ ಅಡಿಯಲ್ಲಿ ಒಂದು ಗ್ರಂಥಾಲಯ ತೆರೆಕೊಳ್ಳಿತು. ಇದಕ್ಕೆ ಪ್ರಮುಖವಾದಂತಹ ಕಾರಣಕರ್ತರು ಪುಸ್ತಕ ಮನೆ ಅಂಕೇಗೌಡ ಅವರು. ಮೂಲತಃ ಪಾಂಡವಪುರ ತಾಲೂಕು ಚಿನಕುರಳಿ ಗ್ರಾಮದವರು. ಇವರ ತಂದೆ ಮರಿಗೌಡ, ತಾಯಿ ನಿಂಗಮ್ಮ. ಈ ಓದಿನ ಸಂದರ್ಭದಲ್ಲಿ ಪುಸ್ತಕಗಳ ಜೊತೆಗೆ ಒಂದು ಅವಿನಾಭಾವ ಒಡನಾಟವನ್ನ ಇಟ್ಕೊಂಡಂತವರು ಅಂಕೇಗೌಡರು. ಪುಸ್ತಕದ ಸಂಗ್ರಹ ಕಾರ್ಯಕ್ಕೆ, ಸಾಹಿತ್ಯದ ಪರಿಚಾರಿಕೆಗಾಗಿ ಕೇಂದ್ರ ಸರ್ಕಾರ ಇವರನ್ನ ಗುರುತಿಸಿ ಪದ್ಮಶ್ರೀ ಅತ್ಯುನ್ನತವಾದಂತಹ ಗೌರವವನ್ನ ನೀಡಿದೆ. ಅಂಕೇಗೌಡರನ್ನ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ, ಅವರ ಅನುಭವದ ಕೆಲವು ವಿಶಿಷ್ಟ ಪ್ರಸಂಗಗಳನ್ನ ನಮ್ದನ್ನಾಗಿ ಮಾಡಿಕೊಳ್ಳೋಣ. ಅಂಕೇಗೌಡರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
2: ನಮಸ್ತೆ ಸರ್.
1: ಅಂಕೇಗೌಡರೇ, ತಾವು ಸಾಹಿತ್ಯದ ವಿದ್ಯಾರ್ಥಿ, ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತಾವು ಅಧ್ಯಯನಕ್ಕೋಸ್ಕರ ಸೇರ್ಕೊಳ್ತೀರಿ, ಅಲ್ಲಿನ ಅಧ್ಯಾಪಕರ ಪಾಠ ಪ್ರವಚನಗಳಿಗೆ ಕಿವಿಯನ್ನ ಕೊಡ್ತೀರಿ, ಆ ಮೂಲಕ ಒಂದು ಪ್ರೇರಣೆಯನ್ನ ಪಡ್ಕೊಳ್ತೀರಿ. ಚಿನಕುರಳಿ ತಮ್ಮ ಹುಟ್ಟೂರು. ನಿಮ್ಮ ಈ ಬಾಲ್ಯದ ಓದಿನ ಅನುಭವವನ್ನ ನಮ್ಮ ಕೇಳುಗರಿಗೆ ಹೇಳಿ ಸರ್.
2: ಬಾಲ್ಯದ ಅನುಭವಗಳು ಅಂದ್ರೆ ಅದೊಂಥರ ರೋಮಾಂಚನಕಾರಿ. ಅದು 1962-63 ಆ ಕಾಲದಲ್ಲಿ ಹಳ್ಳಿಗಳಲ್ಲಿ ಗುರುಗಳಿಗೆ ಒಂದು ಚೇರಿತ್ತು, ಸುತ್ತ ಗೋಡೆಗಳು ಇನ್ನೇನು ಇರಲಿಲ್ಲ, ಯಾವುದೇ ವಿಧವಾದ ಗ್ರಂಥಾಲಯ ಪುಸ್ತಕಗಳು ಅನ್ನೋದೇ ಅಲ್ಲಿ ಕಲ್ಪನೆಯಾಗಿತ್ತು ಯಾವುದು. ಆದ್ರೆ ನನಗೆ ಆ ಪುಸ್ತಕಗಳನ್ನು ನೋಡಿದಾಗ ಆ ಚಿಕ್ಕದರಲ್ಲೇ ಏನೋ ಒಂದು ರೀತಿಯಾದ ಆಕರ್ಷಣೆ, ಪುಸ್ತಕಗಳಲ್ಲಿ ಇಷ್ಟೆಲ್ಲ ಇದೆ, ನಾವು ಯಾಕೆ ಓದಬಾರ್ದು, ನಾವು ಯಾಕೆ ಇವನ್ನೆಲ್ಲ ಸಂಗ್ರಹಿಸಬಾರ್ದು ಅನ್ನೋ ಒಂದು ಆಲೋಚನೆ ಮನಸ್ಸಿನಲ್ಲಿ ಮಾತ್ರ ಇತ್ತು, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಸರ್.
1: ಆ ಚಿನಕುರಳಿ ಅನ್ನುವಂತಹ ಒಂದು ಪುಟ್ಟ ಗ್ರಾಮ, ರೈತಾಪಿ ಕುಟುಂಬದಲ್ಲಿ ತಾವು ಹುಟ್ಟುತ್ತೀರಿ, ಈ ಓದಿನ ಕಡೆಗಿನ ಒಲವು ತಮಗೆ ಮೂಡಿದ್ದು ಹೇಗೆ?
2: ಚಿಕ್ಕದ್ರಲ್ಲಿ ನನಗೆ ಓದಲಿಕ್ಕೆ ಪುಸ್ತಕಗಳನ್ನು ಕೊಂಡ್ಬೇಕು, ಓದಬೇಕು ಅನ್ನೋ ಒಂದು ಆಕಾಂಕ್ಷೆ ಬಹಳ ಇತ್ತು. ಹಾಗಾಗಿ ಪಾಂಡವಪುರಕ್ಕೆ ಬಂದಾಗ ಆ ಇದ್ದ ಒಂದು ಪುಟ್ಟ ಗವರ್ನಮೆಂಟ್ ಲೈಬ್ರರಿ ಹೋಗಿ ಪುಸ್ತಕಗಳು ಮುಟ್ಟೋದು, ಮ್ಯಾಗ್ಝಿನ್ ಮುಟ್ಟೋದು, ನೋಡೋದು, ಓದೋದು ಈಗ ಮಾಡ್ತಾ ಇದೆ ಸರ್. ಈಗ ಮಾಡ್ತಾ ಇರಬೇಕಾದ್ರೆ ನಾನು SSLC ಮುಗಿಸ್ಕೊಂಡು ಪಾಂಡವಪುರಕ್ಕೆ 11th standard ಅಂತಿತ್ತು ಆಗ, PUC 2 years ಇರಲಿಲ್ಲ. ನಾನು ಅಲ್ಲಿ ಓದಬೇಕಾದ್ರೆ ಅಲ್ಲೂ ಪುಸ್ತಕಗಳು ಇರಲಿಲ್ಲ. ವಿಶೇಷ ಏನಂದರೆ ನನಗೆ ಓದಿಕೆ ಸಬ್ಜೆಕ್ಟ್ಗೂ ಸುದ್ಧ ಪುಸ್ತಕಗಳು ಅಲ್ಲಿ ಕಮ್ಮಿ ಸಿಗ್ತಿರಲಿಲ್ಲ. ನಾವು ಪುಸ್ತಕಗಳನ್ನ ಟೆಕ್ಸ್ಟ್ ಬುಕ್ಗಳನ್ನ ಕೊಂಡು ಓದುವಷ್ಟು ಶಕ್ತಿ ನನ್ನ ಹತ್ರ ಆ ಕಾಲದಲ್ಲಿ ಇರಲಿಲ್ಲ. ಪಾಂಡವಪುರ ರೈಲ್ವೆ ಸ್ಟೇಷನಿಂದ ಮೈಸೂರಿಗೆ ಬಂದು ಸಿಟಿ ಲೈಬ್ರರಿ ಗಂಗೋತ್ರಿಗೆ ಹೋಗಿ ನಾನು ಅಲ್ಲಿ ಓದಿ ಬರ್ತಾ ಇದ್ದೆ. ಅಲ್ಲಿ ವಿಶೇಷ ಏನಪ್ಪ ಅಂದರೆ ನನಗೆ ರೈಲ್ವೆ ಸ್ಟೇಷನಿಂದ ಮೈಸೂರಿಗೆ ಆಗಿದ್ದಂಥ ಒಂದು ಏನು ಎಂಟಾಣಿ ಒಂದು ಟ್ರೈನ್ಗಿತ್ತು ಅಷ್ಟು ಕೊಡೋಷ್ಟು ಇರಲಿಲ್ಲ. ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಬಂದು ಸಿಟಿ ಲೈಬ್ರರಿಗೆ ಓದ್ಕೊಂಡು ಹಾಗೆ ಗಂಗೋತ್ರಿಗೆ ಹೋಗಿ ಓದ್ಕೊಂಡು ಸಾಯಂಕಾಲ ಮಾಡಿಕೊಂಡು ನೋಟ್ಸ್ ಎಲ್ಲ ಮಾಡಿಕೊಂಡು ಆ ರೈಲ್ವೆ ಹಳಿಯಲ್ಲೇ ಮನೆಗೆ ಸೇರ್ತಿದ್ದು. ಹೀಗೆ ಪ್ರತಿ ವಾರಕ್ಕೆ 2 ಬಾರಿ ನಾನು ಹಾಗೆ ಮೈಸೂರಿಗೂ ಅಲ್ಲಿಗೆ ಅಲ್ಲಾಡ್ತಾ ಇದ್ದೆ. ಇದು ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದ ಅಚ್ಚೊತ್ತದಂಗಾಯಿತು, ಇಷ್ಟೊಂದು ಪುಸ್ತಕಗಳನ್ನು ನಾನು ಯಾಕೆ ಕಲೆಕ್ಟ್ ಮಾಡಬಾರ್ದು ಅಂದರೆ. ಆದರೆ ನಾನು ಆ ಸ್ಟೇಜಲ್ಲಿ ಇರಲಿಲ್ಲ ಸರ್. ಯಾಕೆ ಇರಲಿಲ್ಲ ಅಂದರೆ ಹಣವನ್ನು ಕೊಟ್ಟು ನಾನು ಪುಸ್ತಕ ಕೊಡೋ ಸ್ಥಿತಿಯಲ್ಲಿ ಇರಲಿಲ್ಲ. ನನಗೆ ಒಂದು ಜ್ಞಾನೋದಯ ಏನಾಯಿತು ಅಂದರೆ ನಾನು ಡಿಗ್ರಿ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಕೊನೆಯ ಪೀರಿಯಡ್ನಲ್ಲಿ ಕೆ ಅನಂತರಾಮ ಅನ್ನೋ ನನ್ನ ಗುರುಗಳು,
1: ಕನ್ನಡ ಪ್ರಾಧ್ಯಾಪಕರು
2: ಅವರು ಒಂದು ಮುತ್ತಿನಂತ ಒಂದು 3 ಮಾತನ್ನು ನಮ್ಮಗಳಿಗೆ ಆ ಕೊನೆಯ ಪೀರಿಯಡಲ್ಲಿ ಹೇಳ್ತಾರೆ ಸರ್. ಅದು ನನಗೆ ಮನಸ್ಸಿನಲ್ಲಿ ಹಚ್ಚೋತ್ತು. ಸ್ನೇಹಿತರೆ, ಕೇವಲ ನೀವು ಈ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ನಾನೇನೋ ಆಯಾಯ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಏನೇನೋ ಆಗ್ತೀನಿ ಹಂಗಾಗ್ತೀನಿ ಅಂತ ಕನಸು ಕಾಣ್ತಾ ಇದ್ದೀರಿ, ಆದರೆ ನಿಮಗೆ 3 ಮಾತನ್ನು ಇವತ್ತು ಹೇಳ್ಕಳಿಸ್ತೀನಿ, ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ.

0: ಅಪಾಯಿಂಟ್ಮೆಂಟ್ ಹೋಗಿ ಏನೇನು ಆಗ್ತೀನಿ ಹಂಗಾಗ್ತೀನಿ ಅಂತ ಕನಸು ಕಾಣ್ತಾ ಇದ್ದೀರಿ, ಆದರೆ ನಿಮಗೆ ಮೂರು ಮಾತನ್ನು ಇವತ್ತು ಹೇಳಿ ಕಳಿಸ್ತೀನಿ, ನೆನಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನಿಮ್ಮ ನೆರೆ ಹೊರೆ ಅಕ್ಕಪಕ್ಕದವ್ರ ಜೊತೆ ಗೌರವದಿಂದ ನಡ್ಕೊಳ್ಳಿ, ಇದು ನಿಮ್ಮ ಮೊದಲನೇ ಪಾಠ ಆಗಲಿ. ಯಾರ ಜೊತೆಲೂ ನೀವು ಅಸಭ್ಯವಾಗಲಿ ಏಕವಚನದಲ್ಲಿ ಮಾತಾಡಬೇಡಿ. ಎರಡನೇದಾಗಿ ಹೇಳ್ತಾರೆ, ನಿಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಏನಾದರೂ ಒಂದು ಒಳ್ಳೆಯ ಹವ್ಯಾಸನ ಬೆಳೆಸ್ಕೊಳ್ಳಿ. ಆ ಒಳ್ಳೆಯ ಹವ್ಯಾಸ ಏನಂದರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು. ಇದು ನಿಮ್ಮನ್ನು ಎಷ್ಟು ಎತ್ತರಕ್ಕಾದರೂ ನಿಮ್ಮನ್ನು ಕರ್ಕೋಗ್ಬೋದು. ಆದ್ದರಿಂದ ನೀವು ಪುಸ್ತಕಗಳನ್ನು ಸಂಗಾತಿಯಾಗಿ ಮಾಡ್ಕೊಳ್ಳಿ. ನಿಮ್ಮ ಕೈಲಾದಾಗ ಒಂದೊಂದು ಪುಸ್ತಕನೇ ತಂದು ಜೋಡಿಸ್ಕೊಳ್ಳಿ, ಅದು ನಿಮ್ಮನ್ನು ಎಲ್ಲಿಗಾದರೂ ಹೇಳಿದೆ ಅಂತ. ಖಂಡಿತ ನಾನು ಹೇಳ್ತೀನಿ ಸರ್, ಅವರು ಹೇಳಿದ ಆ ಮಾತನ್ನು ನಾನು ಅಕ್ಷರಾಶ ಪಾಲಿಸಿದೆ. ಮೊದಲು ನಾನು ರಾಮಕೃಷ್ಣಾಶ್ರಮದ ಪುಸ್ತಕಗಳನ್ನು, ಆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಓದ್ತಾ ಇದ್ದೆ. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಆ ಚಿಕ್ಕ ಬರುವಾಗ ವಿವೇಕವಾಣಿ ಅಂತಲೋ ಭಾರತ ಅಧ್ಯಯನ ಅಂತ ಈಗ ಬರೋ ಅವನ್ನೆಲ್ಲ ಓದ್ತಾ ಇದ್ದೆ. ಏನೋ ಒಂಥರ ಇನ್ಸ್ಪಿರೇಷನ್ ಆಗೋದು. ಅವ್ರು ಹೇಳಿದ ಮೇಲೆ ನನಗೆ ಅದ್ರ ಕಡೆ ಹೆಚ್ಚು ಒಲವನ್ನು ಕೊಟ್ಟೆ. ನನಗೆ ಈಗ 78 ವರ್ಷ ಸರ್, ಸುಮಾರು 55 ವರ್ಷಗಳ ಕಾಲ ನಿರಂತರವಾಗಿ ನಾನು ಪುಸ್ತಕಗಳನ್ನು ಕೊಂಡಿದ್ದೇನೆ. ಇನ್ನು ಮಧ್ಯೆ ಯಾವ ಗ್ಯಾಪೂ ಇಲ್ಲ. ಆದರೆ ದುಡ್ಡು ಎಲ್ಲಿ ಬಂತು ಅಂತ ತಾವು ಕೇಳುವುದು. ಎರಡು ಹಸುಗಳನ್ನ ಸಾಕಿದ್ದೆ ಮನೆ ಹತ್ರ. ಆ ಹಾಲು ತಗೊಂಡೋಗಿ ಹಾಕಿದ್ರೆ ನಾನು ಎಷ್ಟು ಸಂಬಳ ತಗೋತಾ ಇದ್ನೋ ಅಷ್ಟು ಹಾಲಿನಿಂದ ನನಗೆ ಬರೋದು. ಆ ದುಡ್ಡನ್ನು ತಗೊಂಡೋಗಿ ಮೈಸೂರು ಬೆಂಗಳೂರು ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಅಕಾಡೆಮಿಗೆ ಎಲ್ಲ ಕಡೆ ಸುತ್ತಿ ಸುತ್ತಿ ಎಲ್ಲಿ ನನ್ನ ಕಣ್ಣಿಗೆ ಅಪರೂಪದ ಪುಸ್ತಕಗಳು, ಒಳ್ಳೊಳ್ಳೆ ಪುಸ್ತಕಗಳು, ನಮ್ಮ ಜೀವನವನ್ನು ವಿಕಾಸ ಮಾಡ್ತಕ್ಕಂಥ ಯಾವ ಪುಸ್ತಕ ಇದ್ದರೂ ಅಲ್ಲಿ ಅದನ್ನು ಕೊಂಡು ತಂದು ಆ ಮನೆಯಲ್ಲಿ ಶೇಖರಿಸ್ಕೊಂಡು ಆ ಬಿಡುವಿನ ವೇಳೆ ನಾನು ಓದ್ತಾ ಇದ್ದೆ. ಈ ಓದ್ದಂಗೆ ನನಗೆ ಒಂಥರ ಪುಸ್ತಕದ ಬಗ್ಗೆ ಒಲವು ಜಾಸ್ತಿ ಆಯಿತು. ಗುರುಗಳು ಹೇಳಿದ್ದನ್ನು ಯಾವಾಗ ಮನಸ್ಸಲ್ಲಿ ಇತ್ತು ಅಂದರೆ, ನಾನು ಆಗ ಸಾಹಿತ್ಯ ಸಮ್ಮೇಳನಗಳು ಬಿಡ್ತಿರಲಿಲ್ಲ. ಸುಮಾರು 36-37 ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೀನಿ. ಅಲ್ಲಿ ಹೋದಾಗ ಬರಬೇಕಾದ್ರೆ ಸುಮಾರು ಕನಿಷ್ಠ ಅಂದರೆ ಒಂದು 4 ಮೂಟೆ ಪುಸ್ತಕ ಇರ್ತಿದ್ದು ಆ ಕಾಲದಲ್ಲಿ. ಅಲ್ಲಿ ಹೆಂಗೆ ಅಂದರೆ ಕನ್ಸೆಷನ್ ರೇಟರು ಕೆಲವು ಕೊಡೋರು,
1: ಹೌದು
0: ಕೆಲವು ಇಂಪಾರ್ಟೆಂಟ್ ಬುಕ್ಕು ಬೆಲೆ ಜಾಸ್ತಿ ಆದರೂ ಒಂದು ತಂದು ಇಟ್ಕೊಳ್ಳದೆ. ಹೀಗಾಗಿ ಅಲ್ಲಿಂದ ನಾನು ನನ್ನ ಈ ಸಂಗ್ರಹದ ಪಯಣವನ್ನು ಬೆಳೆಸಿದೆ. ಆದರೆ ನಾನು ಒಂದು ನಿಯಮವನ್ನು ಪಾಲಿಸ್ಬೇಕು ಅಂತ ಮೊದಲೇ ನಾನು ಮಾಡಿದೆ, ಯಾವುದೇ ವಿದ್ಯಾರ್ಥಿಗಳಿಂದ ಒಂದೇ ಒಂದು ರೂಪಾಯಿನೂ ನಾನು ತಗೋಬಾರ್ದು. ಅವರಿಗೆ ನೇರವಾಗಿ ಅವರು ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಅಲ್ಲಿಗೆ ನನ್ನಾಗೂ ಅನುಕೂಲ ಆಗುತ್ತೆ, ಎಲ್ರಿಗೂ ಆಗುತ್ತೆ ಅಂತ ಇದು ಮಾಡಿದೆ ಸರ್. ನಾನು 55 ವರ್ಷಗಳ ಕಾಲ ಈ ಗ್ರಂಥಾಲಯ ಕಟ್ಟಿ ಬೆಳೆಸಿದ್ದೀನಿ. ಯಾವುದೇ ವಿಧವಾದ ಮೆಂಬರ್ಶಿಪ್ ಇಲ್ಲ, ಅವ್ರಿಗೆ ಓದಲಿಕ್ಕೆ ಯಾವುದೇ ವಿಧವಾದ ಚಾರ್ಜನ್ನು ಮಾಡಲ್ಲ, ಎಂಟ್ರೆನ್ಸ್ ಫೀಸ್ ಇಲ್ಲ. ಬಹುಶಃ ಇಡೀ ಭಾರತದಲ್ಲಿ 20 ಲಕ್ಷ ಪುಸ್ತಕ ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ಹಣ ಕಾಸಿಲ್ಲದೇ ಓದಿಕ್ಕೆ ಅವಕಾಶ ಮಾಡಿದ್ರೆ ಬಹುಶಃ ನಾನೇ ಅಂತ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್.
1: ಹೆತ್ತವ್ರಿಗೆ ಒಂದು ಕನಸು ಇರ್ತದೆ, ನನ್ನ ಮಗ ಚೆನ್ನಾಗಿ ಓದಬೇಕು. ಆಗಿನ ಕಾಲದಲ್ಲಿ BA MA ಅಂತಂದಾಗ ಅದು ಒಂದು ದೊಡ್ಡ ಸಾಧನೆನೇ ಆಗಿರ್ತಾ ಇತ್ತು. ಆ ಸಂದರ್ಭದಲ್ಲಿ ನನ್ನ ಮಗ ಓದಿ ಯಾವುದೋ ಒಂದು ಸರ್ಕಾರಿ ಉದ್ಯೋಗವನ್ನ ಪಡ್ಕೊಳ್ತಾನೆ, ನಮ್ಮ ಒಂದು ಕಷ್ಟಕರವಾದಂತಹ ಸಂಸಾರ ಸುಖದ ಹಾದಿಯನ್ನ ಪಡ್ಕೊಳ್ತದೆ ಅನ್ನುವಂತಹ ಒಂದು ಭಯ ಸಹಜವಾಗಿ ಹೆತ್ತವರಲ್ಲಿ ಇರ್ತದೆ. ತಾವು BA ಆದ್ಮೇಲೆ ಉದ್ಯೋಗ ಏನಾದರೂ ತಮಗೆ ಸಿಕ್ತಾ ಹೇಗೆ ಸರ್?
0: ಸರ್, BA ಮಾಡಿದೆ, ಆದರೆ ನನಗೆ ಕೆಲಸ ಅನಿವಾರ್ಯವಾಗಿ ಬೇಕಾಗಿತ್ತು. ಮನೇಲಿ ಏನು ಅಂದರೆ ಅವರು ಭಾಳ ಕೋಪಿಸ್ಕೊಳ್ಳೋರು, ಯಾಕೆಂದ್ರೆ ನನಗೆ 4 ಜನ ಅಕ್ಕ ತಂಗಿಯರು, ಒಬ್ಬ ತಮ್ಮ ಇದ್ದ, ನಮ್ಮ ಎಲ್ಲ ಜವಾಬ್ದಾರಿ ನಮ್ಮ ತಂದೆ ಮೇಲೆ ಬಿದ್ದಿತ್ತು. ಆಗ ಅವರು ಓದೋದು ಬೇಡ, ನಿಲ್ಸಪ್ಪ ಬೇಡ, ನಮ್ಮ ಕೈಲಿ ಆಗಲ್ಲ ಅಂತ ಅವ್ರು ಇದು ಮಾಡೋದು. ನಾನು ಅನಿವಾರ್ಯವಾಗಿ ಏನು ಮಾಡಿದೆ, ಮನೆ ಖಾಲಿ ಮಾಡಿಬಿಟ್ಟೆ. ಯಾಕೆಂದರೆ ನಾನು ಓದಲೇಬೇಕು ಅನ್ನೋದು ಒಂದು ನನ್ನ ಒಂದು ಮನಸ್ಸಿನೊಳಗೆ ಚಟ ಇತ್ತು ಸರ್.
1: ಮನೆ ಬಿಟ್ಬಿಟ್ಟು ಎಲ್ಲಿ ಹೋದ್ರೆ?
0: ಮನೇಲಿ ಬಿಟ್ಟು ಇಲ್ಲಿ ಬಾಂಡುಪುರ ಬಂದು ಬಾಡಿಗೆ 3 ರೂಪಾಯಿ ಒಂದು ರೂಮ್ಗೆ ಅಲ್ಲೇ ಇದ್ಕೊಂಡು, ಅದು ನಮ್ಮ ಸಿಸ್ಟರ್ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿದ್ರು, ಓದಪ್ಪ ನೀನು ಓದು ಅಂತ. ಹೀಗೆ ಮಾಡಿದೆ. ಈಗ ಓದ್ತಾ ಇರಬೇಕಾದ್ರೆ ಈ KSRTCಲಿ ಒಂದು ಕಂಡಕ್ಟರ್ ಪೋಸ್ಟ್ ಬೇಕು ಅಂತ ಕಾಲ್ ಮಾಡಿದರು. ನನಗೆ ಹಣಕಾಸಿಗೆ ಭಾಳ ಕಷ್ಟ ಆಯಿತು. ಒಂದು 2 ವರ್ಷ ನೋಡೋಣ, ಕೆಲಸ ಮಾಡೋಣ, ಆಮೇಲೆ ಏನಾರು ಮಾಡೋಣ ಅಂತ ನಾನೇನು ಮಾಡಿದೆ, ಅಲ್ಲಿಗೆ ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ್ರೆ ನನಗೆ ಕರೆದ್ರು DC ಅವರು, ಆದರೆ ಸ್ಪೆಷಲ್ DC ಅವರು ಸ್ವಲ್ಪ ರೇಗ್ಲಿ ಬರೆದ್ರು, ಇವೆಲ್ಲ ಕಳ್ಳರು ಹಂಗೆ ಹಿಂಗೆ ಅಂತ. ಆದರೆ ಅವ್ರ ಹತ್ರ DC ಅವ್ರ ಹತ್ರ ಹೋಗಿ ನಾನು ಒಂದು ರಿಕ್ವೆಸ್ಟ್ ಏನು ಮಾಡಿದೆ ಅಂದರೆ, ಸರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಸರ್, ನನಗೆ ದಯಮಾಡಿ ಒಂದು ಕೆಲಸ ಕೊಡಿ ಅಂತ ಅವರಲ್ಲಿ ಕೇಳಿಕೊಂಡೆ. ನಾನು ಕೆಲಸ ಕೊಟ್ಟರೆ ನೀನು ಪ್ರಾಮಾಣಿಕವಾಗಿ ಮಾಡ್ತೀಯೇನಪ್ಪ ಅಂದರು. ನಾನು ಮಾಡಲಿಲ್ಲ ಅಂದರೆ ನೀವು ತೆಗೆದುಬಿಡಿ ಸರ್ ನನ್ನ ಕೆಲಸದಿಂದ, ನಾನು ಅದ್ರ ಬಗ್ಗೆ ಇದಿಲ್ಲ ಸರ್, ನಾನು ಮಾಡಬೇಕು ಅಂತ ಮಾತ್ರ ಇದೆ ಸರ್ ಅಂತ. ಸರ್, 1-1.5 ವರ್ಷ ನಾನು ಬಹಳ ಶ್ರಮದಿಂದ ಕೆಲಸ ಮಾಡಿದೆ, ಒಳ್ಳೆ ಹೆಸರು ತಗೊಂಡೆ ಸರ್. ಅದನ್ನ ಹೇಗೆ ಮಾಡೋರು ಅಂದರೆ, ಅಂಕೇಗೌಡ ಹೋಗಿ 2,000 ರೂಪಾಯಿ ಕಟ್ಟಿದ್ರೆ ಆ ಇನ್ನೊಬ್ಬರು ಕಂಡಕ್ಟರ್ 1,000 ಕಟ್ಟೋರು. ನಾನು ಏನು ತಗೊಳ್ತಿದ್ದೆ ಅದ್ರ ಅರ್ಧನೇ ಅವ್ರು ಕಟ್ತಾ ಇದ್ದಿದ್ದೆಲ್ಲವ ಎಲ್ಲ ಆ ಥರ ಇದಾಗೋಗಿದ್ರು. ನನ್ನನ್ನು ಮಾದರಿಗಾಗಿ ಇಟ್ಕೊಬಿಟ್ರು. ಫಸ್ಟ್ ಡಿಪೋಗೆ ಹಾಕಿದ್ರು, ಸೆಕೆಂಡ್ ಡಿಪೋಗೆ ಹಾಕಿದ್ರು, ಕೆ ಆರ್ನಾಗ ಡಿಪೋಗೆ ಹಾಕಿದ್ರು, ಆಮೇಲೆ ಮರ್ಕೆದಾಗ ಹಾಕಿದ್ರು. ಕಳಿಸಿ ನೋಡೋಣ ಕಳ್ಳರಿಗೂ ಎಲ್ಲಿಗೆ

0: ಸಿಗ್ತಾರೆ ಅಂತವ, ಹೀಗೆ ಮಾದರಿ ಆಯ್ತು. ಅದು ಎಲ್ಲೋ ನಾವು ಒಂದು ನಡವಳಿಕೆಯಲ್ಲಿ ನನ್ನ ಅನಿಸಿಕೆ ಸರ್, ನಾವು ಪ್ರಾಮಾಣಿಕವಾಗಿ ಇದ್ರೆ ಅದಕ್ಕೇನೋ ಒಂದು ತಿರುವು ಸಿಗುತ್ತೆ. ಅದಕ್ಕೆ ಅಂಡರ್ ಫಿಟ್ ರೋಡಲ್ಲಿ 100 ಅಡಿ ರಸ್ತೆ ರೋಡಲ್ಲಿ ಬರ್ತಾ
1: ಚಾಮರಾಜ ಜೋಡಿ ರಸ್ತೆ
0: ರಸ್ತೆಯಲ್ಲಿ ಬರ್ತಾ ಇರ್ಬೇಕಾದ್ರೆ ನನ್ನ ಗುರುಗಳು ಸಿಕ್ಕರು. ಅವರು ಪಾಂಡವಪುರದಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ಗೋಪಿನಾಥ ಬರ್ಕೆ ಅಂತ, ಅವರು ಕೂಕೊಂಡ್ರು. ಬಹಳ ಗುರುಗಳು ಕಂಡ್ರೆ ನನಗೆ ಇವತ್ತು ಬಹಳ ಇದು ಸರ್. ಅವ್ರು ಕೂಕೊಂಡು ಏನಾದ್ರು ಅಂಕೆ ಕೂಡ ಬಾ, ಇದು ಎಲ್ಲಿ ಏನ್ ಮಾಡ್ತಾ ಇದ್ದೀಯ ಅಂತ. ಸರ್ ನಾನು ಕಂಡಕ್ಟರ್ ಆಗಿದ್ದೀನಿ ಸರ್ ಅಂದ್ರು. ಅವ್ರು ಎತ್ತಿ ಒಂದೇಟು ಕಪಾಲ್ ಕೊಡದೆ ಬಿಟ್ರು, ನೀವು ದೊಡ್ಡ ವ್ಯಕ್ತಿ ಐತ್ಯಾ, ಅಲ್ಲಿ ಹೋಗಿ ಯಾತಕ್ಕೆ ಹಾಳಾಗ್ತಾ ಇದೀಯಾ, ಹೋಗಿ ಮೊದಲು ನೀನು ಕಾಲೇಜ್ ಸೇರ್ಕೋ ಅಂತ. ಸರ್ ನನಗೆ ಕಾಲೇಜ್ ಸೇರಿಕೆ ದುಡ್ಡಿಲ್ಲ ಅಂದ್ರೆ ಅಲ್ಲಿ ಲೋಟ ತೊಳಿ, ನಾನು ಹೇಳದ್ ಮಾತು ಕೇಳಬೇಕು ಅಂದರು. ಆಗ ಅವ್ರು ಹೇಳಿದ ತಕ್ಷಣ ನಾನೇನು ಮಾಡಿದೆ ಸರ್, ಮಾರನಿದ್ದೀನಿ, ಓದ್ದೆ, ರಾಜೀನಾಮೆ ಕೊಟ್ಬಿಟ್ಟದ್ದೆ, ಬಂದು ಕಾಲೇಜ್ ಸೇರ್ಕೊಂಡೆ ಸರ್. ಇದು ನನ್ನ ತಿರುವು ಅಲ್ಲಿ ಅಲ್ಲಿಂದ.
1: ಮತ್ತೆ ತಾವು ಮಂಡ್ಯದ ಮೈಶುಗರ್ ಕಾರ್ಖಾನೆಯಲ್ಲೂ ಕೂಡ ಉದ್ಯೋಗಿ ಆಗಿರ್ತೀರಿ, ಆ ಅನುಭವವನ್ನು ಹೇಳಿ ಸರ್.
0: ಅದಾಯಿತು, ಡಿಗ್ರಿನೂ ಮುಗಿತು, ಮಾಸ್ಟರ್ ಡಿಗ್ರಿ ಇನ್ನೂ ಸೇರಿರಲಿಲ್ಲ. ನನಗೆ ಕೆಲಸ ಬೇಕೇ ಬೇಕಾಯ್ತು ಅಲ್ಲಿ ಬಿಟ್ಮೇಲೆ ಅನಿವಾರ್ಯ. ಆಗ ಸುಗರ್ ಇಂಡಸ್ಟ್ರಿ ಆಫೀಸ್ಗೆ ಹೋಗಿ ಎಮ್ ಡಿ ಅವ್ರನ್ನ ಮೀಟ್ ಮಾಡಿದೆ. ಗುರುಗಳೇ, ನನ್ನ ಹೆಸರು ಅಂಕೇಗೌಡ ಅಂತ, ನಾನು ಇಲ್ಲಿ ಒಂದು 8-10 ಕಿಲೋಮೀಟರ್ ಬಂದಿದ್ದೀನಿ, ದಯಮಾಡಿ ನನಗೊಂದು ಕೆಲಸ ಬೇಕು ಅಂತ. ಏನು ಓದಿದ್ಯಪ್ಪ? ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ ಗುರು. ನಿನ್ನ ಮಾಸ್ಟರ್ ಡಿಗ್ರಿಗೆ ಇಲ್ಲಿ ಏನೂ ಕೆಲಸ ಇಲ್ಲ, ಬೇರೆ ಕಡೆ ಹುಡ್ಕಪ್ಪ. ಇಲ್ಲ ಗುರುಗಳೇ, ನೀವು ಹೇಳೋ ನಿಜ, ನೀವೇನು ಕೆಲಸ ಕೊಟ್ಟರು ನಾನು ಮಾಡಿಕ್ಕೆ ತಯಾರಿದ್ದೀನಿ, ನನಗೊಂದು ಕೆಲಸ ಬೇಕಷ್ಟೇ ಅಂದರು. ಹಾಗಾದ್ರೆ ನಿಮಗೆ ಒಂದು ಕ್ಯಾಶುವಲ್ ಬೇಸಿಸ್ ಅಲ್ಲಿ ಒಂದು ಕೆಲಸವನ್ನು ಕೊಡ್ತೀನಿ, ನೀವು ಕೆಲಸ ಮಾಡಿ, ಕೆಲಸ ಸಿಕ್ಕಿದಾಗ ನೀವು ಹೋಗ್ಬೋದು ಅಂದರು. ಆಯಿತು ಅಂತ ನಾನು ಅದನ್ನು ಸ್ವೀಕಾರ ಮಾಡಿ ಒಂದು 3-4 ತಿಂಗಳು ಕೆಲಸ ಮಾಡಿದೆ ಗುರುಗಳೇ. ಆ ಕೆಲಸ ಮಾಡಿದ 3-4 ತಿಂಗಳು ನನ್ನ ವ್ಯಕ್ತಿತ್ವ, ನನ್ನ ನಡವಳಿಕೆ, ನನ್ನ ಇದನ್ನೆಲ್ಲ ಅವ್ರು ನೋಡಿ ನನ್ನ ತಗೋಗಿ ಟೈಮ್ ಆಫೀಸ್ಗೆ ಹಾಕಿದ್ರು. ಅಲ್ಲಿ ಟೈಮ್ ಕೀಪರ್ ಹಾಕಿ 5-6 ತಿಂಗಳು ಕೆಲಸ ಮಾಡಿದ್ದೆ. ಅಲ್ಲಿ ಒಬ್ಬ ಹಿರಿಯ ಅಧಿಕಾರಿ ಇದ್ದರು, ಟೈಮ್ ಆಫೀಸರು. ಸ್ವಲ್ಪ ಅವ್ರು ಏನೇ ಹೇಳಿ, ನಾವು ಹಿರಿಯ ಅಧಿಕಾರಿಗಳನ್ನ ಇದು ಮಾಡಬಾರ್ದು. ಅವ್ರು ಯಾವುದೇ ಕೆಲಸ ಪೆಂಡಿಂಗ್ ಇಟ್ಟು ಇಟ್ಟು ಇಟ್ಟು ಕಾರ್ಮಿಕರ ಇದು ಮಾಡೋರು. ನನ್ನನ್ನು ಅಲ್ಲಿ ಹಾಕೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಯಾಕೆಂದರೆ ನನ್ನ ಕೆಲಸ ಎಲ್ಲನೂ ನೋಡಿದ್ರು. 8 ತಿಂಗಳು ಅವರು ಹೇಗೆ ತಾವು ಏನು ಎಂತು ಅಂತ, ನನ್ನ ನಡವಳಿಕೆ, ಕೆಲಸದಲ್ಲಿ ಆಕ್ಟಿವಿಟೀಸ್ ಏನು ಎಲ್ಲ ನೋಡಾದ್ಮೇಲೆ ನಾನು ತಗೊಂಡೋಗಲ್ಲಿ ಚೀಫ್ ಟೈಮ್ ಆಫೀಸರ್ ಅಂತ ಹಾಕಿದ್ರು. ಬಹುಶಃ ಕಾರ್ಮಿಕರೆಲ್ಲ ಪ್ರತಿಭಟಿಸಿ ಯಾರನ್ನೋ ತಂದಾಕ್ತಾರೆ ಇಲ್ಲಿ ಹಂಗೆ ಹಿಂಗೆ ಅಂತ ಗೊತ್ತೇ ಇದೆಯಲ್ಲ, ಅವರು ಪ್ರತಿಭಟಿಸಿದ್ರು. ಆಮೇಲೆ ಅವ್ರಿಗೆಲ್ಲ ಚೇರ್ಮನ್ ಸಮಾಧಾನ ಮಾಡಿ ಇದೊಂದು ಜಾಗನ ಒಳ್ಳೇದಾಗಿ ಪರಿವರ್ತನೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ, ಇಲ್ಲಿ ಯಾರೋ ಅಂಕೆ ಹೊಡೆದ ನಮ್ಮ ಸಂಬಂಧ ಅಲ್ಲ ಅಂತ ಸಮಾಧಾನ ಮಾಡಿ ನನ್ನಲ್ಲಿ ಇಟ್ಟರು ಸರ್. ನಾನು ಹೊರಗಡೆ ಹೋಗಿ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಅವ್ರು ನನ್ನನ್ನು ಆಚೆಗೆ ಬಿಡಲೇ ಇಲ್ಲ. ಸುಮಾರು ಪೇಮೆಂಟ್ ಆಗೋ ಜಾಗದಲ್ಲಿ 32 ವರ್ಷಗಳ ಕಾಲ ನಾನು ಅಲ್ಲಿ ಕೆಲಸ ಮಾಡಿದೆ ಗುರುಗಳು. 32 ವರ್ಷ ಮಾಡಿದೆ
1: ಪಾಂಡವಪುರ ಸಕ್ಕರೆ
0: ಕಾರ್ಖಾನೆ. ಅಲ್ಲಿ ಸಮಸ್ಯೆಗಳೇ ಜಾಸ್ತಿ, ಕಾರ್ಮಿಕರುಗಳು 100 ಸಮಸ್ಯೆ ತಗೊಬರ್ತಾರೆ, ಅವ್ರನ್ನೆಲ್ಲ ಕರೆಯೋದು, ಸಮಾಧಾನ ಹೇಳೋದು, ಅವ್ರ ಜೊತೆಲಿ ಒಡನಾಡ್ತಿರೋದು. ಆಮೇಲೆ ಯಾವಾಗ ನಾವು ಒಂದು ಪ್ರಾಮಾಣಿಕತೆಯಿಂದ ವರ್ತಿಸ್ತೀವೋ ಅಲ್ಲಿ ಎರಡು ಕಡೆ ಬ್ಯಾಲೆನ್ಸ್ ಆಗುತ್ತೆ, ಆ ಕಡೆ ಆಡಳಿತ ಮಾಡಲಿ, ಈ ಕಡೆ ಕಾರ್ಮಿಕರು.
1: ಹೌದು,
0: ಹಾಗಾಗಿ ನನ್ನ 32 ವರ್ಷ ಅಲ್ಲೇ ಕೆಲಸ ಮಾಡಿ ತದನಂತರ ಇನ್ನು 1.5 ವರ್ಷ ಆಯಿತು. ಆದರೆ ನನ್ನ ಅಡಿಷನಲ್ಲಾಗಿ ನಾನು ಏನು ಹೇಳಿದ್ದೆ, ಆ ಪುಸ್ತಕಗಳನ್ನು ರಜಾದಿನಗಳಲ್ಲಿ ಮೈಸೂರು, ಬೆಂಗಳೂರು ಯಾವ್ಯಾವ ಇವೆ ಅಲ್ಲಿ ಹೋಗಿ ಹೋಗಿ ಹೋಗಿ ತಂದು ತಂದು ಸಂಪೂರ್ಣವಾಗಿ ನಾನು ಒಂದು ಕ್ವಾರ್ಟರ್ಸ್ನಲ್ಲಿ ಶೇಖರಿಸಿದ್ದೆ. ಅದೊಂದು ರೀತಿ ವಿಚಿತ್ರವಾಗಿತ್ತು. ಏನು ಅಂದರೆ, ನಾವು ತಿರುಗಾಡಿಕ್ಕೂ ಜಾಗ ಇಲ್ಲದಂಗೆ ಎಲ್ಲಿ ಸೀಲ್ ಇರತಕ್ಕಂಥ ಮೇಲ್ಗಡೆವರೆಗೂ ಮನೆ ತುಂಬ ಪುಸ್ತಕಗಳು, ಅಡುಗೆ ಮನೆಯಲ್ಲೂ ಪುಸ್ತಕಗಳು. ನಮ್ಮ ಅದೃಷ್ಟ ಏನೋ, ಶ್ರೀಹರಿ ಎಲ್ ಕೋಡಿ ಅಂತ ಕೋಡಿ ಫೌಂಡೇಶನಿಂದ ಒಬ್ಬ ಮಹಾನುಭಾವರು ಯಾರೋ ಹೇಳ್ದಂತ ಹಿಂಗೆ ಹಿಂಗಿದೆ ಅಂತ. ಎಷ್ಟಿದೆ? ಸುಮಾರಲ್ಲಿ 1 ಲಕ್ಷದ ಹತ್ರ ಪುಸ್ತಕ ಇದೆ ಅಂತ. ನಾನು ಒಬ್ಬ ಮನುಷ್ಯ 5,000 ಮಾಡುವುದು, 1 ಲಕ್ಷ ಮಾಡಿಕ್ಕಾಗಲ್ಲ. ಆಗ ಅವರು ಅವರು ದೊಡ್ಡವರು ಹೇಳೋಕ್ಕಾಗಲಿ, ಆಗ ಇರೋದು ನಿಜ ಗುರುಗಳೇ, ಆದರೆ ನಾವೇನು ಹೇಳೋಕ್ಕಾಗಲ್ಲ ಅಂದ್ರೆ. ಹಾಗಾದರೆ ಅವ್ರಿಗೆ ಹೇಳಿ ನಾನು ಬರ್ತೀನಿ ಭಾನುವಾರ ಅಂತ ಬಂದು ನೋಡಿ ಆ ಸಿಚುಯೇಷನ್ ಎಲ್ಲ ನೋಡ್ಬಿಟ್ಟು ಅವ್ರು ಏನು ಮಾಡಿದ್ರು, ನನಗೆ ಒಂದು ಬಿಲ್ಡಿಂಗ್ ಮಾಡಿಕೊಟ್ರು ಸರ್.
1: ಅಂದರೆ ಇದು ಪುಸ್ತಕ ಮನೆ ಈಗ ನಡೀತಾ ಇರೋದಕ್ಕಿಂತ ಮುಂಚೆ ಎಲ್ಲಿ ನಡೀತಾ ಇತ್ತು?
0: ಅಲ್ಲಿ ನನ್ನ ಇದರಲ್ಲೇ ಇತ್ತು ಸರ್, ಕ್ವಾರ್ಟರ್ಸಲ್ಲೇ ಇಟ್ಕೊಂಡಿದ್ದೆ ಎಲ್ಲನೇ ಸಂಪೂರ್ಣವಾಗಿ. ನಮ್ಮ ಊಟ ಇದಕ್ಕೆ ಒಂದು 8 ಪಾತ್ರೆಗಳಿಬಿಟ್ರು, ಬೇರೆ ಏನಿಲ್ಲ, ಎಲ್ಲೂ ನೋಡಲಿ ಬರೀ ಪುಸ್ತಕನೇ. ಅಡುಗೆ ಮನೆಯಿಂದ ಇದು ಎಲ್ಲೂ ಪುಸ್ತಕಗಳು, ನಾನು ಮಲಗೋ ಮಂಚದ ಮೇಲೆ 1 ಅಡಿ ಜಾಗ ಬಿಟ್ಟರೆ ಎಲ್ಲ ಪುಸ್ತಕ ಪುಸ್ತಕ ಪುಸ್ತಕ. ಅದನ್ನು ನೋಡ್ಬಿಟ್ಟು ಅವ್ರೇನು ಮಾಡಿದ್ರು, ನಿಮ್ಗೇನು ಬೇಕು ಕೇಳಿ ಅಂತಾರೆ. ನನಗೆ ಹಣಕಾಸು ಬೇಡಿ ಸರ್, ಏನು ಬೇಡಿ, ದಯಮಾಡಿ ಏನೋ ಮಾಡೋದಾದರೆ ಇದಕ್ಕೇನಾದರೂ ಒಂದು ಹೆಲ್ಪ್ ಮಾಡಿ ಅಂದ್ರೆ. ಆಗ ಅದನ್ನೆಲ್ಲನೇ ಪೂರ್ತಿ ಡಿವೈಡ್ ಮಾಡಿಸಿ ಪ್ಯಾಕ್ ಮಾಡಿ ಅಲ್ಲಿ ಒಂದು ಬಿಲ್ಡಿಂಗ್ ತಗೊಟ್ಟು, ಅರಳಳ್ಳಿಲಿ ಬಿಲ್ಡಿಂಗ್ ಅಂತಂದ್ರೆ ಅದು ಅರ್ಧ ನಡೆದಿದ್ದಂತ ಒಂದು ಸಿನಿಮಾ ಥಿಯೇಟ್ರು, ಸುಮಾರು 1 ಎಕರೆ ಭೂಮಿಲಿತ್ತು. ಅದನ್ನ ನಾನು ತೆಗೆದುಕೊಡ್ತಾರೆ. ಈಗ ಕಟ್ಟಿಗಳಪ್ಪ, ನಾನು ಒಬ್ಬನೇ ಕಟ್ಟಿದ್ರೆ ಜನ ತಪ್ಪು ತಿಳ್ಕೊಳ್ತಾರೆ, ನೀವು ಎಲ್ಲರತ್ತಲ್ಲೂ 1 ರೂಪಾಯಿ ನೀನು ಕಲೆಕ್ಟ್ ಮಾಡಿ ಅಂತ. ಅದು ನನ್ನ ಕೈಲಿ ಸಾಧ್ಯ ಆಗಲಿಲ್ಲ. ಆಗ ಅವ್ರಿಗೆ ವಿಷಯ ಮುಟ್ಟದಾಗ ಅವರೇ ಬಂದು ನಿಂತು, ಆವತ್ತಿನ ದಿವಸ 25 ವರ್ಷದಲ್ಲೇ 1 ಕೋಟಿ ಖರ್ಚು ಮಾಡಿ ನನಗೆ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿಕೊಟ್ರು. ಬಹುಶಃ ನಾವು ಇತಿಹಾಸ

0: ಕೇಳಿಲ್ಲ. ಆ ಮಹಾನುಭಾವರು ಕಟ್ಟಿ ನನಗೆಲ್ಲ ರೆಡಿ ಮಾಡಿಕೊಟ್ರು.
1: ನೋಡಿ, ಆ ಒಬ್ಬ ದೊಡ್ಡ ಉದ್ಯಮಿಗೆ ಪುಸ್ತಕ ಬಗೆಗಿನ ಪ್ರೀತಿ ಎಷ್ಟಿತ್ತು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತೆ. ಬಹುಶಃ ಹರಿಕೋಡೆಯವರು ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ, ಸ್ಥಳಾಂತರಗೊಳಿಸುವ ಸಂದರ್ಭದಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿದ್ರು. ದೇವಾಲಯ ಅಂತಂದ್ರೆ ಕೇವಲ ದೇವರು ಇರುವಂತಹದ್ದು ಅಷ್ಟೇ ಅಲ್ಲ, ಪುಸ್ತಕಗಳು ಇರುವಂತದ್ದು ಕೂಡ ದೇವಾಲಯ ಅನ್ನುವಂತ ಭಾವನೆ ಅವರಿಗೆ ಇತ್ತು ಅಂತ ಅನ್ಸುತ್ತೆ. ತದನಂತರ ಹೇಗೆ ಅದು ಕಟ್ಟಡ ನಿರ್ಮಾಣ ಆಯ್ತು?
0: ಆಮೇಲೆ ಅವ್ರು ಏನ್ ಮಾಡುದು, ಬಂದಿ ನೋಡಿದ್ಮೇಲೆ ಅವರು ನಿಮ್ಗೇನ್ ಬೇಕು ಹೇಳ್ತೇವೆ, ಪುಸ್ತಕಕ್ಕೆ ಏನಾದ್ರು ಒಂದು ಆಶ್ರಯ ಮಾಡಿ ಗುರುಗಳೇ ಅಂತ ಹೇಳಿದೆ. ಹಂಗಂದಾಗ ಅವರು ಆ ಓದೋರು ಮೊದಲು ಇದನ್ನ ಎಲ್ಲಾನು ರೆಡಿ ಮಾಡೋಣ ಅಂತ ಪುಸ್ತಕಗಳನ್ನು ಪ್ಯಾಕ್ ಮಾಡಿಸ್ಬಿಟ್ರು ಸರ್, ಎಲ್ಲ ಪ್ಯಾಕ್ ಮಾಡಿಸಿ ಆಮೇಲೆ ಬಂದು ಅಲ್ಲಿ ಅರಳಹಳ್ಳಿ ಒಂದು ಆ ಥಿಯೇಟರ್ನ ವ್ಯಾಪಾರ ಮಾಡಿ ಅಂತ ನಮ್ಮನ್ನೇ ಬಿಟ್ಟರು. ಆ ಕಾಲಕ್ಕೆ ಅದು ಒಂದು 12-13 ಲಕ್ಷ ರೂಪಾಯಿಗೆ ಇನ್ನ ಬಿಲ್ಡಿಂಗನ್ನು ಕೊಂಡುಕೊಟ್ರು. ನನ್ನ ಹೆಸರಿಗೆ ಎಲ್ಲನೂ ಮಾಡಿ ಪ್ರತಿ ಹಂತದಲ್ಲೂ ನನ್ನ ಅದು ಒಂದು ವ್ಯವಸ್ಥೆ ಬರೋಗಂಟ್ಲು ತಂದುಕೊಟ್ಟು ಆ ಮಹಾನುಭಾವರು ನಿಜವಾಗ್ಲು ಒಂದು ಅವತ್ತೊಂದು ದಿವಸ ಹೆಲ್ಪ್ ಮಾಡಿದ್ರು ಸರ್, ಇದನ್ನು ನಾವು ಯಾವಾಗಲೂ ಮರಿಬಾರ್ದು ಯಾವ ಕಾಲಕ್ಕೆ ಸರ್.
1: ತಮ್ಮ ಈ ಪುಸ್ತಕ ಮನೆಯಲ್ಲಿ ಎಷ್ಟು ವರ್ಷಗಳ ಹಳೆಯದಾದ ಪುಸ್ತಕಗಳು ಇವೆ, ಅದ್ರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡಿ ಅಂಕೇಗೌಡ್ರೆ.
0: ಸರ್, ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ, ಅತ್ಯಮೂಲ್ಯವಾದಂಥ ಪುಸ್ತಕಗಳು ಸುಮಾರು 20,000 ಪುಸ್ತಕಗಳು 100 ವರ್ಷದವಿವೆ ಸರ್, ಯಾರು ಗಮನಕ್ಕೆ ಹಾಕೊಳ್ತಾ ಇಲ್ಲ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ, ಸುಮಾರು 1,000-1,200 ಪುಟಗಳ ಬೈಬಲ್ ಇದೆ. ಅದನ್ನು ನೋಡಿದವರು ಬೇರೆ ಯಾರೋ ತಜ್ಞರು ಅವ್ರು ಹೇಳ್ತಾರೆ ಇದು ಬಹುಶಃ ಅವ್ರಿಗೆ ಕೊಟ್ಟರೆ ಎಷ್ಟು ಕೋಟಿಗೆ ಓದೋ ಗೊತ್ತಿಲ್ಲ, ಇದು ಮೊದಲೇ ಇದು ಕನ್ನಡದಲ್ಲಿ ಇಲ್ಲ, ಇಂಗ್ಲೀಷಲ್ಲಿ ಇರ್ಬೋದು ಕನ್ನಡದಲ್ಲಿಲ್ಲ. 1867 1,200 ಪುಟಗಳ ಕನ್ನಡದಲ್ಲಿ ಬೈಬಲ್ ಇದೆ ಅಂದರೆ ಆಶ್ಚರ್ಯ ಅಂತಾರೆ. ಅದೀಗ ನನ್ನಲ್ಲೇ ಇದೆ ಸುಮಾರು. ನಮಗೆ ಹಂಗಾದ್ರೆ ಆ ಪುಸ್ತಕದ ಮನೆಗಳು ಏನು ಎಲ್ಲ ಹಂಗಂತಾರಲ್ಲಿ ಏನಲ್ಲಿ ವಿಶೇಷ ಅಂತ ಅವು ಕೇಳ್ಬೋದು. ಭಗವದ್ಗೀತೆ ಬಗ್ಗೆ 2,500 ಪುಸ್ತಕಗಳಿದೆ ಗುರುಗಳೇ, ಮಹಾತ್ಮ ಗಾಂಧೀಜಿ ಬಗ್ಗೆ 2,500 ಪುಸ್ತಕಗಳಿದೆ, ವೇದಗಳು, ಉಪನಿಷತ್ಗಳು, ಪುರಾಣಗಳು, ನಿಮಗೆ ಏನೇನು ಆಧ್ಯಾತ್ಮ ಲೋಕದ ಯಾವ್ಯಾವ ಅಪರೂಪದ ಪುಸ್ತಕಗಳಿವೆ ಅವೆಲ್ಲ ಒಂದು ಕಡೆ ಸಂಗ್ರಹ ಇದೆ. ಇಷ್ಟೇ ಅಲ್ಲ, ನೋಬಲ್ ಪ್ರಶಸ್ತಿ ವಿಜೇತರ ಕೃತಿಗಳಿದೆ, ಆಮೇಲೆ ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ ಅಕಾಡೆಮಿ ಕೃತಿಗಳು, ಆಮೇಲೆ ಪಂಪ ಪ್ರಶಸ್ತಿ ಕೃತಿಗಳು, ಹೀಗೆ ಎಲ್ಲ ಯಾವುದೇ ಕ್ಷೇತ್ರದಲ್ಲಿ ಏನೇನಿದೆ ಒಂದಲ್ಲ. ಈಗ ನೋಬಲ್ ಪ್ರಶಸ್ತಿ ಪುಸ್ತಕಗಳು ಅಂತಂದ್ರೆ ಪ್ರಶಸ್ತಿ ವಿಜೇತರ ಒಂದು ಕೃತಿ ಅಲ್ಲ, ಅವರ ಸಮಗ್ರ ಕೃತಿಗಳು ಅಲ್ಲಿ ದೊರಕುತ್ತವೆ. ಅಲ್ಲಿ ಅದೊಂದು ವಿಶೇಷ, ಪ್ರತಿಯೊಂದುವೆ. ಇದನ್ನ ಯಾರೋ ಅಮೇರಿಕದ ಒಬ್ಬರು ನಾನು ಲೈಬ್ರರಿ ನೋಡಬೇಕು ಇಲ್ಲಿ ಅಂತ ಬಂದು ಅಲ್ಲಿ ನೋಡಿ ಅವರು ಒಂದು ಮಾತು ಹೇಳ್ತಾರೆ, ಬ್ಲಡಿ ಇಂಡಿಯನ್ಸ್ ಇಂಥ ಗ್ರಂಥಾಲಯವನ್ನು ಹಾಳು ಮಾಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು, ಇದು ತಪ್ಪು ಅಂತ ಹೇಳ್ತಾರೆ. ಆ ಹೋಗುವಾಗ ಅವರು ಬರೀತಾರೆ ಈ ಥರ, ಅವರ ಕಾಮೆಂಟ್ಸ್ ಬರೀತಾರೆ, ಐ ಹ್ಯಾವ್ ವಿಸಿಟೆಡ್ ಆಲ್ ಓವರ್ ಇಂಡಿಯಾ ಇನ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ಕ್ಲೂಡಿಂಗ್ ತಾಜ್ ಮಹಲ್, ದಿಸ್ ಲೈಬ್ರರಿ ಇಸ್ ಈಕ್ವಲ್ ಅವ್ರು ಬೆಡದೆ ತಾಜ್ ಮಹಲ್, ಯಾವ ತಾಜ್ ಮಹಲ್ ರೀ ಅಂತ ಇದಿದೆ. ಆದರೆ ಜನಗಳು ಇದನ್ನು ನೋಡೋದೇ ಅವ್ರಿಗೆ ಇದಿಲ್ಲ. ಅವ್ರು ಹೇಳ್ತಾರೆ ನೀವು ಅಮೇರಿಕದಲ್ಲಿದ್ದರೆ ನಿಮ್ಮನ್ನು ಹೇಗೆ ನೋಡ್ಕೊಳ್ತಿದ್ದೋ ಇದೆಲ್ಲ ಅಂತ ಅವ್ರು ಕೇಳಿದ್ದು. ಒಂದೇ ಇಲ್ಲಿ ನನಗೆ ಆ್ಯಂಟಿಕ್ ಬುಕ್ ಬೇಕು, 100 ವರ್ಷದ ಹಿಂದ್ಲದು ಯಾವ ಪುಸ್ತಕ ಇಟ್ಟಿದ್ದೀರಿ ನೀವು ಇಂಗ್ಲೀಷಲ್ಲಿ ಅಂತ ಕೇಳ್ತಾರೆ. ದ ಎನ್ಸೈಕ್ಲೋಪೀಡಿ ಆಫ್ ಅಮೇರಿಕನ್ ಪೀಪಲ್ ಅಂತ 9 ಸಂಪುಟಗಳ ಒಂದು ಬೃಹತ್ ಸಂಪುಟ, 1,800 ಪುಟಗಳು ಒಂದು ಕೈಲಿ ಎತ್ತಿಕಾರ ಅಷ್ಟು ದೊಡ್ಡ ಪುಸ್ತಕಗಳನ್ನ 9 ಅವ್ರು ಇಟ್ಟಾಗಂತಾರೆ. ಅದೇ ಭಾಳ ಅವರು ನೋಡಿ ಖುಷಿ ಪಡ್ತಾರೆ, ಇಂಥ ಪುಸ್ತಕಗಳು ಹಾಳಾಗ್ತವೆಲ್ಲ ಇವೆಲ್ಲ ನಮ್ಮ ಸಂಸ್ಕೃತಿ ಇದಕ್ಕೆಲ್ಲ ಆಗ್ತವೆ ಅಂತ ಭಾಳ ಖುಷಿಪಟ್ಟು ಅವರು ಹೋಗ್ತಾರೆ. ಆದರೆ ಸರ್ಕಾರ ಹೆಲ್ಪ್ ಮಾಡಿದೆ ಸರ್, ಮಾಡಿಲ್ಲ ಅಂತಲ್ಲ, ಸಾಕಾಗಲ್ಲ ಸರ್. ಅಲ್ಲಿ 1 ಲಕ್ಷ ಸಿಗೋತವು, 1,000-2,000 ಕೊಟ್ಟಂಗೆ ಇವ್ರು ಏನು 4-4 ಇದು ಮಾಡಿದ್ರೆ ಆಗಲ್ಲ. ಇದ ಉಳಿಸ್ಕೊಂಡ್ರೆ ಸರ್ ಖಂಡಿತ ಹೇಳ್ತೀನಿ ಮುಂದ ಪೀಳಿಗೆಗೆ ಒಳ್ಳೇದಾಗುತ್ತೆ. ಮೊಬೈಲು ಕಂಪ್ಯೂಟರ್ ಇಷ್ಟೇ ನಾವು ಬದುಕಲ್ಲ, ಅದು ಒಂದು ಭಾಗ ಅಷ್ಟೇ ಅರ್ಜೆಂಟ್ಗೆ. ನೀವೊಂದು ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಗಡ್ತಿ ನೀವು ಕಂಪ್ಯೂಟರ್ ಓದಿ ಅಂದ್ರೆ ಓದಿಕ್ಕಾಗತ್ತೆ ಸರ್? ನಾವಾಗ ಈ ಅದನ್ನು ತಗೊಂಡು ನಾವು ಎಲ್ಲಿ ಪಾರ್ಕ್ನಲ್ಲೋ ಅಥವಾ ಎಲ್ಲೋ ಹೊರಗಡೆನೋ ಅದಕ್ಕೆ ಕುಂತು ನಾವು ಓದ್ತೀವಲ್ಲ, ಆ ಆನಂದ ಇದರಲ್ಲಿ ಯಾವುದ್ರಲ್ಲೂ ಬರಲ್ಲ. ಅದು ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ, ಸರ್ಕಾರಗಳಿಗೆ ಅರಿವು ಮೂಡ್ತಾ ಇಲ್ಲ ಇದ್ರ ಬಗ್ಗೆ. ಹೀಗಾಗಿ ಸುಮಾರು 1,00,000 ಪುಸ್ತಕಗಳು ಎಲ್ಲ ಆ ಕಡೆ ಈ ಕಡೆ ಇದಾಗಿವೆ. ಈಗ ಕ್ಲಾಸಿಫಿಕೇಶನ್ ಆಗದೇನೆ ಹೊರಗಡೆ ಉಳಿದಿರೋ ಪುಸ್ತಕಗಳ ಸಂಖ್ಯೆನೇ 10 ಲಕ್ಷ ಇದೆ. ಎಲ್ಲ ಬರೀ ಹಚ್ಚಿ ಇದನ್ನ ಹಾಕಿ ಟಾರ್ಪಲ್ ಹಾಕಿ ಅದನ್ನೆಲ್ಲ ಕಾಪಾಡ್ತಾ ಇದ್ದೀನಿ ಒಳ್ಳೆ ಕಾಲ ಬರಲಿ ಅಂತ.
1: ಈಗ ಅಷ್ಟೆಲ್ಲ ಪುಸ್ತಕಗಳು ಇವೆ, 200-150 ವರ್ಷದ ಹಿಂದಿನ ಪುಸ್ತಕಗಳು ಅಲ್ಲಿ ಲಭ್ಯ ಆಗುತ್ತೆ. ಅದನ್ನ ಓದ್ಬೇಕು ಅಂತಂದ್ರೆ ಹೇಗೆ, ಅಲ್ಲೇ ಓದ್ಬೇಕಾ ಅಥವಾ ಅವ್ರೇನಾರ ಮನೆಗೆ ತಗೊಂಡು ಹೋಗಿ ಓದಿ ಹಿಂದಿರುಗಿಸ್ಬಹುದಾ, ಹೇಗೆ ಅಂಕೇಗೌಡ?
0: ಸರ್, ನಾವು ಹೇಳೋದು ನಿಜ, ನನಗೆ ಬಹಳ ಆಸೆ ಎಲ್ಲರೂ ಓದೋ ತಯಾರು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಆದ್ರೆ ಪುಸ್ತಕ ತಗೊಂಡೋದ್ರೆ ವಾಪಸ್

0: ಮಾಡಲ್ಲ ಸರ್, ಸುಮಾರು ಪುಸ್ತಕಗಳನ್ನು ಕಳ್ಕೊಂಡೆ. ಅವ್ರು ಏನಾದರೂ ಒಂದು ಸಬ್ಬು ಬೇಡ್ತಾರೆ, ಅದು ದೊಡ್ಡವ್ರು ಏನಾದ್ರು ಬಂದರೆ ವಾಪಸ್ ಕೊಡೋದೇ ಇಲ್ಲ. ಹೀಗಾಗಿ ಸುಮಾರು ಸಾವಿರಾರು ಪುಸ್ತಕಗಳು ಹೋದ್ಮೇಲೆ ನಮ್ಮ ಸ್ನೇಹಿತರು ನಾವೆಲ್ಲ ಸೇರ್ಕೊಂಡು ಏನು ಮಾಡೋದು ಇದಕ್ಕೆ ಅಂದಾಗ ಪರಿಹಾರ ಒಂದೇ, ಅವ್ರು ಯಾರು ಏನಾರ ತಗೊಂಡು ಹೋದ್ಲಿ ಇಲ್ಲೇ ಓದಲಿ, ನಾವು ಬರೀ ಕೊಡೋದು ಬೇಡ ಅಂತ ಅದನ್ನು ಕೊನೆಗೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟು ಈಗ ಅಲ್ಲೇ ಪುಸ್ತಕಗಳು ಬಂದು ಓದ್ತಾರೆ ಸರ್. ಆದರೆ ಒಂದೇನು ಅಂದರೆ ಅಲ್ಲಿರೋ 150-200 ಆಲ್ಮೇರೆಗಳಲ್ಲಿ ಯಾವುದನ್ನೂ ಲಾಕ್ ಮಾಡಿಟ್ಟಿಲ್ಲ, ಯಾವುದನ್ನೂ ಮುಟ್ಟಬೇಡಿ ಅಂತ ಹೇಳ್ತಾ ಇಲ್ಲ. ಅವ್ರು ಯಾವುದನ್ನಾರೂ ಓದ್ಬೋದು, ಅಲ್ಲೇ ಓದಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಮತ್ತೊಂದು ವಿಶೇಷ ಅಂದರೆ ನಾನು 8 ಗಂಟೆಗೆ ಓಪನ್ ಮಾಡಿದ್ರೆ ಸಾಯಂಕಾಲ 7 ಗಂಟೆ ಆದರೂ ಇನ್ನೂ ಕೆಲವರು ದೂರದಿಂದ ಬಂದರು 8-9 ಗಂಟೆ ಇರ್ತಾರೆ, ಯಾವುದೇ ಟೈಮಿಂಗ್ಸ್ ಇಲ್ಲ. ನನ್ನ ಉದ್ದೇಶನೇ ಎಷ್ಟು ಸರ್, ಅದನ್ನು ನಮ್ಮ ಜನಗಳಿಗೆ ಅದನ್ನು ತಲುಪಿಸ್ಬೇಕು, ಇಲ್ಲದೆ ಕೇವಲ ಇದೊಂದು ಗೂಡನ್ ಆಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಆ ಥರ ಮಾಡ್ತಾ ಇದ್ದೀನಿ ಸರ್. ಇನ್ನೊಂದು, ಯಾವ ಕಾರಣದಿಂದಲೂ ವಿದ್ಯಾರ್ಥಿಗಳಿಂದ ಹಣವನ್ನು ಕಲೆಕ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಅದನ್ನು ಮಾಡ್ಕೊಂಬರ್ತಾ ಇದ್ದೀನಿ ಸರ್.
1: ಈಗ ಅಲ್ಲಿ ಓದುಗ ಆಸಕ್ತ ವಿದ್ಯಾರ್ಥಿಗಳು ಬಂದಾಗ ಕುಂತ್ಕೊಂಡು ಓದಲಿಕ್ಕೆ ವ್ಯವಸ್ಥೆ ಇದೆಯಾ? ಪ್ರತಿದಿನ ಎಷ್ಟು ಜನ ವಿದ್ಯಾರ್ಥಿಗಳು ಅಥವಾ ಆಸಕ್ತರು ಅಲ್ಲಿಗೆ ಬರ್ತಾರೆ, ಅದೇನಾದ್ರೂ ಲೆಕ್ಕ ಇದೆಯಾ ಅಂಕೆಗೌಡ್ರೆ?
0: ಓದ್ಲಿಕ್ಕಂತೂ ವ್ಯವಸ್ಥೆ ಮಾಡಿದ್ದೀನಿ ಸರ್. ಎಲ್ಲ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಸಾಕಷ್ಟು ಒಂದು 100 ಜನ ಕೂರ್ಬೋದು ಅಷ್ಟು ವ್ಯವಸ್ಥೆ ಮಾಡಿದ್ದೀನಿ. ಆದರೆ ಒಂದು ಹೇಳ್ಬೇಕು ಸರ್, ನಮ್ಮ ಸಾಮಾನ್ಯ ಜನರು ಹೈಸ್ಕೂಲ್ವರೆಗೆ ಮುಟ್ಟೋಲ್ಲ ಪುಸ್ತಕಗಳನ್ನ, ಅವರಿಗೆ ಅದೊಂದು ಗೀಳು ಹಿಡಿದ್ಬಿಟ್ಟಿದೆ, ಯಾವುದು ಮೊಬೈಲ್ ಗೀಳು ಹಿಡಿದಿದೆ, ಅದನ್ನು ಅಂತಂತವಾಗಿ ಬಿಡಿಸ್ಬೇಕು. ಬಟ್ ಒಂದರಲ್ಲಿ ಏನು ಮುಖ್ಯವಾಗಿ ನಡೀತಾ ಇದೆ ಅಂದರೆ, ಯಾರು ಸಂಶೋಧನೆಗೆ ಬರೋರು, ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮು ಬರೋರು, ಅವರಿಗೆ ಅನಿವಾರ್ಯ ಅಲ್ಲಿ ಬರಲೇಬೇಕು. ಈಗ ಸಂಶೋಧನೆಗೆ ನಿಮಗೆ ಗೊತ್ತಿದೆ, 100-100 ಪುಸ್ತಕಗಳನ್ನು ರೆಫರ್ ಮಾಡಬೇಕಾಗುತ್ತೆ. ಅವ್ರು ಏನು ಮಾಡ್ತಾರೆ, ಹಂಪಿ ಯೂನಿವರ್ಸಿಟಿ ಆಗ್ಬೋದು, ತುಮಕೂರು ಯೂನಿವರ್ಸಿಟಿ ಆಗ್ಬೋದು, ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಹೋಗ್ರೆ ಅಲ್ಲಿ ಹೋದ್ರೆ ಅಂತ ಅಲ್ಲಿ ಕಳಿಸ್ಬಿಡ್ತಾರೆ. ಪ್ರತಿಯೊಬ್ಬರಿಗೂ ಅದು ಪರಿಚಯ ಆಗೋಗಿದೆ. ಆಮೇಲೆ ನಾನು ಅಷ್ಟೇ, ನನ್ನ ಆಯ್ಕೆನೇ ಅದು. ಏಕೆಂದರೆ ನಾನು ಪಟ್ಟಂಥ ಕಷ್ಟ ಈಗಿನ ವಿದ್ಯಾರ್ಥಿಗಳು ಪಡಬಾರ್ದು ಅಂತವ, ಅವ್ರು ಯಾರೇ ಬಂದರೂ ಎಷ್ಟೊತ್ತು ಹೋದ್ರೂ ಅವ್ರನ್ನ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಅವ್ರಿಗೆ ನಾನು ಗೈಡ್ ಮಾಡೋದು ಒಂದೇ ಒಂದು, ಈ ಒಳಗಡೆ ಬಂದಮೇಲೆ ನೀವೇನು ಪುಸ್ತಕ ತಗೊಳ್ತೀರಿ ಅದು ಅಲ್ಲೇ ಇಡಿ. ಎರಡನೇದಾಗಿ, ನಿಮ್ಮಲ್ಲಿ ಶಿಸ್ತಿರಲಿ, ಎಲ್ಲೋ ಇಲ್ಲೇ ಮಾತಾಡ್ತಾ ಕುಂತ್ಕೊಳ್ಳೋದು ಇವೆಲ್ಲ ಬೇಡ, ಈ ಕಾಲ ಉಪಯೋಗಿಸ್ಕೊಳ್ಳಿ ಅಂತ ಮಾತ್ರ ಒಂದು ಕಿವಿ ಮಾತು ಹೇಳ್ತೀನಿ. ಬಾಕಿದೇನಿಲ್ಲ ಸರ್, ಬಂದು ಓದ್ಕೊ ಹೋಗ್ತಾರೆ ಮಕ್ಕಳು ಸರ್.
1: ಜ್ಞಾನ ಸಂಪಾದನೆ ಅನ್ನುವಂಥದ್ದು ಅಷ್ಟೇ ಮುಖ್ಯ ಅಲ್ಲ, ಜ್ಞಾನ ಪ್ರಸರಣ ಅನ್ನುವಂಥದ್ದು ಅಷ್ಟೇ ಪ್ರಮುಖವಾದಂಥದ್ದು. ಆ ಕೆಲಸದಲ್ಲಿ ತಾವು ನಿರತರಾಗಿದ್ದೀರಿ, ಪುಸ್ತಕವನ್ನು ಮಕ್ಕಳಂತೆ ಪ್ರೀತಿಸ್ತಾ ಇದ್ದೀರಿ, ಎಷ್ಟೇ ಪುಸ್ತಕಗಳು ಬಂದರೂ ಕೂಡ ಬಹಳ ಪ್ರೀತಿಯಿಂದ ಆಹ್ವಾನಿಸ್ತೀರಿ, ಅದನ್ನು ಸಂಗ್ರಹ ಮಾಡಿ ಇಡ್ತೀರಿ. ಅದಕ್ಕೆ ಕಾರಣ ಏನು ಅಂದರೆ, ಭವಿಷ್ಯದ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕೋಸ್ಕರ. ಮತ್ತೆ ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ತಾವೇ ಬಳಸಿದ ಹಾಗೆ ಮೊಬೈಲ್ನ ಗೀಳಿಗೆ ಎಲ್ಲರೂ ಕೂಡ ಒಳಗಾಗ್ಬಿಟ್ಟಿದ್ದಾರೆ, ಓದುವ ಪರಿಕ್ರಮವೇ ಬೇರೆ ಆಗಿದೆ, ಪುಸ್ತಕ ಅನ್ನುವಂತಹ ಪರಿಕಲ್ಪನೆ ಬೇರೆ ಸ್ವರೂಪವನ್ನ ಪಡ್ಕೊಂಡ್ಬಿಟ್ಟಿದೆ. ನೀವು ಗಮನಿಸಿದ ಹಾಗೆ ಒಂದು ಕಂಪ್ಯೂಟರ್ನಲ್ಲೋ ಅಥವಾ ಮೊಬೈಲ್ನಲ್ಲೋ ಓದುವಿಕೆಗಿಂತ ಪುಸ್ತಕವನ್ನ ಕರದಲ್ಲಿ ಹಿಡಿದು ಓದಿದಾಗ ಆಗುವಂತ ಅನುಭವವೇ ಬೇರೆ ಇರುತ್ತೆ, ಅದನ್ನ ತಾವು ಹೇಗೆ ಅನಲೈಸ್ ಮಾಡ್ತೀರಿ ಅಂಕೆಗೌಡ್ರೆ?
0: ಸರ್, ಈಗ ಯಾರು ಎಷ್ಟೇ ಹೇಳಲಿ ಸರ್, ನಮಗೆ ಒಂದು 30-35 ವರ್ಷದಲ್ಲಿ ಅಮಾನಾಯಕರು ಒಂದು ಮಾತು ಹೇಳಿದ್ರು, ಎಂಥ ನಿಮಗೆ ಕಂಪ್ಯೂಟರ್ ಬರಲಿ ಏನೇ ಬರಲಿ, ಪುಸ್ತಕ ಸಂಸ್ಕೃತಿ ಹಾಳಾಗಲ್ಲ. ನಾನೇ ಕುಂತು ಅವರ ಉಪನ್ಯಾಸ ಕೇಳಿದೆ, ಹಾಳಾಗಲ್ಲ, ಅದು ಉಳದೇ ಉಳಿಯುತ್ತೆ, ತಾತ್ಕಾಲಿಕವಾಗಿ ಅದಕ್ಕೆ ಕೆಲವು ಇದಾಗತ್ತೆ ಅಂತ ಹೇಳಿದ್ರು. ನಾನು ಇವತ್ತವರೆಗೂ ಹೇಳೋದು ಅಷ್ಟೇ ಸರ್, ನಿಮಗೆ ಓದೋ ವರ್ಗ ಇದ್ದೇ ಇದ್ದಾರೆ. ಈಗಿನ ಯುವ ಜನಾಂಗ ಸ್ವಲ್ಪ ಆ ಕಡೆ ಜಾಸ್ತಿ ಒಲವು ತೋರಿಸ್ಬೋದೇ ಹೊರತು ನಾವು ಹಂಗೆ ಬಿಡೋಕ್ಕಾಗಲ್ಲ ಸರ್. ಅವ್ರನ್ನ ಸೆಳಿಬೇಕು, ಈ ಕಡೆ ಸೆಳೆದು ಓದಿದ ಒಂದು ಇದಕ್ಕೆ ಅವ್ರನ್ನ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ ಸರ್. ಒಂದು, ಎರಡನೇದಾಗಿ ಮಕ್ಕಳಲ್ಲಿ ಅದಕ್ಕೋಸ್ಕರ ಯಾವುದೇ ವಿಧವಾದ ಹಣಕಾಸನ್ನು ಅವರಿಂದ ನಾನು ಕಲೆಕ್ಟ್ ಮಾಡೋಕೆ ಹೋಗಲ್ಲ ಸರ್. ಇದ್ರ ಜೊತೆಗೆ ಅವ್ರು ದುಡ್ಡು ಅಂದಾಗ ಅವ್ರ ಈ ಕಡೆ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಬಂದು ಓದಲಿಕ್ಕೆ ಇದು ಮಾಡ್ತೀನಿ, ಅವ್ರು ಕೇಳಿದ ಪುಸ್ತಕಗಳನ್ನು ಕೊಡ್ತೀನಿ, ಎಲ್ಲ ಇದು ಮಾಡ್ತೀನಿ. ನಮಗೆ ಪುಸ್ತಕ ಸಂಸ್ಕೃತಿ ಇವನ್ನೆಲ್ಲ ಕಳ್ಕೊಂಡ್ರೆ ಮುಂದೆ ಮಾಡೋದೇನು ಸರ್? ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು ನನ್ನ ಅನಿಸಿಕೆಯನ್ನು ಹೇಳ್ತೀನಿ. 6ನೇ ಶತಮಾನದಲ್ಲಿತ್ತಲ್ಲ ನಳಂದ ವಿಶ್ವವಿದ್ಯಾನಿಲಯ, ನಾನೊಂದು ಪುಟ್ಟ ನಳಂದ ವಿಶ್ವವಿದ್ಯಾಲಯ ಮಾಡ್ತೀನಿ, ಅದರಲ್ಲಿ ಯಾವ ಅನುಮಾನ ಇಲ್ಲ ಸರ್. ಯಾಕೆಂದರೆ 20 ಲಕ್ಷ ಕಲೆಕ್ಟ್ ಮಾಡಿದ್ದೀನಿ. ನಾನು ದೊಡ್ಡ ದೊಡ್ಡವರು ಜ್ಞಾನವಂತರನ್ನ ಮೀಟ್ ಮಾಡಿ ಇದನ್ನು ಉಳಿಸೋಣ ಅಂತ ಏನೇನು ನಾನು ಒಂದು ಕನಸು ಕಟ್ಕೊಂಡಿದ್ದೀನಿ ಸರ್. ನಮ್ಮ ಕನ್ನಡ ನಾಡಿನ ತಾಯಿ ಬಂಜೆ ಅಲ್ಲ, ಯಾವ ಕಡೆಯಿಂದಾರು ಒಳ್ಳೆ ಜನ ಇದ್ದೇ ಇರ್ತಾರೆ, ಸಹಾಯ ಬರುತ್ತೆ, ನಾನು ಇದನ್ನು ಖಂಡಿತ ಮಾಡ್ತೀನಿ ಸರ್.
1: ಸರ್, ತಮ್ಮ ಪುಸ್ತಕ ಮನೆಯಲ್ಲಿ ಅತ್ಯಮೂಲ್ಯವಾದ ಅಪರೂಪದ ಕೆಲವು ಪುಸ್ತಕಗಳು ಇದಾವೆ ಅಂತ ತಾವು ಹೇಳಿದ್ರಿ. ಆ ರಾಜ್ಯದ ರಾಷ್ಟ್ರದ ಘನತೆವೆತ್ತ ವ್ಯಕ್ತಿಗಳು ಬಂದಿರುವಂಥದ್ದು ಉದಾಹರಣೆಗಳು ಇವೆಯಾ?
0: ಖಂಡಿತ ಇವೆ ಸರ್.

0: ನಾನು ಅದೇ ಜಾಗದಲ್ಲಿ ಅಂತ ಪುಣ್ಯ ಪುರುಷರನ್ನ ನೋಡಿದ್ದೀನಿಲ್ಲ, ಅದೇ ನನಗೆ ಬಂದಿದೆ ಸರ್. ಅಮೆರಿಕದ ಹೈಕೋರ್ಟ್ ಜಡ್ಜ್ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಹೇಳ್ತಾರೆ, ನನ್ನ ಜೀವಮಾನದಲ್ಲಿ ಇಂಥ ಒಂದು ಗ್ರಂಥಾಲಯವನ್ನು ನೋಡಿದೆ ಅಂತ ಭಾಳ ಪ್ರೀತ ಆಯ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದವರು ವೆಂಕಟಾಚಲಯ್ಯನವರು ಬಂದು ನೋಡಿ ಹೇಳ್ತಾರೆ, ನಾನು ಹಲವಾರು ದೇಶಗಳನ್ನು ಸುತ್ತಿದ್ದೀನಿ, ಇಂಥ ಒಂದು ಗ್ರಂಥಾಲಯವನ್ನು ನೋಡಿಲ್ಲ, ಒಬ್ಬ ಮನುಷ್ಯ ಹಿಂಗೆಲ್ಲ ಮಾಡ್ಬೋದಾ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಡಾಕ್ಟರ್ ಪ್ರಭುಶಂಕರ್ ಅಂತೂ ಅವರು ಯಾರಿಗೋ ಕೇಳಿದ್ರಂತೆ, ಅಂಕೆಗಳು ಲೈಬ್ರರಿಗೆ ಹೋಗಿದ್ರೆ ಹೇಗಿತ್ತು, ಅದು ಬಿಡ್ರಿ ಒಂದು ಕನಸು, ಒಂದು ಲೋಕ ಕಣ್ರಿ ಅದು ಅಂತ ಹೇಳ್ತಾರೆ ಹೀಗೆ. ಆಮೇಲೆ ಒರಿಸ್ಸಾ ಹೈಕೋರ್ಟ್ ಚೀಫ್ ಜಸ್ಟಿಸ್ ಗೋಪಾಲ್ ಗೌಡರು ಬಂದಿದ್ದಾರೆ. ನಮ್ಮ ದೇಜಗೌ ಊಟ ಮಾಡ್ದೇನೆ ಶಶಿಧರ ಪ್ರಸಾದ್ ಯಾಕಪ್ಪ ನೀನು ಇಲ್ಲ, ಅಂಕೆಗಳು ಲೈಬ್ರರಿ ಕರ್ಕೋದ್ರೆ ಮಾತ್ರ ಊಟ ಮಾಡ್ತೀನಿ ಇಲ್ಲ ಅಂತೇಳಿ ಅವರು ಬಂದು ಹೇಳ್ತಾ ಇದ್ರು. ಏನ್ರಿ ಏನ್ ಮಾಡಿದ್ದೀರಿ ನೀವು ಅಂತ ಅವರೆಲ್ಲ ದೇಜಗೌ ಬಂದಿದ್ದಾರೆ, ಸಾಹಿತ್ಯ ಲೋಕದ ಎಲ್ಲರೂ ಬಂದಿದ್ದಾರೆ. ಅದು ನನಗೆ ಒಂದು ಖುಷಿಯನ್ನು ಕೊಡ್ತಾ ಇದೆ ಸರ್.
1: 71 ಇಳಿ ವಯಸ್ಸಿನಲ್ಲೂ ಕೂಡ ಕುಂದದ ಉತ್ಸಾಹ ಪುಸ್ತಕ ಸಂಗ್ರಹಣೆಯಲ್ಲಿ ತಮ್ಮದು ಬಹಳ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ದೀರಿ, ಮತ್ತೆ ಈ ಪುಸ್ತಕಗಳ ಸಂಗ್ರಹ ನಿರ್ವಹಣೆಯ ಕಾರ್ಯದಲ್ಲೇ ತಾವು ಮಗ್ನರಾಗ್ಬಿಟ್ಟಿದ್ದೀರಿ, ತಮ್ಮ ಕುಟುಂಬ ನಿರ್ವಹಣೆಗೆ ಇದು ಹೇಗೆ ಸಹಕಾರಿಯಾಗಿದೆ
0: ಸರ್? ನಿಮಗೆ ನಿಜ ಹೇಳಬೇಕು ಅಂದರೆ ಬಹಳ ಸರಳವಾದ ಜೀವನ ಸರ್. ನಾನು ಅಷ್ಟು ಪುಸ್ತಕನೂ ತಲೆ ಮೇಲೆ ಒತ್ತಿದ್ದೀನಿ, 20 ಲಕ್ಷ ಪುಸ್ತಕನ ತಲೆ ಮೇಲೆ ಒತ್ತಿ ನಾನು ತಂದು ಸಂಗ್ರಹಿಸಿದ್ದೀನಿ. ನಾನೊಂದು 2-wheelers ನಾನು ಮುಟ್ಟಿಲ್ಲ ನನ್ನ ಲೈಫಲ್ಲಿ. ನಾನು ಆಟೋ ಹಿಡಿದು ಬಸ್ ಹಿಡಿದು ಅಥವಾ ಇದರಲ್ಲಿ ನಾನು ಇದನ್ನೆಲ್ಲ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಹೇಳಲೇಬೇಕು, ನನ್ನ ಉಡುಗೆ ತೊಡುಗೆ ಒಂದು ವಾಶ್ ಮಾಡಲಿಕ್ಕೆ ಒಂದು ಹಾಕೊಳ್ಳಿಕ್ಕೆ ಮೂರನೇದು ಇರೋದಿಲ್ಲ. ಅಷ್ಟೇ ಕಠಿಣವಾಗಿ ಬೇರೆ 10 ರೂಪಾಯಿ ಬೇರೆ ಅದಕ್ಕೆ ಖರ್ಚು ಮಾಡಿದ್ದೇನೆ ನಾನು. ಇದನ್ನೇ ನಾನು ಒಂದು 10 ರೂಪಾಯಿ ಉಳಿದು ಅದು ಪುಸ್ತಕಕ್ಕೆ ಹೋಗಬೇಕು. ಆ ಥರದಲ್ಲಿ ಇಲ್ಲಿವರೆಗೆ ನಡ್ಕೊಬಂದಿನಿ. ಬಹುಶಃ ಇದು ಎಲ್ರಿಗೂ ಗೊತ್ತಿದೆ. ಡೈಲಿ ನಾನು ನೋಡಿದಾಗ ನನಗೆ ಯಾರೋ ಒಬ್ಬರು ಕೇಳಿದ್ರು, ನೀವು ಕೆಲಸಕ್ಕೆ ಸೇರಿದಾಗಲೂ ಇದೇ ಶರ್ಟು ಪ್ಯಾಂಟು, ಇವತ್ತು ಇದೇ ಪ್ಯಾಂಟು, ಬದಲಾವಣೆ ಇಲ್ವಾಗ ಅವ್ರಿ ಅಂತ. ಬದಲಾವಣೆ ಏನಿದ್ರು ಪುಸ್ತಕದ ಮೇಲೆ ಮಾಡ್ಕೊಳ್ಳೋಣ, ಇದಿಲ್ಲ ಅಂತ. ನೀನು ನನ್ನ ಹೋರಾಟ ಮಾಡ್ತಾ ಇದ್ದೀನಿ ಸರ್. ಆ ಸರಸ್ವತಿ ಎಲ್ಲಿಗೆ ನಿಲ್ಲಿಸ್ತಾಳೋ ಗೊತ್ತಿಲ್ಲ.
1: ತಮ್ಮ ಈ ಪುಸ್ತಕ ಮನೆಯನ್ನು ಕಂಡಂತಹ ಹಲವಾರು ಮಂದಿ ಗಮನಿಸಿ ಗುರುತಿಸಿ ಅದನ್ನು ಒಂದಷ್ಟು ಸಾಮಾಜಿಕ ಜಾಲತಾಣಗಳಿಗೂ ಕೂಡ ಬಿಟ್ಟಿದ್ದಾರೆ. ಆ ಮೂಲಕ ಒಂದು ಲಿಮ್ಕಾ ದಾಖಲೆಗೂ ಭಾಜನವಾಗಿದೆ, ಮತ್ತು ಗಿನ್ನಿಸ್ ದಾಖಲೆಗೂ ಕೂಡ ಭಾಜನವಾಗಿದೆ. ಈ ಎಲ್ಲ ಅಂಕೆಗೌಡರ ಸಾಧನೆಯನ್ನು ಗುರುತಿಸಿದಂತಹ ಕೇಂದ್ರ ಸರ್ಕಾರ ಪಬ್ಲಿಕ್ ಒಪಿನಿಯನ್ನು ಅಂದರೆ ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸಿ ತಮಗೆ ಪದ್ಮಶ್ರೀ ಅನ್ನುವಂತಹ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ರಾಷ್ಟ್ರಪತಿಗಳಿಂದ ತಾವು ಅದನ್ನು ಸ್ವೀಕರಿಸಿದಿರಿ. ರಾಷ್ಟ್ರಪತಿಗಳಿಂದ ಈ ಒಂದು ಪ್ರಶಸ್ತಿಯನ್ನು ಗಳಿಸ್ಕೊಳ್ತಾ ಇದ್ದೇನೆ ಅಂತಂದಾಗ ಅದೊಂದು ವಿಶಿಷ್ಟವಾದ ಅನುಭವ ತಮ್ಮೊಳಗೆ ಆಗುತ್ತೆ. ಆ ಅನುಭವ ಹೇಗಿತ್ತು, ಮತ್ತು ತಾವು ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಸಂದರ್ಭ ಹೇಗಿತ್ತು ಅನ್ನೋದನ್ನು ಹೇಳ್ತೀರಿ ಸರ್?
0: ಸರ್, ತಮಗೆ ಹೇಳ್ತೀನಿ, ನಾನು ಯಾವತ್ತೂ ನಾನು ಪ್ರಶಸ್ತಿಗಾಗಿ ಕಾದೋನಲ್ಲ ಸರ್, ನನ್ನ ಕರ್ತವ್ಯ ಮಾಡಬೇಕು ಕಾದೋನು. ಈಗ ನನಗೆ ಕರ್ನಾಟಕ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಗಳು ನನಗೆ ಗೊತ್ತೇ ಇಲ್ಲ,
1: ಹಾಗೇನೆ ರಾಜರತ್ನಮ್ಮವರ ಸಾಹಿತ್ಯ
0: ಪರಿಚಾರಕ ಪ್ರಶಸ್ತಿಗೂ ಅಷ್ಟೇ. ಕೃಷ್ಣಯ್ಯವರು ಅಂದ್ರು ಫೋನ್ ಹೊರಗಡೆ ಬಂದು, ಗೌಡ್ರೆ ನಾನು ನಿಮ್ಗೆ ಹೇಳಿರ್ಲಿಲ್ಲ ನೋಡಿ ನಿಮ್ಗೆ ಮೊದಲನೇ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು, ನನಗೆ ಖುಷಿ ಆಯ್ತು. ಹೀಗೆ ಪ್ರಶಸ್ತಿಗೋಸ್ಕರ ಓಡಿಲ್ಲ. ನನ್ನ ಒಂದೇ ಒಂದು ಧ್ಯೇಯ ಏನಂದ್ರೆ, ಇದು ನಾನೇನು ಸಂಗ್ರಹ ಮಾಡಿದ್ರಿ ಅದು ಮಕ್ಕಳ ಕೈಗೆ, ಓದೋ ಮಕ್ಕಳ ಕೈಗೆ ತಲುಪಿದಾಗ ಮಾತ್ರ ನನಗೆ ಅವತ್ತು ಸಮಾಧಾನ ಆಗುತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ ಸರ್, ಎಲ್ಲಿ ನಿಲ್ತೋ ಗೊತ್ತಿಲ್ಲ ಸರ್.
1: ಕಡೆಯದಾಗಿ ಆ ಪುಸ್ತಕವನ್ನು ಯುವ ಪೀಳಿಗೆ ಹೇಗೆ ಅದನ್ನು ಗಮನಿಸಬೇಕು, ಮತ್ತು ಪುಸ್ತಕ ಪ್ರೀತಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅಂತ ತಾವು ಕಿವಿ ಮಾತನ್ನು ಹೇಳ್ತೀರಿ ಸರ್?
0: ಏನಿಲ್ಲ ಸರ್, ನಮಗೆ ಆ ಮಕ್ಕಳುಗಳಲ್ಲಿ ಓದುವ ಒಂದು ಹವ್ಯಾಸ ಬೆಳಿಬೇಕಾದ್ರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ನಾವು ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕು. ಅವ್ರು ಬಂದು ಕುಂತ್ಕೊಂಡಾಗ ಆ ಪುಸ್ತಕಗಳ ರಾಶಿ ಎಲ್ಲನೂ ನೋಡಿದಾಗ ಅವ್ರು ಯಾವ್ದು ಓದಬೇಕು ಅಂತ ಗೊಂದಲಕ್ಕೀಡಾಗ್ತಾರೆ. ಈ ಪುಸ್ತಕ ಓದಪ್ಪ, ವ್ಯಕ್ತಿತ್ವ ವಿಕಾಸಕ್ಕೆ ಸಂಬಂಧಪಟ್ಟಾಗ್ಬೋದು, ಮಹಾತ್ಮ ಗಾಂಧೀಜಿ ಸಂಬಂಧಪಟ್ಟಾಗಿರ್ಬೋದು, ನೀವು ಅಪರೂಪದವು ಸ್ವಾಮಿ ವಿವೇಕಾನಂದರು, ಹೀಗೆ ಯಾವ್ಯಾವೇ ನಿಮಗೆ ಅವರಿಗೆ ಆ ವೈಚಾರಿಕ ಕೃತಿಗಳ ಕಡೆ ಅವರ ಗಮನ ಸೆಳೆದು ಅವರಿಗೆ ಓದ ಕಡೆ ಒಂದು ಹವ್ಯಾಸ ಬೆಳೆಸ್ಬೇಕು ಸರ್. ಆ ದಿಕ್ಕಿನಿಂದ ನಾನು ನನ್ನ ಕೈಲಾದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅವ್ರಿಗೆ ಹೇಳೋದು ಒಂದೇ ಒಂದು ಏನು ಅಂದರೆ, ನಿಮ್ಮ ಜೀವನ ಹಾಳು ಮಾಡ್ತಕ್ಕಂಥ ಮೊಬೈಲ್ ತೆಗೆದು ಎಸೀರಿ, ಈ ಕಡೆ ಬನ್ನಿ. ಆ ಓದು ನಿಮಗೆ ಈ ಅವ್ರಿಗೆ ಅದೊಂದು ಅನುಭವ ಆಗ್ಬಿಟ್ಟಾಗಂತೂ ಅವ್ರು ಬಿಡೋಲ್ಲ ಸರ್ ಓದೋದನ್ನ. ಓದೋದ ಕಡೆ ಗಮನ ಕೊಡಿ ಅಂತ ಎಲ್ಲ ನನ್ನ ಓದುಗ ಮಿತ್ರರಿಗೆ, ನನ್ನ ಸ್ನೇಹಿತರಾದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಗೌರವಪೂರ್ವಕವಾದ ಮನವಿ ಮಾಡ್ಕೊಳ್ತೀನಿ ಸರ್.
1: ತುಂಬ ಸಂತೋಷ ಅಂಕೆಗೌಡ್ರೆ, ಪುಸ್ತಕಗಳ ಸಂಗ್ರಹಣೆಯ ಮೂಲಕ ತಾವು ಈಗ ದೇಶದ ಗಮನವನ್ನು ಸೆಳೆದಿದ್ದೀರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಗುರುತಿಸಿಕೊಂಡಿದ್ದೀರಿ, ಪದ್ಮಶ್ರೀ ಪ್ರಶಸ್ತಿ ತಮಗೆ ಲಭಿಸಿದೆ. ಎಲ್ಲ ಕೇಳುಗರ ಪರವಾಗಿ, ಆಕಾಶವಾಣಿ ಪರವಾಗಿ ತಮಗೆ ಪದ್ಮಶ್ರೀ ಪ್ರಶಸ್ತಿಗಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ

0: ಈ ಪುಸ್ತಕ ಪ್ರೀತಿಯನ್ನ ಮತ್ತಷ್ಟು ಜನಕ್ಕೆ ಮುಟ್ಟಿಸಲಿ ಎನ್ನುವಂತಹ ಆಶಾಭಾವನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ತಮಗೆ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
2: ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್. ಇದು ಈ ಬಾರಿಯ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರುಪ್ರಸಾರ. ಮೊದಲಿಗೆ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್.
1: ಕಾರ್ಯಕ್ರಮದ ಕೇಳುಗರಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಕೃತಿಕಾ ಮುರಳೀಧರ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಇವತ್ತಿನ ವಿಷಯ ಪೌಷ್ಟಿಕಾಂಶದ ಮಹತ್ವ, ಯಾವ ರೀತಿ ಎಂಥ ಆಹಾರವನ್ನು ನಾವು ತಗೊಂಡ್ರೆ ಆರೋಗ್ಯವಾಗಿ ಇರ್ತೀವಿ ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಈಗ ಸಾಮಾನ್ಯವಾಗಿ ಆಹಾರ ಅಂತಂತಂದರೆ ಏನಿರ್ತದೋ ಅದನ್ನು ತಿಂದುಬಿಟ್ಟು ಆರಾಮಾಗಿರ್ತೀವಿ ಅಂತ ಅಂದಿರ್ತಾರೆ ಜನ. ಪೌಷ್ಟಿಕಾಂಶಗಳು ಅಂತಂದರೆ ಯಾವಾಗೋ ಒಮ್ಮೆ ಹಬ್ಬಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲೋ ಮದುವೆ ಅಂಥ ಸಂದರ್ಭದಲ್ಲಿ ಮಾತ್ರ ನಮಗೆ ಒಳ್ಳೆಯ ಒಂದು ಆಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಆಹಾರ ಅಂದರೆ ನಿಮ್ಮ ಪ್ರಕಾರ ಏನು ವ್ಯಾಖ್ಯಾನಿಸ್ತೀರಿ?
2: ಆಹಾರ ಅನ್ನೋದು ನಮ್ಮ ಜೀವನ ನಿರ್ವಹಣೆಗೆ ಬೇಕಾಗಿರೋ ಎನರ್ಜಿ, ಸ್ಫೂರ್ತಿ, ಅದಕ್ಕೆ ಬೇಕಾಗಿರೋ ಚೇತನ, ತಾಕತ್ತು, ಎನರ್ಜಿ, ಇದನ್ನು ಕೊಡುವಂಥ ಆಹಾರ ಅಂತ ಅನ್ಕೋತೀವಿ. ಬಟ್ ಇದೇ ಆಹಾರ ಒಂದು ಬಾಣಂತಿ ಮನೇಲಿದ್ದಾಗ ಅವ್ರಿಗೆ ನೀವು ಊಟ ಕೊಡ್ಬೇಕಾರೆ ನೀವು ಯೋಚನೆ ಮಾಡ್ತೀರಾ, ಏನು ಕೊಡ್ತಿದ್ದೀರಾ ಏನು ಕೊಡ್ತಿಲ್ಲ ಅನ್ನೋದು. ಪಥ್ಯ ಅನ್ನೋದು ನಮ್ಗಳು ಹೊಸದೇನಲ್ಲ. ಒಬ್ಬರು ವಯಸ್ಸಾದವ್ರು ಇದ್ದಾರೆ, ನೀವು ಅವ್ರಿಗೆ ಕೊಡೋ ಊಟನ ಬೆಳೀತಾ ಇರೋ ಮಗು ಕೊಡ್ತೀರಾ, ಅಥವಾ ಬೆಳೀತಾ ಇರೋ ಮಗು ಕೊಡೋ ಆಹಾರನ ಒಂದು ವಯೋವೃದ್ಧ ಅಂತ ಹೇಳಲ್ಲ, ಒಂದು 40-50 ವರ್ಷದ ಏಜ್ ರೇಂಜಲ್ಲಿ ಇರೋರಿಗೆ ಕೊಡ್ತೀರಾ? ಅಥವಾ ಸ್ಕೂಲು, ಈ ಮಕ್ಕಳಿಗೆ ತುಂಬ ಎನರ್ಜಿ ರಿಕ್ವೈರ್ಮೆಂಟ್ ಇರುತ್ತೆ. ಆ್ಯಂಡ್ ಇವಾಗ ವಯಸ್ಸಿಗೆ ಬಂದ ಹೆಣ್ಮಗು ಮೆಚೂರ್ ಆದಾಗ ನೀವು ಪಥ್ಯ ಚೇಂಜ್ ಮಾಡ್ತೀರಾ, ಅವ್ರ ಊಟ ಚೇಂಜ್ ಮಾಡ್ತೀರಾ, ಯಾಕೆ ಮಾಡ್ತೀರಾ? ಇದು ನಮ್ಗಳಿಗೆ ಊಟ ಅನ್ನೋದು ಡಯಟ್ ಅನ್ನೋದು ಹೊರಗಡೆ ಕಾನ್ಸೆಪ್ಟೇ ಆಗಿರ್ಬೋದು, ಪದ ಮಾತ್ರ. ನಮ್ಮಲ್ಲಿ ಪಥ್ಯದ ಆಹಾರ ಯಾವತ್ತೂ ಚೇಂಜ್ ಆಗಿಲ್ಲ. ಈಗ ಕುಸ್ತಿಪಟು, ಅವ್ರ ಊಟಕ್ಕೂ ಹೊಲದಲ್ಲಿ ಕೆಲಸ ಮಾಡೋರ್ಗೂ ಊಟ ವ್ಯತ್ಯಾಸ ಇರ್ತಿರ್ಲಿಲ್ವಾ? ನಾವು ತಿನ್ನೋ ಆಹಾರನೇ ನಮ್ಗೆ ಔಷಧ. ಔಷಧ ತಗೊಳ್ಬಾರ್ದು ಅಂದ್ರೆ ಆಹಾರನೇ ಔಷಧಿ ತರ ತಗೋಬೇಕು. ಅಂದ್ರೆ ಅಷ್ಟು ಕೇರ್ಫುಲ್ ಆಗಿ ಚೂಸ್ ಮಾಡಬೇಕು.
1: ಅಂದ್ರೆ ದೈನಂದಿನ ಆಹಾರದಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇವೆ ಅಂತ ಅನ್ನೋದನ್ನ ಅವರು ತಿಳ್ಕೊಳ್ಬೇಕು.
2: ತರಕಾರಿ ಸೊಪ್ಪಲ್ಲೂ ವಿಟಮಿನ್ ಸಿಗುತ್ತೆ,
1: ಇವೆಲ್ಲ ತಿಂದ್ರೆ ಒಳ್ಳೇದಿರುತ್ತೆ, ಆರೋಗ್ಯಕ್ಕೆ ನಮಗೆ ತುಂಬಾ ಶಕ್ತಿ ಕೊಡುತ್ತೆ ಅಂತಾನೋ. ಈಗ ಕಬ್ಬಿಣಾಂಶ ಬೇಕು ಅಂತಂದಾಗ ಸೊಪ್ಪು ತರಕಾರಿಗಳನ್ನೆಲ್ಲ ಕೆಲವೊಂದು ತಿಂತೀವಿ,
2: ದಾಳಿಂಬೆ ಹಣ್ಣು
1: ತಿಂತೀವಿ,
2: ಪಾಲಕ್ ಸೊಪ್ಪು. ಐರನ್ ಟಾನಿಕ್ ತಗೋಬೇಕು ಅನ್ನೋ ಪರಿಸ್ಥಿತಿ ಬೇಡ ಅಂದ್ರೆ ನಮ್ಮ ರೆಗ್ಯುಲರ್ ದಿನಾ ತಿನ್ನೋ ಊಟದಲ್ಲಿ ಅದನ್ನ ಹೇಗೆ ನಾವು ಸೇರಿಸ್ಕೋಬಹುದು ಅಂತ ಯೋಚನೆ.
1: ಅದೇ ಈಗ ಪೌಷ್ಟಿಕಾಂಶದ ಕೊರತೆಯಿಂದ ಎಷ್ಟೆಲ್ಲ ಸಮಸ್ಯೆ ಇರುತ್ತೆ ಅಂತ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗತ್ತೆ. ನಮ್ಮ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಇದೆ, ಹಾಗಾಗಿ ಅವು ತುಂಬ ಸೊರಗಿದ್ದಾವೆ, ಅವರ ಆರೋಗ್ಯ ಹಾಳಾಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ನಾವು ಈ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಪಡಿಬೇಕಾಗುತ್ತೆ ಅಂತ ಎಲ್ಲವನ್ನೂ ಮಾತಾಡ್ತೀವಿ. ಹಾಗಾಗಿ ನಮ್ಮ ಮಕ್ಕಳಿಗೆ, ಆರಂಭದ ಸ್ಕೂಲಿಗೆ ಹೋಗುವಂತಹ ಬಡ ಮಕ್ಕಳಿಗೆ ಈ ಪೌಷ್ಟಿಕಾಂಶದ ಕೊರತೆ, ಹೆಣ್ಮಕ್ಳಿಗೂ ಕೂಡ ತಾವು ಹೇಳಿದಂಗೆ ಆಯಾ ಸಂದರ್ಭಕ್ಕನುಸಾರವಾಗಿ ಆ ವಯಸ್ಸಿನಿಗೆ ಅನುಗುಣವಾಗಿ ಅವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅವರಿಗೆ ತುಂಬಾ ಬೇಕು.
2: ಎಸ್ಪೆಷಲಿ ವೆನ್ ವಿ ಸೇ ಮೆನ್ಸ್ಟ್ರೇಟಿಂಗ್ ವಿಮೆನ್, ಒಂದು 10-12 ವರ್ಷಕ್ಕೆ ಇವಾಗ ಹೆಣ್ಮಕ್ಳು ಮೆಚೂರ್ ಆದ್ರು ಆಲ್ಮೋಸ್ಟ್ ಇಲ್ ದೇರ್ ಏಜ್ ಆಫ್ 40-45 ರಕ್ತ ಹೋಗೇ ಹೋಗುತ್ತೆ ಶರೀರದಲ್ಲಿ ತಿಂಗಳಿಗೊಂದ್ಸತಿ. ಅವಾಗ ನೀವು ಅದಕ್ಕೆ ಏನ್ ಮಾಡ್ತೀರಾ? ಮನೆಯಲ್ಲಿ ಬೇರೆಯವ್ರು ತಿನ್ನೋ ಊಟನೂ ತಿನ್ನಿ, ಬಟ್ ಅದ್ರ ಜೊತೆ ನಿಮಗೆ ಆ ಟೈಮಲ್ಲಿ ಹೆಲ್ಪ್ ಆಗುವಂಥದ್ದು ಏನಿದೆ, ಆ್ಯಪಲ್ ಇರ್ಬೋದು, ದಾಳಿಂಬೆ ಇರ್ಬೋದು, ಸೊಪ್ಪು. ನಾವು ಆಕ್ಚುಲಿ ಅತಿ ಕಮ್ಮಿ ನೋಡೋದು ಆಹಾರದಲ್ಲಿ ಸೊಪ್ಪು.
1: ಮೇಡಮ್ ತಾವು ಹೇಳದಂಗೆ ಈಗ ಅದನ್ನ ಬರೀ ನೀರಲ್ಲಿ ಅದ್ದಿ ತಿನ್ನೋದು ಮುಖ್ಯ ಅಲ್ಲ, ಅದನ್ನ ಸ್ವಲ್ಪ ಬೇಯಿಸಬೇಕಾಗತ್ತೆ. ಹಾಗಂತೇಳಿ ವಿಪರೀತನೂ ಬೇಯಿಸಬಾರ್ದು. ಈಗ ಸಮತೋಲನ ಆಹಾರ ಅಂತನ್ನುವಂಥ ಕಲ್ಪನೆ, ಅದರ ಕಡೆ ಗಮನ ಕೊಡ್ಬೇಕಂತಂದ್ರೆ ಪ್ರತಿಯೊಬ್ಬರಿಗೂ ಈ ಸಮತೋಲನ ಆಹಾರದ ಒಂದು ಜ್ಞಾನ ಇರುತ್ತಾ ತಮಗೆ ಅನ್ಸುವಂಗೆ?
2: ನಾನು ನಿಮಗೆ ಸಿಂಪಲ್ ಆಗಿ ಹೇಳಬೇಕು, ನಿಮ್ಮ ತಟ್ಟೆ

0: ಒಂದು ರೌಂಡ್ ಶೇಪ್ ಆದ್ರೆ
1: ಅದರಲ್ಲಿ
0: ನೀವು ಭಾಗ ಮಾಡೋದ್ ನೀವು ಸ್ಕೂಲಲ್ಲೂ ಕಲ್ತಿರ್ತೀರ, ಅರ್ಧ ಕಾಲು ಮುಕ್ಕಾಲು. ನಿಮ್ಮ ಕಾಲು ಭಾಗ ತಟ್ಟೆ, ನಿಮ್ಮ ಅನ್ನ ಇರ್ಬೋದು, ನಿಮ್ಮ ಮುದ್ದೆ ಇರ್ಬೋದು, ನಿಮ್ಮ ರೊಟ್ಟಿ ಇರ್ಬೋದು. ರೊಟ್ಟಿನ ನಾನು ಬರೀ ಜೋಳದ ರೊಟ್ಟಿ ಅಂತ ಹೇಳ್ತಿಲ್ಲ, ನಿಮ್ಮ ಮೇಜರ್ ಕಾರ್ಬೋಹೈಡ್ರೇಟ್ ಸಕ್ಕರೆ ಅಂಶ ಇರುವಂತ ಆಹಾರ ಯಾವ್ದಿದ್ರು ಅದು ನಿಮ್ಮ ಕಾಲು ಭಾಗ. ಇನ್ನ ಒಂದು ಕಾಲು ಭಾಗ ಪ್ರೋಟೀನ್, ಬೇಳೆ ಕಾಳು ಮೊಟ್ಟೆ ಮೀನು ಮಾಂಸ ಇದು ಯಾವ್ದಿದ್ರು ಇದು ಇನ್ನೊಂದು ಕಾಲು ಭಾಗ. ಇನ್ನ ಒಂದು ಕಾಲು ಭಾಗ ತರಕಾರಿ, ನೀವು ಪಲ್ಯನಾರ ಮಾಡಿ ಸಾಂಬಾರ ಮಾಡಿ ತರಕಾರಿ ಸ್ಯಾಲೆಡ್ ಆರ ತಗೊಳ್ಳಿ, ಸ್ಯಾಲೆಡ್ ಅಂದ್ರೆ ಹಸಿ ಕೋಸಂಬರಿ ತರ ನಾರ ತಗೊಳ್ಳಿ,
1: ಅದು ಮೂರು ಕಾಲ ಆಯ್ತು, ಈಗ
0: ಮುಕ್ಕಾಲಾಯ್ತು, ಇನ್ನೊಂದು ಕಾಲ ಏನ್ ತಿನ್ಲಿ ಮೇಡಮ್? ಮೊಸರು ಮಜ್ಜಿಗೆ ಅಥವಾ ನಿಮ್ಮ ಪಾನೀಯ ಅಂಶಗಳು, ಸೂಪ್ ತಗೋತೀರಾ ಸೂಪ್ ತಗೊಳ್ಳಿ, ಅಥವಾ ನೀವು ಫೈಬರ್ ಇನ್ಕ್ರೀಸ್, ಕೆಲವರಿಗೆ ಈಗ ಮೋಷನ್ ತೊಂದರೆ ಇರುತ್ತೆ, ಆ ಕಾಲು ಭಾಗನ ಆಲ್ವೇಸ್ ಕೀಪ್ ಇಟ್ ಆಸ್ ಅನ್ ಆಪ್ಟಿಮೈಸೇಷನ್ ಝೋನ್. ಆಪ್ಟಿಮೈಸೇಷನ್ ಅಂದ್ರೆ ನಿಮ್ಮ ಶರೀರಕ್ಕೆ ಅಡ್ಜಸ್ಟ್ ಮಾಡುವಂತ ರೀತಿ. ಒಬ್ಬ ರೆಕವರಿಂಗ್ ಪೇಷಂಟ್, ನಂಗೊಂದು ಸರ್ಜರಿ ಆಗಿದೆ, ನಾನು ರೆಕವರ್ ಆಗ್ಬೇಕು, ಗುಣ ಆಗ್ಬೇಕು, ಸೊ ಅದರಲ್ಲಿ ಕಾಲು ಭಾಗದಲ್ಲಿ ಕಾಲು ಭಾಗ ಪ್ರೋಟೀನ್, ಕಾಲು ಭಾಗ ತರಕಾರಿ, ವಿಟಮಿನ್ಸ್ ಬರುತ್ತೆ, ಸೊ ರೆಕವರಿಗೆ ಹೆಲ್ಪ್ ಆಗುತ್ತೆ. ನಾನು ಒಂದು ಚಿಕ್ಕ ಹುಡುಗ, ಅವಾಗ ನಾನೊಂದು ಅರ್ಧ ರೊಟ್ಟಿ ಜಾಸ್ತಿ ಮಾಡಿ ಒಂದು ಮೊಟ್ಟೆನೂ ಸೇರಿಸ್ಕೋಬಹುದು. ಬೇಡ, ನಾನು ತುಂಬಾ ಚಿಕ್ಕ ಮಗು, ನನಗೆ ಇನ್ನೂ ಅರಕ್ತಿಲ್ಲ ಊಟ, ನನ್ಗೇನು, ನನಗೆ ಬೇಯಿಸಿರೋ ತರಕಾರಿ ಅಥವಾ ಮೆತ್ತಗಿರೋ ಹಣ್ಣು. ನಾನು ತೀರಾ ವಯಸ್ಸಾಗಿದ್ದೀನಿ, ನನಗೆ 70-80 ವಯಸ್ಸು, ಇವಾಗ ನನಗೆ ಜಾಸ್ತಿ ಕಚ್ಚಿ ತಿನ್ನೋ ಅಂತದಾಗಲ್ಲ, ಸೊ ನಾ ಸ್ಯಾಲೆಡ್ ತಿನ್ನಕ್ಕಾಗಲ್ಲ, ನನಗೆ ಫೈಬರ್ ತೊಂದರೆ ಆಗುತ್ತೆ, ಅವಾಗ ನಾನೇನ್ ಮಾಡಬೇಕು, ಬೇಯಿಸಿರೋ ತರಕಾರಿ ಹೆಚ್ಚಿಸ್ಬೋದು, ಸೊಪ್ಪು ಸೇರಿಸ್ಬೋದು, ಮಜ್ಜಿಗೆಗೆ ನೀವು ಬೇರೆ ರುಬ್ಬಿ ಬೇಕಾದ್ರೆ ಒಗ್ಗರಣೆ ಮಜ್ಜಿಗೆ ತರನಾರು ತಗೋಬಹುದು, ಅಥವಾ ಸಿಂಪಲ್ ಆಗಿ ಡೈಜೆಸ್ಟ್ ಆಗುವಂತ ಆಹಾರನಾರ ತಗೋಬಹುದು. ಈ ಕಾಲು ಭಾಗ ಅನ್ನೋದು ಈಸ್ ಆಲ್ವೇಸ್ ಅನ್ ಆಪ್ಟಿಮೈಸೇಷನ್ ಝೋನ್. ನಮ್ಮಲ್ಲಿ ಎಲ್ಲರೂ ಬೆಳಿಗ್ಗೆ ನಾಷ್ಟ ಅನ್ನೋದ್ರಲ್ಲಿ ನಾವು ಬ್ಯಾಲೆನ್ಸ್ ಮಾಡಕ್ ಆಗಲ್ಲ, ಒಪ್ಕೊಂಡ್ಬಿಡ್ತೀನಿ, ಬಿಕಾಸ್ ಬೆಳಿಗ್ಗೆ ಎಲ್ಲರೂ
1: ಅರ್ಜೆಂಟ್
0: ಏನ್ ತಿಂದು ಎದ್ದು ಆದ್ರೆ ಅದಾಯ್ತು ತಿಂಡಿ, ಸೊ ನಾನು ಅದಕ್ಕೆ ಫೈಟ್ ಮಾಡ್ತಿಲ್ಲ. ನಿಮ್ಮ ಲಂಚ್ ಆದ್ರೆ ಟ್ರೈ ಮಾಡಿ, ಬಿಕಾಸ್ ರಾತ್ರಿ ನಾವ್ ಯಾರು ಹೆವಿ ಊಟ ಮಾಡಿ ಅರ್ಗಿಸ್ಕೊಳ್ಳೋ ಅಂತ ಪರಿಸ್ಥಿತಿ ಇರಲ್ಲ. ಒಂದು ಸಂಜೆ ಮೇಲೆ ನಮ್ಗಳು ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗೋಗುತ್ತೆ, ಬೆಳಿಗ್ಗೆನೆ ನಮ್ದು ಏನೇ ಇದ್ರು ಓಡಾಟ ಅದೆಲ್ಲ ಕಾರ್ಯಕ್ರಮ, ಸಂಜೆ ಏನಿದ್ರು ನಮ್ದು ಊಟ ಆದ್ಮೇಲೆ ಸ್ವಲ್ಪ ಹೊತ್ತು ನಾವೇನ್ ಮನೇಲಿ ಕೆಲಸ ಇರುತ್ತೋ ಅಂತ ಮಾಡಿಬಿಟ್ಟು ಮಲಗ್ತೀವಿ. ವ್ಯಾಯಾಮ ಅನ್ನೋದು ನಾವು ಸಂಜೆ ಮೇಲೆ ಯಾರು
1: ಇಟ್ಕೊಂಡಿಲ್ಲ.
0: ಸೊ ಹೆವಿ ಊಟ ಮಾಡಿದ್ರೆ ರಾತ್ರಿ ಹೊಟ್ಟೆಲಿ ಭಾರ ಅಂದಂಗ ಅನ್ಸುತ್ತೆ, ನಿದ್ದೆ ಹಾಳಾಗುತ್ತೆ, ಅಥವಾ ಜಾಸ್ತಿ ಲಿಕ್ವಿಡ್ ಕನ್ಸಂಪ್ಷನ್ ಸಂಜೆ ಮೇಲೆ ಮಾಡಿದ್ರೆ ಅಗೇನ್ ರಾತ್ರಿ ಪದೇ ಪದೇ ವಾಶ್ರೂಮ್ಗೆ ಹೋಗ್ಬೇಕಾಗಿ ಬರುತ್ತೆ, ಸೊ ನಿದ್ದೆ ಹಾಳಾಗುತ್ತೆ. ನಮ್ದು ಬೆಸ್ಟ್ ಮೀಲ್ ಅನ್ನೋದೇ ಲಂಚ್, ನಾವು ಟ್ರೈ ಮಾಡಬೇಕಾಗಿರೋದೇ ಲಂಚ್. ಈಟ್ ಲೈಕ್ ಅ ಕಿಂಗ್ ಫಾರ್ ಬ್ರೇಕ್ಫಾಸ್ಟ್ ಅಂತ ಇದು ಬ್ರಿಟಿಷರ ನಾರ್ಮ್ ಇದ್ರೂ ಇರಬಹುದು, ನಮಗದು ವರ್ಕೌಟ್ ಆಗಲ್ಲ. ಇಂಡಿಯನ್ ಸಿಸ್ಟಮ್ ಅಲ್ಲಿ ಈ ನಾಷ್ಟ ಅನ್ನೋದೇ ಕಮ್ಮಿ ಕಾನ್ಸೆಪ್ಟ್, ಬ್ರಂಚ್ ವಾಸ್ ಮೇಜರ್ ಕಾನ್ಸೆಪ್ಟ್. ಎಲ್ಲ ಹೊಲಕ್ಕೆ ಹೋಗಿ ಒಂದು 11:30 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಡೋರು,
1: ಬ್ರೇಕ್ಫಾಸ್ಟ್ ಅಂಡ್ ಲಂಚ್ ಎರಡು ಮಿಕ್ಸ್,
0: ಎರಡು ಸೇರಿಸಿ ಒಂದು ದೊಡ್ಡ ಭೋಜನ. ಇದು ನಮ್ಮ ದೇಶದ ಕಾನ್ಸೆಪ್ಟ್ ಆಗಿದೆ. ಇವತ್ತಿಗೂ ನಾವು ಮ್ಯಾಕ್ಸಿಮಮ್ ಕಾನ್ಸಂಟ್ರೇಟ್ ಮಾಡೋದೇ ಮನೇಲಿ ಎಲ್ರೂ ಒಂದು ತರ ಸಾಂಬಾರು, ಅನ್ನ ಅಥವಾ ಸಾರು, ಪಲ್ಯ, ಮುದ್ದೆ, ಏನೇ ಮಾಡೋದು ರೊಟ್ಟಿ, ಇದೆಲ್ಲರದು ಊಟ ಎಲ್ಲ ಮಧ್ಯಾಹ್ನನೇ ಇರೋದು. ಬೆಳಿಗ್ಗೆ ತಿಂಡಿಗೆ ಯಾರು ಇದನ್ನ ಯಾರು
1: ಮಾಡಲ್ಲ. ಅಂದ್ರೆ ಈಗ ಸಂಜೆ ಹೊತ್ತು ನಮಗೆ ಸಾಕಷ್ಟು ಸಮಯ ಸಿಗತ್ತೆ, ನಾವು ಆರಾಮಾಗಿ ಕೂತ್ಕೊಂಡು ಮಾತಾಡ್ತಾ ಒಂದಿಷ್ಟು ಸಮಯ ಕಳೀತಾ ಊಟ ಮಾಡ್ಬೋದು ಅಂತನೋ ಕಲ್ಪನೆ ಇದೆ. ಅಂದ್ರೆ ಕೆಲವರ ಆರೋಗ್ಯ ಬಹುಶಃ ಅದು ಹೊಂದ್ಕೊಂಡ್ಬಿಡ್ಬೋದು, ರಾತ್ರಿ ಊಟ ಮಾಡಿ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ಇರ್ತಾರೆ ಕೆಲವರು. ಅಂದ್ರೆ ಬೆಳಿಗ್ಗೆ ಎದ್ದಾಗ ಇಡೀ ದಿನ ಕೆಲಸ ಮಾಡಿರ್ತಾರೆ ಅವರು, ಅವರ ಜೀವನ ಶೈಲಿ ಬೇರೆ.
0: ಇನ್ ದಾಟ್ ಕೇಸ್ ಈಗ 7:30 ಊಟ ಮಾಡಿ 10 ಮಲಗೋ ಮನುಷ್ಯನಿಗೆ ತೊಂದರೆ ಇಲ್ಲ,
1: ರಾತ್ರಿ 11 ತನಕನು ತಿಂತಾನೆ ಇರ್ತಾರೆ, ಅದು ಮುಗ್ದಿರಲ್ಲ.
0: ಅದು ತಪ್ಪು, ನಮ್ಮ ಡಿನ್ನರ್ ಟೈಮ್ಗೂ ನಮ್ಮ ಮಲಗೋ ಟೈಮ್ಗೂ ಅಟ್ಲೀಸ್ಟ್ 3 hours ಗ್ಯಾಪ್ ಇರಬೇಕು. ರಾತ್ರಿ ಯಾಕೆ ಹೊಟ್ಟೆಗೆ ಫೋರ್ಸ್ ಮಾಡಬಾರ್ದು ಅಂತ ಇನ್ನೊಂದು ಹೇಳ್ತೀನಿ, ಇಟ್ ಇಸ್ ಅ ರಿಕವರಿ ಟೈಮ್. ಸತ್ತಿರೋ ಸೆಲ್ಗಳಿಗೆ ಹೊಸ ಸೆಲ್ಗಳು ಬಂದು ರೀಪ್ಲೇಸ್ ಆಗಬೇಕು, ನಮ್ಮ ನರ್ವ್ಸ್ ಕಾಮ್ ಡೌನ್ ಆಗಬೇಕು, ಅದು ಎಲ್ಲ ಆರ್ಗನ್ಸ್ ಕೆಲಸ ಕೊಡಬಾರ್ದು. ಡಿನ್ನರ್ ಲೈಟ್ ಇಡಿ, ಲೈಟ್ ಅನ್ನ ಏನೂ ತಿಂದೇ ಇರಿ ಅಂತಾನು ಹೇಳ್ತಿಲ್ಲ, ಆರೋಗ್ಯವಾದ ತಿನ್ನಿ, ಕಮ್ಮಿ ತಿನ್ನಿ.
1: ಈಗ ನಾವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆಹಾರ ಕೊಡಕ್ಕೂ ಆಗಲ್ಲ, ಒಂದು ಕುಟುಂಬ ಅಂತಂದ್ರೆ ಒಂದೇ ಆಹಾರವನ್ನು ಮಾಡ್ತಾರೆ, ಈವನ್ ಮಕ್ಕಳಿಗೂ ಕೂಡ ಅದರಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ ಅವರು. ಅಲ್ಲಿ ಕೆಲವೊಂದು ಬೇರೆ ಯಾವುದೋ ಸಮಯದಲ್ಲಿ ಅಥವಾ ಇನ್ನೊಂದು ಯಾವುದೋ ಡಬ್ಬಿನಲ್ಲಿ ಇನ್ನೊಂದೇನೋ ಎಕ್ಸ್ಟ್ರಾ ಇಟ್ಟಿರ್ತಾರೆ, ಅದನ್ನ ಬೇಕಾರ ಮಗುವಿಗೆ ಇನ್ನೊಂದು ಒಂದು ಲಾಡುನೋ ಇನ್ನೊಂದೇನೋ ಒಂದು ಕೊಟ್ಟು ಬೇಕಾರ ಸರಿ ಮಾಡ್ತಾರೆ ತಾಯಂದಿರು. ಅದಕ್ಕೆ ಮನೆಯಲ್ಲಿ ಎಲ್ರಿಗೂ ಒಂದೇ ರೀತಿಯಾದಂತಹ ಒಂದು ಸಮತೋಲನ ಆಹಾರ ಕೊಡಲಿಕ್ಕೆ

0: ಸಾಧ್ಯ ಇದೆಯಾ?
1: ಮಾಡಲೇಬೋದು. ನಾವು ಅಂದ್ಕೊಳ್ಳೋದು ಸಮತೋಲನ ಆಹಾರ ಅಥವಾ ಆರೋಗ್ಯಕ್ಕೆ ಆಹಾರ ಅಡುಗೆ ಮಾಡಬೇಕು ಅಂದರೆ ನನ್ನ ಮನೇಲಿ ಒಬ್ಬೊಬ್ಬಂಗೆ ಒಂದೊಂದು ಮಾಡಬೇಕೇನೋ, ತುಂಬ ಜಾಸ್ತಿ ಕೆಲಸ ಬರುತ್ತೇನೋ ಅಂತ. ಸಿಂಪಲ್ ಲಾಜಿಕಲ್ ಮಾತಾಡೋಂಗಿದ್ರೆ, ಅನ್ನ ತಿನ್ನಂಗಿದ್ರೆ ಎಲ್ಲರೂ ಅನ್ನ ತಿಂತಾರ, ರೊಟ್ಟಿ ತಿನ್ನಂಗಿದ್ರೆ ಎಲ್ಲರೂ ರೊಟ್ಟಿ ತಿಂತಾರ, ಅಥವಾ ಏನೋ ಕಾಂಬಿನೇಷನ್, ಕೆಲವರು ಒಂದು ಸ್ವಲ್ಪ ಮುದ್ದೆ ತಿನ್ನು ಒಂದು ಸ್ವಲ್ಪ ಅನ್ನ ತಿಂತಾರೆ. ಸೊ ಮನೇಲಿ ಎರಡು ಥರ ಕಾರ್ಬೋಹೈಡ್ರೇಟ್ ನೀವು ಮಾಡೇ ಮಾಡ್ತೀರ. ಇದಲ್ಲದೆ ನಿಮ್ಮ ನಾಷ್ಟದಲ್ಲಿ ನೀವು ಇಡ್ಲಿ ದೋಸೆ ಉಪ್ಪಿಟ್ಟು ಏನು ಮಾಡ್ತಿರೋ ಆ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ ಒಂದು ಇದ್ದೇ ಇರತ್ತೆ. ಇದು ಬಿಟ್ಟು ನಿಮ್ಮ ಪ್ರೋಟೀನ್ಸ್, ಕೆಲವರು ಈಗ ಮಾಂಸದ ಅಡಿಗೆ ಮಾಡಿದ್ರೆ ತೀರಾ ವಯಸ್ಸಾದವ್ರು ತಿನ್ನಕ್ಕಾಗಲ್ಲ, ಅಥವಾ ಮೊಟ್ಟೆ ಎಲ್ಲ ರಾತ್ರಿ ಹೆವಿ ಆಗುತ್ತೆ, ಅವ್ರು ಯಾರು ಮೊಟ್ಟೆ ತಿನ್ನಕ್ಕಾಗಲ್ಲ. ಮೀನು ಎಲ್ಲಾ ಕಾಲಕ್ಕೂ ಅರ್ಗಿಸ್ಕೊಳಕ್ ಆಗುತ್ತೋ ಇಲ್ವೋ, ಅವೈಲಬಿಲಿಟಿ ಇರುತ್ತೋ ಇಲ್ವೋ. ಇದಿಲ್ದೇ ಕಾಳು ಬೇಳೆ, ನಮ್ಮಲ್ಲಿ ಸೀಸನ್ಸ್ಗೆ ಪ್ರಕಾರವಾಗಿ ಬೇಳೆ ಕಾಳುಗಳು ಏನೇನ್ ಸೀಸನ್ ಸಿಗುತ್ತೋ ಅದುಗಳು, ಸೊಪ್ಪು ತರಕಾರಿ ಹಣ್ಣು, ಇದು ಮನೇಲಿ ನಾವೆಲ್ಲರೂ ಉಪಯೋಗಿಸುವಂತ ವಿಚಾರಗಳೇ, ಹೊಸಾದೇನು ಅಲ್ಲ. ಮಾಡಿರೋದನ್ನೇ ನಾವು ಒಬ್ರೊಬ್ರು ಪ್ಲೇಟ್ಗೆ ಯಾವ್ಯಾವ ಊಟ ಎಷ್ಟೆಷ್ಟು ಹೋಗುತ್ತೆ ಅನ್ನೋದು ಲೆಕ್ಕ.
0: ಹೌದು,
1: ಎಲ್ಲರಿಗೂ ಮಿಸ್ಕನ್ಸೆಪ್ಷನ್ ಇರೋದೇ ಪ್ರೋಟೀನ್ ಅಂದ್ರೆ ಏನೋ ಹೊರಗಡೆಯಿಂದ ಪದಾರ್ಥ, ಸತ್ಯವಾಗ್ಲೂ ಅಲ್ಲ. ನೀವು ತಿನ್ನೋ ಊಟದಲ್ಲೇ ಇದೆ ಪ್ರೋಟೀನ್, ಬಟ್ ಅದ್ರಲ್ಲಿ ವೆಜಿಟೇರಿಯನ್ ಸೋರ್ಸ್, ನಾನ್ ವೆಜಿಟೇರಿಯನ್ ಸೋರ್ಸ್, ಪೀ ಅಂದ್ರೆ ಬಟಾಣಿ, ಬಟಾಣಿಯಿಂದ ಪ್ರೋಟೀನ್ ಅಂಶನ ಐಸೋಲೇಟ್ ಮಾಡಿದ್ರೆ ಪೀ ಪ್ರೋಟೀನ್, ಸೋಯಾ, ಸೋಯಾಯಿಂದ ಪ್ರೋಟೀನ್ ಅಂಶನ ಐಸೋಲೇಟ್ ಮಾಡಿದ್ರೆ ಸೋಯ್ ಪ್ರೋಟೀನ್. ಇಟ್ ಈಸ್ ಐಸೋಲೇಟೆಡ್, ಅಂದ್ರೆ ಅದರ ಸೋರ್ಸ್ ಇಂದ ಬೇರೆ ಮಾಡಿದರೆ ಅದನ್ನೇ. ಅದಕ್ಕೇನಾಗಬೇಕು, ಒಂದು ಪ್ರೊಸೆಸಿಂಗ್, ಒಂದು ಫ್ಯಾಕ್ಟರಿ ಒಳಗೆ ಹೋಗುತ್ತೆ, ಒಂದು ಪುಡಿಯಾಗಿ ಆಚೆ ಬರುತ್ತೆ,
0: ಸಪ್ಲಿಮೆಂಟರಿ ಅಂತ ಹೇಳೋದು.
1: ಅದನ್ನ ನಿಮ್ಮ ಊಟಕ್ಕೆ ಜೊತೆಗೆ
0: ಅಷ್ಟೇ.
1: ಈಗ ಉಪ್ಪಿನಕಾಯ್ದು ನೀವು ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ ಹೇಳಿ ಅಂದ್ರೆ ಯಾರು ನ್ಯೂಟ್ರಿಷನ್ ಗೋಸ್ಕರ ಉಪ್ಪಿನಕಾಯಿ ತಿಂತಾ ಇದಾರ? ಇಲ್ಲ, ಅದು ನಮ್ಮ ರುಚಿಗೆ ಸಪ್ಲಿಮೆಂಟೇಷನ್
0: ಅಷ್ಟೇ.
1: ಅದೇ ತರ ನಮ್ಮ ನ್ಯೂಟ್ರಿಷನ್ ಡೆಫಿಸಿಟ್ ಏನಿದೆ ಅದರ ಸಪ್ಲಿಮೆಂಟೇಷನ್ ಹೊರಗಡೆಯಿಂದ ತಗೋತಾರೆ. ಯಾಕೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಒಂದ್ ಸರ್ಟನ್ ಏಜ್ ಆದ್ಮೇಲೆ ಕೊಟ್ಟೆ ಕೊಡ್ತಾರೆ, ಮೆನೋಪಾಸಲ್ ವಿಮೆನ್ಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಕೊಟ್ಟೆ ಕೊಡ್ತಾರೆ. ಯಾಕೆಂದ್ರೆ ಬೋನ್ ಇಂದ ಲೀಚ್ ಔಟ್ ಆಗುತ್ತೆ ಕ್ಯಾಲ್ಸಿಯಂ, ಶರೀರಕ್ಕೆ ಕ್ಯಾಲ್ಸಿಯಂ ಬೇಕೇ ಬೇಕು. ನೀವು ಹೊರಗಡೆಯಿಂದ ಕೊಟ್ಟಿಲ್ಲ, ಊಟದಿಂದ ಕೊಟ್ಟಿಲ್ಲ, ಬೋನ್ ಇಂದ ಎಳ್ಕೊಳತ್ತೆ. ಅದಕ್ಕೆ ನಮ್ಮಲ್ಲಿ 60 ವಯಸ್ಸು ಮೇಲೆ ಹೆಂಗಸರಿಗೆ ಆಸ್ಟಿಯೋಪೊರೋಸಿಸ್ ವೆರಿ ಕಾಮನ್ ಇನ್ ಇಂಡಿಯಾ, ಯಾಕೆಂದ್ರೆ ಊಟದಲ್ಲಿ ಇಲ್ಲ, ಅದಕ್ಕೆ ಹೊರಗಡೆಯಿಂದ ತಗೋತಾನೂ ಇಲ್ಲ.
0: ಈ ಕೆಲವೊಬ್ರು ಆಹಾರ ಕ್ರಮವನ್ನು ಅನುಸರಿಸಿ ಆರೋಗ್ಯವನ್ನು ಸುಧಾರಿಸ್ಕೊಂಡ್ಬಿಡ್ತಾರೆ, ಅಂದ್ರೆ ಅವರಿಗೆ ನಾಲೆಜ್ ಇದೆ. ಇವತ್ತು ನಾಲೆಜಿಗೆ ತಮ್ಮಂತ ಅವರು ಸಾಕಷ್ಟು ಹೇಳ್ತೀರಾ? ಒಟ್ಟಾರೆ ಈ ಬಗ್ಗೆ ನಾವು ಬಹುಶಃ ಚರ್ಚೆ ಮಾಡ್ತಾ ಹೋದ್ರೆ ತುಂಬಾನೇ ವಿಶಾಲವಾದಂತಹ ವಿಷಯ ಇದು, ವ್ಯಾಪ್ತಿ ದೊಡ್ಡದು. ಆದ್ರೆ ಒಂದು ಸಮತೋಲನ ಆಹಾರ ಅಂತ ಅನ್ನೋದು ಏನಂತ ತಿಳ್ಕೊಬೇಕು. ಬಹಳ ದೊಡ್ಡ ಜ್ಞಾನ ಏನಲ್ಲ, ಸಿಂಪಲ್ ಆಗಿ
1: ಸಮತೋಲನ ಅಂದ್ರೆ ದೇ ಆರ್ ಭಾಗ ಇದೆ ನಿಮ್ಮ ಊಟದಲ್ಲಿ. ನೀವು ಅದನ್ನ ಹೆಂಗ್ ತಗೊಂಡ್ಬರ್ತೀರಾ, ನಿಮಗ್ ಸೇರಿದ್ದು ಕಾರ್ಬೋಹೈಡ್ರೇಟ್ಸ್ ನೀವು ಕಾಳುಗಳಿಂದ ತರ್ತೀರಾ, ಅಕ್ಕಿಯಿಂದ ತರ್ತೀರಾ, ರಾಗಿಯಿಂದ ತರ್ತೀರಾ, ನೀವು ಬೇರೆ ಸಾಮೆ ನವಣೆ ಕೊರಲೆ ಯಾವ್ದ್ರಿಂದ ತರ್ತೀರಾ, ಕಾರ್ಬೋಹೈಡ್ರೇಟ್ ನಿಮ್ಮ ಒಂದು ಭಾಗ. ಇನ್ನೊಂದು ಭಾಗ ಪ್ರೋಟೀನ್. ಪ್ರೋಟೀನ್ ನೀವು ಡೈರಿ ಪ್ರಾಡಕ್ಟ್ಸ್, ಹಾಲು, ಹಾಲಿನ ಉತ್ಪನ್ನಗಳು ಇದರಿಂದ ತಗೊಂಡ್ಬರ್ತೀರಾ, ಮೊಟ್ಟೆಯಿಂದ ತರ್ತೀರಾ, ಮಾಂಸದಿಂದ ತರ್ತೀರಾ, ಮೀನಿಂದ ತರ್ತೀರಾ, ಅಥವಾ ನೀವು ಕಾಳು, ಮೊಳಕೆ ಬಂದಿರೋ ಕಾಳು, ಬೇಳೆ, ಬೇಳೆದು ಪುಡಿಗಳು ಇದರಿಂದ ತಗೊಂಡ್ಬರ್ತೀರಾ, ಅದಾಗ್ಬೋದು. ಫ್ಯಾಟ್ಸ್, ಕೊಬ್ಬಿನಾಂಶ, ಕೊಬ್ಬರಿ ಎಣ್ಣೆಯಿಂದ ತರ್ತೀರಾ, ಕಡಲೆಕಾಯಿ ಎಣ್ಣೆಯಿಂದ ತರ್ತೀರಾ, ಸೂರ್ಯಕಾಂತಿ ಎಣ್ಣೆಯಿಂದ ತರ್ತೀರಾ, ತುಪ್ಪದಿಂದ ತರ್ತೀರಾ, ಬೆಣ್ಣೆಯಿಂದ ತರ್ತೀರಾ, ಇದು ನಿಮ್ಮ ಊಟ ನಿಮ್ಮ ಪದ್ಧತಿ ಪ್ರಕಾರ, ಅದದ್ದೊಂದು ಭಾಗ. ವಿಟಮಿನ್ಸ್ ವೆರಿ ಇಂಪಾರ್ಟೆಂಟ್, ವೆರಿ ನೆಗ್ಲೆಕ್ಟೆಡ್. ಮೀಟ್ ತಿನ್ನೋರಿಗೆ ಸೊಪ್ಪು ತರಕಾರಿ ತಿನ್ನೋ ಅಭ್ಯಾಸ ಕಮ್ಮಿ
0: ಕಮ್ಮಿ.
1: ಸೊ ನಾನು ಯಾರನ್ನು ಬ್ಲೇಮ್ ಮಾಡ್ತಿಲ್ಲ, ಬಟ್ ನೀವು ಮೀಟೇ ತಿಂದ್ರು ದಯವಿಟ್ಟು ಒಂದು ತರಹದ ಸೊಪ್ಪು, ಒಂದು ತರಹದ ತರಕಾರಿ, ಹಣ್ಣು, ಫೈಬರ್ ಕಂಟೆಂಟ್ ಇದನ್ನ ನೀವು ಆಡ್ ಮಾಡ್ಬೇಕು. ಬೆಳಿಗ್ಗೆ ತಿಂತೀರಾ, ಮಧ್ಯಾಹ್ನ ತಿಂತೀರಾ, ಸಂಜೆ ತಿಂತೀರಾ, ರಾತ್ರಿ ತಿಂತೀರಾ, ನನಗೆ ಗೊತ್ತಿಲ್ಲ. ನಿಮ್ಮ ಆಹಾರ ಪದ್ಧತಿ ನಿಮ್ಮ ದಿನಚರ್ಯಕ್ಕೆ ಎಲ್ಲಿ ಸೂಟ್ ಆಗುತ್ತೆ ಅಲ್ಲಿ ತೂರಿಸ್ಕೊಂಬಿಡಿ. ಊಟಕ್ಕೆ ಸೇರಿಸ್ಕೊಳಕ್ ಆಗದೇನೆ ಸ್ನಾಕ್ಸ್ಗೆ ಸೇರಿಸ್ಕೊಳ್ಳಿ ಅಂತೂ ಸೇರಿಸ್ಕೊಳ್ಳಿ. ನೀರಿನಂಶ ತೇವಾಂಶ ವೆರಿ ನೆಗ್ಲೆಕ್ಟೆಡ್. ಅಗೇನ್, ನಾನು ನೀರು ಕುಡಿಯಕ್ ಇಷ್ಟ ಇಲ್ಲ, ಹಂಗೆ ನೀರ್ ಹೆಂಗ್ ಕುಡಿಯ ಬೇಡ, ಮಜ್ಜಿಗೆ ಕುಡಿರಿ, ಎಳ್ನೀರ್ ಕುಡಿರಿ, ಜ್ಯೂಸ್ ಕುಡಿರಿ. ಇನ್ನೊಂದು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಮಿನರಲ್ಸ್ ಅಗೇನ್ ವೆರಿ ನೆಗ್ಲೆಕ್ಟೆಡ್. ಕ್ಯಾಲ್ಸಿಯಂ ಬೋನ್ಸ್ಗಾಗಿ, ಐರನ್ ನಿಮ್ಮ ರಕ್ತದ ಸೆಲ್ಸ್ಗಾಗಿ, ಪ್ಲಸ್ ಅದಿಲ್ಲ ಅಂದ್ರೆ ನಿಮ್ ಎನರ್ಜಿನೇ ಇರಲ್ಲ. ಅಂಡ್ ಇಂಡಿಯಾನಲ್ಲಿ ಮೋಸ್ಟ್ ಕಾಮನ್ ಡಿಫಿಷಿಯನ್ಸಿ ಅಮಂಗ್ ಮಿನರಲ್ಸ್ ಇರೋದೇ ಐರನ್ ಅಮಂಗ್ ಫೀಮೇಲ್ಸ್. ಮೆಚೂರ್ ಆದಾಗಿಂದ ನಿಮ್ಮ ಪಿರಿಯಡ್ಸ್ ನಿಲ್ಲೋ ತನಕ ದಯವಿಟ್ಟು ಇದನ್ನ ನಿಮ್ಮ ಊಟದಲ್ಲಿ ಹೆಂಗ್ ಸೇರಿಸ್ತೀರಾ, ನಿಮಗೆ ಸೇರಿದ್ದು ಸೊಪ್ಪಾಗಿ ಸೇರಿಸಿ, ದಾಳಿಂಬೆ ಹಣ್ಣು ಆಪಲ್ ಆಗಿ ಸೇರಿಸಿ, ಎಳ್ಳು, ಬೇರೆ ಪದಾರ್ಥಗಳದ್ದು ಲಡ್ಡುಗಳು ಮಾಡಿ ಆದರೂ ನೀವು ತಿನ್ನಿ. ಆ್ಯಂಡ್ ಇನ್ಫ್ಯಾಕ್ಟ್ ಈ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ಡೆಫಿಷಿಯನ್ಸಿಗೆ

0: ಕೆಲವು ರಾಜ್ಯ ಸರ್ಕಾರಗಳು ಪ್ರೆಗ್ನೆಂಟ್ ವಿಮೆನ್ಗೆ ಲಡ್ಡೂಸ್ ಮೂಲಕ ನ್ಯೂಟ್ರಿಷನ್ ಕೊಟ್ಟಿರೋದು ಇದೆ. ಬಿಕಾಸ್ ನಾವು ಹೊರಗಡೆಯಿಂದ ಟ್ಯಾಬ್ಲೆಟ್ಸ್ ಹಾಕಿ ಕೊಟ್ರೆ ತಿನ್ನಕ್ಕೆ ಜನ ಹಿಂಜರಿತಾರೆ. ಇದೇ ತರ ನಾವು ಯಾವ ಅಂಶನೂ ಕಮ್ಮಿ ಕೊಡಕ್ಕಾಗಲ್ಲ, ಸಮತೋಲನವಾಗಿ ಅಂಡ್ ಡೈಲಿ ಎಲ್ಲ ತಿನ್ನಿ ಅಂತಾನು ನಾನು ಹೇಳ್ತಿಲ್ಲ.
1: ನೀವು ವಿವರಿಸಿದಂತ ರೀತಿ ಕೂಡ ನಮಗೆ ಬಹಳ ಆಸಕ್ತಿದಾಯಕವಾಗಿದೆ. ನಮ್ಮ ಕೇಳುಗರಿಗೆ ಈ ಬಗ್ಗೆ ಒಂದು ಬಹಳ ವಿಸ್ತಾರವಾದಂತಹ ಜ್ಞಾನ ಸಿಕ್ಕಿದೆ ಅಂತ ಭಾವಿಸೋಣ. ನಮ್ಮ ಕೇಳುಗರ ಪರವಾಗಿ ಈ ರೀತಿ ಪೌಷ್ಟಿಕಾಂಶದ ಮಹತ್ವದ ಬಗ್ಗೆ ಇಷ್ಟು ಚೆನ್ನಾಗಿ ನೀವು ವಿವರಣೆ ಮಾಡಿಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ಥ್ಯಾಂಕ್ ಯು.
2: ಇದುವರೆಗೂ ಪೌಷ್ಟಿಕ ಆಹಾರದ ಅವಶ್ಯಕತೆ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇನ್ನು ಮುಂದೆ ಕೇಳಿ, ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತು ಡಾ ವರಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ಜಾಂಪಣ್ಣ ಆಶಿಹಾಳ್.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ವರಲಕ್ಷ್ಮಿ ಅವರು, ನೇತ್ರ ತಜ್ಞರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
1: ಈಗ ನೇತ್ರದಾನದ ಪಾಕ್ಷಿಕ ಸಂದರ್ಭದಲ್ಲಿ ನೇತ್ರದಾನದ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಪಡಿತಾ ಇದ್ದೀವಿ. ದಾನ ಅಂತೂ ಮಾಡ್ತಾರೆ, ಆದರೆ ಕೆಲವು ಎಚ್ಚರಿಕೆಗಳನ್ನು ತಗೋಬೇಕಾಗತ್ತೆ. ಮೊದಲಿಗೆ ನೇತ್ರದಾನದ ಮಹತ್ವದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿ.
3: ನೋಡಿ, ಎಷ್ಟೋ ಜನಕ್ಕೆ ಕರಿಗುಡ್ಡೆ ತೊಂದರೆಯಿಂದ ಅಂಧತ್ವವನ್ನ ಹೊಂದಿರ್ತಾರೆ. ಅಂದ್ರೆ ಅವ್ರಿಗೆ ಏನೂ ಕಾಣಿಸ್ತಾ ಇರಲ್ಲ. ನಾವು ಸತ್ತಾದ್ಮೇಲೆ ಏನಾಗುತ್ತೆ, ನಮ್ಮ ದೇಹ ಮಣ್ಣಿಗೋಗುತ್ತೆ, ಇಲ್ಲ ಅಂದ್ರೆ ಅದನ್ನ ಸುಡ್ತೀವಿ. ಅದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ಸೊ ನಾವು ಕಣ್ಣಿನ ದಾನ ಮಾಡೋದ್ರಿಂದ ನಾವು ಒಬ್ಬ ವ್ಯಕ್ತಿ ಯಾರಿಗೆ ಅಂಧತ್ವ ಇರುತ್ತೆ ಅವರಿಗೆ ಭರವಸೆನ ಕೊಡ್ತೀವಿ, ಬೆಳಕನ್ನ ಕೊಡ್ತೀವಿ, ಪ್ರಪಂಚನ ನೋಡೋ ಒಂದು ಇದು ಕಣ್ಣನ್ನ ಕೊಡ್ತೀವಿ. ಸೊ ಅದರಿಂದ ಅವರು ದೃಷ್ಟಿ ಬರುತ್ತೆ. ಇಲ್ಲಾಂದ್ರೆ ದೃಷ್ಟಿ ಇಲ್ಲಾಂದ್ರೆ ನಿಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ಈ ದಾನ ಮಾಡೋದಕ್ಕೆ ಹಿಂದೆ ಯಾಕೆ ವಹಿಸ್ತಾರೆ ನನಗಿನ್ನೂ ಅರ್ಥ ಆಗಿಲ್ಲ. ಯಾಕಂದ್ರೆ ನಾವು ಕಳ್ಕೊಳ್ಳೋದು ಏನೂ ಇಲ್ಲ ಅದರಲ್ಲಿ. ಅಂದ್ರೆ ಬಾಡಿ ಮಣ್ಣಿಗೆ ಹೋಗೋದನ್ನ ದಾನ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಖಂಡಿತವಾಗ್ಲೂ ಎಲ್ಲರೂ ಕಣ್ಣಿನ ದಾನ ಮಾಡಲೇಬೇಕು. ಮಾಡೋದ್ರಿಂದ ಪುಣ್ಯ ಬರುತ್ತೆ ಹೊರತು ಒಂದು ಮೂಢನಂಬಿಕೆ ಏನು ಅಂದ್ರೆ ನಾವು ಸತ್ತಾದ್ಮೇಲೆ ನರಕಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗಲ್ಲ ಕಣ್ಣಿಲ್ಲ ಅಂದ್ರೆ ಅಂತ. ಇಲ್ಲ ಅಂದ್ರೆ ಇನ್ನೂ ಒಂದು ಮೂಢನಂಬಿಕೆ ಏನು ಅಂದ್ರೆ ನಾವು ಮುಂದಿನ ಜನ್ಮದಲ್ಲಿ ಅಂಧರಾಗಿ ಹುಟ್ಟುತ್ತೀವಿ ಅಂತ. ನಾವು ಈ ಜನ್ಮದಲ್ಲಿ ನಮಗ್ ಗೊತ್ತಿದೆ ಏನಾಗುತ್ತೆ ಅಂತ, ಬಟ್ ನೆಕ್ಸ್ಟ್ ಜನ್ಮದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಜನ್ಮದಲ್ಲಿ ಯಾರಿಗೂ ಒಬ್ಬರಿಗೆ ಕಣ್ದಾನ ಮಾಡೋದನ್ನ ತಪ್ಪಿಸೋದು ತುಂಬಾ ತಪ್ಪು ಅಂತ ನನಗನ್ಸುತ್ತೆ.
1: ಮೊದಲು ಸ್ವಲ್ಪ ಈ ಬಗ್ಗೆ ತುಂಬಾನೇ ಅನೇಕ ಹೆಚ್ಚಿನ ತಪ್ಪು ಕಲ್ಪನೆಗಳು ಇದ್ವು, ಈಗೀಗ ಆ ಬಗ್ಗೆ ಸಾಕಷ್ಟು ಒಂದು ಜಾಗೃತಿಯನ್ನ ಬಹಳಷ್ಟು ಜನರಿಗೆ ಗೊತ್ತಿದೆ. ಯಾಕಂದ್ರೆ ತಾಂತ್ರಿಕ ಯುಗ ಅಥವಾ ನಾವು ಅಭಿವೃದ್ಧಿಯೊಳಗೆ ಸಾಕ್ತಾ ಹೋದಂಗೆ ಅನೇಕ ಮಾಹಿತಿಗಳನ್ನು ಪಡಿತಾ ಇದ್ದೀವಿ. ಕಣ್ಣು ದಾನ ಅಂದ್ರೆ ಇಡಿಯಾಗಿ ಕಣ್ಣು ಅಲ್ಲ, ಅದರಲ್ಲಿ ಕಾರ್ನಿಯ ಅಷ್ಟೇ ಅಂತೆಲ್ಲ ಮಾತಾಡ್ತೀವಿ. ದಾನದ ಸಂದರ್ಭದಲ್ಲಿ ಏನಾದರೂ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತಾ, ಅದು ವೈದ್ಯರಾಗಿರ್ಬೋದು ಅಥವಾ ಜನರಾಗಿರ್ಬೋದು?
3: ನಮ್ಮ ಫ್ಯಾಮಿಲಿಯಲ್ಲಿ ಈಗ ಯಾರಾದರೂ ಸತ್ತಿದ್ದಾರೆ ಅಂದ್ರೆ ತಕ್ಷಣ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದ್ರೆ ಹತ್ತಿರದ ಐ ಬ್ಯಾಂಕ್ಗೆ ಅಥವಾ ಹತ್ತಿರದ ಕಣ್ಣಾಸ್ಪತ್ರೆಗೆ ಕಾಲ್ ಮಾಡಬೇಕಾಗತ್ತೆ. ಕಾಲ್ ಮಾಡಿಬಿಟ್ಟು ಹೇಳಬೇಕಾಗತ್ತೆ ಈ ತರ ನಾವು ದಾನ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ. ಅದಾದ್ಮೇಲೆ ಕಣ್ಣು ಒಣಗದಂಗೆ ನಾವು ಏನು ಎಚ್ಚರ ವಹಿಸ್ಬೇಕು ಅಂದ್ರೆ ಕಣ್ಣು ಕರೆಕ್ಟಾಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ಒದ್ದೆಯಾದ ಹತ್ತಿನ ಇಡಬೇಕಾಗತ್ತೆ. ಅವಾಗ ಕಣ್ಣು ಒಣಗೋದನ್ನ ತಪ್ಪಿಸ್ಬೋದು. ಮತ್ತೆ ಡೈರೆಕ್ಟ್ ಆಗಿ ಏನಾದ್ರೂ ಫ್ಯಾನ್ ಗಾಳಿ ಇದು ಡೆಡ್ ಬಾಡಿ ಮೇಲೆ ಬೀಳ್ತಾ ಇದ್ರೆ ಅದು ಫ್ಯಾನ್ನ ಆರಿಸ್ಬೇಕಾಗತ್ತೆ, ಆಫ್ ಮಾಡ್ಬೇಕಾಗತ್ತೆ. ಇನ್ನೊಂದು ಏನಂದ್ರೆ ಎ ಸಿ ಇದ್ರೆ ಆ ಜಾಗದಲ್ಲಿ ಎ ಸಿ ಆನ್ ಇಟ್ಟಿರ್ಬೋದು, ಬಟ್ ಆದ್ರೆ ಆ ಗಾಳಿ ಅಥವಾ ಎ ಸಿದು ಇದು ಡೈರೆಕ್ಟ್ ಆಗಿ ಡೆಡ್ ಬಾಡಿ ಮೇಲೆ ಬೀಳ್ದಂಗೆ ನೋಡ್ಕೋಬೇಕಾಗತ್ತೆ.
1: ಅಂದ್ರೆ ಈಗ ತಂಪಿರ್ಬೇಕು, ಕಣ್ಣು ಒಣಗಬಾರ್ದು ಅಂತಂದಾಗ ಫ್ಯಾನ್ ಗಿನೆಲ್ಲ ಹಚ್ಚಬಾರ್ದು. ಬೇರೆ ಬೇರೆ ಸಂದರ್ಭದಲ್ಲಿ ಜನ ಮರಣ ಹೊಂದಿರ್ತಾರೆ, ಆವಾಗಿನ ವಾತಾವರಣ ಅದನ್ನೆಲ್ಲ ಏನೇನೋ ನೋಡ್ತಿರ್ತಾರೆ ನಿಜ. ಆದರೆ ಕಣ್ಣು ದಾನ ಅಂತ ಕೊಡೋ ಸಂದರ್ಭ ಅಲ್ಲಿ ಇದ್ದರೆ ಖಂಡಿತವಾಗಿ ತಾವು ಹೇಳಿದಂಗೆ ಈ ವಿಚಾರಗಳನ್ನು ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇನ್ನೊಂದು ಕೆಲವೊಂದು ತಪ್ಪು ಕಲ್ಪನೆಗಳು ಇರ್ತವೆ, ಈ ಮೂಢನಂಬಿಕೆನೂ ಇರ್ತದೆ. ಆ ದಿಶೆಯಲ್ಲಿ ದಾನ ಕೊಡುವ ಸಂದರ್ಭದಲ್ಲಿ ಏನಾದರೂ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತಾ, ಅಥವಾ ಬೇರೆ ಜನರು ಏನಾದರೂ ಒಂದು ಇನ್ನೊಂದು ಸಲಹೆ ಕೊಡಬಾರ್ದು, ಅವ್ರು ಆಲ್ರೆಡಿ ಬರೆದು ಕೊಟ್ಟಿರ್ತಾರೆ ಅಂದ್ಕೊಳ್ಳೋಣ, ದಾನ ಕೊಡಲು ನಾನು ರೆಡಿ ಇದ್ದೇನೆ ಅಂತ ಬರೆದಿರ್ತಾರೆ, ಅವಾಗ ಏನು ಮಾಡ್ತಾರೆ?
3: ಅದು ಅದೇ ಪ್ಲಡ್ಜ್ ಮಾಡಿದರೆ ಒಳ್ಳೆಯದು. ಪ್ಲಡ್ಜ್ ಮಾಡಿಲ್ಲ ಅಂದರೂ ಅದಕ್ಕೇನು ಇದಿಲ್ಲ. ಪ್ಲಡ್ಜ್ ಮಾಡಿಲ್ಲ ಅಂದರೂ ಸತ್ತಿರೋ ಸಂಬಂಧಿಕರು ಕ್ಲೋಸ್ ರಿಲೇಟಿವ್ಸ್ ಯಾರಾದರೂ ಕನ್ಸೆಂಟ್ ಕೊಟ್ಟರೆ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ದಾನನ ಮಾಡಬಹುದು. ಆದರೆ ಒಬ್ಬರು ಪರ್ಮಿಷನ್ ಕೊಡಲೇಬೇಕಾಗತ್ತೆ ಅಥವಾ ಕನ್ಸೆಂಟ್ ಕೊಡಲೇಬೇಕಾಗತ್ತೆ. ಇಮಿಡಿಯೇಟ್ ರಿಲೇಷನ್ಸ್ ಯಾರು ಇರ್ತಾರೋ ಅದರಲ್ಲಿ ಅದು ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ಯಾರಾದರೂ ಒಬ್ಬರು ಇಮಿಡಿಯೇಟ್ ಕನ್ಸೆಂಟ್ ಕೊಟ್ಟರೆ ಮಾತ್ರನೇ ನಾವು ಕಣ್ಣು ದಾನ ಮಾಡೋದಕ್ಕೆ

0: ಆಗುತ್ತೆ. ಆ್ಯಂಡ್ ಕಣ್ದಾನ ಎಷ್ಟು ಟೈಮ್ ಒಳಗಡೆ ಮಾಡ್ಬೋದು, ಸತ್ತಾದ್ಮೇಲೆ ಮಿನಿಮಮ್ 6 to 8 hours ಒಳಗಡೆ ಮಾತ್ರ ನಾವು ಕಣ್ಣನ್ನ ಪ್ರೊಕ್ಯೂರ್ ಮಾಡೋಕ್ಕಾಗುತ್ತೆ.
1: ಇದು ಒಂದು ಎಚ್ಚರಿಕೆಯನ್ನು ವಹಿಸ್ಬೇಕಂದಂಗಾಯ್ತು. ಈಗ ದಾನದ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೀವೆಲ್ಲ ಬರಲಿ ಅಂತ ಡಾಕ್ಟರ್ ದಾರಿ ನೋಡ್ತಾ ಕೂತ್ಕೊಳ್ಳೋದಲ್ಲ, ಸಂದರ್ಭದಲ್ಲಿ ಯಾವ ರೀತಿ ನಾವು ಫೋನ್ ಮಾಡಬೇಕಾಗತ್ತೆ, ಕಣ್ಣಿನ ಬ್ಯಾಂಕಿಗೆ ಸಂಪರ್ಕ ಮಾಡಬೇಕಾಗತ್ತೆ, ಸಮೀಪದ ಆಸ್ಪತ್ರೆಗಾಗಲಿ ಅಥವಾ ಅವರು ಏನಾದರೂ ಫೋನ್ ಮಾಡ್ತಾರಾ, ಈ ಫೋನ್ಗಳನ್ನೆಲ್ಲ ಸ್ವಲ್ಪ ಜಾಗ್ರತಾವಸ್ಥೆಯಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಒಂದು ಮರಣ ಸಂಭವಿಸಿದಾಗ ಫೋನ್ ಇಲ್ಲ, ಒಳಗಿತ್ತು, ಏನು ನೀವು ಮಾಡ್ತಿದ್ರಿ ನಮ್ಗೆ ಗೊತ್ತಾಗಲಿಲ್ಲ ಅಂತಂತೇಳಿ ಹೇಳೋ ಸಾಧ್ಯತೆಯೂ ಇರುತ್ತೆ.
0: ಹೌದು.
1: ಈ ರೀತಿ ಇಂತಹ ಕೆಲವು ಜಾಗರೂಕತೆಗಳನ್ನು, ಎಚ್ಚರಿಕೆಗಳನ್ನು ಇನ್ನೇನೇನು ತೊಗೊಳ್ಬೇಕಾಗತ್ತೆ?
0: ಆ ಥರ ಪರ್ಟಿಕ್ಯುಲರ್ ಆಗಿ ಏನು ಜಾಗ್ರತೆ ಅಂತಿಲ್ಲ. ನೀವು ಒಂದು ಫೋನ್ ಮಾಡಿದ್ರೆ, ನಮಗೆ ಅಡ್ರೆಸ್ ಕೊಟ್ಟರೆ, ನಾವೇ ಎಷ್ಟೇ ದೂರ ಇದ್ದರೂ ನಾವು ಅಲ್ಲಿ 6 hours ಒಳಗಡೆ ರೀಚ್ ಆಗ್ತೀವಿ ಅಂದರೆ ಖಂಡಿತವಾಗ್ಲೂ ನಮ್ಮ ಟೀಮ್ ಅಲ್ಲಿಗೆ ಬರುತ್ತೆ. ಆ ಟೀಮ್ ಅಲ್ಲಿಗೆ ಬಂದಾಗ ನೆಕ್ಸ್ಟ್ ಏನೇನು ಸ್ಟೆಪ್ಸ್ ಅವ್ರು ಫಾಲೋ ಮಾಡ್ತಾರೆ ಅಂತ ಅಂದರೆ, ಫಸ್ಟ್ ನಾವು ಬಂದ ತಕ್ಷಣ ರಿಲೇಟಿವ್ಸ್ ಹತ್ರ ಇದು ಡೆತ್ಗೆ ಕಾರಣ ಏನು, ಎಲ್ಲಿ ಡೆತ್ ಆಯಿತು, ಅವರಿಗೆ ಬೇರೆ ಏನಾದರೂ ತೊಂದರೆ ಇತ್ತ, ಇದನ್ನೆಲ್ಲ ತಿಳ್ಕೊತೀವಿ. ಅದಾದಮೇಲೆ ಅವ್ರ ಕನ್ಸೆಂಟ್ ಒಂದು ಫಾರ್ಮ್ ಇರುತ್ತೆ, ಆ ಕನ್ಸೆಂಟ್ ಫಾರ್ಮ್ಗೆ ಸೈನ್ ಹಾಕಿಸ್ಕೋತೀವಿ ನಾವು ಈ ಥರ ಒಪ್ಪಿದ್ದೀವಿ ಅಂತ. ಅದಾದಮೇಲೆ ನಾವು ಡೆಡ್ ಬಾಡಿಯಿಂದ ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ. ಯಾಕೆ ಕಲೆಕ್ಟ್ ಮಾಡ್ತೀವಿ ಅಂದರೆ, ಆ ಪೇಷೆಂಟ್ಗೆ ಕೆಲವು ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ, HIV, HBsAg, HCV ಈ ಥರದ್ದೆಲ್ಲ. ಆ ಥರ ಏನಾದರೂ ತೊಂದರೆ ಅವ್ರಿಗಿದೆಯಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತೀವಿ. ಕಣ್ಣ ತಗೊಂಡಾದ್ಮೇಲೆ ಮುಖ ವಿಕಾರವಾಗಿ ಕಾಣಿಸುತ್ತೆ ಅಂತ, ಖಂಡಿತವಾಗ್ಲೂ ಮುಖ ವಿಕಾರವಾಗಿ ಕಾಣಿಸಲ್ಲ. ನಾವು ಕಣ್ಣು ಹೋಲ್ ಐಬಾಲ್ನ ತೆಗೆದಾದ್ಮೇಲೆ ಅದನ್ನು ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಾದ್ಮೇಲೆ ಕನ್ಫರ್ಮರ್ ಅನ್ನು ಇರುತ್ತೆ, ಅದು ಶೇಪ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅದನ್ನು ಇಟ್ಬಿಟ್ಟು ಆಮೇಲೆ ಹೊಲಿಗೆ ಒಂದು ಅಥವಾ ಎರಡು ಹೊಲಿಗೆ ಹಾಕ್ತೀವಿ. ಇನ್ನೂ ಒಂದು ಏನು ಅಂದರೆ, ರಿಲೇಟಿವ್ಸ್ ಅನ್ಕೋತಾ ನಮ್ಮ ಮುಂದಿನ ಕಾರ್ಯಗಳಿಗೆ ಲೇಟ್ ಆಗುತ್ತೆ, ತೊಂದರೆ ಆಗುತ್ತೆ, ನಿಧಾನ ಆಗುತ್ತೆ ಅಂತೆಲ್ಲ ಅನ್ಕೋತಾರೆ. ಆ ಥರ ದಯವಿಟ್ಟು ಯೋಚನೆ ಮಾಡಬೇಕಾಗಿಲ್ಲ. ಬಟ್ ನಾವು ತೊಗೊಳ್ಳೋ ಟೈಮ್ ಏನಿದೆ ಬರೀ 15-20 minutes ಅಷ್ಟೇ. ಸೊ 15-20 minutes ನಾವು ಇಡೀ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ನಿಮ್ಗೆ ನಿಧಾನ ಆಗುತ್ತೆ ಅನ್ನೋ ಅಪನಂಬಿಕೆ ಬೇಡವೇ ಬೇಡ.
1: ಈಗ ಅದು ಒಂದು ಎಚ್ಚರಿಕೆಯ ವಿಷಯನೇ ಆಯಿತು. ಹೀಗೆ ಬಂದಾಗ ತುಂಬಾನೇ ಹೊತ್ತೇನು ತಗೊಳ್ಳಲ್ಲಪ್ಪ ಅಂತಂಥೇಳಿ ಅವರಿಗೆ ಮನವರಿಕೆ ಮಾಡೋದಾಗಲಿ, ದೊಡ್ಡ ನಗರದಲ್ಲಿದ್ದರೆ ಇನ್ನೂ ಸ್ವಲ್ಪ ಬೇಗನೆ ಬಂದು ಬೇಕಾಗಿರೋ ಕಣ್ಣನ್ನು ತಗೊಂಡೋಗ್ತಾರೆ. ಈಗ ಕಣ್ಣು ಗುಡ್ಡೆಯನ್ನೇ ತಗೊಂಡು ಹೋಗ್ಬಿಡ್ತಾರ?
0: ಸೊ ಎರಡು ಥರ ನಾವು ತಗೊಂಡೋಗ್ಬೋದು. ಒಂದು ಇಡೀ ಕಣ್ಣನ್ನ ಐಬಾಲ್ನ ಅಥವಾ ಕರಿ ಅಂದರೆ ಕಣ್ಣಿನ ಗುಡ್ಡೆನ ತಗೊಂಡೋಗ್ಬೋದು. ಇನ್ನೂ ಒಂದು ಏನಂದರೆ, ಈಗ ಬರೀ ಕರಿಗುಡ್ಡೆನ ತಗೊಂಡೋಗುವಂಥ ಇದು ಕೂಡ ಬಂದಿದೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ಪೂರ್ತಿ ಐಬಾಲ್ನೇ ತೊಗೊಂಡೋಗೋದು. ಏನಕ್ಕೆ ಪೂರ್ತಿ ಐಬಾಲ್ನ ತೊಗೊಂಡೋಗ್ತೀವಿ ಅಂದರೆ, ಕರಿಗುಡ್ಡೆಯಿಂದ ಆಗೋ ತೊಂದರೆನ ಕರಿಗುಡ್ಡೆ ವಾಪಸ್ ಹಾಕ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇರೋದು. ಸೊ ಬೇರೆ ಯಾವುದೇ ಕಾರಣದಿಂದ ಅಂಧತ್ವ ಬಂದಿದ್ರೆ, ಅಂದರೆ ರೆಟಿನಾ ಪ್ರಾಬ್ಲಮಿಂದ ಆಗಲಿ, ಆಪ್ಟಿಕ್ ನರ್ವ್ ತೊಂದರೆಯಿಂದ ಆಗಲಿ, ಆ ಥರ ಅಂಧತ್ವನ ಈ ಕರಿಗುಡ್ಡೆ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಬೇರೆ ಏನೇನಕ್ಕೆ ನಾವು ಈ ಕಣ್ಣಿನ ಗುಡ್ಡೆನ ಬಳಸ್ತೀವಿ ಅಂದರೆ, ಸ್ಕ್ಲೀರಾ ಅಂತ ಇರುತ್ತೆ, ಕರಿಗುಡ್ಡೆ ಹಿಂದಿನ ಭಾಗದಲ್ಲಿ ಬಿಳಿ ಪಾರ್ಟ್ ಇರುತ್ತೆ, ಅದನ್ನು ನಾವು ಸ್ಕ್ಲೀರಾ ಅಂತ ಕರಿತೀವಿ. ಅದು ಕೆಲವು ಕಂಡೀಷನ್ಸಲ್ಲಿ ಅದಕ್ಕೆ ತೊಂದರೆ ಆಗಿರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಸ್ಕ್ಲೀರಲ್ ಪ್ಯಾಚ್ ಗ್ರಾಫ್ಟ್ ಅಂತ ಹಾಕ್ಬಿಟ್ಟು ಮಾಡ್ತೀವಿ. ಅದು ಈಗ ಏನಾಗುತ್ತೆ ಅಂದರೆ, ಕೆಲವರಲ್ಲಿ ಆಟೋಇಮ್ಯೂನ್ ಡಿಸೀಸಸ್ ಅಂತ ಇರುತ್ತೆ, ಅದರಲ್ಲಿ ಸ್ಕ್ಲೀರಾ ಮೆಲ್ಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನಾವು ಈ ಸತ್ತಿರೋ ಕಣ್ಣಿಂದ ಏನು ತೊಗೊಂಡಿರ್ತೀವಿ ಆ ಸ್ಕ್ಲೀರಾನ ತೆಗೆದು ಆ ಜಾಗಕ್ಕೆ ನಾವು ಹಾಕ್ಬೋದು. ಅಥವಾ ಈಗ ಸ್ಕ್ಲೀರಲ್ ಬಕಲ್ ಸರ್ಜರಿ ಅಂತ ಅಂದರೆ, ರೆಟಿನಾ ಬಿಟ್ಕೊಂಡಿರುವಾಗ ಆ ಸರ್ಜರಿ ಮಾಡಬೇಕಾಗತ್ತೆ, ಅದರಲ್ಲಿ ಸ್ಕ್ಲೀರಲ್ ಎರೋಷನ್ ಅಂತ ಆಗ್ಬಿಟ್ಟು ಸ್ಕ್ಲೀರಾಗೆ ತೊಂದರೆ ಆಗಿರುತ್ತೆ. ಇನ್ನೂ ಒಂದು ಏನು ಅಂದರೆ, ಕರಿಗುಡ್ಡೆ ಸುತ್ತ ನಮಗೆ ಲಿಂಬಲ್ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ, ಅದನ್ನು ಕೂಡ ನಾವು ಈ ಕಣ್ಣಿಂದ ತೆಗೆದುಬಿಟ್ಟು ತೊಂದರೆ ಯಾರಿಗಾಗಿರುತ್ತೆ, ಆ ಲಿಂಬಲ್ ಸ್ಟೆಮ್ ಸೆಲ್ಸ್ಗೆ ತೊಂದರೆ ಯಾರಿಗಾಗಿರುತ್ತೆ ಅದನ್ನು ರೀಪ್ಲೇಸ್ ಮಾಡ್ಬೋದು. ಅದು ಲಿಂಬಲ್ ಸ್ಟೆಮ್ ಸೆಲ್ಸ್ಗೆ ಯಾವಾಗ ತೊಂದರೆ ಆಗುತ್ತೆ ಅಂದರೆ, ಈ ಥರ ಕೆಮಿಕಲ್ ಇಂಜುರಿ ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತೆ, ಕೆಮಿಕಲ್ಸ್ ಕಣ್ಣಿಗೆ ಎರಡೂ ಕಣ್ಣಿಗೆ ಬಿದ್ದಾಗ ಎರಡೂ ಕಣ್ಣಲ್ಲಿ ಸ್ಟೆಮ್ ಸೆಲ್ಸ್ ಪೂರ್ತಿಯಾಗಿ ನಾಶ ಆಗಿರುತ್ತೆ. ಯೂಶಲಿ ಒಂದು ಕಣ್ಣಿಗೆ ತೊಂದರೆ ಆಗಿದ್ದು ಇನ್ನೊಂದು ಕಣ್ಣಿಂದ ಹಾಕಬಹುದು, ಬಟ್ ಎರಡೂ ಕಣ್ಣಿಗೆ ತೊಂದರೆ ಆಗಿರುವಾಗ ಏನು ಮಾಡುತ್ತೆ, ನಾವು ಈ ಥರ ಡೆಡ್ ಬಾಡಿಯಿಂದ ತೆಗೆದಿರೋ ಕಣ್ಣಿಂದ ತೆಗೆದುಬಿಟ್ಟು ಇವರಿಗೆ ಹಾಕಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಮಗೆ ಇಡೀ ಕಣ್ಣು ಇಂಪಾರ್ಟೆಂಟ್
1: ಆಗುತ್ತೆ. ಅದೇ ಈ ಕೆಲವು ವಿಷಯಗಳು ದಾನದ ಸಂದರ್ಭದಲ್ಲಿ, ದಾನ ಮಾಡುವಾಗ ಆಗಿರಬಹುದು, ದಾನವನ್ನು ಪಡೆದುಕೊಳ್ಳುವಾಗ ಆಗಿರಬಹುದು, ಏನಾದರೂ ತೊಂದರೆ ಇದೆಯಾ, HIV ಆಗಲಿ ಅಥವಾ ಡಯಾಬಿಟಿಸ್ ಆಗಲಿ, ಈಗ ತಾವು ಹೇಳ್ತೀರಿ ಡಯಾಬಿಟಿಸ್ ಇದ್ರೂ ಕೂಡ ನಾವು ಕಣ್ಣನ್ನು ಪಡಿತೀವಿ ಅಂತಂತೇಳಿ, ಕಣ್ಣನ್ನು ದಾನ ಮಾಡುವಾಗ ಅಥವಾ ಈಗ ಇನ್ನೊಬ್ಬರಿಗೆ ಆಪರೇಷನ್ ಮೂಲಕವಾಗಿ ಅವರಿಗೆ ದೃಷ್ಟಿ ಬರಲಿಕ್ಕೆ ಏನು ಚಿಕಿತ್ಸೆಗಳನ್ನೆಲ್ಲ ಮಾಡ್ತೀರಿ, ಆ ಸಂದರ್ಭದಲ್ಲಿ ಏನೇನು ಎಚ್ಚರಿಕೆ ಅಂಶಗಳು ಇರ್ತವೆ? ಅಂದರೆ ಯಾವುದೋ ಕಣ್ಣು ಎಲ್ಲಿಂದೋ ತಂದಿರ್ತೀರಿ, ಅಲ್ಲಿ ಅವರಿಗೆ ಅಳವಡಿಸಬೇಕಾದಾಗ ಏನೇನು ಅಂಶಗಳನ್ನು ನೋಡ್ತೀರಿ ಅಂತ?
0: ಹೌದು.

0: ಸೊ ಏನಾಗುತ್ತೆ ಅಂದರೆ ನಾವು ಕಣ್ಣನ್ನು ತಂದಾದ್ಮೇಲೆ ಆಸ್ಪತ್ರೆಯಲ್ಲಿ ನಾವು ಕಣ್ಣನ್ನು ಸ್ಲಿಟ್ ಲ್ಯಾಂಪ್ ಅನ್ನೋ ಒಂದು ಮೆಷಿನಲ್ಲಿ ಚೆಕ್ ಮಾಡ್ತೀವಿ. ಅಂದರೆ ಕರಿಗುಡ್ಡೆಯಲ್ಲಿ ಏನಾದರೂ ಊತ ಇದೆಯಾ ಅಥವಾ ಎಪಿಥೀಲಿಯಂ ಇಂಟ್ಯಾಕ್ಟ್ ಆಗಿದೆಯಾ. ಇನ್ನೂ ಒಂದು ಟೆಸ್ಟ್ ನಾವು ಏನು ಮಾಡಬೇಕಾಗತ್ತೆ ಅಂದರೆ ಎಂಡೋಥೀಲಿಯಲ್ ಸೆಲ್ ಕೌಂಟ್ ಅಂತ ಇರುತ್ತೆ, ಅದನ್ನು ಚೆಕ್ ಮಾಡಬೇಕಾಗತ್ತೆ. ಅದನ್ನು ಸ್ಪೆಕ್ಯುಲಾರ್ ಮೈಕ್ರೋಸ್ಕೋಪಿಯಲ್ಲಿ ನಾವು ಚೆಕ್ ಮಾಡ್ತೀವಿ. ಈ ಥರ ಬೇರೆ ಬೇರೆ ಟೆಸ್ಟ್ ಮಾಡಿದಾಗ ಅದು ಕಣ್ಣು ಸೂಕ್ತ ಅಂತ ಅನಿಸಿದ್ರೆ ಮಾತ್ರನೇ ನಾವು ಪೇಷಂಟ್ಗೆ ಉಪಯೋಗಿಸ್ತೀವಿ, ಇಲ್ಲಾಂದರೆ ಉಪಯೋಗಿಸೋಕ್ಕಾಗಲ್ಲ. ಮತ್ತು ಬ್ಲಡ್ ಸ್ಯಾಂಪಲ್ ತೊಗೊಂಡೋಗಿರ್ತೀವಲ್ಲ, ಅದರಿಂದ ನಾವು ಈ HIV HBsAg ಯಾರಿಗೆ ಬ್ಲಡ್ ಮೂಲಕ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥ ಕಾಯಿಲೆ ಇರುತ್ತೆ, ಮಾರಣಾಂತಿಕ ಕಾಯಿಲೆಗಳು, ಅದನ್ನೆಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ಹೆಪಟೈಟಿಸ್ B, C ಮತ್ತು HIV ಅನ್ನೋ ಕಾಯಿಲೆ ಎಲ್ಲ ಚೆಕ್ ಮಾಡ್ತೀವಿ ನಾವು. ಮತ್ತು ಅವರು ಮಲ್ಟಿ ಆರ್ಗನ್ ಫೇಲ್ಯೂರ್ ಇಂದ ಏನಾದರೂ ತೀರ್ಕೊಂಡಿದ್ರೆ, ಅಥವಾ ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ, ಅಂದರೆ ರಕ್ತದಲ್ಲೇ ಅವರಿಗೆ ಪೂರ್ತಿ ಇನ್ಫೆಕ್ಷನ್ ಇರುತ್ತೆ ಅಂಥವರಲ್ಲಿ, ಅಥವಾ ಕ್ಯಾನ್ಸರ್, ಆ ಕ್ಯಾನ್ಸರಲ್ಲೂ ಮೇನಾಗಿ ಏನಂದರೆ ಕಣ್ಣಿನ ಕ್ಯಾನ್ಸರು ಅಥವಾ ಬ್ಲಡ್ ಕ್ಯಾನ್ಸರ್ ಇರೋರಿಂದ ನಾವು ತಗೊಳ್ಳೋದಿಲ್ಲ, ಅಥವಾ ತಗೊಂಡ್ರು ಅದನ್ನು ಉಪಯೋಗಿಸೋದಿಲ್ಲ.
1: ಹಾಗಾಗಿ ಈ ಕಣ್ಣಿನ ದಾನದ ಸಂದರ್ಭದಲ್ಲಿ ಎಷ್ಟೆಲ್ಲ ಎಚ್ಚರಿಕೆಗಳನ್ನು ತಗೊಳ್ಬೇಕಾಗತ್ತೆ ಅಂತ ಅನ್ನೋದು ಅದು ವೈದ್ಯರಿಗೆ ಗೊತ್ತು. ನೀವು ಯಾವ ರೀತಿ ಆ ಒಂದು ಪ್ರಕ್ರಿಯೆಯನ್ನು ಮುಂದುವರಿಸ್ಕೊಂಡು ಹೋಗ್ತೀರಂತ ಅನ್ನೋದು ನಿಮಗೆ ಗೊತ್ತು. ಆದರೂ ಕಣ್ಣು ದಾನ ಕೊಡೋ ಸಂದರ್ಭದಲ್ಲಿ ಇನ್ನು ಯಾವುದೇ ವಿಷಯಗಳನ್ನು ನಾವು ತಗೊಳ್ದೇ ಅದನ್ನು ಆದಷ್ಟು ನಾವು ದಾನ ಮಾಡಿಬಿಟ್ರೆ ಮುಗೀತು, ಅದು ನಮ್ಮ ಕೆಲಸ ಅಲ್ಲಿ ಆಯಿತು, ನಾವು ದಾನ ಮಾಡಿದ್ದೇವೆ ಅಂಥೇಳಿ ಒಂದು ಒಳ್ಳೆಯ ನಂಬಿಕೆಯನ್ನು ಇಟ್ಕೊಂಡು ಆ ಒಂದು ಸಾರ್ಥಕ ಕೆಲಸದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಅಂತ ಹೇಳ್ಬೋದು. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ನೇತ್ರದಾನದಲ್ಲಿ ವಹಿಸಬೇಕಾದ ಎಚ್ಚರಿಕೆಗಳ ಕುರಿತು ಡಾಕ್ಟರ್ ವರಲಕ್ಷ್ಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದುವರೆಗೂ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರುಪ್ರಸಾರ ಕೇಳಿದಿರಿ.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.
1: कहीं तो मिलेगी कभी तो मिलेगी आज नहीं तो कल.
2: ನಮ್ಮ ಏಳ್ಗೆಗಾಗಿ ಬೆವರು ಸುರಿಸಿದ ಅಪ್ಪ, ಆಕಾಶದಷ್ಟು ಪ್ರೀತಿ ತೋರಿದ ಅಮ್ಮ, ಒಳಿತನ್ನು ಹಾರೈಸಿದ ಬಂಧುಗಳನ್ನ ಎಂದಿಗೂ ಮರೆಯದಿರೋಣ.
3: ತಂದಾರೆ
4: ನಮ್ಮನ್ನು ಸರ್ವಸ್ವವೆಂದು ತಿಳಿದು ಸಾಕಿ ಸಲಹಿದ ತಂದೆ ತಾಯಿಯೊಂದಿಗೆ ಕಳೆಯಲು ದಿನದ ಕೆಲವು ಕ್ಷಣಗಳನ್ನಾದರೂ ಮೀಸಲಿಡೋಣ.
2: ಸ್ವಂತ ಸುಖದ ಬಗ್ಗೆ ಮಾತ್ರ ಗಮನಹರಿಸದೆ ಹಿರಿಯ ತಲೆಮಾರಿನ ಅಪೇಕ್ಷೆಗಳು, ನಿರೀಕ್ಷೆಗಳು ಮತ್ತು ಭಾವನಾತ್ಮಕ ಒಡನಾಟದತ್ತ ಗಮನವಿರಲಿ.
4: ಭಾವನಾತ್ಮಕ ಸಂಬಂಧದ ಎಳೆ ಕಡಿದು ಹೋಗದಂತೆ ನೋಡಿಕೊಳ್ಳುವ ಹೊಣೆ ಮಕ್ಕಳಷ್ಟೇ ಹಿರಿಯರಿಗೂ ಇದೆ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,

0: ಸಾಂಪ್ರದಾಯಿಕ ಗೀತೆಗಳು,
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಗೋವಿಂದ.

ಸಮಯ ಸರಿಯಾಗಿ 10:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್.

ಆರಂಭದಲ್ಲಿ ಕೇಳಿ ಮನು ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಶಿವರಂಜನಿ ಚಿತ್ರದ ಗೀತೆ. ಗೀತೆಯ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಇನ್ನು ಮುಂದೆ ಕೇಳಿ ಮಜ್ರೂ ಸುಲ್ತಾನ್ ಪುರಿಯವರ ಸಾಹಿತ್ಯಕ್ಕೆ ರಾಜೇಶ್ ರೋಷನ್ ಅವರು ಸಂಗೀತ ಸಂಯೋಜನೆ ಮಾಡಿರುವಂತಹ ಯುಗಪುರುಷ್ ಚಿತ್ರದ ಗೀತೆ ಹಾಡಿದ್ದಾರೆ ಪ್ರೀತಿ ಉತ್ತಮ್ ಸಿಂಗ್ ಮತ್ತು ರವೀಂದ್ರ.

ಇದುವರೆಗೂ ಎಸ್ ರಾಜ ಅವರು ಸಂಗೀತವನ್ನ ನೀಡಿದಂತಹ ವೀರಣ್ಣ ಚಿತ್ರದ ಗೀತೆಯನ್ನ ಆಲಿಸಿದ್ರಿ. ಮೂಡಿಬಂದಂತಹ ಸ್ವರ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರದಾಗಿತ್ತು. ಇನ್ನು ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವಂತಹ ಲವ್ ಚಿತ್ರದ ಗೀತೆ, ಮಜ್ರೂಹ್ ಸುಲ್ತಾನ್ಪುರಿಯವರ ಸಾಹಿತ್ಯಕ್ಕೆ ಆನಂದ್ ಮಿಲಿಂದ್ ಅವರ ಸಂಗೀತವಿದೆ.

ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವಂತಹ ತವರಿನ ಕಾಣಿಕೆ ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಈಗ ಕೇಳಿ ಅನುರಾಧ ಪೌಡ್ವಾಲ್ ಹಾಗೂ ಬಬ್ಲಾ ಮೆಹ್ತಾ ಅವರು ಹಾಡಿರುವಂತಹ ದಿಲ್ ಹೇ ಕೆ ಮಂತಾ ನಹೀಂ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಮೆಲೋಡಿ ಟೈಮ್ ಕಾರ್ಯಕ್ರಮ ಗೀತಚಂದ್ರಿಕೆ ಪ್ರಸಾರವಾಯಿತು.

ಸಮಯ ಸರಿಯಾಗಿ 11 ಗಂಟೆ. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್.

ಈಗ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಜಗದೀಶ ಬಿಎಂ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:50 ರೈತರಿಗೆ ಸಲಹೆ. 7:15 ಎಂ ಲಕ್ಷ್ಮೀಕಾಂತ್ ಹಾಡಿರುವಂತಹ ಭಾವಗೀತೆಗಳನ್ನು ಆಲಿಸುವಿರಿ. 7:45 ಚಿತ್ರಗೀತೆಗಳು. 8:30 ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಪುಟಾಣಿ ಸಂಹಿತಾ ಜೊತೆ ಮಾತುಕತೆ ಮತ್ತು ಶ್ರೀಕೃಷ್ಣನ ಕುರಿತು ಹಾಡುಗಳು ಪ್ರಸಾರವಾಗಲಿದೆ. 8:45 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂ 150 ಸಂಭ್ರಮ ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ಕದಂ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. 9:30 ಗಾನಗಂಗೆ. 10:30 ಸುನ್ಹೇರೆ ಪಲ್. 11:00 ಸವಿ ನೆನಪು. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣನ ಕೊಳಲಿನಾದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕುರಿತು ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ನೀರಜ ಕಾರಟಗಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ರಾಷ್ಟೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಕುರಿತು ಹಾಸನದ ತಜ್ಞ ವೈದ್ಯರಾದ ಡಾಕ್ಟರ್ ಬಿಕೆ ಮನೋಜ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಪಿಎಂ ಕೃಷಿ ಉಡಾನ್ ಯೋಜನೆ ಕುರಿತು ಮಾಹಿತಿ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಕಲಬುರಗಿ ವಿಭಾಗೀಯ ಪ್ರಧಾನ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್ ಅವರಿಂದ. ಕಾರ್ಯಕ್ರಮ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಗಾಂಧಿ ಸ್ಮೃತಿ. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮೆಟ್. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮಾರುಕಟ್ಟೆಗಳ ಉತ್ತೇಜನಾ ಕ್ರಮಗಳ ಬಗ್ಗೆ ಮಾಹಿತಿ ಕುರಿತು ಡಾಕ್ಟರ್ ಕೆಪಿ ರಘುಪ್ರಸಾದ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಎ ಶಿವಶಂಕರ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಮೂಡಿಬರಲಿದೆ. 9:15 ಕೆ ಸಂಹಿತಾ ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಾಳೆ ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಸುಪ್ರದೀಪ್ ಅವರ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವಯೋಲಿನ್ ಎಂಆರ್ ದಯಾಕರ್, ಮೃದಂಗ ಸುನೀಲ್ ಸುಬ್ರಹ್ಮಣ್ಯ, ಘಟ ಎಸ್ಎನ್ ನಾರಾಯಣಮೂರ್ತಿ. ನಾಳೆ ರಾತ್ರಿ 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಇದುವರೆಗೂ ನಿಲಯದಿಂದ ನಾಳೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಆಕಾಶವಾಣಿ ಸಮಯ 11:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ದಿ ನ್ಯೂಸ್ ರೆಡ್ ಬೈ ರೇಣುಕಾ. India and Belgium today reaffirmed their commitment to deepening trade, investment and economic cooperation.